ಆಕಾಶವಾಣಿ ಭದ್ರಾವತಿಯ ಶಿವಮೊಗ್ಗ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 19ನೇ ದಿನ ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 9ನೇ ತಾರೀಕು ಮಂಗಳವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:58.43. ವ್ಯರ್ಥವೇ ಜೀವನದ ಬಡಿದಾಟವೆನ್ನದಿರು, ಅರ್ಥವಹುದು ನಿನಗೆ ಪೂರ್ಣದ ದರ್ಶನದಿ. ನರ್ತಿಪನು ಜಡಜೀವರೂಪಂಗಳಲ್ಲಿ ಬೊಮ್ಮ, ಪೂರ್ತಿ ಇದನ್ನರಿಯ ಸೊಗ ಮಂಕುತಿಮ್ಮ. ಈ ಜೀವನದ ಹೋರಾಟವನ್ನು ವ್ಯರ್ಥ ಎನ್ನದಿರು. ಈ ಸೃಷ್ಟಿಯ ಸಂಪೂರ್ಣ ದರ್ಶನವಾದದು ನಿನಗೆ ಜಗತ್ತಿನ ಸಾರ್ಥಕತೆಯ ಅರ್ಥವಾಗುತ್ತದೆ. ಜೀವ ಮತ್ತು ಜಡರೂಪದಲ್ಲಿ ಆ ಪರಮಾತ್ಮನ ಲೀಲೆ ನರ್ತನ ನಡೆಯುತ್ತಿದೆ. ಇದರ ಸಂಪೂರ್ಣ ರೂಪ ನೋಡಿದರೆ ಸೊಗಸು ಎಂದು ಜಗತ್ ಸೃಷ್ಟಿಯ ವಿಶೇಷವನ್ನು ಅರುಹಿದ್ದಾರೆ. ಇದು ಡಿ ವಿ ಜಿ ಅವರ ಮಂಕುತಿಮ್ಮ ಕಗ್ಗ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 6:33. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:35 ಡಾಕ್ಟರ್ ಗುರುರಾಜ್ ಕರ್ಜಿ ಅವರಿಂದ ಕಥನಗಳ ಕಾರ್ಯಕ್ರಮ ಕರುಣಾಳು ಬಾಬೆಳಕೆ. 6:40 ನೇಗಿಲು ಮಿಡಿತ. ಆಧುನಿಕ ಮೀನು ತಳಿಗಳ ಕುರಿತು ಶಿವಮೊಗ್ಗದ ನವಿಲೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾಂತನಗೌಡ ಎಂಎಚ್ ಅವರಿಂದ ಮಾಹಿತಿ. ಪ್ರಾಯುಕ್ತ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಮಕ್ಕಳಲ್ಲಿ ಕೆಮ್ಮು ಕುರಿತು ಡಾಕ್ಟರ್ ಶಮಿತಾ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು. 7:15 ಬದುಕು ಜಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಸಾಮಾಜಿಕ ಹಾಗೂ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ ಅಕೈ ಪದ್ಮಶಾಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ಆರ್ ಭಟ್. 7:45 ಚಿತ್ರಗೀತೆಗಳು. 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ. ಈ ಕುರಿತು ಶಿವಮೊಗ್ಗದ ಆಯುರ್ವೇದ ತಜ್ಞರಾದ ಡಾಕ್ಟರ್ ವಿನಾಯಕ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. 9:35 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವರಿ. 10:00 ಹಾಡು ಮಾತಾಡು. ಮಂಗಳವಾರದ ವಿಶೇಷತೆ ಗಾದೆಯ ಬಂಡಿ. ನಾವು ಕೇಳುವ ಅರ್ಧ ಗಾದೆಗೆ ನೀವು ಪೂರ್ಣವಾದ ಗಾದೆಯನ್ನ ಸಂದೇಶದ ಮುಖಾಂತರ ನಮಗೆ ತಿಳಿಸಬೇಕಾಗತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9:81-5727-6000. 11:00 ಟೆಲಿ ರಸಪ್ರಶ್ನೆ ಕಾರ್ಯಕ್ರಮ.

ಕೂಡ ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈಗಾಗಲೇ ನಾವು ಪ್ರಾಯೋಗಿಕವಾಗಿ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ. ಒಬ್ಬರಿಗೆ 3 ಪ್ರಶ್ನೆ ಇರುತ್ತೆ. ಮೊದಲನೇ ಪ್ರಶ್ನೆ ಹೇಳಿದ್ರೆ ಎರಡನೇ ಪ್ರಶ್ನೆಗೆ ಹಾಗೂ ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮೂರನೇ ಪ್ರಶ್ನೆಯನ್ನು ಕೇಳಲಾಗ್ತದೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೇಗಿದೆ? 2007074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಷ್ಟು ಕೋಡ್ ಸಂಖ್ಯೆ 0828282. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. 3:00 ಚಾಟ್ ಶೋ. 4:00 ಮಿಕ್ಸ್ ಮೆಲೋಡಿ. ಸಂಜೆ ಕಾರ್ಯಕ್ರಮದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು. 6:00 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನದ ಕುರಿತು ಮಾಹಿತಿ ಕೇಳುವಿರಿ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು. 8:00 ಕನ್ನಡ ಚಿತ್ರಗೀತೆಗಳು. 9:15 ಭಾವಗೀತೆಗಳು ಮೂಡಿ ಬರಲಿದೆ. ಯಕ್ಷಗಾನ. ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ಸಂಗಡಿಗರಿಂದ ಯಕ್ಷಗಾನ ಪ್ರಸಂಗ. ಶ್ರೀಕೃಷ್ಣ ಸಂಧಾನ. 10:00 ಸವಿನೆನಪು. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ ಡಾಕ್ಟರ್ ಬಸವರಾಜ ನಿಲ್ಲಿಸರ ಅವರಿಂದ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ನಂತರ ಬಾಣಂತಿ ಮತ್ತು ನವಜಾತ ಶಿಶುಗಳ ಆರೈಕೆ ಕುರಿತು ಡಾಕ್ಟರ್ ಶಾಂತಲಾ ಪರ್ಲೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಸಂಜೆ 6:30 ಅವಲೋಕನ. ಈ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಒಂದಾದ ಆರ್ಥಿಕ ವಿಕಾಸ ಕುರಿತು ಚರ್ಚೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ಟುಡಿಯೋ ಸಮಯ 6:58. ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ಶಾಲಿವಾನಿಶಕ್ಕೆ 1948 ಪರಾಭಾವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ, ಕೃಷ್ಣಪಕ್ಷ ನವಮಿ ತಿಥಿ ಮಂಗಳವಾರ, ಪೂರ್ವಭಾದ್ರ ನಕ್ಷತ್ರ ಪ್ರೀತಿಯೋಗ ತೈತಿಲ ಕರಣವಾಗಿದೆ. ಸ್ನೇಹಿತರಿಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವಿಶೇಷವಾದ ದೇವಾಲಯವಾಗಿದೆ, ಇದನ್ನ ಶಕ್ತಿಪೀಠಗಳಲ್ಲಿ ಒಂದು ಅಂತ ನಾವು ಕರಿತೀವಿ. ಈ ದೇವಾಲಯ ನೋಡಲಿಕ್ಕೆ ನಯನ ಮನೋಹರವಾಗಿದೆ. ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯದಲ್ಲಿರುವ ವಿಶೇಷವಾದ ದೇವಾಲಯ ಇದು. ಒಂದು ನೀರಿನ ವಾಸ ಮಾಡುವಂತಹ ಒಂದು ಪ್ರಾಣಿಯ ನಯನದ ಹೆಸರಿನಲ್ಲಿದೆ, ಕಣ್ಣಿನ ಹೆಸರಿನಲ್ಲಿರುವ ದೇವಾಲಯವಾಗಿದೆ. ಯಾವುದು ಅಂತ ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಈ ದೇವಾಲಯದ ಮಾಹಿತಿಯನ್ನು ಹಂಚಿಕೊಳ್ತೇನೆ.

ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದೇವಾಲಯವನ್ನ ಪರಿಚಯ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ಸ್ನೇಹಿತರೆ, ನಮ್ಮ ತಮಿಳುನಾಡಿನ ವೈಗೈ ನದಿಯ ದಡದಲ್ಲಿರುವ ಮಧುರೈ ಶ್ರೀ ಮೀನಾಕ್ಷಿ ದೇವಾಲಯದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸುಮಾರು 2,500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಒಂದು ದೇವಾಲಯ ಮಹತ್ವದವಾದ ಪುಣ್ಯಕ್ಷೇತ್ರವಾಗಿದೆ. ಈ ಮಧುರೈನ ಪಾಂಡ್ಯರಾಜನಾದಂತಹ ಕುಲಶೇಖರ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆತನಿಗೆ ಮಕ್ಕಳಿಲ್ಲದ ಕಾರಣ ಭಗವಂತನಲ್ಲಿ ಏನು ಶಿವನಲ್ಲಿ ಮೊರೆ ಹೋದಾಗ ಪಾರ್ವತೀ ದೇವಿಯ ಮಗಳಾಗಿ ಜನಿಸ್ತಾಳೆ ಎಂಬುದಾಗಿ ತಿಳಿದು ಬರುತ್ತೆ. ಆಕೆ ಕಣ್ಣುಗಳು ಮೀನಿನಂತೆ ಇದ್ದ ಕಾರಣ ಆಕೆ ಹೆಸರು ಮೀನಾಕ್ಷಿ ಎಂದಾಯಿತು ಎಂಬುದಾಗಿ ತಿಳಿದು ಬರುತ್ತೆ. ಸ್ನೇಹಿತರೆ, ಮನಿ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಸೌಮ್ಯಾಯನ್ ಮತ್ತು ಪದ್ಮಶ್ರೀಯನ್ ಅವರ ದನಿಗಳಲ್ಲಿ ಸರಸ್ವತಿಯ ಅಷ್ಟೋತ್ತರವನ್ನು

ಗೀತಾರಾಧನೆ ಕಾರ್ಯಕ್ರಮದಲ್ಲಿ ಮಧುರೈನ ಶ್ರೀ ಮೀನಾಕ್ಷಿ ಅಮ್ಮನ ದೇವಾಲಯವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದರ ಇತಿಹಾಸವನ್ನ ಒಂದಷ್ಟು ಮಾಹಿತಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ತಾಯಿ ಮೀನಾಕ್ಷಿ ದೇವಿ 21ನೇ ವಯಸ್ಸಾಗ್ತದೆ. ಆಗ ತನ್ನ ತಂದೆ ನಂತರ ರಾಜ್ಯದ ಆಡಳಿತವನ್ನ ಆಕೆ ವಹಿಸಿಕೊಳ್ತಾಳೆ. ಹೀಗೆ ಒಮ್ಮೆ ಯುದ್ಧದ ಸಂದರ್ಭದಲ್ಲಿ ಶಿವನ ಸ್ವರೂಪ ಆಕೆ ಮುಂದೆ ಆವಿರ್ಭವಿಸುತ್ತದೆ. ಶಿವನು ಮಾನವನ ವೇಷದಲ್ಲಿ ಬಂದು ಆಕೆಯನ್ನು ಆಕರ್ಷಿಸ್ತಾರೆ. ಅವರಿಬ್ಬರ ಒಂದು ಪ್ರೀತಿ ಓಂಕಾರದಿಂದ ಅವರಿಬ್ಬರಿಗೂ ಕಲ್ಯಾಣವಾಗುತ್ತದೆ. ಈ ಕಲ್ಯಾಣದಲ್ಲಿ ದೇವಾನುದೇವತೆಗಳು ಭಾಗವಹಿಸಿದ್ರು ಎಂಬುದಾಗಿ ನಮಗೆ ದಂತಕಥೆ ಮೂಲಕ ತಿಳಿದು ಬರುತ್ತೆ. ದೇವಾಲಯವು ಈ ಪ್ರತಿ ಏನು 2500 ವರ್ಷಗಳ ಇತಿಹಾಸ ಹೊಂದಿರೋ ಈ ದೇವಾಲಯ ಪ್ರತಿ ಸಂದರ್ಭದಲ್ಲಿಯೂ ಪ್ರತಿ ರಾಜರ ಆಳ್ವಿಕೆಯಲ್ಲಿ ವಿಶೇಷವಾದ ಒಂದು ಅಭಿವೃದ್ಧಿಯನ್ನು ಪಡೆದಿದೆ ಅಂತಲೇ ಹೇಳಬಹುದಾಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ವಿಜಯ ನರಸಿಂಹ ಅವರ ರಚನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ.

ಗೀತಾರಾಧನ ಕಾರ್ಯಕ್ರಮದಲ್ಲಿ ಮಧುರೈನ ಶ್ರೀ ಮೀನಾಕ್ಷಿ ದೇವಾಲಯವನ್ನ ಅಮ್ಮನವರ ದೇವಾಲಯದ ಕುರಿತು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ದೇವಾಲಯ ಸುಮಾರು 15 ಕೇಂದ್ರ ವಿಸ್ತೀರ್ಣವನ್ನು ಹೊಂದಿದ್ದು 4 ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಪ್ರತಿಯೊಂದು 4 ಪ್ರಮುಖ ದಿಕ್ಕುಗಳಲ್ಲೂ ಇದನ್ನು ಎದುರಿಸುತ್ತದೆ. ಈ ದೇವಾಲಯ 14 ಗೋಪುರಗಳ ಅಂದರೆ ದ್ವಾರ ಗೋಪುರಗಳು ಹೊಂದಿದ್ದು, ಅತಿ ಎತ್ತರವಾದ ಗೋಪುರ ಅಂದರೆ 52 ಮೀಟರ್ ಎತ್ತರದಲ್ಲಿದೆ. ಈ ಗೋಪುರಗಳು ಒಂದೊಂದು ವಿವಿಧ ಪುರಾಣಿಕ ಕಥೆಗಳನ್ನು, ಪೌರಾಣಿಕ ಹಿನ್ನೆಲೆಯನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು ಐರಾಮಲ್ ಕಾಲ್ ಮಂಟಪ ಅಥವಾ 1000 ಕಂಬಗಳ ಮಂಟಪ ಎಂದು ಹೆಸರುವಾಸಿಯಾಗಿದೆ. ಸುಮಾರು 985 ಕಂಬಗಳನ್ನು ಈ ದೇವಾಲಯ ಹೊಂದಿದೆ ಎಂಬುದಾಗಿ ತಿಳಿದು ಬರುತ್ತೆ. ಜೊತೆಗೆ ಇಲ್ಲೊಂದು ಚಿನ್ನದ ಕಮಲದ ಕೊಳವನ್ನು ಸಹ ನಾವು ನೋಡಬಹುದಾಗಿದೆ. ಈ ದೇವಾಲಯವನ್ನು ದಿ ಟೆಂಪಲ್ ಆರ್ಟ್ ಮ್ಯೂಸಿಯಂ ಎಂಬ ವಸ್ತು ಸಂಗ್ರಹಾಲಯವನ್ನು ಹೊಂದಿದೆ ಈ ದೇವಾಲಯದಲ್ಲಿ. ಇದು ಪ್ರಾಚೀನ ಶಿಲ್ಪಗಳು, ವರ್ಣಚಿತ್ರಗಳು, ಕಲಾಕೃತಿಗಳ ಸಂಗ್ರಹವನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಪ್ರತಿ ವರ್ಷ ಮೀನಾಕ್ಷಿ ತಿರುಕಲ್ಯಾಣಂ ಕೂಡ ನಡೆಯುತ್ತದೆ. ಮೀನಾಕ್ಷಿ ಮತ್ತು ಶಿವನ ವಿವಾಹವನ್ನು 10 ದಿನಗಳ ಕಾಲ ಇಲ್ಲಿ ಹಬ್ಬವಾಗಿ ಆಚರಿಸಲಾಗ್ತದೆ. ಈ ದೇವಾಲಯದ ರಾಜ್ಯ ಗೋಪುರಗಳನ್ನು ನಮ್ಮ ವಿಜಯನಗರದ ಅರಸರಾದಂತಹ ಶ್ರೀಕೃಷ್ಣ ದೇವರಾಯರು ತಮ್ಮ ಆಡಳಿತ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದರು ಎಂಬುದಾಗಿ ಇತಿಹಾಸ ತಿಳಿದು ಬರುತ್ತೆ. ಈ ದೇವಾಲಯ, ಈ ಊರು ಸಹ ಒಂದು ಜಂಕ್ಷನ್ ಆಗಿದೆ. ರೈಲ್ವೆ ಜಂಕ್ಷನ್, ಮಧುರೈ ಜಂಕ್ಷನ್ ಅಂತಲೇ ನಾವು

ಹೇಳ್ತೀವಿ, ಈ ದೇವಾಲಯಕ್ಕೆ ಬಸ್ ರೈಲುಗಳ ಮೂಲಕ ನಾವು ಸಂಚರಿಸಬಹುದು. ಸ್ನೇಹಿತರೆ, ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಮಧುರೈನ ಶ್ರೀ ಮೀನಾಕ್ಷಿ ಅಮ್ಮನ ದೇವಾಲಯದ ಪುಟ್ಟ ಪರಿಚಯ ಮಾಡಿಕೊಟ್ಟಿದ್ದೀನಿ. ಆ ತಾಯಿ ನಮಗೆಲ್ಲರಿಗೂ ಸನ್ಮಾನಗಳು ಉಂಟು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ವೃಂದಗಾನದಲ್ಲಿ ಒಂದು ಭಕ್ತಿಗೀತೆಯನ್ನು.

ಕೆಲವರಿದಾಗಿ ತೂಗಿದಿನ ಗೀತಾರಾಧನ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಬಸವರಾಜ ನಿಲ್ಲಿಸರ ಅವರಿಂದ. ರಾಜ್ಯವ್ಯಾಪಿ ಪ್ರಸಾರವಾಗುವ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಬಸವರಾಜ ನಿಲ್ಲಿಸರ ಅವರಿಂದ.
1: ಕನ್ನಡದ ಆದಿಕವಿ ಪಂಪ ತನ್ನ ಕಾವ್ಯದಲ್ಲಿ ಒಂದೆಡೆ ಜ್ಞಾನದ ಅನಂತತೆಯನ್ನು ಕುರಿತು ಕ್ಷಯ ಮಣಮಿಲ್ಲ ಕೇಳ್ದು ಕಡೆ ಗಂಡವನಾವನವಿಲ್ಲ ಎಂದು ಹೇಳಿದ್ದಾನೆ. ಅಂದರೆ ಅಕ್ಷಯವಾದ ಜ್ಞಾನವನ್ನು ಅರಿಯುತ್ತಾ ಹೋಗಬಹುದೇ ಹೊರತು ಅದರ ಕೊನೆ ಮುಟ್ಟಲು ಸಾಧ್ಯವಿಲ್ಲ. ಜ್ಞಾನ ಎನ್ನುವುದು ಮಾನವನ ಬಾಳಿಗೆ ಬೆಳಕು ನೀಡುವ ದೀಪ. ಇಂಥ ಜ್ಞಾನ ದೀಪವನ್ನು ನೂರಾರು ಜನ ಪ್ರತಿಭಾವಂತರು ಮನುಕುಲದ ಚರಿತ್ರೆಯಲ್ಲಿ ಬೆಳಗಿಸಿದ್ದಾರೆ. ಇದನ್ನೇ ಮತ್ತೆ ಮತ್ತೆ ನಾವುಗಳೆಲ್ಲರೂ ಹುಡುಕುತ್ತಾ ಶ್ರಮಗೌರವ ಗುಣಗೌರವಗಳನ್ನಿಟ್ಟುಕೊಂಡು ಸಾಗಬೇಕಾಗಿದೆ. ಇಂದು ಇವೆಲ್ಲ ಅರ್ಥಪೂರ್ಣವಾದ ರೀತಿಯಲ್ಲಿ ಸಾಗಬೇಕು. ಮನೆಯಲ್ಲಿ ಮಕ್ಕಳಿಗೆ ನಾವು ನೀಡುತ್ತಿರುವ ಶಿಕ್ಷಣ ಬರೀ ಅಂಕಗಳಿಕೆ ಮಾತ್ರವಾಗಿರಬಾರದು. ಸಂಸ್ಕೃತಿಯನ್ನ ಪರಿಚಯಿಸುವ ಸಂಸ್ಕೃತಿವಂತರಾಗಿ ಬಾಳುವ ರೀತಿಯಲ್ಲಿ ಆಗಿರಬೇಕಾದ ಅದಕ್ಕೆ ಮನೆಯಲ್ಲಿ ಹಿರಿಯರಿರಬೇಕು ಎಂದು ಹೇಳುವುದು. ದೇಶವನ್ನು ಕಟ್ಟುವವರು ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುವವರು ಹೆಣ್ಣು ಎಂಬುದನ್ನು ಮರೆಯಬಾರದು. ಆಕೆ ಮಾಯೆಯೂ ಅಲ್ಲ, ಭ್ರಮೆಯೂ ಅಲ್ಲ, ಕನಸೂ ಅಲ್ಲ. ಗಂಡಸೆಷ್ಟು ಮುಖ್ಯವೋ ಹೆಂಗಸೂ ಅಷ್ಟೇ ಮುಖ್ಯ. ಅವಳಿಲ್ಲದೆ ಸಂಸಾರವೂ ಇಲ್ಲ, ಸಂತಾನವೂ ಇಲ್ಲ, ಜಗತ್ತೂ ಇಲ್ಲ. 21ನೇ ಶತಮಾನ ಸ್ತ್ರೀಯರಿಗೆ ಸೇರಿದ್ದೆಂದು ನನಗನ್ನಿಸುತ್ತದೆ. ಇನ್ನು ಮುಂದೆ ಮಹಿಳೆಯ ಮುನ್ನಡೆಯನ್ನು ಯಾವ ಶಕ್ತಿಯೂ ತಡೆಯಲಾರದು. ಈಗ ಅವಳ ಮುಂದೆ ಸಾಕಷ್ಟು ಅವಕಾಶಗಳು, ಹಾಗೆಯೇ ಸವಾಲುಗಳೂ ಇವೆ. ವನಿತೆಯರು ತಮ್ಮ ಆಲೋಚನೆಗಳನ್ನು ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಗಳು ಅತ್ಯವಶ್ಯಕ. ಹೆಣ್ಣಿನ ಸಮಯ ಸ್ಫೂರ್ತಿ, ಸೃಜನಶೀಲ ಪ್ರತಿಭೆ, ದೂರದೃಷ್ಟಿ, ಕರ್ತೃತ್ವ ಶಕ್ತಿಯನ್ನು ಪುರುಷ ಪ್ರಧಾನ ಸಮಾಜ ಸರಿಯಾಗಿ ಸದ್ವಿನಿಯೋಗಿಸಿಕೊಂಡರೆ ಅದ್ಭುತ ಸಮಾಜವನ್ನು ನಿರ್ಮಾಣ ಮಾಡಬಹುದು. ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ಹೆಣ್ಣು ಮಕ್ಕಳು ತಿಳಿಯಬೇಕಾದ ಸತ್ಯ ಒಂದಿದೆ. ಅದೇನೆಂದರೆ ಹೊಂದಾಣಿಕೆ ಮತ್ತು ಸಹಬಾಳ್ವೆ. ಈ ಕೊರತೆ ಅಲ್ಲೆಲ್ಲೋ ಅಷ್ಟಿಷ್ಟು ನಮಗೆ ಕಂಡು ಬರುತ್ತದೆ. ಹಳ್ಳಿಯಲ್ಲಿ ಸಂಸಾರ ಮಾಡುವುದಲ್ಲದೆ ಮತ್ತು ಸ್ಥಿತಿವಂತರಿದ್ದರೂ ಕೂಡ, ತೋಟ ತುಡಿಕೆಗಳಿದ್ದರೂ ಕೂಡ ಅವರನ್ನು ಮದುವೆ ಆಗಲು ಹೆಣ್ಣು ಮಕ್ಕಳು ಇಂದು ಒಪ್ಪುತ್ತಿಲ್ಲ. ಏನಾದರೂ ಸರ್ಕಾರಿ ಸೇವೆಯಲ್ಲೇ ಇರಬೇಕೆಂಬುದು ಕೆಲವರ ಅಭಿಪ್ರಾಯವಾಗಿದೆ. ನಾವು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ನಮ್ಮ ಜನಪದ ಗರತಿಯೊಬ್ಬಳು ಹೇಳುತ್ತಿದ್ದ ಮಾತು ಹೀಗಿದೆ: ನೆರಮನೆಯ ಸಿರಿದೇವಿ ನೀನಾಗು ಮಗಳೇ, ಮನೆಯಾಗೆ ಬೇದ ಬಗೆಬೇಡ, ತುಂಬಿದ ಒನೆಯ ಒಡಿಬೇಡ ಎಂದು ಬುದ್ಧಿ ಹೇಳಿ ಹರಸಿ ಗಂಡನ ಮನೆಗೆ ಕಳಿಸುತ್ತಿದ್ದರು. ಈ ಸಂದರ್ಭ ಈಗೆಲ್ಲಿದೆ? ಮಕ್ಕಳನ್ನು ಕೂಡ ಅಂಕಗಳೆಂಬ ಸ್ಪರ್ಧೆಗೆ ಒಟ್ಟುತ್ತಾ ಬಾಲ್ಯದ ಯಾವ ಅನುಭವಗಳು ಸೃಜನಶೀಲತೆಯೂ ಸಿಗದಂತೆ ಗೂಡಿನಲ್ಲಿಟ್ಟು ಬೆಳೆಸುತ್ತಿದ್ದೇವೆ. ಅಬ್ರಹಾಂ ಲಿಂಕನ್ ತನ್ನ ಮಗನನ್ನು ಶಾಲೆಗೆ ಕಳಿಸುವಾಗ ಗುರುಗಳಿಗೊಂದು ಪತ್ರ ಬರೆಯುತ್ತಾನೆ. ತಮಗೆಲ್ಲ ಅದು ಗೊತ್ತಿದೆ ಎಂದು ಭಾವಿಸುತ್ತೇನೆ. ಅದರ ಸಾರಾಂಶ ಹೀಗಿದೆ: ನನ್ನ ಮಗ ಸಣ್ಣವನು, ಎಳೆಯ ಮನಸ್ಸು, ಅವನಿಗೆ ಹೂವುಗಳು ಅರಳುವುದನ್ನ, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುವುದನ್ನು ತೋರಿಸಿ, ಆಟದ ಸ್ಪರ್ಧೆಗಳಲ್ಲಿ ಸೋತರೆ ಸೋಲು ಅವಮಾನ ಅಲ್ಲ ಎಂಬುದನ್ನು ಕಲಿಸಿ, ಅಕ್ರಮ ವಿಧಾನದಿಂದ ಗೆಲ್ಲುವುದಕ್ಕಿಂತ ಸೋಲು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ಕಲಿಸಿ, ಗುರು ಹಿರಿಯರಲ್ಲಿ ಭಕ್ತಿ ಭಾವದಿಂದಿರುವುದನ್ನು ಕಲಿಸಿ. ಹೀಗೆ ಎಷ್ಟು ಜನ ತಂದೆ ತಾಯಿಗಳು ಬೇರೆ ಬೇರೆ ಅನುಭವಗಳಲ್ಲಿ ಮಕ್ಕಳಲ್ಲಿ ಬೆಳೆಯುವಂತೆ ಮಾಡಿದ್ದಾರೆ ಹೇಳಿ. ಇಂತಹ ಮಾತುಗಳನ್ನು ಮತ್ತೆ ಮತ್ತೆ ಹೇಳಬೇಕಲ್ಲವೇ? ಇದು ಒಂದು ಬಗೆಯಾದರೆ, ಹೆಣ್ಣನ್ನು ಸಾವಿರಾರು ವರ್ಷಗಳಿಂದ ಶೋಷಣೆ ಮಾಡುತ್ತಾ ಮನೆಯಲ್ಲಿ ಅಡಿಗೆ ಮನೆಗೆ ಪುರುಷನ ಪರಮಾಧಿಕಾರಕ್ಕೆ ಸೀಮಿತಗೊಳಿಸಿ ಅವಳಿಗೆ ಯಾವ ಅವಕಾಶವನ್ನು ನಾವು ಕಲ್ಪಿಸಿದಂತೆ ಮಾಡಿದ್ದು ಮತ್ತೊಂದು ಬಗೆ. ಹೀಗೆ ಲಿಂಗ ತಾರತಮ್ಯ ಬಹು ಹಿಂದಿನಿಂದಲೂ ಇದೆ. ಗಂಡಿಗಿರುವ ಪ್ರಾಶಸ್ತ್ಯ ಹೆಣ್ಣಿಗಿಲ್ಲ. ಸಂಸಾರ ಸಾಗಿಸಲಿಕ್ಕೆ, ಮದುವೆ ಆಗಲಿಕ್ಕೆ ಹೆಣ್ಣು ಬೇಕು. ಆದರೆ ಹೆಂಡತಿ ಮನೆಯಲ್ಲಿ ಹೆಣ್ಣು ಮಗು ಹಡೆಯಬಾರದು. ಕೊಟ್ಟಿಗೆಯಲ್ಲಿ ಹಸು ಹೆಣ್ಣು ಕರು ಹಾಕಬೇಕು. ಮನೆಯಲ್ಲಿ ಸೊಸೆ ಗಂಡು ಹೊಡೆಯಬೇಕು. ಸೊಸೆ ಗರ್ಭಿಣಿ ಇರುವಾಗಲೇ ಅತ್ತೆ ಆದವಳು ಹೇಳುತ್ತಿರುತ್ತಾಳೆ, ನೀನು ಯಾವಾಗಲೂ ಕೃಷ್ಣನ ಫೋಟೋವನ್ನು ನೋಡ್ತಿರಬೇಕಂತ. ಹೀಗೆ ತಂದೆ ತಾಯಿ ಮನೆಯವರು ಮದುವೆ ಮಾಡಿಕೊಡುವಾಗ ಹೆಣ್ಣಿಗೆ ಏನು ಹೇಳುತ್ತಿದ್ದರು ಅಂದರೆ, ಬಹಳ ಮುಖ್ಯವಾದ ಒಂದು ರೀತಿಯಲ್ಲಿ ಸಂಸಾರವೆಂಬುದು ಸಾಗರ, ಅದರಲ್ಲಿ ನೀನು ಈಜು ಎದ್ದು ಬರಬೇಕೆನ್ನುವಂಥದ್ದು. ಹೀಗೆ ಹೆಣ್ಣು ಮಗುವನ್ನು ಹಡೆದಳು ಅಂದರೆ ತಿರಸ್ಕಾರ ನೋಡುವುದು ಇಂದಿಗೂ ನಡೆದೇ ಇದೆ.
0: ಇದುವರೆಗೆ ಡಾಕ್ಟರ್ ಬಸವರಾಜ ನಿಲ್ಲಿಸರ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ನಾಳೆ ಇದೇ ಸಮಯಕ್ಕೆ
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 625 KHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6:35:16. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜ.
5: ಇದೊಂದು ಬಹಳ ಅದ್ಭುತ ಕಥೆ ನಾನು ಕೇಳಿದ್ದು. ನಾನು ತುಂಬಾ ಇಷ್ಟವಾದಂಥದ್ದು. ಒಬ್ಬ ರೈತ ತೋಟದಲ್ಲಿ ಮನೆ ಮಾಡಿಕೊಂಡು ಬದುಕಿದ್ದಾನೆ. ಅವನ ದೊಡ್ಡ ಗುಡಿಸ್ಲು, ಹೆಂಡತಿ ಮಕ್ಕಳು ಜೊತೆಗೆ ಆರಾಮಾಗಿದ್ದಾನೆ. ಅವನೇ ಕೆಲವು ಸಾಕೊಂಡಿದ್ದ, ಒಂದು ಕೋಳಿ, ಒಂದು ಕುರಿ, ಒಂದು ಹಸು, ಆ ಮೂರು ಇತ್ತು ಮನೆಯಲ್ಲಿ. ಆ ರೈತನ ಮನೆಯಲ್ಲಿ ಎರಡು ಇಲಿಗಳು ಸೇರ್ಕೊಂಡ್ಬಿಟ್ಟಿದ್ದ, ದಂಪತಿಗಳು ಸೇರ್ಕೊಂಡ್ಬಿಟ್ಟಿದ್ದ. ಅವೇನ್ ಮಾಡ್ತವೆ, ರೈತ ಶೇಖರಿಸಿಟ್ಟಂತ ಕಾಳಕಡ್ಡಿಗಳನ್ನ, ಅವನ ಬಟ್ಟೆಗಳನ್ನ, ಮಾಡಿಟ್ಟ ಅಡಿಗೆಯನ್ನ ತಿಂದು ತಿಂದು ತಿಂದು ಹಾಯಾಗಿದ್ದು ಗಂಡ ಹೆಂಡತಿ ಎರಡು ಇಲಿಗಳು. ಅವನು ರೈತ ಅಂದ, ಇಲಿಗಳ ಹಾವಳಿ ಬಹಳ ಜಾಸ್ತಿ ಆಯ್ತು, ಇವನೇನಾದ್ರೂ ನಾಶ ಮಾಡಬೇಕು ಅಂತ ಹೇಳಿ ಈ ಸಲ ಸಂತೆಗೆ ಹೋದಾಗ ಒಂದು ಇಲಿ ಬಲೆ ತಗೊಂಬಂದ. ಇಲಿ ಬಲೆ ತಂದು ಹೆಂಡತಿಗೆ ಹೇಳ್ತಾ ಇದ್ದ, ಬಲೆ ಹೆಂಗ್ ಕೆಲಸ ಮಾಡ್ತದೆ ಗೊತ್ತಾ, ನೋಡು ಒಂದು ಬೋಂಡಾ ಕರಿ, ಚೆನ್ನಾಗಿ ಕರೆದು ಈ ಬಲೆಯಲ್ಲಿ ಹೀಗಿಡು, ಬೋಂಡಾ ಇದೆಯಲ್ಲ ಅದ್ರ ವಾಸನೆಗೆ ಇಲಿ ಬರ್ತದೆ, ಅದನ್ನು ಬಂದು ಆ ಬೋಂಡಾ ಮುಟ್ಟಿತು ಅಂತ ಇಟ್ಕೋ, ಇದು ಫಟ್ ಅಂತ ಹಾರಿ ಬಿದ್ದು ಇಲಿಯನ್ನು ಕೊಂದೇ ಬಿಡ್ತದೆ ಅಂತ ಹೆಂಡತಿಗೆ ಹೇಳ್ತಾ ಇದ್ದ. ಅದನ್ನ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ತಲ್ಲ ಇಲಿಗೆ, ಗಾಬರಿ ಆಗ್ಬಿಡ್ತು, ಅಯ್ಯೋ ಅಯ್ಯೋ ಅಯ್ಯೋ ನನ್ ಕೊಂದೇ ಬಿಡ್ತಾನೆ ಇವನು ಅಂತ ಹೇಳಿ ಓಡಿ ಹೋಗಿ ಹೆಂಡತಿಗೆ ಹೇಳ್ತಂತೆ, ನೋಡು ಆ ಬಲೆ ಇದೆಯಲ್ಲ ನಮ್ಮನ್ ಕೊಲೋಗ್ ತಂದದ್ದು, ಅದ್ರ ಹತ್ರ ಹೋಗ್ಬೇಡ, ಮುಟ್ಲೇಬೇಡ ಅದನ್ನ, ಏನಾದ್ರು ಮುಟ್ಬೇಡ. ಆದ್ರೂ ಭಯ, ಹೋಗಿ ಯಾರ ಮುಂದೆ ಹೇಳ್ಕೋಬೇಕಲ್ಲ, ಕೋಳಿ ಮುಂದೆ ಗೋಳ್ ಹೇಳ್ಕೊಂತಂತೆ, ಅಕ್ಕ ನೋಡು ಎಂಥ ಅನ್ಯಾಯ, ನಾನು ಏನ್ ತೊಂದರೆ ಮಾಡಿದ್ದೆ ಯಜಮಾನನಿಗೆ, ಬಲೆ ತಂದಿದ್ದ ನನ್ ಕೊಲ್ಲೋದಕ್ಕೆ ಅಂತ. ಕೋಳಿ ಹೇಳ್ತಂತೆ, ನಾನೇನ್ ಮಾಡ್ಲಪ್ಪ, ನಿನ್ ಸಮಸ್ಯೆ, ನನಗೇನ್ ತೊಂದರೆ ಇಲ್ಲಲ್ಲ ಅಂತ ಹೇಳಿ ಗೋಣೆ ಎತ್ತಿ ಅಹಂಕಾರದಿಂದ ಹೋಗ್ಬಿಡ್ತು. ಅಯ್ಯೋ ಇನ್ನೇನ್ ಮಾಡ್ಲಿ ಅನ್ಕೊಂಡು ಇಲಿ ಓಡಿ ಓಡಿ ಕುರಿ ಹತ್ರ ಬಂತು. ಕುರಿಯಣ್ಣ ಕುರಿಯಣ್ಣ, ಈ ಮನೆಯಲ್ಲಿ ಏನಾಗ್ತಿದೆ ಗೊತ್ತಾ ನಿನಗೆ ಅನ್ಯಾಯ, ಏನಾಗ್ತಿದೆ, ಬಲೆ ತಂದಿದ್ದಾನೆ ಯಜಮಾನ ನನ್ ಕೊಲ್ಲೋದಕ್ಕೆ, ಬಲೆ ಹಾಕೊಂಡ್ಬಿಡ್ತಾನಂತೆ,

0: ಮೊದಲೇ ಕುರಿಯೋದು, ದೀರ್ಘ ನುಟ್ಟಿಸಿರ್ಬಿಟ್ಟು ನನಗೇನ್ ಗೊತ್ತಾಗತ್ತಪ್ಪ, ಆದದ್ದಾಗ್ಲಿ, ನನಗಂತೂ ಏನ್ ತೊಂದರೆ ಇಲ್ವಾ, ನೀನು ಹುಷಾರಾಗಿರು ಅಂತ ತಲೆ ತಗ್ಗಿಸಿ ಹೊಂಟೆ ಬಿಡ್ತು. ಇಲಿ ಹಸುವಿನ ಕಡೆ ಬಂತು, ಅತ್ತೆ ಬಿಡ್ತು. ಅಮ್ಮ ಹಸು, ನಾನು ಏನ್ ಮಾಡ್ಲಿ ಹೇಳಿ, ಈಗ ಈ ಪರಿಸ್ಥಿತಿ ಇದೆ, ಯಜಮಾನ ನಾನು ಕೊಲ್ಬೇಕು ಅಂತ ಬಲೆ ತಂದಿದ್ದಾನೆ. ಹಸು ಬಾಯಾಡಿಸಿ ಕೇಳ್ತು, ನಾನೇನಪ್ಪ ಮಾಡ್ಲಿ, ನನಗಂತೂ ಏನ್ ತೊಂದರೆ ಇಲ್ವಾ ಬಲೆಯಿಂದ, ಸಮಸ್ಯೆ ನಿಂದು, ಹತ್ರ ಹೋಗ್ಬೇಡ, ನೋಡ್ಕೊಂಡಿರು ಅಂತ ಮಲ್ಕೊಂಡ್ಬಿಡ್ತು. ಪಾಪ ಇಲಿ ದಂಪತಿಗಳು ನಿದ್ದೆನೇ ಇಲ್ಲ, ಇಬ್ರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾವೆ. ಮಧ್ಯರಾತ್ರಿ 12 ಗಂಟೆ ಆಗಿರ್ಬೇಕು, ಠಪ್ ಅಂತ ಬಲೆ ಸಪ್ಪಳಾಯ್ತು. ಇಲಿ ದಂಪತಿಗಳು ಪಟ್ಟಪಟ್ಟ ಕೈ ಹಿಡ್ಕೊಂಡು, ಇಬ್ರು ಬದುಕಿದೀವಲ್ಲ ಅಂತ, ಇಬ್ರು ಬದುಕಿದ್ದಾರೆ. ರೈತನ ಹೆಂಡತಿಗೆ ಎಚ್ಚರಾಯ್ತು, ಹಾಗಾದ್ರೆ ಬಲೆಯಲ್ಲಿ ಇಲಿ ಬಿದ್ದಿರಬೇಕು, ನೋಡ್ಬೇಕು ಅಂತ ಕಂದೀಲಿ ಹಿಡ್ಕೊಂಡು ಆ ಬಲೆ ಹತ್ರ ಬಂದ್ಲು. ದುರ್ದೈವ, ಬಲೆಯಲ್ಲಿ ಇಲಿ ಸಿಕ್ಕಾಕೊಳ್ಳಿಲ್ಲ, ಎರಡು ಒಳಗೆ ಇದಾವಲ್ಲ, ಸಿಕ್ಕದ್ದು ನಾಗ ಹಾವು. ಆದ್ರೆ ಬಾಲ ಬಲೆಯಲ್ಲಿ ಸಿಕ್ಕ ಒದ್ದಾಡ್ತಾ ಇದೆ, ಹಾವು ಕೋಪದಲ್ಲಿ ಹೆಡೆ ಅಲ್ಲಾಡಿಸ್ತಾ ಇದೆ. ರೈತನ ಹೆಂಡತಿ ಹತ್ರ ಹೋದ ತಕ್ಷಣ ಜೋರಾಗಿ ಕಚ್ಚಿಬಿಡ್ತು, ಮನೆಯಲ್ಲಿ ಕೋಲಾಹಲ. ವೈದ್ಯನ ಕರ್ಕೊಂಬಂದ ರೈತ ಓಡಿ ಬಂದ, ಅವನೇನೇನು ಔಷಧಿ ಕೊಟ್ಟ, ಔಷಧಿ ಜೊತೆಗೆ ನಿನ್ನ ಹೆಂಡತಿಗೆ ಕೋಳಿ ಸಾರು ಕೊಡು ಅಂದ. ಕೋಳಿ ಸಾರು ಕೊಡು ಅಂದ, ಮನೆಯಲ್ಲಿತ್ತಲ್ಲ ಕೋಳಿ, ಅದು ಸಾರಾಗಿ ಹೋಯ್ತು. ಮತ್ತೆ ಹೆಂಡತಿ ಹಾವು ಕಡಿಸ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಆಕೆ ನೋಡೋದಕ್ಕೆ ಅನೇಕ ನೆಂಟರು ಬಂದ್ರು, ಮತ್ತೆ ಅವ್ರಿಗೆಲ್ಲ ಆಹಾರ ಬೇಕಲ್ಲ, ದುಡ್ಡು ಎಲ್ಲಿದೆ? ರೈತನ ಕಡೆ ಪಾಪ ಕುರಿ ಕಟ್ಟಕನಿಗೆ ಮಾರದ, ಆ ದುಡ್ಡು ತಂದು ನಾನು ನೆಂಟರನ್ನೆಲ್ಲ ಸಾಕಿದೆ. ಸ್ವಲ್ಪ ದಿವಸ ಮುಂದೆ ಒಂದು ವಾರಕ್ಕೆ ರೈತನ ಹೆಂಡತಿ ಸತ್ತೆ ಹೋದ್ಲು, ಅವಳು ಕ್ರಿಯಾಕರ್ಮ ಮಾಡ್ಬೇಕಲ್ಲ, ಆ ಖರ್ಚಿಗೆ ಹಸು ಮಾರಾಟ ಆಯ್ತು. ನೋಡಿ ಹೇಗಿದೆ ಅಂತ. ಬಲೆ ತಮ್ಮ ಸಮಸ್ಯೆ ಅಲ್ಲ ಅನ್ಕೊಂಡಂತ ಕೋಳಿ ಕುರಿ ಹಸು ಎಲ್ಲ ತೊಂದರೆಗೀಡಾದವು. ಮತ್ತೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ನಿರಾಳವಾಗಿದ್ರೆ, ಉದಾಸೀನ ಮಾಡಿದ್ರೆ, ಒಂದಿಲ್ಲ ಒಂದ್ ದಿವಸ ಅದು ನಮ್ಮನ್ನು ಮೆಟ್ಕೊಳ್ಳುತ್ತದೆ. ಸಮಾಜದಲ್ಲಿ ಆದಂತಹ ಯಾವುದೇ ಸಮಸ್ಯೆ ಅದು ನಮಗೂ ಆಗಬಹುದು ಅಂತ ಎಚ್ಚರಿಕೆಯಿಂದ ನಾವು ಬದುಕಿದಾಗ ನಾವು ಆತಂಕಕ್ಕೆ ಒಳಗಾಗೋದು ಕಮ್ಮಿ ಆಗ್ತದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:43. ನೇಗಿಲ ಮಡಿತ. ಆಧುನಿಕ ಮೀನು ತಳಿಗಳ ಕುರಿತು ಶಿವಮೊಗ್ಗದ ನವಲೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಾಂತನಗೌಡ ಎಂಎಚ್ ಅವರಿಂದ ಮಾಹಿತಿ.
4: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಎಹೆಚ್ ಅಂತ. ನಾನು ಒಳನಾಡು ಮೀನುಗಾರಿಕೆ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕರಡಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾನು ಆಧುನಿಕ ಮೀನು ತಳಿಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಲು ನಮ್ಮ ರೈತ ಬಾಂಧವರಿಗೆ ಹೇಳಲು ಇಷ್ಟಪಡ್ತೇನೆ. ಈ ಒಂದು ನಾವು ಸರ್ವೇ ಸಾಮಾನ್ಯವಾಗಿ ನಾವು ಕೇಳಿದೀವಿ ಮೀನು ತಳಿಗಳ ಹಲವಾರು ಮೀನು ತಳಿಗಳನ್ನ ಸಾಕಾಣಿಕೆ ಮಾಡೋದು ಅಂತಂದು. ಹಲವಾರು ಮೀನು ತಳಿಗಳಲ್ಲಿ ಭಾರತೀಯ ಗೆಂಡೆ ಮೀನುಗಳು ಮತ್ತು ವಿದೇಶಿ ತಳಿಗಳು ಅಂತ ಹೇಳ್ತೀವಿ. ಭಾರತೀಯ ಗೆಂಡೆ ಮೀನುಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂತ ಮೀನುಗಳಂತಂದ್ರೆ ಕಾಟ್ಲಾ, ರೋಹು ಮತ್ತು ಮೃಗಾಲ್. ಮತ್ತೆ ವಿದೇಶಿ ತಳಿಗಳಿಗೆ ಬಂತಂದ್ರೆ ಬೆಳ್ಳಿಗೆಂಡೆ ಅಂತ ಹೇಳ್ತೀವಿ, ಹುಲ್ಲುಗೆಂಡೆ ಅಂತ ಹೇಳ್ತೀವಿ, ಮತ್ತೆ ಸಾಮಾನ್ಯ ಗೆಂಡೆ ಅಂತ ಹೇಳ್ತೀವಿ. ಸೊ ಈ ಸಾಮಾನ್ಯ ಗೆಂಡೆ ಅಥವಾ ಕಾಮನ್ ಕಾರ್ಪ್, ಇನ್ನು ನಮ್ಮ ಈ ಪ್ರದೇಶದಲ್ಲಿ ಗೌರಿ ಮೀನು ಅಂತ ಹೇಳ್ತೀವಿ. ಸೊ ಈ ಒಂದು ಕಾಟ್ಲಾ, ರೋಹು, ಮೃಗಾಲ್ ಸಾಮಾನ್ಯವಾಗಿ ಒಂದು ಒಂದು ವರ್ಷಕ್ಕೆ 1 ಕೆಜಿ ಅಥವಾ 1.5 ಕೆಜಿ ಬೆಳಿತೇವೆ. ಇದರಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ಸ್ಗಳು ಬರಲ್ಲ, ಯೂಶಲಿ ಸಂತಾನೋತ್ಪತ್ತಿ ಪ್ರಾಬ್ಲಮ್ಗಳು. ಬಟ್ ಇನ್ನೊಂದು ವಿದೇಶಿ ತಳಿಗಳು ಬಂತಂದ್ರೆ ಸಿಲ್ವರ್ ಕಾರ್ಪ್, ಗ್ರಾಸ್ ಕಾರ್ಪ್, ಇದರಲ್ಲೂ ಸಹ ಯಾವುದು ಪ್ರಾಬ್ಲಮ್ ಬರಲ್ಲ. ಮತ್ತೆ ಕಾಮನ್ ಕಾರ್ಪ್ ಅಂತ ಒಂದು ಬಂದ್ ಅಂತಂದ್ರೆ ಈ ಒಂದು ಮೀನಿನ ಒಂದು ವಿಶೇಷತೆ ಏನಂತಂದ್ರೆ ಇದು 3 ಅಥವಾ 4 ತಿಂಗಳಿಗೆ ಒಂದು 50 ಗ್ರಾಮ್ ಅಥವಾ 100 ಗ್ರಾಮ್ ಬಂದ ತಕ್ಷಣ ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಕೊಳದಲ್ಲಿ ವೀಡ್ ಅಂತ ಹೇಳ್ತೀವಲ್ಲ, ಏನು ಪ್ಲಾಂಟ್ಸ್ ಗಳು ಅಥವಾ ಯಾವ್ದಾದ್ರು ಸಬ್ಸ್ಟ್ರೇಟ್ ಗಳಿದ್ರೆ ಈ ಮೀನು ಈಸಿಯಾಗಿ ಬ್ರೀಡ್ ಮಾಡುತ್ತೆ. ಸೊ ಈ ಈಸಿಯಾಗಿ ಬ್ರೀಡ್ ಮಾಡೋದ್ರಿಂದ ನಮ್ಮ ಕೊಳದಲ್ಲಿ ಅತಿ ಹೆಚ್ಚು ಮೀನು ಮರಿಗಳು ಹುಟ್ಕೊಂಡ್ಬಿಡ್ತವೆ. ಸೊ ಇದು ಏನಾಗುತ್ತೆ ಅಂತಂದ್ರೆ ನಮ್ಮ ಉತ್ಪಾದನೆಯನ್ನ ಕುಂಠಿತಗೊಳಿಸುತ್ತೆ. ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಶೋಧಕರು ಪರ್ಟಿಕ್ಯುಲರ್ಲಿ ಹೇಳಬೇಕಂತಂದ್ರೆ ನಮ್ಮ ಹೆಸರುಘಟ್ಟ ಬ್ಯಾಂಗ್ಳೂರ್ನಲ್ಲಿ ಸಂಶೋಧಕರು ಒಂದು ಆಧುನಿಕ ತಳಿಗಳನ್ನ ಬಿಡುಗಡೆ ಮಾಡಿದ್ರು. ಆ ಆಧುನಿಕ ತಳಿಯ ಹೆಸರೇನಂತಂದ್ರೆ ಅಮೂರ್ ಕಾರ್ಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಅಮೂರ್ ಕಾರ್ಪ್ ಸಹ ಇದು ಕಾಮನ್ ಕಾರ್ಪ್ ಸಾಮಾನ್ಯ ಗೆಂಡೆ ಅಥವಾ ಗೌರಿ ಮೀನು ಅಂತ ಹೇಳ್ತೀವಲ್ಲ ಅದರಲ್ಲೇ ಬರ್ತಕ್ಕಂತ ಒಂದು ಉತ್ತಮವಾದ ತಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ತಳಿ ಸಣ್ಣ ತಲೆ ಆಳ ದೇಹ ಮತ್ತು ಅಗಲ ಬಾಯನ್ನು ಹೊಂದಿರುತ್ತೆ. ಇದು ನೀರಿನ ತಳಭಾಗದಲ್ಲಿ ಪ್ರಾಣಿ ಮತ್ತು ಸಸ್ಯ ಜೀವಗಳನ್ನು ತಿಂದು ಬದುಕುತ್ತೆ. ಸರ್ವೇ ಸಾಮಾನ್ಯವಾಗಿ ಈ ಮೀನು ಒಂದು ವರ್ಷದಲ್ಲಿ 1 ಕೆಜಿಯಿಂದ 1.5 ಕೆಜಿ ಬರುತ್ತೆ. ಈ ಮೀನನ್ನ ನೀವು ಈ ಒಂದು ಅಮೂರ್ ಕಾರ್ಪ್ ಅಂತ ಏನ್ ಹೇಳಿದಲ್ಲ ಈ ಆಧುನಿಕ ತಳಿ, ಈ ಆಧುನಿಕ ತಳಿ ಅಂದ್ರೆ ಕಾಮನ್ ಕಾರ್ಪ್ ನಲ್ಲಿ ಅಥವಾ ಸಾಮಾನ್ಯ ಗೆಂಡೆ ಗೌರಿ ಮೀನಲ್ಲಿ ಬರ್ತಕ್ಕಂತ ಆಧುನಿಕ ತಳಿ ಅಂತ ಹೇಳ್ಬೋದು. ಈ ಮೀನು ಅಮೂರ್ ಕಾರ್ಪ್ ಅನ್ನು ನೀವು ಬೇರೆ ಮೀನುಗಳ ಜೊತೆಗೂ ಸಹ ಮೀನು ಕೃಷಿಯನ್ನು ಮಾಡಬಹುದು. ಮೇನ್ ಮೀನುಗಳು ಅಂತಂದ್ರೆ ಈ ಕಟ್ಲ, ರೋಹು, ಮೃಗಾಲ್ ಮತ್ತೆ ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ ಇವುಗಳ ಜೊತೆಗೆ ಸಹ ನೀವು ಮಿಶ್ರ ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಈ ಮೀನು ಮರಿಗಳನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಹೆಸರುಘಟ್ಟ ಅಥವಾ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಹೆಸರುಘಟ್ಟ ಸಂಶೋಧನಾ ಕೇಂದ್ರದಲ್ಲಿ ಈ ಮೀನು ಮರಿಗಳನ್ನ ಪಡೆಯಬಹುದು. ಈ ಭಾಗದಲ್ಲಿ ಬರ್ತಕ್ಕಂಥ ಶಿವಮೊಗ್ಗ ಭಾಗದಲ್ಲಿ ಬರ್ತಕ್ಕಂಥ ರೈತರು ನಮ್ಮ ಸಂಶೋಧನಾ ಕೇಂದ್ರ ಅಥವಾ ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ಸಹ ನೀವು ಪಡೆಯಬಹುದು. ನಾವು ಈ ಮೀನು ಮರಿಗಳನ್ನ ಹೆಸರುಘಟ್ಟದಿಂದಲೇ ಸಣ್ಣ ಮರಿಗಳನ್ನ ತಂದುಬಿಟ್ಟು 1 ತಿಂಗಳು ಪಾಲನೆ ಮಾಡಿ ತದನಂತರ ನಾವು ರೈತರಿಗೆ ಕೊಡ್ತೀವಿ. ಇದರ ಒಂದು ಮಾರ್ಕೆಟಿಂಗ್ ಅಂತ ಬಂದಾಗ ಈ ಮೀನಿನ ಮಾರ್ಕೆಟ್ ನಮ್ಮ ರೈತರು ನಾವು ಒಂದು ಈ ಭಾಗದಲ್ಲಿ ನೋಡಿದಾಗ 1 ಕೆಜಿಗೆ 180 ರಿಂದ 200 ರೂಪಾಯಿ ಈ ಮೀನನ್ನ ಸೇಲ್ ಮಾಡ್ತಾರೆ. ನಮ್ಮ ಪಾಂಡುಗಳಲ್ಲೂ ಸಹ ನಮ್ಮ ಒಂದು ಯೂನಿವರ್ಸಿಟಿ ಪಾಂಡ್ ಅಥವಾ ವಿಶ್ವವಿದ್ಯಾಲಯದಲ್ಲಿ ಪಾಂಡ್ ಬರ್ತಕ್ಕಂಥ ಕೊಳಗಳಲ್ಲೂ ಸಹ ನಾವು ಈ ಮೀನುಗಳನ್ನ ಬೆಳಿತೇವೆ. 1 ವರ್ಷಕ್ಕೆ 1.5 ಕೆಜಿವರೆಗೂ ಸಹ ನಾವು ನೋಡಿದೀವಿ. ಸೊ ಅತಿ ಹೆಚ್ಚು ಈ ಮೀನುಗಳನ್ನ ಈ ಒಂದು ಅಮೂರ್ ಕಾರ್ಪ್ ಅನ್ನ ರೈತರು ತೆಗೆದುಕೊಂಡು ಬೆಳಿಬೇಕು ಮತ್ತೆ ಲಾಭವನ್ನ ಪಡೆಯಬೇಕು ಅಂತ ನಾನು ನಮ್ಮ ರೈತರಲ್ಲಿ ಕೇಳ್ಕೊಳ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ಮತ್ತೆ ಈ ಮೀನುಗಳ ಬಗ್ಗೆ ಅಥವಾ ಮೀನು ಕೃಷಿ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ಯಾವುದೇ ವಲಯ ಕೃಷಿ ಮತ್ತು ತೋಟಗಾರಿಕೆ ವಿಭಾಗದಲ್ಲಿ ಹಲವಾರು ಒಳನಾಡು ಮೀನುಗಾರಿಕೆ ವಿಭಾಗಗಳಿದಾವೆ. ನಮ್ಮ ಶಿವಮೊಗ್ಗದಲ್ಲೂ ಸಹ ಒಳನಾಡು ಮೀನುಗಾರಿಕೆ ಇದೆ. ನೀವು ಅತಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಥವಾ ಯಾವುದೇ ತರಹದ ಮೀನುಗಾರಿಕೆಯಲ್ಲಿ ತರಬೇತಿ ಬೇಕು ಅಂತಂದ್ರೆ ನಮ್ಮನ್ನ ಸಂಪರ್ಕಿಸಬಹುದು. ನನ್ನ ಹೆಸರು ಶಾಂತನಗೌಡ ಅಂತ. ನನ್ನ ದೂರವಾಣಿ ಸಂಖ್ಯೆ 8437511351. ಧನ್ಯವಾದಗಳು.
3: ನೇಹ್ರ ಮಡಿತ ಕಾರ್ಯಕ್ರಮದಲ್ಲಿ ಆಧುನಿಕ ಮೀನು ತಳಿಗಳ ಕುರಿತು ಶಿವಮೊಗ್ಗದ ನವಲೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾಂತನಗೌಡ ಎಚ್ ಅವರಿಂದ ಮಾಹಿತಿ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:45. ಪ್ರಾಯೋಜಿತ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಮಕ್ಕಳಲ್ಲಿ ಕೆಮ್ಮು ಕುರಿತು ಡಾಕ್ಟರ್ ಶಮಿತಾ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಮಿತಾ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಅಂದ್ರೆ, ಈಗ ಪೇರೆಂಟ್ಸ್ ನಮ್ಮ ಒಪಿಡಿಗೆ ಬಂದಾಗ 2 ದಿನ ಶೀತ ಇರತ್ತೆ, ಸ್ವಲ್ಪ ಅಲ್ಲಿ ಇಲ್ಲಿ ಕೆಮ್ತಿರತ್ತೆ ಪಾಪು. ಆಲ್ರೆಡಿ ಮೆಡಿಕಲ್ ಶಾಪಿಗೆ ಹೋಗಿ 3 ಸಿರಪ್ ತಗೊಂಡ್ಬಂದಿರ್ತಾರೆ. ಸೊ ಅದರಲ್ಲಿ ಶೀತದಿರತ್ತೆ, ಕೆಮ್ಮಿನ ಸಿರಪ್ ಇರತ್ತೆ, ಮೆಡಿಕಲ್ ಶಾಪ್ ಅವನೇ ಕೊಟ್ಟಿರೋ ಒಂದು ಆಂಟಿಬಯೋಟಿಕ್ ಔಷಧಿ, ಇದ್ಮೂರು ತಗೊಂಡ್ಬಂದಿರ್ತಾರೆ 2ನೇ ದಿನಕ್ಕೆ. ಇದೆಲ್ಲ ಹಾಕ್ತಿದೀವಿ ಡಾಕ್ಟರ್, ಆದ್ರೂ ಒಂದ್ ಸ್ವಲ್ಪನೂ ಕೆಮ್ಮು ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ನಿಜವಾಗ್ಲೂ ಎಲ್ಲಾ ಶೀತ ಕೆಮ್ಮಿಗೂ ಇಷ್ಟೊಂದು ಮೆಡಿಸಿನ್ ಹಾಕೋ ಅವಶ್ಯಕತೆ ಇದೆಯಾ? ಎಲ್ಲಾ ಕೆಮ್ಮಿಗೂ ಕಾಫ್ ಸಿರಪ್ ಹಾಕ್ಲೇಬೇಕಾ? ಇದು ತುಂಬಾ ಕಾಮನ್ ಆಗಿ ಕೇಳುವಂತ ಸಮಸ್ಯೆ. ಇತ್ತೀಚೆಗೆ ಮಧ್ಯಪ್ರದೇಶದಲ್ಲೂ ಕೂಡ ಕೆಮ್ಮಿನ ಸಿರಪ್ ಇಂದ ಎಷ್ಟೊಂದು ಜನ ಮಕ್ಕಳು ಜೀವ ಕೂಡ ಕಳ್ಕೊಂಡಿದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ರಿಲೇಟೆಡ್ ಕೂಡ ತುಂಬಾ ಜನ ಪೇರೆಂಟ್ಸ್ ಕೇಳ್ತಾರೆ, ಈ ಕಾಫ್ ಸಿರಪ್ಸ್ ಎಲ್ಲ ಯೂಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಮುಂಚೆನೂ ಹೇಳ್ದಂಗೆ, ಕೆಮ್ಮು ಮಕ್ಕಳಲ್ಲಿ 80-90% ವೈರಲ್ ಇನ್ಫೆಕ್ಷನ್ಸ್ ಇಂದ ಇರುತ್ತೆ. ಅಂಡ್ ವೈರಲ್ ಇನ್ಫೆಕ್ಷನ್ ನಲ್ಲಿ

0: ಅಟೆಂಡ್ ಮಾಡಿ, ಅದ್ರ ಜೊತೆಗೆ ಮೂಗ್ ಕಟ್ಟಿದ್ರೆ ಡ್ರಾಪ್ಸ್ ಹಾಕೋದ್ರಿಂದಾನೆ ಕೆಮ್ಮು ಕಡಿಮೆ ಆಗತ್ತೆ. ಏನಂದ್ರೆ ತಾಳ್ಮೆ ಇರ್ಬೇಕು, ಒಂದ್ ವಾರ 10 ದಿನ ಕಾಯೋಷ್ಟು ಪೇಷನ್ಸ್ ಇರ್ಬೇಕು ತಂದೆ ತಾಯಂದ್ರೆಗೆ. ಇನ್ನೊಂದು, ಮಾರ್ಕೆಟ್ ಅಲ್ಲಿ ಸಿಗಂತ ಮೆಡಿಕಲ್ ಶಾಪ್ಸ್ ಅಲ್ಲಿ ಸುಮಾರಷ್ಟು ಕಾಫ್ ಸಿರಪ್ ಸಿಗತ್ತೆ, ಅಂಡ್ ಸುಮಾರಷ್ಟು ಕಾಫ್ ಸಿರಪ್ಸ್ ಅಲ್ಲಿ ಮಲ್ಟಿಪಲ್ ಕಾಂಬಿನೇಷನ್ಸ್ ಇರತ್ತೆ. ಅಲರ್ಜಿ ಮೆಡಿಸಿನ್ ಇರತ್ತೆ, ಡಿಕಂಜೆಸ್ಟೆಂಟ್ಸ್ ಅಂತ ಹೇಳ್ತೀವಿ, ಮ್ಯೂಕೋಲೈಟಿಕ್ಸ್ ಕಫ ಕರಕ್ಸ್ ಅಂತದ್ದು, ಅಥವಾ ಕೆಮ್ಮನ್ ಸಪ್ರೆಸ್ ಮಾಡೋದು ಕಾಫ್ ಸಪ್ರೆಸೆಂಟ್ಸ್ ಇರತ್ತೆ, ಪೇನ್ ರಿಲೀವರ್ಸ್ ಇರತ್ತೆ. ಇಷ್ಟು ಕಾಂಬಿನೇಷನ್ ಒಂದೇ ಬಾಟ್ಲ್ ಅಲ್ಲಿ ನಿಮಗೆ 5-6 ರೀತಿಯಾದ ಡ್ರಗ್ಸ್ ಇರತ್ತೆ. ಸೊ ಇಷ್ಟು ಜಾಸ್ತಿ ಕಾಂಬಿನೇಷನ್ ಇರೋ ಮೆಡಿಸಿನ್ಸ್ ಅನ್ನ ಸಣ್ಣ ಮಕ್ಕಳಿಗೆ, ಎಸ್ಪೆಷಲಿ 6 ವರ್ಷದ ಕೆಳಗಿನ ಮಕ್ಕಳಿಗೆ ಹಾಕಿದಾಗ ಅದರಿಂದ ಟಾಕ್ಸಿಸಿಟಿ ಸೈಡ್ ಎಫೆಕ್ಟ್ಸ್ ಆಗೋ ರಿಸ್ಕ್ ತುಂಬಾ ಜಾಸ್ತಿ ಇರತ್ತೆ. ಅನ್ನೆಸೆಸರಿ ಆಗಿ ನಿಮ್ ಮಕ್ಕಳಿಗೆ ಓವರ್ ದ ಕೌಂಟರ್ ಕಾಫ್ ಸಿರಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮೆಡಿಕಲ್ ಶಾಪಿಗೆ ಹೋಗಿ ನೀವೇ ಸುಮ್ನೆ ಇಸ್ಕೊಂಬರೋದು. ಸೊ ಈ ರೀತಿ ಕಾಫ್ ಸಿರಪ್ಸ್ ನ ದಯವಿಟ್ಟು ಯೂಸ್ ಮಾಡಬೇಡಿ, ಇದರಿಂದ ನಿಮ್ ಮಕ್ಕಳಿಗೆ ಒಳ್ಳೇದಾಗದಕ್ಕಿಂತ ಹಾನಿ ಆಗೋದೇ ಜಾಸ್ತಿ. ಮತ್ತೆ ಸಣ್ಣ ಮಕ್ಕಳಲ್ಲಿ 6 ವರ್ಷದ ಕೆಳಗಿನ ಮಕ್ಕಳಲ್ಲಿ ಯೂಶಲಿ ಕಾಫ್ ಸಿರಪ್ಸ್ ಅನ್ನ ಅಡ್ವೈಸ್ ಮಾಡೋದಿಲ್ಲ, ಯಾಕೆಂದ್ರೆ ಓವರ್ ಡೋಸ್ ಆಗೋ ರಿಸ್ಕ್ ಜಾಸ್ತಿ ಇರತ್ತೆ. ಬಟ್ ಕೆಲವು ಸಂದರ್ಭದಲ್ಲಿ ನಿಮ್ ಮಕ್ಕಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚೆಕ್ ಮಾಡಿಸಿ, ಅವರಲ್ಲಿ ಅಲರ್ಜಿ ಲಕ್ಷಣಗಳಿದ್ರೆ ಅಥವಾ ವೀಸಿಂಗ್ ತರ ಏನಾದ್ರೂ ಸಮಸ್ಯೆ ಇದ್ರೆ ಡಾಕ್ಟರ್ ಹೇಳಿರೋ ಕಾಫ್ ಸಿರಪ್ ನ ನಿಯಮಿತ ಡೋಸ್ ಅಲ್ಲಿ ನಿಯಮಿತ ಸಮಯಕ್ಕೆ, ಒಂದ್ 5 ದಿನ ಯೂಸ್ ಮಾಡಿ ಅಂತ ಹೇಳಿರ್ತಾರೆ ಅಂದ್ರೆ 5 ದಿನ ತನಕ ಯೂಸ್ ಮಾಡಿ ನಿಲ್ಲಿಸಬೇಕು. ಅದರಲ್ಲೂ ಕಡಿಮೆ ಆಗಿಲ್ಲ ಅಂದ್ರೆ ಮತ್ತೊಂದ್ಸತಿ ವಿಸಿಟ್ ಮಾಡಿ ನಿಮ್ಮ ಡಾಕ್ಟರ್ಸ್ಗೆ. ಬೇರೆ ರೀತಿ ಮೆಡಿಕೇಶನ್ ಏನಾದ್ರೂ ಚೇಂಜ್ ಮಾಡೋದಿದ್ರೆ ಹೇಳ್ತಾರೆ. ಯಾವಾಗ್ಲೂ 4 ತಿಂಗಳು ಹಿಂದೆ ಕೆಮ್ಮಂದಿರತ್ತೆ ಸಿರಪ್ ಕೊಟ್ಟಿರ್ತಾರೆ ಡಾಕ್ಟರ್, ಈ ಸತಿ ಕೆಮ್ಮಿಗೂ ಅದನ್ನೇ ಹಾಕೋಣ ಅಂತ ನೀವೇ ಯೂಸ್ ಮಾಡೋದು. ಈಗ ಒಂದ್ 10 ದಿನ ಕೆಮ್ಮಿದೆ ಅಂದ್ರೆ 10 ದಿನಾನು ಕೆಮ್ಮಿನ ಸಿರಪ್ ಯೂಸ್ ಮಾಡೋದು. ಈ ರೀತಿ ಪ್ರಾಕ್ಟೀಸಸ್ ಒಳ್ಳೇದಲ್ಲ. ಸೊ ಆದಷ್ಟು ನೀವಾಗೆ ಖುದ್ದು ಮೆಡಿಸಿನ್ ನ ಮಾಡೋ ಬದಲು ವೈದ್ಯರಲ್ಲಿ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಆದಷ್ಟು ಕಾಫ್ ಸಿರಪ್ಸ್ ನೀವಾಗೆ ತಗೊಳ್ಳೋ ಅಗತ್ಯ ಇರೋದಿಲ್ಲ, ಯಾವಾಗ್ಲೂ ವೈದ್ಯರ ಸಲಹೆ ಜೊತೆಗೆ ತಗೊಳ್ಳಿ.
1: ಏನ್ ರಾಮಪ್ಪ ಹೇಗಿದ್ದೀಯಾ?
2: ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ.
1: 1 ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದ್ದೀನಪ್ಪ. ನನ್ನ ಮಗನಿಗೆ ಅವ್ರ ಆಫೀಸ್ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟಕುವ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ, ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತಹ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕೆಮ್ಮು ಕುರಿತು ಡಾಕ್ಟರ್ ಶಮಿತಾ ಅವರಿಂದ ಮಾಹಿತಿ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನೀವು ಕೇಳ್ತಾ ಇದ್ದಾರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:50.
4: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
5: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

శుద్ధి మించు. ಕುಂಸಿ ಮೆಸ್ಕಾಂ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ ಪಾಲನೆ ಮತ್ತು ನಿರ್ವಹಣೆ ಉಪವಿಭಾಗ ಮೆಸ್ಕಾಂ ಕಚೇರಿಯಲ್ಲಿ ಇಂದು ಬೆಳಗ್ಗೆ 11:00 ಮಧ್ಯಾಹ್ನ 1:00 ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿದ್ದು, ಅಂದು ಈ ಉಪವಿಭಾಗ ವ್ಯಾಪ್ತಿಯ ಗ್ರಾಹಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಂದರೆ ಇಂದು ತಾವು ತಮ್ಮ ಪ್ರಕಟಣೆಯನ್ನು ಏನು ತಮ್ಮ ಕುಂದು ಕೊರತೆ ಇವುಗಳ ವಿಚಾರ ಕುರಿತು ಅಲ್ಲಿ ಬರುವಂತಹ ಅಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಬಹುದಾಗಿದೆ. ಈ ಬೆಳಗ್ಗೆ 11:00 ಮಧ್ಯಾಹ್ನ 1:00 ಜನಸಂಪರ್ಕ ಸಭೆಯಲ್ಲಿ ಆಸಕ್ತರು ಭಾಗ

보이스보드 하게 돼. ತುಂಗಾ ಜಲಾಶಯದ ಜಲಾಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವ ಇರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ಹಾಗೂ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವುದು ಹಾಗೂ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದೆಂದು ಕಾರ್ಯಪಾಲಕ ಇಂಜಿನಿಯರ್ ಕರ್ನಾಟಕ ನೀರಾವರಿ ನಿಗಮ ನಿಯಮಿತಿ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗ ಶಿವಮೊಗ್ಗ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಶಿವಮೊಗ್ಗ ನಗರದ ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಫೀಡರ್ AF-12 ಮೆಸ್ಕಾಂ ವತಿಯಿಂದ ತುರ್ತು ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಇಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈಗ ಹೇಳುವ ವಿವಿಧ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ವ್ಯತ್ಯಯವಾಗಲಿದೆ. ಆಲ್ಕೊಳ SLV ಬಡಾವಣೆ, ಗಜಾನನ ಲೇಔಟ್, ಐಶ್ವರ್ಯ ಬಡಾವಣೆ, JH ಪಟೇಲ್ ಬಡಾವಣೆ, ABCDF ಎ ಬ್ಲಾಕ್, ಮುನಿಯಪ್ಪ ಲೇಔಟ್, ಸಂಗೊಳ್ಳಿ ರಾಯಣ್ಣ ಬಡಾವಣೆ, ಆದರ್ಶನಗರ, ಸಹ್ಯಾದ್ರಿ ನಗರ, ಸೋಮಿನಕೊಪ್ಪ, ವಿಜಯಲಕ್ಷ್ಮಿ ಲೇಔಟ್, ಸೋಮನಾಥ ಬಡಾವಣೆ, ನಿಸರ್ಗ ಲೇಔಟ್, ಹೊಂಗಿರಣ ಬಡಾವಣೆ ಹಾಗೂ ಸೋಮಿನಕೊಪ್ಪ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲೆಂದು ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ.

0: ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಅನ್ನಭಾಗ್ಯ ಯೋಜನೆಯಡಿ 2026 ಮೇ ಮತ್ತು ಜೂನ್ ಮಾಹೆಗಳಲ್ಲಿ ಅನ್ನಭಾಗ್ಯ ಪಡಿತರವನ್ನು ಜೂನ್ 2026 ಮಾಹೆಯಲ್ಲಿ ವಿತರಣೆ ಮಾಡಲು ಸರ್ಕಾರವು ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 1-3 ಜನ ಸದಸ್ಯರಿಗೆ ಹಂಚಿಕೆ ಇರುವುದಿಲ್ಲ. 4 ಸದಸ್ಯರಿಗೆ 10 ಕೆಜಿ, 5 ಸದಸ್ಯರಿಗೆ 30 ಕೆಜಿ, 6 ಸದಸ್ಯರಿಗೆ 50 ಕೆಜಿ, 7 ಸದಸ್ಯರಿಗೆ 70 ಕೆಜಿ, 8 ಸದಸ್ಯರಿಗೆ 90 ಕೆಜಿ, 9 ಸದಸ್ಯರಿಗೆ 110 ಕೆಜಿ ಹಾಗೂ 10 ಸದಸ್ಯರಿಗೆ 130 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಆದ್ಯತೆ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ ತಲಾ 10 ಕೆಜಿಯಂತೆ ಉಚಿತವಾಗಿ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಪ್ರಭುಲಿಂಗ ಕವಳಕಟ್ಟಿಯವರು ತಿಳಿಸಿರುತ್ತಾರೆ. ತಮ್ಮ ಪ್ರಕಟಣೆಯಲ್ಲಿ ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನು ಪಡೆಯುವಾಗ ಮೇ ಮತ್ತು ಜೂನರ ಮಾಹೆ ಹಂಚಿಕೆಗಳು ಒಂದು ಬಾರಿ ಕಡ್ಡಾಯವಾಗಿ ಬಯೋ ಮೆಟ್ರಿಕ್ ಅನ್ನು ನೀಡಿ ಪ್ರತಿದಿನ ಬೆಳಗ್ಗೆ 6 ರಾತ್ರಿ 10 ಗಂಟೆವರೆಗೂ ಪಡಿತರ ವಿತರಣೆ ಸರ್ವರ್ ಲಭ್ಯಗೊಳಿಸುವುದರಿಂದ ಜೂನ್ 30 ಪಡಿತರ ಪಡೆಯುವುದು ಎಂಬುದಾಗಿ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸುದ್ದಿ ಮಿಂಚು ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ರಾಷ್ಟ್ರಪತಿ ಭವನೆ ಗತಸಾಯಂ ಆಯೋಜಿತಸ್ಯ ರಕ್ಷಾ ಅಲಂಕರಣ ಸಮಾರೋಹಸ್ಯ ಸಮಯೆ ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಶೌರ್ಯ ಪುರಸ್ಕಾರಾನ್ ಪ್ರದತ್ತವತೀ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ ವರ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಾಮಂತ್ರಿ ರಾಜನಾಥ ಸಿಂಹ, ಅನ್ಯೆ ಕೇಂದ್ರೀಯ ಮಂತ್ರಿಣ, ಸಶಸ್ತ್ರ ಸೇನಾ ವರಿಷ್ಠಾಧಿಕಾರಿಣಶ್ಚ ಅಸ್ಮಿನ್ ಅವಸರೆ ಉಪಸ್ಥಿತಾ ಆಸನ್. ರಾಷ್ಟ್ರಪತಿ ಸಮಾರೋಹಸ್ಯ ಸಮಯೆ ರಕ್ಷಾ ಸೈನ್ಯ ದಲಾನಾಂ, ಕೇಂದ್ರೀಯ ಸಶಸ್ತ್ರ ಆರಕ್ಷಕ ಬಲಾನಾಂ, ರಾಜ್ಯ ಕೇಂದ್ರ ಶಾಸಿತ ಪ್ರದೇಶಯೋಃ ಆರಕ್ಷಕೇಭ್ಯಶ್ಚ 7 ಕೀರ್ತಿಚಕ್ರಾಣಿ, 15 ವೀರಚಕ್ರಾಣಿ, 39 ಶೌರ್ಯಚಕ್ರಾಣಿ ಚ ಪ್ರದತ್ತಾನಿ. ಜಮ್ಮುನಗರಸ್ಯ ಅಂತಾರಾಷ್ಟ್ರೀಯ ಸೀಮಾಯಾಂ ಕರ್ತವ್ಯಪಾರಾಯಣತಾವಧೌ ಪ್ರಾಣತ್ಯಾಗಂ ಕೃತವಂತೌ ಬಿಎಸ್ಎಫ್ ಇತ್ಯಸ್ಯ ಆರಕ್ಷಕಂ ದೀಪಕ್ ಚಿಂಗ್ಖಂ ಇತ್ಯಮುಂ ಉಪನಿರೀಕ್ಷಕಂ ಮೊಹಮ್ಮದ್ ಇಮ್ತಿಯಾಜ್ ಇತ್ಯಮುಂ ಚ ಮೃತ್ಯೋಪರಾಂತಂ ವೀರಚಕ್ರಂ ಪ್ರದತ್ತಂ. ಆಂಧ್ರಪ್ರದೇಶೆ ಗತಸಾಯಂ ರಾಷ್ಟ್ರೀಯ ಇಸ್ಪಾತ್ ನಿಗಮ ಲಿಮಿಟೆಡ್ ಇತ್ಯಸ್ಯ ವಿಶಾಖಾಪತ್ತನಂ ಸ್ಟೀಲ್ ಪ್ಲಾಂಟ್ ಇತ್ಯತ್ರ ಮಹತಿ ಅಗ್ನಿದುರ್ಘಟನಾಯಾಂ 8 ಜನಾಃ ಮೃತಾಃ, ಅನ್ಯೆ 6 ಜನಾಃ ಚ ವ್ರಣಿತಾಃ ಅಭವನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ ವರ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಚ ಅಸ್ಯಾಂ ದುರ್ಘಟನಾಯಾಂ ಮೃತ ಜನಾನಾಂ ಪ್ರತಿ ಶೋಕಂ ಪ್ರಕಟಿತವಂತಃ. ಎತದತಿರಿಚ್ಯ ಪ್ರಧಾನಮಂತ್ರಿಣ ಪ್ರತ್ಯೇಕಸ್ಯ ಮೃತಕಸ್ಯ ನಿಕಟವರ್ತಿ ಸದಸ್ಯಸ್ಯ ಕೃತೆ 2 ಲಕ್ಷ ರೂಪ್ಯಕಾಣಾಂ ವ್ರಣಿತಾನಾಂ ಕೃತೆ 50,000 ರೂಪ್ಯಕಾಣಾಂ ಚ ಅನುಗ್ರಹ ರಾಶೇ ಘೋಷಣಾ ಕೃತಾ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ಭೂಪತ್ತನ ಪ್ರಬಂಧನ ವ್ಯವಸ್ಥಾಯಾಃ LPMS ಇತ್ಯಸ್ಯ ಉದ್ಘಾಟನಂ ಕರಿಷ್ಯತಿ. ಗೃಹಮಂತ್ರಾಲಯೇನ ಉಕ್ತಂ ಯತ್ LPMS ಇತ್ಯಸ್ಯ ಆರಂಭಃ ಭಾರತಸ್ಯ ಆಧುನಿಕ ತಂತ್ರಜ್ಞಾನ ಸಕ್ಷಮ ಸೀಮಾ ಪ್ರಬಂಧನ ವ್ಯವಸ್ಥಾಯಾಃ ಕೃತೆ ಮಹತ್ವಪೂರ್ಣಂ ಸೋಪಾನಂ ಭವಿಷ್ಯತಿ. 47-2000 ವ್ಯಾಪಾರ ಸೌಕರ್ಯಂ, ಸಂಪರ್ಕಂ, ರಾಷ್ಟ್ರೀಯ ಸುರಕ್ಷಾಂ, ವಿಕಸಿತ ಭಾರತಸ್ಯ ದೃಷ್ಟಿಕೋನಂ ಚ ಸುದೃಢಂ ಕರ್ತುಂ ಲಕ್ಷ್ಯೇನ ಸಹ ಏತತ್ ಮಂಚಃ ಸಂರೇಖಿತಃ ಅಸ್ತಿ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನಃ ಪಶ್ಚಿಮ ಬಂಗಸ್ಯ ವಿಕಾಸ ಯಾತ್ರಾಂ ತ್ವರಿತಂ ಕರ್ತುಂ ಉಪಾಯೇಷು ವಿಚಾರಂ ಕರ್ತುಂ ಪಶ್ಚಿಮ ಬಂಗಸ್ಯ ಮುಖ್ಯಮಂತ್ರಿಣ ಶುಭೇಂದು ಅಧಿಕಾರಿಣ ಸಹ ನವದಿಲ್ಯಾಂ ಮೇಲನಂ ಕೃತವತಿ. ರಾಜ್ಯ ವಿಭಿನ್ನೇಷು ಕ್ಷೇತ್ರೇಷು ಋಣ ಪ್ರಾಪ್ತಿ ವಿಷಯ ಸರ್ವಕಾರಸ್ಯ ಯೋಜನಾನಾಂ ಕಾರ್ಯಾನ್ವಯನಸ್ಯ ವಿಷಯೇಪಿ ಚರ್ಚಾ ಜಾತಾ. ವಿತ್ತಮಂತ್ರಿ ಸೀತಾರಾಮನಃ ಅಘೋಷಯತ್ ಯತ್ ರಾಜ್ಯ ಸರ್ವಕಾರೇಣ ಸಹ ನಿಕಟ ಸಮವಾಯೇನ ಪ್ರಧಾನಮಂತ್ರಿ ಮುದ್ರಾ ಯೋಜನಾ, ಪ್ರಧಾನಮಂತ್ರಿ ಜನಧನ ಯೋಜನಾ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾದೀನಾಂ ನವೀಕೃತ ಸಂತೃಪ್ತಿ ಅಭಿಯಾನಂ ಪ್ರತ್ಯೇಕಂ ಯೋಗ್ಯಂ ಲಾಭಾರ್ಥಿಂ ಆಕ್ಷಾದಯಿತುಂ ಕ್ರಿಯತೆ. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಉಕ್ತವಾನ್ ಯತ್ ನವಾನ್ವೇಷಣೈಃ ವೈಶ್ವಿಕ ಸಹಭಾಗಿತ್ವೇನ ಅಂತಾರಾಷ್ಟ್ರೀಯ ಆಪಣೆ ಪ್ರವೇಶಸ್ಯ ವಿಸ್ತಾರೇಣ ಚ ಆಗಾಮಿಷು ಪಂಚವರ್ಷೇಷು ಭಾರತಸ್ಯ ಔಷಧ ನಿರ್ಮಾಣ ಉದ್ಯೋಗಸ್ಯ ಆಕಾರಃ ದ್ವಿಗುಣಿತಃ ಭವಿಷ್ಯತಿ. ಶ್ರೀ ಗೋಯಲವರ್ಯಃ ಹ್ಯಃ ನವದಿಲ್ಯಾಂ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರಸ್ಯ ವೈಶ್ವಿಕ ರಾಜದೂತ ಸಮ್ಮೇಳನಂ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಗ್ಲೋಬಲ್ ಡ್ರಗ್ ರೆಗುಲೇಟರ್ಸ್ ಕಾನ್ಕ್ಲೇವ್ ತಥಾ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಇತ್ಯಸ್ಯ ಅಂತಾರಾಷ್ಟ್ರೀಯ ಪ್ರದರ್ಶನ್ಯಃ ಪೂರ್ವಾಲೋಕನ ಸಮಾರೋಹಂ ಚ ಸಂಬೋಧಯನ್ ಇದಮುಕ್ತವಾನ್. ಕೇಂದ್ರೀಯ ಮಂತ್ರಿ ಜಿ ಕಿಶನ್ ರೆಡ್ಡಿ ವರ್ಯ ಅವದತ್ ಯತ್ ನರೇಂದ್ರ ಮೋದಿನ ಸರ್ವಕಾರಸ್ಯ ದ್ವಾದಶ ವರ್ಷೇಷು ಭಾರತಸ್ಯ ಅಂಗಾರ ಖನನ ಕ್ಷೇತ್ರಯೋಃ ಮಹತಿಂ ಪರಿವರ್ತನಂ ಅಭವತ್. ಮಹಿಳಾ ಕ್ರಿಕೆಟ್ ಕ್ರೀಡಾಯಾಂ ಯುನೈಟೆಡ್ ಕಿಂಗ್ಡಮ್ ದೇಶಸ್ಯ ಕಾರ್ಡಿಫ್ ನಗರೆ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಐಸಿಸಿ ಮಹಿಳಾ ವಿಂಶತಿ ಪ್ರತಿವಿಂಶತಿ ವಿಶ್ವಚಷಕ ಕ್ರೀಡಾಯಾಃ ಪ್ರಾಕ್ ಯಃ ಪ್ರಥಮಾಯಾಂ ಪೂರ್ವಾಭ್ಯಾಸ ಕ್ರೀಡಾಯಾಂ ಭಾರತೇನ ವೆಸ್ಟ್ ಇಂಡೀಜ್ ದಲಂ ಷಡ್ವಿಂಶತಿ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.
0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:38.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
6: ಅದು ಕೂಡ ಆಪ್ ನಿಂದ.
7: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೆಳಗರೇ ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಬದುಕು ಜಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹಾಗೂ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಎಸ್ಆರ್ ಭಟ್.

ಏಳು ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ ಪ್ರಥಮ ಚಿಕಿತ್ಸೆ, ಈ ಕುರಿತು ಶಿವಮೊಗ್ಗ ಆಯುರ್ವೇದ ತಜ್ಞರಾದ ಡಾಕ್ಟರ್ ವಿನಾಯಕ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕ

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡಿದೆ, ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ದತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ 93% ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 June 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಈ ಛೋಟಿ ಮೋಟಿ ಬಾತ್ ನಹಿ ಹೈ, ಐತಿಹಾಸಿಕ ಮೈ ಪಲ್ ಸಮಝತಾ ಹೂಂ ಕಿ ಇತನೆ ವರ್ಷೋ ಸೆ ಸಂಚಾರ ಕಾ ಜೋ ಕಿ ರೀಡ್ ಜೋ ಹೈ ಉಸೆ ಸಂಭಾಲ್ ಕರ್ ರಖಾ ಹೈ ಔರ್ ಜಿತನೆ ಸಭಿ ಕರ್ಮಿಯೋ ನೇ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹಿ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯೆ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಈ ಛೋಟಾ ಮೋಟಾ ಕಾರ್ಯ ನಹಿ ಹೈ. ತೋ ಮೈ ಸಭಿ ಕೋ ಹೃದಯ ಸೆ ಇಸ್ಕೆ ಲಿಯೇ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೇ ಶುಭಕಾಮನೆ ದೇತಾ ಹೂಂ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟೀಯ ಮಾನ್ಯತೆ ವೇದಿಕೆ IAF ಹಾಗೂ ಅಂತಾರಾಷ್ಟೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ILAC 2007 ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18 ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ, ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 7:09:09. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
6: ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬಾ, ಕುದುರೆ ನೀನ್ ಅವನು ಪೇರ್ದಂತೆ ಪಯಣಿಗರು.
1: ಬದುಕು ಜಟಕಾಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಸ್ತುತಿ ಎಸ್ಆರ್ ಭಟ್.
7: ಕೇಳುಗರೆ, ಇಂದು ನಮ್ಮೊಟ್ಟಿಗಿದ್ದಾರೆ ಸಾಮಾಜಿಕ ಹಾಗೂ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ

0: ಒಂದೆಡೆ ಎನ್ನುವಂತಹ ಸಂಸ್ಥೆಯ ಸಂಸ್ಥಾಪಕಿಯೂ ಆದಂತಹ ತೃತೀಯ ಲಿಂಗಿಗಳೆಂದೇನೇ ಅವಮಾನಕ್ಕೆ ಒಳಗಾಗಿ ಅವಮಾನವನ್ನು ಮೆಟ್ಟಿ ನಿಂತು ಹತ್ತು ಹಲವು ಸಾಧನೆ ಮಾಡಿದಂತಹ ಅಕ್ಕೈ ಪದ್ಮಶಾಲಿಯವರು. ಅಕ್ಕೈ ಪದ್ಮಶಾಲಿಯವರ ನಮಸ್ಕಾರ.
1: ನಮಸ್ಕಾರ ಭಟ್ರೆ.
0: ತಮ್ಮ ಹೆಸರೇ ಹೇಳೋ ಹಾಗೆ ಎಲ್ಲರಿಗೂ ಅಕ್ಕೈ ಅಂತ ಆಗ್ಬಿಟ್ಟಿದ್ದೀರಿ.
1: ನನ್ನ ಹೆಸರು ನಮ್ಮ ಸಮುದಾಯದಲ್ಲಿ ಅಷ್ಟೈಶ್ವರ್ಯ ಘನ ಸಂಪನ್ನೆ ದೊಡ್ಡ ಮನೆ ಅಕ್ಕಯ್ಯಮ್ಮ ನನ್ನ ಹೆಸರು. ಸಮುದಾಯದಲ್ಲಿ ಅಕ್ಕಯ್ಯಮ್ಮ ಅಂತ ಪರಿಚಯ. ಮತ್ತೆ ಅಕ್ಕೈ ಪದ್ಮಶಾಲಿ ಶಾರ್ಟ್ ಫಾರ್ಮ್ ಇಟ್ಕೊಂಡ ಹೆಸರು ನಾನು. ಆಕ್ಚುಲ್ ಆಗಿ ಪದ್ಮಶಾಲಿ ಅನ್ನೋದು ನಮ್ಮ ತಂದೆ ಮತ್ತು ತಾಯಿಯವರು ನೇಕಾರ ಸಮುದಾಯಕ್ಕೆ ಸೇರ್ಕೊಂಡವರು ಮತ್ತು ನಾನು ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಭಾಗ ಆಗಿದ್ದೇನೆ.
0: ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗಿ ಈಗ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಅದಕ್ಕಿಂತ ಹೆಚ್ಚಾಗಿ ಹೋರಾಟದಲ್ಲಿ ಯಶಸ್ವಿಯೂ ಕೂಡ ಆಗಿದ್ದೀರಿ ಪದ್ಮಶಾಲಿ ಅವರೇ. ಆದ್ರೆ ಆರಂಭದಲ್ಲಿ ತಾವು ಗಂಡಲ್ವಾ?
1: ಹೌದು, ನಾನು ಗಂಡ ಹುಟ್ಟಿದ್ದು ನಿಜ. ಗಂಡ ಹುಟ್ಟಿ ಹೆಣ್ಣಿನ ಭಾವನೆಯೊಂದಿಗೆ ಜೀವಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆರನೇ ವಯಸ್ಸು ಏಳನೇ ವಯಸ್ಸು ನಾನು ಗಂಡಲ್ಲ ನನ್ನ ಹೆಣ್ಣು, ನಾನು ಗಂಡಲ್ಲ ನನ್ನ ಹೆಣ್ಣು ಅನ್ನೋದು ಅಂತ ಅಂತ ಒಂದು ವಿಚಾರ ಅಪ್ಪ ಅಮ್ಮನ ಮುಂದೆ ಹೇಳಕ್ಕೆ ಪ್ರಯತ್ನ ಪಟ್ಟರು ಕೂಡ ತುಂಬಾ ಪ್ರತಿಷ್ಠೆ, ಅವರ ಘನತೆ ಬಗ್ಗೆ ತುಂಬಾ ಅವ್ರು ಕಾಳಜಿ ಇಟ್ಕೊಂಡಂತ ಒಂದು ವ್ಯಕ್ತಿ. ಹಾಗಾಗಿ 8 ವಯಸ್ಸಿಂದ 16 ವಯಸ್ಸು ತನಕ ನಾನು ಯಾರಿಗೂ ನಾನು ಈ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಾನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ವಾತಾವರಣ ಫ್ಯಾಮಿಲಿಯಲ್ಲಿ ತುಂಬಾ ನಿರ್ಮಾಣ ಆಗಿತ್ತು. ಬಟ್ ಆದ್ರೂ ಈ ಲಿಂಗ ಮತ್ತು ಮಾನಸಿಕ ಈ ಒಂದು ಅದು ಕಾನ್ಫ್ಲಿಕ್ಷನ್ ಅಂತ ಹೇಳ್ತೀವಿ, ಸೆಕ್ಸ್ ಅಂಡ್ ಸೈಕಾಲಜಿ ಕಾನ್ಫ್ಲಿಕ್ಷನ್ ಅಂತ ಹೇಳ್ತೀವಿ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು 2 ಸತಿ ನನ್ನನ್ನು ನಾನು ಸಾಯಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟವಳು. ಆದ್ರೆ 2 ಸತಿನೂ ನಾನು ಸಾಯಲಿಲ್ಲ. ನಾನು 2ನೇ ಸತಿ ಪ್ರಯತ್ನ ಪಟ್ಟಾಗ ನಾನು ಯಾಕೆ ಸಾಯ್ಬೇಕು, ನಾನು ಸರಿ ಇದ್ದೇನೆ, ಈ ಸಮಾಜ ಸರಿ ಇಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಇಟ್ಕೊಂಡು 14ನೇ ವಯಸ್ಸಿಗೆ ನಾನು ನನ್ನ ತಮ್ಮನ ಗೋಪನ ಹೇಳಿದೆ, ನಾನು ಗಂಡಲ್ಲ ನಾನು ಹೆಣ್ಣು, ನಾನು ಹೆಣ್ಣು ಅಂತ ನೀನು ಎಕ್ಸೆಪ್ಟ್ ಮಾಡ್ಬೇಕು. ಅವಾಗ ನನ್ನ ತಮ್ಮ ಫಸ್ಟ್ ಇಡೀ ಫ್ಯಾಮಿಲಿನಲ್ಲಿ ಎಕ್ಸೆಪ್ಟ್ ಮಾಡಿದ ಪ್ರದೀಪ್ ಅಂತ.
0: ಪದ್ಮಶಾಲಿ ಅವರು, ನಮ್ಮ ಕೇಳುಗರಿಗೋಸ್ಕರ ತಮ್ಮ ಆರಂಭದ ಜೀವನವನ್ನ ನೆನಪಿಸಿಕೊಂಡ್ರೆ?
1: ಇಲ್ಲ ಖಂಡಿತ, ಬಿಕಾಸ್ ನಮ್ಮೆಲ್ಲರೂ ಕೂಡ ಒಂದು ಜೀವನ ಇದೆ, ಒಂದು ಸ್ಟೋರಿ ಇದೆ. ಮತ್ತೆ ಇಂತಹ ಸ್ಟೋರಿಗಳನ್ನ ಶೇರ್ ಮಾಡೋದು ತುಂಬಾ ಕಷ್ಟ ಸಾಧ್ಯವೇ. ಆದ್ರೂ ಕೂಡ ನನ್ನ ಆತ್ಮಚರಿತ್ರೆ ಇದೆ, ಕರುಣೆಗೊಂದು ಸವಾಲು ಅಕ್ಕೈ ಅಂತ ಹೇಳಿ ಪ್ರೊಫೆಸರ್ ಡೊಮಿನಿಕ್ ಡಿ ಬರೆದಿದ್ದವು. ಆ ಪುಸ್ತಕ ಇವತ್ತು ಕರ್ನಾಟಕದ 20 ವಿಶ್ವವಿದ್ಯಾಲಯಗಳಿಗೆ ಪಠ್ಯಾಗಿರುವುದನ್ನು ನಾವು ನೋಡ್ತೇವೆ. ಏನಿದೆ ಆ ಒಂದು ಪುಸ್ತಕದಲ್ಲಿ ಅಂತ, ನನ್ನ ಹೋರಾಟ, ನನ್ನ ಈ ಒಂದು ಸಾಮಾಜಿಕ ಬದಲಾವಣೆ ಬೇಕು, ಸಾಮಾಜಿಕ ನ್ಯಾಯ ಬೇಕು, ನಮ್ಮನ್ನು ಕೂಡ ಮನುಷ್ಯರಂತೆ ಒಪ್ಕೊಳ್ಬೇಕು, ಮತ್ತೆ ನಾವು ಕೂಡ ಯಾವ್ದಾದ್ರೂ ಕಮ್ಮಿ ಇಲ್ಲ, ನಮ್ಗೆಲ್ಲ ಸಾಮರ್ಥ್ಯ ಇದೆ ಅನ್ನೋದನ್ನ ಆ ಸಂವಿಧಾನದ ಚೌಕಟ್ಟಿನಲ್ಲಿ ಏನೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ಮೂಲಕ ಇಡೀ ಸಮಾಜದ ಒಂದು ಗಮನವನ್ನ ಸೆಳೆದು ಇವತ್ತು ನಮ್ಮ ಸಮುದಾಯಕ್ಕೂ ಕೂಡ ಹಕ್ಕು ತಗೊಂಬರೋ ರೀತಿಯಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೀನಿ. ಬಟ್ ನಾನು ಹುಟ್ಟಿದ ಗಂಡಾಗಿ ಹೌದು, ಒಂದು ಚಿಕ್ಕ ಬಡತನದ ಕುಟುಂಬದಿಂದ ನಾನು ಬಂದಿರುವಂತವಳು. ನನ್ನ ಅಪ್ಪ ಅಮ್ಮ, ನಮ್ಮ ತಂದೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅನ್ನುವ ವೈಮಾನಿಕ ಸಂಸ್ಥೆನಲ್ಲಿ. ತುಂಬಾ ಒಂದು ಬಡತನದ ಹಿನ್ನೆಲೆ ಫ್ಯಾಮಿಲಿ, ಆ ಟೈಮಲ್ಲಿ ಊಟ ಮಾಡ್ಲಿಕ್ಕೂ ತುಂಬಾ ಕಷ್ಟ ಆಗ್ತಾ ಇತ್ತು, ನೀರು ಕುಡಿಲಿಕ್ಕೆ ಕಷ್ಟ ಆಗ್ತಾ ಇತ್ತು, ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ನಮ್ ತುಂಬಾ ಕಷ್ಟ ಆಗ್ತಾ ಇತ್ತು, ಆ ಜೊತೆಗೆ ಒಂದು ಒಳ್ಳೆ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ನಾ ಆಕ್ಚುಲ್ ಆಗಿ ಇವಾಗ ನೋಡ್ತೀವಿ ಡೈಲಿ ಮಾಂಸಾಹಾರ ಅದು ಇದು ಅಂತ ಅನ್ಕೊಂಡು, ಬಟ್ ಆ ಟೈಮಲ್ಲಿ ತಿಂಗಳಿಗೆ 1ನೇ ಸತಿ ಮಾಂಸ ಮತ್ತೆ ಅದು 1/2 ಕೆಜಿ ತಗೊಂಬಂದು ತಿನ್ನುವಂತ ಕಾಲ. ಅಲ್ಲೇ ಅಕ್ಕಿ ತರಬೇಕು, ಅಲ್ಲೇ ಊಟ ಮಾಡ್ಬೇಕು, ಅಲ್ಲೇ 2 ರೂಪಾಯಿ ಸಾಂಬಾರ್ ಪುಡಿ ತರಬೇಕು, ಅಲ್ಲೇ ಊಟ ಮಾಡ್ಬೇಕು, ಅಲ್ಲೇ 1 ರೂಪಾಯಿ ಕಡಲೆಕಾಯಿ ಎಣ್ಣೆ ಲೈಕ್ ಲೂಸ್ ಅಲ್ಲಿ ಕೊಡ್ತಾ ಇದ್ರು, ಆ ಎಣ್ಣೆಗಳನ್ನ ತರಬೇಕಾಗಿತ್ತು, 4 ಅಣಿ ಕೊತ್ತಂಬರಿ, 8 ಅಣಿ ಕೊತ್ತಂಬರಿ, ಇಂತ ಜೀವನ ಮಾಡ್ಕೊಂಡ್ಬಂದ. ಇವತ್ತಿನ ಕಾಲಕ್ಕೆ ಹೋಲಿಸಿದಾಗ ಅದಕ್ಕೆ ತುಂಬಾ ಜನ ಬೆಲೆನೆ ಕೊಡಲ್ಲ, ವ್ಯಾಲ್ಯೂನೆ ಕೊಡಲ್ಲ. ಅದು ನನಗೆ ಆ ಒಂದು ಸಮಯದಿಂದ ಬಂದಂತ ಅವಳು ಇವತ್ತು ನಾನು ಈ ಮಟ್ಟದಲ್ಲಿ ಕುತ್ಕೊಂಡು ಮಾತುಕತೆ ಆಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನನಗೆ ವ್ಯಾಲ್ಯೂ ಗೊತ್ತಿದೆ. 4 ಅಣಿ ವ್ಯಾಲ್ಯೂ ಅಂದ್ರೆ ಏನು ಅಂತ, 8 ಅಣಿ ವ್ಯಾಲ್ಯೂ ಗೊತ್ತು, 1 ರೂಪಾಯಿ ವ್ಯಾಲ್ಯೂ ಗೊತ್ತು, ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಇವತ್ತು 10 ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಜನ ಮಾತಾಡ್ತಾ ಇರ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳಕೊಂಡು ಬಂದಂತ ಅವಳು, ನಾನು ಮನೆಗೆ ದೀಪ ಇರಲಿಲ್ಲ ಅಂದ್ರೆ ಈ ತರ ಲೈಟ್ ಇರಲಿಲ್ಲ, ಬುಡ್ಡಿ ದೀಪ ಅಂತ ಬರ್ತಾ ಇತ್ತು, ಆ ಬುಡ್ಡಿ ದೀಪ ಇಟ್ಕೊಂಡು ನಾವು ಓದ್ತಾ ಇದ್ವಿ, ಬರಿತಾ ಇದ್ವಿ, ಕುಡಿಯಕ್ಕೆ ನೀರು ಸಮೇತ ಇರ್ತಾ ಇರಲಿಲ್ಲ, ಮತ್ತೆ ಎಷ್ಟೋ ಟೈಮಲ್ಲಿ ಬೀದಿ ದೀಪ ಇದು ಕಂಬದ ಕೆಳಗೆ ಬರುವ ಆ ಬೆಳಕಲ್ಲಿ ಓದ್ತಾ ಇದ್ವಿ. ಸೊ ಇಂಥ ಒಂದು ಪರಿಸ್ಥಿತಿಗಳು, ಮತ್ತು ಇದು ವರ್ಷಕ್ಕೆ ಒಂದೇ ಜೊತೆ ನಮಗೆ ಇದು ಹೊಸ ಬಟ್ಟೆನ ಅಪ್ಪ ಕೊಡಿಸ್ತಾ ಇದ್ದಿದ್ದು, ಅದು ಯುಗಾದಿ ಹಬ್ಬ ಕೊಡಿಸ್ತಾ ಇಲ್ಲ ಅಂತಂದ್ರೆ ಗೌರಿ ಗಣೇಶ ಹಬ್ಬ ಕೊಡಿಸ್ತಾ ಇದ್ದಂಥದ್ದು. ಸೊ ಇಂಥ ಪರಿಸ್ಥಿತಿಗಳು ತುಂಬಾ ಜನಕ್ಕೆ ನಮ್ಮೆಲ್ಲರಿಗೂ ಆಗಿರ್ತದೆ, ನಾವೆಲ್ಲರೂ ಬಡತನದಿಂದ ಬಂದಿರುವಂತವರು. ಐ ತಿಂಕ್ ಇವತ್ತು ಸ್ವಲ್ಪ ಪಾಸ್ಟ್ ಲೈಫ್ ಸ್ವಲ್ಪ ಇದೆ, ಜನ ಹೋಗ್ತಾ ಇದಾರೆ, ಬಟ್ ಆದ್ರೆ ನಮ್ಮೆಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ, ಆ ಹಿನ್ನೆಲೆಯಿಂದ ಬಂದಿರುವಂತವಳು ನಾನು. ಇವತ್ತು ಹಿಂಗಿದ್ದೀನಿ ಅಂತ ನಾವು ದರ್ಪ ಪಡೋದು ಸರಿ ಕಾಣೋದಿಲ್ಲ.
0: ಇಲ್ಲಿ ನನಗೆ ಬಹಳ ಮುಖ್ಯವಾದಂತಹದ್ದು ಅಂತಂದ್ರೆ, ಈ ರೀತಿಯ ಲಿಂಗ ತಾರತಮ್ಯ ಇರುವವರನ್ನ ಸಮಾಜ ನಡೆಸಿಕೊಳ್ಳೋದು ಇದೆಯಲ್ಲ, ಅದರಲ್ಲೂ ಕೂಡ ತಾವು ಕೂಡ ಇದನ್ನ ಅನುಭವಿಸಿ ಬಂದಂತವರಾಗಿದ್ರಿಂದ ನೇರವಾಗಿ ತಮ್ಗೆ ಕೇಳ್ತಾ ಇದ್ದೀನಿ. ತಮ್ಗೆ ಓದುವಾಗ ಬಹಳ ಕಷ್ಟ ಆಗಿರ್ಬೇಕು.
1: ನಿಜ ಭಟ್ ಸಾಹೇಬ್, ಅದೇನಂತಂದ್ರೆ ಈ ಪರಿಕಲ್ಪನೆ ಸಮಾಜದಲ್ಲಿ ಗಂಡು ಅಂದ್ರೆ ಹೀಗಿರ್ಬೇಕು, ಹೆಣ್ಣು ಅಂದ್ರೆ ಹೀಗಿರ್ಬೇಕು. ನನಗೆ ಆಗ ಪ್ಯಾಂಟ್ ಶರ್ಟ್ ಮತ್ತೆ ನಿಕ್ಕರ್ ಶರ್ಟ್ ಹಾಕೊಳ್ತಾ ಇದ್ವಿ ನಾವು ಆಗ ಒಂದನೇ ಕ್ಲಾಸ್. ನಾನು ಓದಿದ ಕೇಂಬ್ರಿಡ್ಜ್ ಇಂಗ್ಲಿಷ್ ಸ್ಕೂಲ್ ಅಂತ ಆಜಾದ್ ನಗರ ಸ್ಲಮ್ ಅಲ್ಲಿ ಇದ್ದಂತ ಶಾಲೆ ಅದ. ಆಕ್ಚುಲ್ ಆಗಿ ಫಸ್ಟ್ ಆಫ್ ಆಲ್ ನನ್ನ ಇಡೀ ಶಾಲೆ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ನನ್ನ ವಾಯ್ಸ್ ಈ ತರ ಇದೆ, ನನ್ನ ಭಾವನೆ ಈ ತರ ಇದೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಈ ತರ ಇದೆ, ಅದನ್ನ ಟೀಚರ್ ಎಷ್ಟೋ ಟೈಮ್ ಅಲ್ಲಿ ಕನ್ವೆ ಮಾಡೋದು ಅರ್ಥ ಮಾಡ್ಕೊಂತಿರ್ಲಿಲ್ಲ. ಫ್ರೆಂಡ್ಸ್ ಗಳು ಸೇರಿ ಇದ್ ಮಾಡ್ಕೊಂಡು ಅವರು ಅರ್ಥ ಮಾಡ್ಕೊಂಡು ಇವನು ಕೋಜ, ಇವನು ಚಕ್ಕ, ಇವನು ಒಂಬತ್ತು, ಇವನು ಇಂತ ಕೋಡ್ ವರ್ಡ್ಸ್ ನ ಟೀಸಿಂಗ್ ಮಾಡಿ ಮಾಡೋದು. ಇಡೀ ಕ್ಲಾಸ್ ಅಲ್ಲಿ ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡಕ್ಕೆ ನಂದೇ ಶೈಲಿ ಎದ್ದು ನಿಂತ್ಕೊಂಡಾಗ ತುಂಬಾ ಜನಕ್ಕೆ ಅದಿಷ್ಟ ಆಗ್ತಾ ಇರಲಿಲ್ಲ. ಸೊ ಇಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕಾಗಿತ್ತು, ತುಂಬಾ ಬೇಜಾರು ಕೂಡ ಆಗ್ತಾ ಇತ್ತು ನನಗೆ. ಮತ್ತೆ ಹಾಕೊಳಕ್ಕೆ ಬಟ್ಟೆ ಇಲ್ದಂತ ಸಂದರ್ಭದಲ್ಲಿ ಆ ನಿಕ್ಕರಲ್ಲಿ ಕೂರುವ ಸ್ಥಳದಲ್ಲಿ ನಮ್ಗೆಲ್ಲ ನಿಕ್ಕರ್ ಬಟ್ಟೆ ಎಲ್ಲ ಚಿಂದಿ ಆಗಿತ್ತು, ಆ ಚಿಂದಿ ಆಗಿ ಪೀಸ್ ಪೀಸ್ ಆಗಿತ್ತು. ಆ ಟೈಮ್ನಲ್ಲಿ ಕಾಂಪಾ ಸಿಕ್ಕಿ ನನಗೆ ಕುಣಿಸುವಂತದ್ದು, ಹಾಸ್ಯ ಮಾಡುವಂತದ್ದು. ಎಷ್ಟೋ ಟೈಮ್ ಕ್ಲಾಸ್ಗೆ ನಾವು ಹಳಸಿದ ಅನ್ನಗಳನ್ನ ತಗೊಂಡು ನೀರು ಹಾಕೊಂಡು ತಗೊಂಡು ಹೋಗಿದೀವಿ. ಆ ಟೈಮ್ ತುಂಬಾ ವಾಂಗಿಬಾತು, ಪುಳಿಯೋಗರೆ ಅದೆಲ್ಲ ನಾನು ಇತ್ತೀಚೆಗೆ ತಿಂತಾರದವಲ್ಲ. ಆಕ್ಚುಲ್ ಆಗಿರೋ ಹೇಳ್ಬೇಕು ಅಂದ್ರೆ ಒಂದ್ 8 ವರ್ಷ ಅದಕ್ಕೆ ಮುಂಚೆ ಅದ್ರ ಗಂಧನೆ ಗೊತ್ತಿರಲಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಟೀಚರ್ಗೆ ಹೇಳಕ್ ಹೋದ್ರೆ ಟೀಚರ್ಗೆ ನಮ್ ಸಪ್ರೇಟ್ ಆಗಿ ಸ್ಕೂಲ್ ಅಲ್ಲಿ ಸಪ್ರೇಟ್ ಚಟ್ಟಿ ಸ್ಟೂಲ್ ಮತ್ತೆ ಏನು ಚೇರ್ ಕುಂಡಿಸ್ತಾ ಇದ್ರು. ನಿನ್ ಜೊತೆ ಇದ್ರೆ ನಿನ್ ಫ್ರೆಂಡ್ಸ್ ಎಲ್ಲರೂ ನಿಂತರ ಆಗ್ಬಿಡ್ತಾರೆ, ಆ ಒಂದು ಮೂಢನಂಬಿಕೆ ಅವ್ರಿಗೆ ಹಂಗಿರುವಂತದ್ದು. ಆ ಮೂಲಕ ಇವತ್ತು ಕಂಪ್ಲೀಟ್ ಆಗಿ ಇದು ಐಸೋಲೇಷನ್ ಆಗ್ಬಿಟ್ವಿ ನಾವು.
0: ತಮ್ಮ ಆತ್ಮಸ್ಥೈರ್ಯಕ್ಕೆ ಇನ್ನೊಂದು ಜ್ಯೋತಕ ಅನ್ನೋ ರೀತಿಯಲ್ಲಿ ಮೊತ್ತ ಮೊದಲನೇದಾಗಿ ತಾವು 2012 ಲಿಂಗ ಸಮಾನ ಪರಿವರ್ತನಾ ಸಮಾಲೋಚನೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನ ಪೂರ್ಣಗೊಳಿಸಿಕೊಂಡು ನೀವು ಅಧಿಕೃತವಾಗಿ ಹೆಣ್ಣಾಗಿ ರೂಪಾಂತರ ಆದ್ರಿ.
1: ನಿಜ, ಬಿಕಾಸ್ ಅದಕ್ಕಿಂತ ಮುಂಚೆ ಹೆಣ್ಣಿನ ಭಾವನೆ ಇತ್ತು, ಜೀವಿಸ್ತಾ ಇದ್ದೆ. ಆದ್ರೆ ಯಾರು ಅದಕ್ಕೆ ಸಂಬಂಧ, ನನಗೆ ಹಣ ಬೇಕಲ್ಲ ಆಪರೇಷನ್ ಮಾಡ್ಕೋಬೇಕು ಅಂದ್ರೆ 1 ರೂಪಾಯಿ 2 ರೂಪಾಯಿ ಅವಾಗಲೂ 25,000 ಹಣ ಖರ್ಚು ಮಾಡಿದೀವಿ ನಾವು ಆಪರೇಷನ್ ಮಾಡ್ಕೋಬೇಕು ಅಂತಂದ್ರೆ. ಆಗ ಊಟಕ್ಕೆ ನಮ್ಗೆ ಗತಿ ಇಲ್ಲ ಅಂತಂದ ನಾನು ಹೆಣ್ಣಾಗ್ಬೇಕು ಹೆಣ್ಣಾಗ್ಬೇಕು, ಹೆಣ್ಣು ತುಂಬಾ ಒಳ್ಳೆ ಕನಸು ನನಗದು. ಆದ್ರೆ ಹೆಣ್ಣಾಗ ದುಡ್ಡು ಬೇಕಲ್ಲ, ನಾನು ಆಗ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಬರುವ ಸಂಬಳವನ್ನ ಕೂಡಿಕೆ ಕೂಡಿಕೆ ಕೂಡಿಕೆ ನಾನು ಸೇಟುಗಳಿಗೆ ಅದು ಕೊಡ್ತಾ ಇದ್ದೆ. ಸೇಟು ಮೂಲಕ ಎಲ್ಲ ಒಂದಷ್ಟು ಹಣ ಸಂದಾಯ ಆದ್ಮೇಲೆ ಅದನ್ನ ತಗೊಂಡೋಗಿ MS ರಾಮಯ್ಯ ಹಾಸ್ಪಿಟಲ್ಗೆ. ಆದ್ರೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ 2 ವರ್ಷದ ಪ್ರಕ್ರಿಯೆ, ನನಗೆ ಸಮಾಧಾನವೇ ಇಲ್ಲ. ಆ ಬ್ಲೇಡ್ ತಗೊಂಡು ನನ್ನ ಶಿಶ್ನವನ್ನ, ನನ್ನ ಮರ್ಮಾಂಗವನ್ನ ನಾನೇ ಕಟ್ ಮಾಡ್ಕೊಂಡು ಹೆಣ್ಣಾಗ್ಬೇಕು ಅಂತ ಹೊರಟವಳು. ಅಷ್ಟು ಅನ್ಕಾನ್ಶಿಯಸ್ ಆಗಿ ನಾನು ಬಿದ್ದುಬಿಟ್ಟಿದ್ದೀನಿ, ರಕ್ತ ಎಲ್ಲ ಹೋಗ್ತಾ ಇದೆ ನನಗೆ. ಆಮೇಲೆ ಮತ್ತೆ ನನ್ನ ತಮ್ಮ ತಗೊಂಡೋಗಿ ಹಾಸ್ಪಿಟಲ್ಗೆಲ್ಲ ಹಾಕಿದ್ದನ್ನ ಉಂಟು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ನಿಮ್ಹಾನ್ಸ್ ಹಾಸ್ಪಿಟಲ್ ಡಾಕ್ಟರ್ ಶೇಖರ್ ಶೇಷಾದ್ರಿ ಮತ್ತು ಸುರೇಶ್ ಬಾದಾಮತ್ ಅಂತ ಹೇಳಿ ನಮ್ಮ ಸಮುದಾಯದ ಬಗ್ಗೆ ತುಂಬಾ ನುರಿತ ತಜ್ಞರು. ಆಕ್ಚುಲ್ ಆಗಿ ಅವರಿಗೆ ಮಾನಸಿಕ ಆರೋಗ್ಯ ಮತ್ತು ಇದು ಇದು ವೈದ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾತುಕತೆಗಳನ್ನ ಹಾಡಿ ಸುಮಾರು 2 ವರ್ಷಗಳ ನಂತರ ನಿನ್ ಹೆಣ್ಣು ನಿನ್ ಹೆಣ್ಣೆ, ನೀನು ಹುಟ್ಟೋದು ಗಂಡಾಗಿರ್ಬಹುದು, ನಿನ್ ಹೆಣ್ಣಾಗಿ ಪರಿವರ್ತನೆ ಆಗ್ಬಹುದು ಅಂತ ಹೇಳಿ ಆ ಕೊಟ್ಟಂತ ಸರ್ಟಿಫಿಕೇಟ್ ಪ್ರಾಸೆಸ್ ನ ಮುಗಿಸಿ MS ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಈ ಹಾರ್ಮೋನ್ ಥೆರಪಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮತ್ತೆ 6 ತಿಂಗಳು ಆಪರೇಷನ್ ಮಾಡೋದಕ್ಕೆ ನಮ್ಮ ಡಾಕ್ಟರ್ HK ನಾಗರಾಜ್ ಸಾಹೇಬ್ರು ನನಗೆ ಸಂಪೂರ್ಣವಾಗಿ ಶಿಶ್ನವನ್ನ ತೆಗೆದು ಯೋನಿಯನ್ನ ನಿರ್ಮಾಣ ಮಾಡಿ ಆ ಪ್ರಕ್ರಿಯೆಯಲ್ಲಿ ಹೆಣ್ಣು ಅಂತ ಕಂಪ್ಲೀಟ್ ಆಗಿ ಗುರುತಿಸಿಕೊಂಡು ಇವತ್ತು ನಾನು ಹೆಣ್ಣಾಗಿ ನನಗೆ ಡ್ರೈವಿಂಗ್ ಲೈಸೆನ್ಸು, ನನಗೆ ಪಾಸ್ಪೋರ್ಟು, ನನಗೆ ಆಧಾರ್ ಕಾರ್ಡು, ನನಗೆ ವೋಟರ್ ID, ಮತ್ತೆ ನನಗೆ ನಾನು ಹೆಣ್ಣು ಅಂತ ಮದುವೆ ಆದವಳು, ಹೆಣ್ಣು ಅಂತ ಮಗುವನ್ನ ದತ್ತು ಸ್ವೀಕಾರ ಮಾಡಿದವಳು, ಹೆಣ್ಣು ಅಂತ ವಿಚ್ಛೇದನ ಏನೋ ಇದಾದವಳು, ಎಲ್ಲವೂ ಹೆಣ್ಣು ಆ ಒಂದು ಶಕ್ತಿ ಏನಿದೆಯೋ ಅವತ್ತು ತುಂಬಾ ಸಂತೋಷ ಆಗುತ್ತೆ. ಅದನ್ನ ಪಡ್ಕೊಂಡಿದೀನಿ ಅಂತಂದ್ರೆ ನಾನು ಪಡ್ಕೊಂಡ ಮೇಲೆ ತುಂಬಾ ನಮ್ಮ ಸಮುದಾಯದಲ್ಲಿ ತುಂಬಾ ಜನ ಬದಲಾವಣೆ ತಗೊಂಡು ಬಂದ್ರು. ಐ ಥಿಂಕ್ ಈ ಒಂದು ಇದಕ್ಕೆಲ್ಲ ನಮ್ಮ ಸರ್ಕಾರದ ವ್ಯವಸ್ಥೆಗಳು, ಸಮಾಜದ ವ್ಯವಸ್ಥೆಗಳಲ್ಲಿ ನಾವೇನು ಇಷ್ಟು ಹೋರಾಟ ಮಾಡ್ತಿದ್ದೀವಿ, ಬಹುಶಃ ಎಲ್ಲೋ ಒಂದ್ ಕಡೆ ಸಪೋರ್ಟ್ ನಮ್ಗೆ ಸಿಕ್ಕಿದೆ ಅದು ಆಕ್ಚುಲ್ ಆಗಿ.
0: ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದಿರುತ್ತೆ, ಮನೆಯಲ್ಲಿ ಇದನ್ನ ಸಮಾಜ ಒಪ್ಕೊಂಡ್ರು ಕೂಡ ಮನೆಯಲ್ಲಿ ಒಪ್ಕೊಳ್ಳೋದು ಒಪ್ಸೋದು ಬಹಳ ಕಷ್ಟದ ಕೆಲಸ ಅಲ್ವಾ?
1: ನನ್ನ ಮನೆಗೆ ನಾನು ಇತ್ತೀಚೆಗೆ 6-7 ವರ್ಷ ಮುಂಚೆ ವಾಪಸ್ ಹೋಗಿದ್ದು. ಅದು ಬಿಟ್ಟರೆ ನಾನು ಒಬ್ಳೇ ನನ್ನ ಸಮುದಾಯ ಜೊತೆ ಇದ್ದವಳು, ಜೀವನ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕಾರ್ಯ ಮಾಡ್ಕೊಂಡು ನನ್ನ ಸಮುದಾಯ ಅವಾಗಿಂದ 25 ವರ್ಷಕ್ಕಿಂತ ಸಮುದಾಯ ಜೊತೆ ಇದ್ದವಳು. ನಮ್ಮ ತಂದೆ ಸಾಯುವ ಸ್ವಲ್ಪ ದಿನಗಳ ಮುಂಚೆ ನಾನು ವಾಪಸ್ ಮನೆಗೆ ಹೋಗಿ ಬಂದವಳು. ಬಟ್ ವಿದ್ಯಾರ್ಥಿ ಯಾವ ಅಪ್ಪ ಅಷ್ಟೊಂದು ಕಟ್ಟುನಿಟ್ಟಾಗಿ ಬರಬೇಡ ಮಾಡಬೇಡ ಅಂತ ಹೇಳ್ತಿದ್ರು, ಅದೇ ಅಪ್ಪ ನನಗೆ ನೀನ್ ಬಾ ಮನೆಗೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯ ದಿನಗಳಲ್ಲಿ ಅಪ್ಪ ನನ್ನ ಬಿಟ್ಟು ತೀರ್ಕೊಳ್ತಾರೆ. ಆಗ ಯಾವ ಗೌರಿ ಹಬ್ಬಕ್ಕೂ ಕುಂಕುಮಕ್ಕೆ ತಗೊಂಡ್ ಬರ್ಬೇಕಾಗಿತ್ತು ಅಂತ ಟೈಮ್ ಅಪ್ಪಂದು ಕಾರ್ಯ ಮಾಡಿ ವಾಪಸ್ ಬರ್ತೀನಿ. ಇದು ಒಂದು ಮರೆಯಕಾಗದಿರೋ ಒಂದು ಘಟನೆ.
0: ಇದು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಘಟನೆ ಅಂತ ಹೇಳ್ತಾ ಇದ್ದೀರಿ ಡಾಕ್ಟರ್ ಪದ್ಮಶಾಲಿ ಅವರೇ. ಇಲ್ಲಿ ಇನ್ನೊಂದಾಗುತ್ತೆ, ನೀವು ಅನುಭವಿಸಿದ ಕಷ್ಟ ಸಮುದಾಯಕ್ಕೆ, ಅದರಲ್ಲಿ ವಿಶೇಷವಾಗಿ ನಿಮ್ಮ ಸಮುದಾಯಕ್ಕೆ ಬರಬಾರದು ಅನ್ನೋ ಅಂತ ನಿಟ್ಟಿನಲ್ಲಿ 10 ಹಲವು ಹೋರಾಟಗಳನ್ನು ಕಟ್ಟಿ ನಿಮ್ಮದಾದಂತಹ ಒಂದು ಸಂಸ್ಥೆಯನ್ನು ಕೂಡ ಕಟ್ಟಿದ್ರು.
1: ನಿಜ, 25 ವರ್ಷಗಳ ಮುಂಚೆ ಇದ್ದ ಸಮಾಜವೇ ಬೇರೆ. ಕಲ್ಲಲ್ಲಿ ಹೊಡೆಯೋದು, ಸಗಣಿಲಿ ಹೊಡೆಯೋದು, ಆಟೋ ತಗೊಂಡು ಹೋಗೋದು, ರೇಪ್ ಮಾಡೋದು, ಹಿಂಸೆ ಕೊಡೋದು, ಲೈಂಗಿಕವಾಗಿ ದೌರ್ಜನ್ಯ ಮಾಡುವಂತದ್ದು, ಕಾಂಡಮ್ ಡಿಸ್ಟ್ರಿಬ್ಯೂಷನ್ ಮಾಡಿದ ಅದನ್ನ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಲೈಂಗಿಕವಾಗಿ ನಮ್ಮ ಜೊತೆ ಬಳಸ್ಕೊಳ್ಳುವಂತದ್ದು, ಆರೋಗ್ಯಕ್ಕೆ ಎಷ್ಟು ಹತ್ತಿರವಾಗಿ ನಾವು ತುತ್ತಾಗಿರೋ ಅಷ್ಟು ಹತ್ತಿರವಾಗಿ ನಾವು ತುಂಬಾ ತುತ್ತಾಗಿದ್ದ ಜನ ನಾವು. ಇದು ನಾವು ಫೇಸ್ ಮಾಡಿದ್ರೆ ನಮ್ಮ ಮುಂಬರುವ ಯಂಗ್ ಜನರೇಷನ್ ಮತ್ತೆ ಅದು ಫೇಸ್ ಮಾಡಬಾರದು. ದಿಕ್ಕಿನಲ್ಲಿ ನಾವು ಒಂದೆಡೆ ಅಂತ ಸಂಸ್ಥೆಯನ್ನ ಮಾಡಿಕೊಂಡು 2014 ನಾವು ಒಂದು ಸ್ತ್ರೀವಾದಿ ಸಂಸ್ಥೆ ಆಗಿದ್ದೀವಿ. ಮಹಿಳೆಯರ, ಮಕ್ಕಳ, ಲೈಂಗಿಕ ಅಲ್ಪಸಂಖ್ಯಾತರ, ಯುವಕರ, ಎಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು. ಸಾಮಾಜಿಕವಾಗಿ ಯಾರು ನಾವು ತಾರತಮ್ಯಗಳನ್ನ ಎದುರಿಸಬಾರದು. ಆ ಕಾರಣಕ್ಕೆ ಕೆಲಸಗಳನ್ನ ಮಾಡ್ಕೊಂಡು ನಮ್ಮ ಮಾಳವಿಕ, ನಮ್ಮ ಅಭಿದ, ನಮ್ಮ ರಕ್ಷಿತ, ನಮ್ಮ ಸುಧಾ, ಇನ್ನು ನಮ್ಮ ಇಡೀ ಒಂದು ದೊಡ್ಡ ಒಂದು ಟೀಮ್ ಇದೆ. ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯವನ್ನು ಮಾಡ್ಕೊಳ್ತಾ ಯಾವ ಸಮುದಾಯಕ್ಕೆ ಎಲ್ಲಿ ಅನ್ಯಾಯ ಆಗುತ್ತೋ ಆ ಅನ್ಯಾಯದ ವಿರುದ್ಧವಾಗಿ, ಬಿಕಾಸ್ ನಮ್ಮ ಕರ್ನಾಟಕ ಇಲ್ಲಿ, ಭಾರತ ಇಲ್ಲಿ, ಇವತ್ತು ನಮ್ಮ ಭಾರತ ಸರ್ಕಾರ ನಮ್ಮ ಪರವಾಗಿ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ರೈಟ್ಸ್ ಆಕ್ಟ್ ಅಂತ ತಗೊಂಡು ಬಂದಿದೆ. ಇದು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಪಾಲಿಸಿ ಫಾರ್ ಟ್ರಾನ್ಸ್ಜೆಂಡರ್ ತಗೊಂಡ್ಬಂದಿದೆ. ಇದು ಎರಡನ್ನೇ ಇಟ್ಕೊಂಡು ನಾವು ಒಂದಷ್ಟು ಪೂರಕವಾಗಿ ಹೆಂಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ, ಸಮುದಾಯಕ್ಕೆ ಎಲ್ಲಿ ಅವಕಾಶ ಇಲ್ವೋ ಅದನ್ನ ಪಡಿಸ್ಕೊಡ್ಬೇಕು. ಇಲ್ಲಿ ವಿದ್ಯೆ ಮಾಡಕ್ಕೆ ತುಂಬಾ ಜನಕ್ಕೆ ತುಂಬಾ ಸೆಕ್ಸ್ ಫಾರ್ ಬೇಕಿಂಗ್ ಇಷ್ಟ ಇಲ್ಲ, ಓದ್ಬೇಕು ಅಂತ ಓದಿಸ್ತಾ ಇದೀವಿ, ಮನೆಗೆ ಹೋಗ್ಬೇಕು ಅಂತ ಮನೆಗೆ ವಾಪಸ್ ಕಳಿಸ್ತಾ ಇದೀವಿ. ಮತ್ತೆ ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ, ವೈದ್ಯಕೀಯ ಸಂಸ್ಥೆಗಳ ಜೊತೆಗೆ, ಸಾಮಾಜಿಕ ಸಂಸ್ಥೆಗಳು ಸೇರ್ಕೊಂಡು ಒಂದು ಸಾಮಾಜಿಕ ಭದ್ರತೆ ಸಮುದಾಯಕ್ಕೆ ಏನ್ ಬೇಕೋ ಅದನ್ನ ಕೊಡಿಸುವಂತ ಪೂರಕವಾಗಿ ನಮ್ಮ ಒಂದೆಡೆ ಸಂಸ್ಥೆ ಬೆಂಗಳೂರಿನಲ್ಲಿ ನಾವು ಕೆಲಸವನ್ನ
0: ಮಾಡಿದ್ವಿ. ತಮ್ಮ ಸಂಸ್ಥೆಗೆ ಹೆಸರು ಕೂಡ ಒಂದೆಡೆ ಅಂತಾನೆ ಇಟ್ಬಿಟ್ರಿ.
1: ಹೌದು, ನಾವೆಲ್ಲ ಒಟ್ಟಿಗೆ ಬರಬೇಕು. ನಾವೆಲ್ಲ ಒಟ್ಟಿಗೆ ಬಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತಾನು ಕೇಳ್ಕೊಳ್ತಾ ಇದ್ದೇನೆ.
0: ಹಾಗೇನೆ ತಾವು ಕೇವಲ ಒಂದು ಅಕಾಡೆಮಿ ಒಟ್ಟಿಗೆ ಈಗ ಅಸೋಸಿಯೇಟ್ ಆಗಿಲ್ಲ, 10 ಹಲವು ಸಂಸ್ಥೆಯೊಟ್ಟಿಗೆ ಅಸೋಸಿಯೇಟ್ ಆಗಿದ್ದೀರಿ ಪರಮಶಾಲಿ ಅವರೇ.
1: ನಾನು ಸರ್ಕಾರದ ನಮ್ಮ ಭಾರತ ಚುನಾವಣಾ ಆಯೋಗದಲ್ಲಿ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಇನ್ಕ್ಲೂಷನ್ ಅಂತ ಹೇಳಿ ನನ್ನ ಭಾರತ ಸರ್ಕಾರದ ಕಡೆಯಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನೀವು ಲೈಂಗಿಕ ಅಲ್ಪಸಂಖ್ಯಾತರು, ದೇವದಾಸಿಯರು ಮತ್ತು ವಿಕಲಚೇತನ ಸಮುದಾಯಗಳ ಸಂಬಂಧಪಟ್ಟಂಗೆ ಈ ವೋಟರ್ ಐಡಿ ಮತ್ತು ಈ ಪ್ರಾಸೆಸ್ ಸಂಬಂಧಪಟ್ಟಂಗೆ ಇವತ್ತು ಚುನಾವಣೆ ಆಗ್ತಾ ಇದೆ, ಸಾರ್ವತ್ರಿಕ ಚುನಾವಣೆಗಳು, ಅದರಲ್ಲಿ ಇಂತಹ ಸಮುದಾಯಗಳು ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಏನ್ ಮಾಡಬೇಕು ಅಂತ ಸಲಹೆ ಕೊಡಬೇಕು ಅಂತ ಕೇಳಿಕೊಂಡಾಗ, ಅಲ್ಲಿ ನನ್ನ ಸದಸ್ಯರನ್ನಾಗಿ ಹಾಕಿದಿರಬಹುದು, ನಮ್ಮ ರಾಜ್ಯ ಶಿಕ್ಷಣ ನೀತಿ ಆಯೋಗಕ್ಕೆ ನನ್ನ ಸದಸ್ಯರನ್ನಾಗಿ ಮಾಡಿದಿರಬಹುದು, ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತ ಕರಡು ನೀತಿಯನ್ನು ನಾನು ಡ್ರಾಫ್ಟ್ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಭಾಗ ಆಗಬೇಕು ಅಂತ ಹೇಳಿದ್ದೀರೋ. ಮತ್ತೀಗ ನಾನು ಅಧಿಕೃತವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯಳಾಗಿ ನಾನು ಕೂಡ ಇದ್ದೇನೆ. ಸೊ ಸಾಹಿತ್ಯದಲ್ಲಿ ನಮ್ಮೆಲ್ಲ ಸಮುದಾಯದ ವಿಷಯವಾಗಿ ಏನು ಬರಬೇಕಾಗಿದೆಯೋ ಅದು ತಗೊಂಬರೋ ಪ್ರಯತ್ನವನ್ನು ನಮ್ಮ ಎಲ್ಎನ್ ಮುಕುಂದರಾಜ್ ಸಾಹೇಬ್ರ ಅವರ ಅಧ್ಯಕ್ಷತೆಯಲ್ಲಿ ನಾನು ಜೊತೆಯಾಗಿ ರಾಜ್ಯಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದೇನೆ.
0: ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಮಸೂರಿ, ಕರ್ನಾಟಕ ನ್ಯಾಯಾಂಗ ಅಕಾಡೆಮಿ ಇರಬಹುದು, ಪೊಲೀಸ್ ಅಕಾಡೆಮಿ ಇರಬಹುದು, ಹಾಗೆಯೇ ಆಡಳಿತ ತರಬೇತಿ ಕೇಂದ್ರ ಮೈಸೂರದಲ್ಲಿ ಇರಬಹುದು, ಅದೆಲ್ಲಕ್ಕಿಂತ ಇವೆಲ್ಲವೂ ಕೂಡ ನಮ್ಮ ದೇಶ ಮಟ್ಟಕ್ಕೆ ಆಗೋಯ್ತು ಪರಮಶಾಲಿ ಅವರೇ. ಇನ್ನು ನಾವು ವಿದೇಶದ ಮಟ್ಟಕ್ಕೆ ತಗೊಂಡ್ರೆ ಅಲ್ಲೂ ಕೂಡ ಬಹಳಷ್ಟು ಸಂಸ್ಥೆಗಳಿಗೆ ತಾವು ಅಸೋಸಿಯೇಟ್
1: ಆಗ್ಬಿಟ್ಟಿದ್ದೀವಿ.
0: ಅಕ್ಕ ಪದ್ಮಶಾಲಿ ಅವರೇ, ಈಗ ನಾವು ಮಾತನಾಡ್ತಾ ಇದೀವಿ, ಸಮಯ ಆಗ್ತಾ ಇರೋದ್ರಿಂದ ತಮ್ಮ ಒಂದು ಯಶೋಗಾಥೆ ಇಷ್ಟಕ್ಕೆ ನಿಂತಿಲ್ಲ. ತಾವು ವೈಟ್ ಹೌಸ್ ನಲ್ಲಿ ಹೋಗಿ ಭಾಷಣವನ್ನ ಕೊಡ್ತೀರಿ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಸಮುದಾಯದ ಪರವಾಗಿ ಧ್ವನಿ ಎತ್ತೀರಿ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಫಸ್ಟ್ ವೋಟರ್ ಐಡಿಯನ್ನು ಕೂಡ ತಗೊಂಡ್ರಿ, ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಗೊಂಡ್ರಿ, ಇವೆಲ್ಲವೂ ನಿಮ್ಮ ಹೆಗ್ಗಳಿಕೆಗೆ ಸಂಬಂಧಪಟ್ಟಿದ್ದು. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ದುರಂತದ ಕಥೆಯನ್ನು ತಿಳಿಸಿದ್ವಿ, ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ತಮ್ಮ ಯಶೋಗಾಥೆಯನ್ನು ತಿಳಿಸೋ ಪ್ರಯತ್ನ ಮಾಡ್ತೀವಿ. ಮುಂದಿನ ವಾರ ಮತ್ತೆ ಪುನಃ ಭೇಟಿಯಾಗೋಣ. ನಮಸ್ಕಾರ.
1: ನಿಮ್ ಜೊತೆ ಮಾತಾಡಿ ನನ್ಗೆ ಒಂದಷ್ಟು ಸ್ಟೋರಿಗಳನ್ನ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಟ್ಟಂತ ನಾನು ಧನ್ಯವಾದಗಳು ಅರ್ಪಿಸ್ತಾ. ನಾನು ನಿಮ್ಮ ಅಕ್ಕೈ ಅಂದ್ರೆ ಅಷ್ಟೈಶ್ವರ್ಯ ಘನ ಸಂಪನ್ನಿ ದೊಡ್ಡ ಮನೆ ಅಕ್ಕಯ್ಯಮ್ಮ. ನಮಸ್ಕಾರ.

0: ಬದುಕು ಚಟಕಾಪಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಎಸ್ಆರ್ ಭಟ್.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 7:30:36.
2: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
3: ತಪ್ಪು ಮಾಡೋದು ಸಹಜ ಕಣೋ, ಮನುಜ ಕಣೋ.
4: ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ 4:00-5:00 ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ 4:00-5:00.

ಕೆಳಗೆ ಬೆಳಿಗ್ಗೆ 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ಈ ಕುರಿತು ಶಿವಮೊಗ್ಗ ಆಯುರ್ವೇದ ತಜ್ಞರಾದ ಡಾಕ್ಟರ್ ವಿನಾಯಕ ಭಟ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶಿಲ್ಪಾ ಹೆಚ್.ಎಂ. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. 10:00 ಹಾಡು ಮಾತಾಡು. ಮಂಗಳವಾರದ ವಿಶೇಷತೆ ನಿಮಗೆಲ್ಲರಿಗೂ ಗೊತ್ತುಂಟು, ಗಾದೆಯ ಬಂಡಿ ಬರಲಿದೆ. ಅರ್ಧ ಗಾದೆ ನಾವು ಹೇಳ್ತೀವಿ, ಉಳಿದ ಅರ್ಧ ಗಾದೆಯನ್ನು ತಾವು ಪೂರ್ಣಗೊಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯಾದ 9481572206. 11:00 ಟೇಲಿ ರಸಪ್ರಶ್ನೆ ಕಾರ್ಯಕ್ರಮ ಅಂದರೆ ಟೇಲಿ ಕ್ವಿಜ್. ತಾವು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಒಬ್ಬರಿಗೆ 3 ಪ್ರಶ್ನೆಯನ್ನು ಕೇಳಲಾಗ್ತದೆ. ಮೊದಲನೇ ಪ್ರಶ್ನೆ ಉತ್ತರ ಕೊಟ್ಟರೆ 2ನೇ ಪ್ರಶ್ನೆ, 2ನೇ ಪ್ರಶ್ನೆ ಉತ್ತರ ಕೊಟ್ಟರೆ 3ನೇ ಪ್ರಶ್ನೆ ಉತ್ತರ 3ನೇ ಪ್ರಶ್ನೆಯನ್ನು ಕೇಳಲಾಗ್ತದೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೇಗಿದೆ? 2007074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ HD ಕೋಡ್ ಸಂಖ್ಯೆ 08282. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹುದಿಗೆರೆಯ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ. ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆ ತಾಲೂಕು ವಿಕಾಸನ ಸ್ವಯಂ ಸೇವಾ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ.
1: ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಎಚ್ಎಂ. ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿ ಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯ ಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯ ಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯ ಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಮ್ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ದತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂ ಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ 2 ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ದಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟುಕುವ ಆರೋಗ್ಯ ರಕ್ಷಣಾ

0: ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟುಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಬೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936 ಜೂನ್ 8 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 7:45 ಚಿತ್ರಗೀತೆಗಳು

ಆರಂಭಕ್ಕೆ ಕೇಳೋಣ. ಜಗದೇಕ ವೀರನ ಕಥೆ ಚಿತ್ರದ ಗೀತೆ ಹಾಡಿದ್ದಾರೆ ಘಂಟಸಾಲ. ಶ್ರೀ ಸದಾಶಿವಯ್ಯ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಪೆಂದ್ಯಾಲ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಹತ್ತು ಲಕ್ಷ ಲಾಟ್ರಿ ನನ್ಗೆ
5: ಸಿಕ್ಕಿಬಿಟ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕೇಳಿದ್ರೆ ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಈ ಬೆಳಗ್ಗೆ 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ಈ ಕುರಿತು ಶಿವಮೊಗ್ಗದ ಆಯುರ್ವೇದ ತಜ್ಞರಾದ ಡಾಕ್ಟರ್ ವಿನಾಯಕ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪ HM. 9:35 ಭಾವೈದ್ಯಗಳು, 10:00 ಹಾಡು ಮಾತಾಡು. ಮಂಗಳವಾರದ ವಿಶೇಷತೆ ಗಾದೆಯ ಬಂಡಿ. ಅರ್ಧ ಗಾದೆ ನಮ್ಮದು, ಉಳಿದರ್ಧ ಗಾದೆ ತಮ್ಮದು. ಅಂದರೆ ತಾವು ನಮಗೆ ಮೆಸೇಜ್ ಮಾಡುವ ಮೂಲಕ, ಸಂದೇಶವನ್ನು ಕಳಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 9481-5726-00. 11:00 ಟೆಲಿ ರಸಪ್ರಶ್ನೆ ಅಥವಾ ಟೆಲಿ ಕ್ವಿಜ್. ತಾವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡುವುದರ ಮೂಲಕ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಸಿಟಿ ಕೋಡ್ ಸಂಖ್ಯೆ 08282. ಗಮನಿಸಿ, ಒಬ್ಬರಿಗೆ 3 ಪ್ರಶ್ನೆ ಕೇಳಲಾಗ್ತದೆ. ಒಂದೊಂದು ಪ್ರಶ್ನೆ ಉತ್ತರಿಸಿದರೆ ಮತ್ತೊಂದು ಪ್ರಶ್ನೆಗಳು ತಮಗೆ ಬರ್ತದೆ. ಚಿತ್ರರೀತಿಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಹಾಗೂ ಸಂಗಡಿಗರ ದನಿಯಲ್ಲಿ ಕೇಳೋಣ. ರಂಗನಾಯಕಿ ಚಿತ್ರದ ಗೀತೆಯನ್ನು ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಮತ್ತೆ ಚಿತ್ರಗೀತೆಗಳನ್ನ ಈ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, ನಂತರ 8:15 ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನು ಕೇಳುವಿರಿ.

0: राजस्थान और विदर्भ में आज लू चलने की आशंका व्यक्त की है। कोंकण और गोवा, उड़ीसा, तमिलनाडु, पुदुचेरी और कराईकल में दिन भर गर्म और उमस भरा मौसम रहने का अनुमान है। तटीय कर्नाटक, केरलम, माहे और उत्तरी तथा दक्षिणी आंतरिक कर्नाटक में आज तेज वर्षा की संभावना है। ये समाचार हमारी वेबसाइट www.newsonair.gov.in और हमारे न्यूज ऑन एआईआर मोबाइल ऐप पर भी उपलब्ध हैं। और अब आज के समाचार पत्रों की सुर्खियों के साथ हैं जया भारती।
1: धन्यवाद मुकेश। तृणमूल कांग्रेस के सांसदों में बगावत की खबर सभी अखबारों में प्रमुखता से है। नवभारत टाइम्स की सुर्खी है, टीएमसी में टूट, 20 सांसदों का अलग गुट एनडीए के साथ। पत्र के अनुसार काकोली घोष की अगुवाई में अलग सेटिंग की भी मांग। दैनिक जागरण ने तृणमूल में एक और टूट शीर्षक से संपादकीय में लिखा है, जैसी आशंका थी तृणमूल कांग्रेस के लोकसभा सदस्यों ने भी ममता बैनर्जी के खिलाफ बगावत कर दी है। इससे पहले पार्टी के 80 में से 60 विधायक अलग गुट बनाकर नेता प्रतिपक्ष का चयन कर चुके हैं। पंजाब केसरी ने विपक्षीय एकता का अंतर विरोध शीर्षक से संपादकीय में लिखा है, हाल में 5 राज्यों में विधानसभा चुनाव में भाजपा को मिली शानदार सफलता बताती है कि इंडिया गठबंधन में इतनी भी कुव्वत नहीं है कि उसके सहयोगी दलों के नेता एक साझा मंच पर इकट्ठे होकर भाजपा को ललकार सके। हिंदुस्तान ने सेना प्रमुख जनरल उपेंद्र द्विवेदी को का साक्षात्कार देते हुए लिखा है, चीन से सिर्फ उम्मीद के भरोसे शांति संभव नहीं, थिएटर कमान पर भी सहमत। जनसत्ता के अनुसार इसराइल और ईरान ने एक दूसरे पर हमले किए, 8 अप्रैल के बाद यह गंभीर झड़प, ट्रंप की अपील के बाद दोनों देशों ने किया संघर्ष विराम। पत्र के अनुसार भारत ने नागरिकों को सलाह देते हुए लिखा है, ईरान और इसराइल छोड़े भारतीय और यात्रा भी ना करें। अमर उजाला ने दिया है, वायुसेना के हेलीकॉप्टर पहुंचाएंगे नीट के प्रश्न पत्र, पहली बार सरकारी प्रोफेसर और शिक्षकों ने तैयार किया पेपर। बाहरी को जिम्मेदारी नहीं, लॉजिस्टिक्स सेंटर से परीक्षा केंद्र तक जीपीएस से निगरानी। वीर अर्जुन ने प्रधानमंत्री नरेंद्र मोदी के हवाले से लिखा है, पिछले 12 वर्ष में भारत ने कई परिवर्तन आए। देशबंधु की सुर्खी है, कल्याणकारी योजनाओं से 12 वर्ष में 25 करोड़ लोग गरीबी से बाहर निकले।
0: और अंत में मुख्य समाचार एक बार फिर। गृह मंत्री अमित शाह आज नई दिल्ली में भूमि पत्तन प्रबंधन प्रणाली का शुभारंभ करेंगे। अंतर्राष्ट्रीय ब्रिक्स कृषि सम्मेलन आज से इंदौर में शुरू होगा। मस्कत में भारतीय दूतावास ने हॉर्मुज जल डमरू मध्य में एमटी मार्वेक्स जहाज में लगी आग की घटना में सभी 24 भारतीय नाविकों के सुरक्षित होने की पुष्टि की। ईरान और इसराइल ने एक दूसरे पर हमले रोकने की घोषणा की। अमेरिका की संघीय अदालत ने राष्ट्रपति डोनाल्ड ट्रंप के H-1B वीजा के लिए प्रस्तावित $1,00,000 का शुल्क रद्द किया। और भारत ए और श्रीलंका ए क्रिकेट टीमों के बीच त्रिकोणी एक दिवसीय क्रिकेट श्रृंखला का पहला मैच आज दामबुला में। इसके साथ ही समाचार प्रभात का ये अंक समाप्त हुआ। नमस्कार।
2: आकाशवाणी प्रेजेंट्स मॉर्निंग न्यूज। गुड मॉर्निंग, आई एम सरबजीत कौर। द हेडलाइंस। Union Home Minister Amit Shah to launch Land Port Management System in New Delhi today. 5-day BRICS Agriculture Ministers meeting to begin today in Indore, Madhya Pradesh. Indian Embassy in Muscat confirms rescue of all 24 Indian seafarers aboard MT Merivex after fire incident south of Strait of Hormuz. Iran and Israel announce halt in attacks against each other but warn of retaliation if ceasefire breached again. U.S. federal court strikes down President Donald Trump's $1,00,000 H-1B visa fee. And in men's cricket, India A to take on Sri Lanka A in opening match of Tri-Nation Series at Dambulla this morning. And now the news in detail. Union Home Minister Amit Shah will launch the Land Port Management System, LPMS, in New Delhi today. This initiative reflects the government's commitment to smart border management, aiming to enhance efficiency, transparency and security in cross-border trade and passenger movement through technology-driven solutions. More details from our correspondent.
3: The Ministry of Home Affairs said that the launch of Land Portal Management System will be a landmark step in India's move towards a modern, technology-enabled border management system. It added that the platform aligns with the goal of strengthening trade facilitation, connectivity, national security, and the vision of Viksit Bharat by 2047. LPMS is a digital platform designed to integrate operations across land ports into a unified system. It will enable secure, real-time exchange of logistics and regulatory information, bringing land ports on a par with digital systems already in place at airports and seaports. The system will also provide end-to-end digital workflows for cargo and passenger processing, including slot booking, payments, tracking, and single window clearances, while improving coordination among government agencies and private operators. On two occasions, the Home Minister will also inaugurate newly developed stakeholder accommodation facilities at Doki in Meghalaya and Srimantpur Land Port in Tripura, strengthening infrastructure support for border management and personnel. Shivam Mishra, Akashwani News, Delhi.
2: The five-day BRICS Agriculture Ministers meeting will begin today at Indore in Madhya Pradesh. The BRICS Agriculture Working Group meeting will also be held simultaneously under India's BRICS presidency this year. Details from our correspondent.
4: Agriculture ministers, senior officials and experts from 21 countries are taking part. These include Brazil, China, Russia and South Africa. The conference runs till June 13. It begins with the meeting of the Agriculture Working Group. Key topics include food security, farm innovation, climate-friendly farming, agriculture trade and empowering small farmers. On June 12, a special dialogue among agriculture ministers will be held. It will focus on food security through small farmers, women and youth. On June 13, the main ministerial meeting of BRICS nations will take place. A joint document on agriculture cooperation and innovation will be prepared. Foreign delegates will also get a taste of Indore's rich culture and heritage. They will visit historic sites like Rajwada, Chhappan Dukan, Sarafa and Madhu. Abhinav Goyal, Akashwani, Bhopal.
2: Union Steel Minister H.D. Kumaraswamy and Civil Aviation Minister Ram Mohan Naidu visited the Visakhapatnam steel plant accident site last night. Mr. Kumaraswamy expressed condolences to the families of the deceased workers and announced an ex gratia of 25 lakh rupees for next of kin of the deceased and 10 lakh rupees for those injured. In addition, affected families will be allowed to continue residing in steel plant quarters, their children will receive free education, and one member of each family will be provided permanent employment. Mr. Kumaraswamy said Prime Minister Narendra Modi has also announced financial assistance of 2 lakh rupees to the families of the deceased and 50,000 rupees to the injured through the Prime Minister's National Relief Fund. To determine the cause of the accident, the Union Steel Ministry has constituted a special committee comprising experts from other steel plants. 8 people were killed in the fire accident at the Visakhapatnam steel plant of Rashtriya Ispat Nigam Limited yesterday evening. India has undergone a remarkable transformation driven by the principles of Sabka Saath, Sabka Vikas, Sabka Vishwas and Sabka Prayas under the visionary leadership of Prime Minister Narendra Modi in the last 12 years. During this period, the Modi government carried out many flagship initiatives for the welfare and empowerment of the poor, farmers, women and youth. Akashwani News brings you a special feature on the government's efforts over the last 12 years across key sectors. Today we focus on the measures taken by the government towards health services.
5: In the past 12 years, the government has significantly strengthened India's health system, which is now more accessible, affordable and quality driven. In 2018, Prime Minister Narendra Modi launched the world's largest health insurance program, Ayushman Bharat Pradhan Mantri Jan Arogya Yojana. Under the scheme, free health insurance up to 5 lakh rupees per family per year is being provided to socio-economically deprived families. Under the scheme, more than 44 crore Ayushman cards have been created and treatment worth over 1,80,000 crore rupees have been provided. In a landmark expansion of the scheme in October 2024, the government launched Ayushman Bharat Vaya Vandana, extending health insurance coverage to all senior citizens over 70 years. Talking to Akashwani News, Rohit Singh of Delhi said, with this card, he can now avail treatment at private hospitals as well. My name is Rohit Singh. I will get great benefit from the Ayushman card. I will be able to get treatment in private hospital as well for myself and my family. With this, I will get 5 lakh rupees and my family will stay completely healthy and will able to get good treatment. The government has also established 1,86,000 Ayushman Aarogya Mandirs to provide primary health care at every neighborhood. The Pradhan Mantri Bharatiya Jan Oshadi Pariyojana also providing quality assured generic medicines at significantly lower prices than market prices. Talking to Akashwani News, Dilip Kumar, a resident of Bihar, said that the medicines at Jan Oshadi Kendras are available at very low prices.
6: If the medicines were not from the Jan Oshadi Kendra, there would have been a lot of trouble in my life. Because here, medicines are very cheap. A 100 rupee medicine is available for just 10 rupees. I'm getting immense relief. The medicine is working well too. And my money is not being wasted either.
5: The government has expanded medical education to meet rising demand for health professionals. The number of AIIMS, which was only 8 in 2014, has now gone up to 23, while the number of medical colleges increased from 387 to 818. The Ministry of Ayush, formed in November 2014, established traditional medicine as an active part of India's health system. A total 942 Ayush institutions have been opened till 2025. With Anand Kumar, Anupam Mishra, Akashwani News, Delhi.
2: This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back. You're listening to the morning news. Indian Embassy in Muscat, Oman, has confirmed the rescue of all 24 Indian seafarers aboard MT Merrivex after a fire incident south of the Strait of Hormuz. The embassy also thanked the Omani authorities for their swift response. Earlier yesterday, during an interministerial briefing, the spokesperson of the Ministry of Ports, Shipping and Waterways, Upesh Kumar Sharma, said a fire was reported at around 1:30 p.m. Mr. Sharma said, based on the preliminary information received, all Indian seafarers are presently safe. He further informed that whether the ship was hit by a projectile is still being verified. Iran and Israel have announced to halt attacks against each other. The announcement was initially made by U.S. President Donald Trump, who said in a post on Truth Social that both sides are looking to do an immediate ceasefire and final negotiations on peace are proceeding. He, however, cautioned that the process could still be affected by what he described as ignorance or stupidity. Mr. Trump also made it clear that the blockade will remain fully in force until a final agreement is reached. Israeli Prime Minister Benjamin Netanyahu also said in a statement that their defense forces are holding attacks against Iran. However, Mr. Netanyahu warned that if Tehran makes the mistake of resuming attacks, Israel will respond with overwhelming force. India has deeply regretted the renewed attacks in West Asia as Israel and Iran traded fresh missile attacks today, triggering escalation in the region and jeopardizing the ceasefire. India has called on all parties to immediately de-escalate tensions and ensure that civilians are not harmed. In a statement, the External Affairs Ministry also appealed to conclude ongoing negotiations for a diplomatic solution so that peace and stability can return to the region. The Indian Embassy in Iran has also advised Indian nationals to avoid any travel to Iran in view of the recent developments in the region. In the United States, a federal judge has ruled that the fee of $1 lakh for H-1B applications imposed by President Donald Trump was unlawful. U.S. District Court Judge Leo Sorokin in Boston, Massachusetts, said in a ruling that the policy imposes a tax on H-1B petitions without the requisite delegation by the Congress, a report from our correspondent.
7: US-based Indian diaspora advocacy groups have welcomed the federal court's decision, contending that it was appropriate for preserving US competitive edge in innovation and entrepreneurship. Chief of Policy and Strategy at the Foundation for India and Indian Diaspora Studies, Khande Rao Khan, said the court's decision restores predictability and fairness to the employment-based immigration system. Executive Director of Indiaspora, Sanjeev Joshipura, said all stakeholders connected with H-1B visas will have a sigh of relief after the court order. The H-1B program is one of the most sought after U.S. work visas that allows American companies to hire skilled global talent. Trump's order proposing a $1 lakh annual fee per H-1B worker left many uncertain about visa reforms and new requirements. Chirag Jha, Akashwani News, Delhi.
1: In men's cricket, India A will take on Sri Lanka A in the opening match of Tri-Nation A series at the Rangiri Dambulla International Stadium in Sri Lanka this morning. The match will begin at 10 a.m. Indian time. Tilak Verma, led men in blue, will be up against host Sri Lanka and Afghanistan in the triangular contest. India A will face Afghanistan A at the same venue on Thursday. All the matches will be played in Dambulla, with the final match scheduled on 21st of this month. And now for a look at today's newspapers, it's over to Renu Kataria.
8: Thank you, Sarabjit. Garib Kalyan at heart of governance, says PM Modi as NDA marks 12 years, is a front page headline in the Statesman. Crisis deepens for Mamata as her Lok Sabha team breaks. Rebel TMC MPs reach out to BJP, writes the Indian Express. Israel-Iran trade strikes may revive full-scale war in region. Government tells all Indians to leave Iran immediately, writes the Asian Age. India sees surprise current account surplus in January to March. Strong services receipts, higher remittances offset war disruptions, leads the Financial Express. Giving impetus to the digital modernization push in Indian Railways, waitlist gets a crystal ball, railways to unveil AI tool to predict ticket confirmations, says the Pioneer. As Delhi battles extreme heat and rising fire incidents, surge in fire incidents linked to overloaded electrical systems, writes the Delhi Tribune. The Statesman on its editorial page writes, for years, India's electric vehicle debate was driven largely by environmental concerns, yet the strongest argument for electrification may be India's enduring vulnerability to imported oils. And finally, consensual premarital relationships, no stain on character, SC orders man's appointment as cop, informs the Hindustan Times. And with that, it's back to you, Sarabjit.
1: Thank you, Renu. And now, before we end the bulletin, the headlines once again. Union Home Minister Amit Shah to launch land port management system in New Delhi today. Five-day BRICS Agriculture Ministers meeting to begin today in Indore, Madhya Pradesh. Indian Embassy in Muscat confirms rescue of all 24 Indian seafarers aboard empty Merivex after fire incident south of Strait of Hormuz. Iran and Israel announce halt in attacks against each other but warn of retaliation if ceasefire breached again. U.S. Federal Court strikes down President Donald Trump's $1 lakh H-1B visa fee. And in men's cricket, India A to take on Sri Lanka A in opening match of Tri-Nation series at Dambulla this morning. And with that, we end the morning news. Have a nice day.
9: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 8:43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
10: ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ, ಈ ಕುರಿತು ಶಿವಮೊಗ್ಗದ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ವಿನಾಯಕ ಭಟ್ ಅವರೊಂದಿಗೆ ಸಂದರ್ಶನ.
11: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದರೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ, ಆಯುರ್ವೇದದಲ್ಲಿ ಪ್ರಥಮ ಚಿಕಿತ್ಸೆಯ ಬಗ್ಗೆ ಏನೆಲ್ಲ ವಿಚಾರಗಳನ್ನು ತಿಳಿಸಲಾಗಿದೆ, ಮನೆಯಲ್ಲೇ ಹೇಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡ್ಕೋಬಹುದು, ಹಾಗೆಯೇ ಅನೇಕ ಕಾಯಿಲೆಗಳನ್ನು ಪ್ರಥಮ ಚಿಕಿತ್ಸೆಯಲ್ಲೇ ಗುಣಪಡಿಸಿಕೊಳ್ಳಬಹುದೇ, ಆಹಾರ ರೂಪದಲ್ಲಿ ಪ್ರಥಮ ಚಿಕಿತ್ಸೆ ಮಾಡಿಕೊಳ್ಬಹುದೇ, ಪ್ರಥಮ ಚಿಕಿತ್ಸೆಯಾಗಿ ಆಯುರ್ವೇದದಲ್ಲಿ ಏನೇನೆಲ್ಲ ಹೇಳಿದ್ದಾರೆ, ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಬಹುದು, ಈ ಕುರಿತಂತೆ ನಮಗೆ ವಿಚಾರ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಾಯಕ್ ಭಟ್ ಅವರು. ಇವರು ಶಿವಮೊಗ್ಗದ ಆಯುರ್ವೇದ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ವಾಗತ.
12: ನಮಸ್ತೆ
11: ಡಾಕ್ಟರ್. ಮೊದಲಿಗೆ ಆಯುರ್ವೇದದಲ್ಲಿ ಪ್ರಥಮ ಚಿಕಿತ್ಸೆ ಅಂದ್ರೆ ಏನು? ಪ್ರಥಮ ಚಿಕಿತ್ಸೆಯನ್ನ ಹೇಗ್ ಮಾಡ್ತೀರಿ ನೀವು?
12: ಪ್ರಥಮ ಚಿಕಿತ್ಸೆ ಅಂದ್ರೆ ಮನೆಯಲ್ಲಿ ಮಾಡುವಂತಹ ಚಿಕಿತ್ಸೆ. ಆ ಚಿಕಿತ್ಸೆ ಹೇಗೆ ಆಗ್ತದೆ, ಅದನ್ನ ರಸರೂಪದಲ್ಲಿ ಅಥವಾ ಆಹಾರ ರಸದಲ್ಲಿಯೇ ಅದನ್ನ ಸರಿ ಮಾಡ್ಕೊಳ್ಬಹುದೋ ಅಥವಾ ಅದನ್ನ ಔಷಧದ ರೂಪದಲ್ಲಿ ತೆಗೆದುಕೊಳ್ಬಹುದೋ ಎನ್ನುವುದನ್ನ ನಾವು ಹಲವು ಉದಾಹರಣೆಗಳೊಂದಿಗೆ ಈ ವಿಷಯವನ್ನ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ರಸ ಪ್ರಧಾನ ಆಹಾರವನ್ನ ಮಹಾಭೈಷಜ್ಯ ಅಂತ ಹೇಳ್ತಾರೆ. ಅದಕ್ಕೆ ಆಹಾರಂ ಮಹಾಭೈಷಜ್ಯ ಮುಚ್ಚತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಹಲವಾರು ಕಾಯಿಲೆಗಳನ್ನ ರಸದ ಬದಲಾವಣೆ ಮಾಡುವುದರಿಂದ ನಾವು ಪ್ರಥಮ ಚಿಕಿತ್ಸೆಯಾಗಿ ಗುಣಪಡಿಸಿಕೊಳ್ಬಹುದು. ಅದರಲ್ಲಿ ಮುಖ್ಯವಾಗಿ ಉದಾಹರಣೆ ಏನಂದ್ರೆ, ಈಗ ನಮಗೆ ಜ್ವರ ಬಂದಿರ್ತದೆ. ಆ ಜ್ವರ ಬಂದಾಗ ನಮಗೆ ನಾಲಿಗೆ ಕಹಿ ಆಗಿರ್ತದೆ. ಆ ಕಹಿ ಆದಾಗ ನಾವು ತಿಕ್ತರಸ ಇರುವಂತಹ ಆಹಾರ ಯಾವುದು, ಹಾಗಲಕಾಯಿ ಅಥವಾ ಅಮೃತ ಬಳ್ಳಿ ಅಂತ ಹೇಳ್ಬೋದು, ಅಥವಾ ಕಿರಾತ ಚಕ್ಕೆ ಅಥವಾ ಕಿರಾತದ ಗಿಡವನ್ನ ಕಷಾಯ ಮಾಡ್ಕೊಂಡು ಕುಡಿಯುವುದರಿಂದ ಆ ಜ್ವರವನ್ನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆಯೇ ಆಮ್ಲರಸ ಅಂತ ಹೇಳ್ತೀವಿ. ಈಗ ಆಮ್ಲರಸದಲ್ಲಿ ಕ್ಷಾಲನ ಗುಣ ಇದೆ, ತೊಳೆಯುವ ಗುಣ ಅಂತ ಇದೆ. ಈಗ ಕಿಡ್ನಿಯಲ್ಲಿ ಕಲ್ಲಾಗಿರುತ್ತೆ. ತುಂಬಾ ಜನ ಟೊಮೆಟೊ ಹಣ್ಣನ್ನ ಆಮ್ಲರಸ ಆಗಿ ಸೇವಿಸಿ ಕಿಡ್ನಿಯಲ್ಲಿ ಕಲ್ಲು ಮಾಡ್ಕೊಂಡಿರ್ತಾರೆ. ಆಗ ಹುಳಸೆ ಹಣ್ಣಿನ ಕಷಾಯ ಅಥವಾ ಹುಳಸೆ ಹಣ್ಣಿನ ರಸವನ್ನ ಯಥೇಚ್ಛವಾಗಿ ತೆಗೆದುಕೊಳ್ಳುವುದರಿಂದ ಕಿಡ್ನಿ ಕಲ್ಲು ನಿವಾರಣೆ ಆಗ್ತದೆ. ಹಾಗೆಯೇ ಇದು ರಸದ ಪ್ರಯೋಗದಿಂದ ನಾವು ಪ್ರಥಮ ಚಿಕಿತ್ಸೆಯ ರೂಪದಲ್ಲಿ ನಾವು ಔಷಧವಿಲ್ಲದೆ ಆಹಾರ ರೂಪದಲ್ಲಿಯೇ ಪ್ರಥಮ ಚಿಕಿತ್ಸೆಯನ್ನ ಮಾಡಿಕೊಂಡು ಸರಿ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಆಮ್ಲರಸ ಅಂತ ಹೇಳಿದ ಆಮ್ಲರಸ ಇರುವಂತಹ ತಕ್ರ ಅಥವಾ ಮಜ್ಜಿಗೆ, ಊಟದ ನಂತರ ಮಜ್ಜಿಗೆಯನ್ನು ಕುಡಿದಾಗ ಅಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಗಳಿರುತ್ತೆ. ತುಂಬಾ ಜನ ಏನಾಗುತ್ತೆ ಅಂದ್ರೆ ಊಟದ ನಂತರ ಬೇದಿ ಹೋಗ್ತಾ ಇರ್ತಾರೆ, IBS ಇರುತ್ತೆ ಅಥವಾ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರುತ್ತೆ. ಅಲ್ಲಿಗೆ ಜೀರಿಗೆ ಅಥವಾ ಮಜ್ಜಿಗೆ ಉಪಯೋಗದಿಂದ ಅವರು ಅದನ್ನ ಪ್ರಥಮ ಚಿಕಿತ್ಸೆಯಾಗಿ ಉಪಯೋಗಿಸಿ ಗುಣ ಮಾಡ್ಕೋಬಹುದು. ತುಂಬಾ ಜನರಿಗೆ ಹೊಟ್ಟೆ ಉಬ್ಬರ ಇರುತ್ತೆ. ಆ ಹೊಟ್ಟೆ ಉಬ್ಬರ ಇದ್ದಾಗ ಲವಣ ಮತ್ತು ಹಸಿ ಶುಂಠಿಯನ್ನ ಭೋಜನದ ಪೂರ್ವದಲ್ಲಿ ಜಗಿಯಬೇಕು. ಅದಕ್ಕೆ ಭೋಜನಾಗ್ರೆ ಸದಾಪತ್ಯಂ ಲವಣಾರ್ದ್ರಕ ಭಕ್ಷಣಂ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಈಗ ನನಗೆ ಪೇಷಂಟ್ ತುಂಬಾ ಜನ ಹೇಳ್ತಾರೆ, ನನಗೆ ಊಟ ಆದ ತಕ್ಷಣ ಹೊಟ್ಟೆ ನೋವು ಬರುತ್ತೆ ಅಂತ. ಹೊಟ್ಟೆ ನೋವು ಬಂದಾಗ ಈ ತರದ ಪ್ರಥಮ ಚಿಕಿತ್ಸೆಯನ್ನು ಮಾಡ್ಕೊಂಡು ಅವರು ಊಟ ಮಾಡಿದಾಗ ಅದಕ್ಕೆ ಭೋಜನಾಗ್ರೆ ಸದಾಪತ್ಯಂ ಲವಣಾರ್ದ್ರಕ ಭಕ್ಷಣಂ ಅಂತ ಆಯುರ್ವೇದ ಶಾಸ್ತ್ರ ಹೇಳಿದೆ. ಈಗ ತುಂಬಾ ಜನರಿಗೆ ಹೊಸದು ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಲ್ಲಿ ಕಷಾಯ ರಸವನ್ನ ನಾವು ಉಪಯೋಗಿಸ್ಬೇಕು. ಕಷಾಯ ರಸ ಇರುವಂತಹ ಹತ್ತಿ ಹಾಲಾದ್ರದ ಚಕ್ಕೆಯ ಕಷಾಯವನ್ನ ಬಾಯನ್ನು ಕುಡಿಸಿದ್ರೆ ಅಲ್ಲಿ ಬ್ಲೀಡಿಂಗ್ ಅನ್ನು ಕಡಿಮೆ ಮಾಡ್ಕೊಳ್ಬಹುದು. ಆದ್ರಿಂದ ರಸದ ಉಪಯೋಗದಲ್ಲಿಯೇ ನಮಗೆ ಪ್ರಥಮ ಚಿಕಿತ್ಸೆ ಇದೆ ಅನ್ನುವುದನ್ನ ಆಯುರ್ವೇದ ಶಾಸ್ತ್ರ ಹೇಳ್ತದೆ.
11: ಅಂದ್ರೆ ರಸದ ಉಪಯೋಗ ಮಾಡೋದ್ರಿಂದ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬಹುದು ಅಂತ ಆಯುರ್ವೇದ ಶಾಸ್ತ್ರ ಹೇಳಿದೆ ಅಂತ ಹೇಳ್ತಿದ್ರಿ. ಹಾಗೆ ಈಗ ಸಾಮಾನ್ಯವಾಗಿ ಕಂಡು ಬರುವಂತಹ ಜ್ವರ ಬಂದಾಗ ಏನ್ ಮಾಡಬಹುದು ಪ್ರಥಮ ಚಿಕಿತ್ಸೆ ಆಗಿ ಡಾಕ್ಟ್ರೆ?
12: ಈಗ ಜ್ವರದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತದೆ. ಪಿತ್ತ ಜಾಸ್ತಿ ಆದಾಗ ಚರ್ಮ ಸುಡ್ತಾ ಇರ್ತದೆ. ಆದ್ರಿಂದ ಉಷ್ಣದ ಚಿಕಿತ್ಸೆಯನ್ನ ನಾವು ಅಲ್ಲಿ ಶಮನ ಮಾಡಬೇಕು. ಪಿತ್ತದ ವೃದ್ಧಿಯನ್ನ ಶಮನ ಮಾಡಬೇಕು. ಪಿತ್ತ ಶಮನ ಆಯುರ್ವೇದದ ತುಂಬಾ ಔಷಧಿಗಳಿವೆ. ಅದರಲ್ಲಿ ಮುಖ್ಯವಾಗಿ ಅಮೃತ ಬಳ್ಳಿಯ ಕಷಾಯವನ್ನು ಹೇಳ್ತಾರೆ. ಅದನ್ನೇ ಅಮೃತ ಮತ್ತು ಹರಿತಕಿ ಶುಂಠಿ, ಇದು ಮೂರು ಇರುವಂತಹ ಔಷಧ ಅಮೃತೋತ್ತರ ಕಷಾಯ ಅಂತ ಹೇಳಿ ನಮ್ಮ ಮನೆಯಲ್ಲೇ ಮಾಡ್ಕೋಬಹುದು. ಅಮೃತ ಮತ್ತು ಹರಿತಕಿ ಅಂದ್ರೆ ಅಳಲೆಕಾಯಿ ಮತ್ತು ಶುಂಠಿ, ಇದು ಮೂರನ್ನು ಸೇರಿಸಿ ಕಷಾಯ ಮಾಡಿಕೊಂಡು ಅರ್ಧಾವಶೇಷ ಅಂದ್ರೆ ಈಗ 200 ml ತಗೊಂಡ್ರೆ 100 ml ವರೆಗೆ ಬತ್ತಿಸಿದಿ, ಅದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿಯುವುದರಿಂದ ಜ್ವರ ಉಪಶಮನ ಆಗ್ತದೆ. ಹಾಗೆ ಈಗ ಹಾಲೆ ಮರ ಅಂತ ಇದೆ, ಅದಕ್ಕೆ ನಮ್ಗೆ ಇದನ್ನ ಹೇಳ್ತಾರೆ ಸಪ್ತಪರ್ಣ ಅಂತ. ಆ ಸಪ್ತಪರ್ಣ ಕಷಾಯವನ್ನ ಆಷಾಢ ಮಾಸದಲ್ಲಿ ಎಲ್ಲರೂ ಕುಡಿತಾರೆ, ಆಷಾಢ ಮಾಸದ ಅಮಾವಾಸ್ಯೆಯಲ್ಲಿ. ಅದಕ್ಕೆ ಆಟಿ ಅಮಾವಾಸ್ಯ ಅಂತ ಹೇಳ್ತಾರೆ. ಆ ಆಟಿ ಅಮಾವಾಸ್ಯ ಯಾಕೆ ಅಂದ್ರೆ ಅಲ್ಲಿ ಮಳೆಗಾಲದ ಮಳೆಯಿಂದ ರೋಗ ರುಜಿನಗಳು ಜಾಸ್ತಿ ಆಗಿರ್ತವೆ. ಆ ರೋಗ ರುಜಿನಗಳು ಜಾಸ್ತಿ ಆದಾಗ ನಾವು ತಿಕ್ತ ರಸದ ಔಷಧಗಳನ್ನ ತೆಗೆದುಕೊಳ್ಬೇಕು. ತಿಕ್ತ ರಸದಲ್ಲಿ ಏನಿದೆ ಅಂದ್ರೆ ಅಲ್ಲಿ ಅಗ್ನಿಯನ್ನ ಜಾಸ್ತಿ ಮಾಡುವಂತಹ, ರಕ್ತದಲ್ಲಿರುವ ಆಮವಂತ ತೆಗೆಯುವಂತವ, ಮತ್ತು ರಕ್ತದ ಅನೇಕ ವಿಕಾರಗಳು. ಈಗ ತುಂಬಾ ಜನ ನಾನ್ ನೋಡ್ತೀವಿ, ಜ್ವರ ಬಂತು ಅಂದ ತಕ್ಷಣ ಅವನಿಗೆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗಿದೆ ಅಂತೆ, ಡೆಂಗಿ ಜ್ವರ ಅಂತೆ. ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಮಾಡೋಕೆ ಪಪ್ಪಾಯಿ ಎಲೆ ಬೇರೆ ಎಲೆಯನ್ನು ಉಪಯೋಗಿಸ್ತಾರೆ. ಅದಕ್ಕೂ ಬದಲು ಆಯುರ್ವೇದ ಶಾಸ್ತ್ರದಲ್ಲಿ ಅಡಸೋಗೆ ಎಲೆಯನ್ನ ಹೇಳಿದ್ದಾರೆ. ಅಡಸೋಗೆ ಎಲೆಯಿಂದ ಯಾವುದೇ ರಕ್ತಪಿತ್ತ ಅಥವಾ ಈ ಬ್ಲೀಡಿಂಗ್ ಡಿಸಾರ್ಡರ್ಗಳನ್ನ ತುಂಬಾ ಸುಲಭವಾಗಿ ನಾವು ಕಡಿಮೆ ಮಾಡ್ಕೊಳ್ಬಹುದು. ಅಡಸೋಗೆ ಎಲೆಯನ್ನ ನೀವು ಕುಕ್ಕರ್ನಲ್ಲಿ ಬೇಯಿಸಿ ಅದರ ರಸವನ್ನು ತೆಗೆದು ಅದನ್ನು ಕೊಡುವುದರಿಂದ ತುಂಬಾ ಜನರಿಗೆ ಈಗ ರಕ್ತಪಿತ್ತ ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ ಅನ್ನ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ಜ್ವರದ ಸಂತಾಪದಿಂದನೇ ರಕ್ತಪಿತ್ತ ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ ಆಗುತ್ತೆ. ತುಂಬಾ ಜನ ಈಗ ಡೆಂಗ್ಯೂ ಅಥವಾ ವೇರಿಯಸ್ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಅಲ್ಲಿ ಜಸ್ಟ್ ಅಡಸೋಗೆ ಕಷಾಯವನ್ನು ಕೊಡುವುದರಿಂದ ನಾವು ಅದನ್ನ ಪ್ರಿವೆಂಟ್ ಮಾಡ್ಕೋಬಹುದು. ಆಮೇಲೆ ಅವರಿಗೆ ವ್ಯವಸ್ಥಿತವಾದ ಚಿಕಿತ್ಸೆಯನ್ನ ಮಾಡಬೇಕು. ಬಟ್ ವ್ಯವಸ್ಥಿತ ಚಿಕಿತ್ಸೆ ಮೊದಲು ಪೇಷಂಟ್ ಗಳನ್ನ ರೀಚ್ ಮಾಡೋಕ್ಕಿಂತ ಮೊದಲು ಅವರಿಗೆ ಸದೃಢವನ್ನ ಅಥವಾ ಆಶ್ವಾಸನೆ ಕೊಡುವಂತಹ ಔಷಧಗಳು ಅಮೃತಬಳ್ಳಿಯಲ್ಲಿ ಇವೆ ಮತ್ತು ಅಡಸೋಗೆಯಲ್ಲಿವೆ. ಹಾಗೆಯೇ ಅವರಿಗೆ ಕೆಮ್ಮು ಇದ್ದಾಗ, ಜ್ವರ ಅಥವಾ ಫ್ಲೂ ಅಥವಾ ವೈರಲ್ ಇನ್ಫೆಕ್ಷನ್ ಇದ್ದಾಗ ತುಳಸಿ ರಸ ಮತ್ತು ಜೇನುತುಪ್ಪವನ್ನ ಸಹ ಕೊಡಬಹುದು. ಆಯುರ್ವೇದದಲ್ಲಿ ಯಾವುದೇ ರೋಗ ಬರುವಾಗ ಅವರಲ್ಲಿ ಮುಖ್ಯವಾಗಿ ಮೂರು ದೋಷಗಳ ವೈಷಮ್ಯ ಆಗಿರುತ್ತೆ. ಆ ದೋಷ ವೈಷಮ್ಯಕ್ಕೆ ನಾವು ಪ್ರಥಮವಾಗಿ ಚಿಕಿತ್ಸೆ ಮಾಡಬೇಕು. ಈಗ ಹೇಗೆ ಅಂದ್ರೆ, ವಾತ ಜಾಸ್ತಿ ಆಗಿದ್ರೆ ಅದರಲ್ಲಿ ತೈಲದ ಮೂಲಕ ನಾವು ಚಿಕಿತ್ಸೆ ಮಾಡಬೇಕು. ಪಿತ್ತ ಜಾಸ್ತಿ ಇದ್ರೆ ಅದೇ ಔಷಧಗಳನ್ನ ತುಪ್ಪದ ರೂಪದಲ್ಲಿ ಅಥವಾ ಘೃತದ ರೂಪದಲ್ಲಿ ಕೊಡಬೇಕು. ಹಾಗೆ ಕಫ ಜಾಸ್ತಿ ಇದ್ರೆ ಅವರಿಗೆ ಅದನ್ನು ಜೇನು

0: ರೂಪದಲ್ಲಿ ಕೊಡಬೇಕು. ಆದ್ರಿಂದ ಈ ಮೂರು ಔಷಧಗಳು ಪ್ರಪ್ರಥಮವಾಗಿ ಆಯುರ್ವೇದದಲ್ಲಿ ವಾತಪಿತ್ತ ಕಫಗಳಿಗೆ ಯಥಾತೈಲಂ ಘೃತಂ ಮಧುಃ ಅಂತ ಆಯುರ್ವೇದ ಚಿಕಿತ್ಸೆಯ ಸಾರಭಾಗ ಹಿಡಿದೆ. ಯಾಕಂದ್ರೆ ರೋಗಸ್ತು ದೋಷ ವೈಷಮ್ಯಂ ದೋಷ ಸಾಮ್ಯಂ ಅರೋಗತ ಅಂತ, ರೋಗದಲ್ಲಿ ದೋಷ ವೈಷಮ್ಯ ಆಗ್ತಾ ಇರುತ್ತೆ, ಆ ದೋಷ ವೈಷಮ್ಯವನ್ನ ನಾವು ಈ ಮೂರು ಮುಖ್ಯ ಔಷಧಗಳಿಂದ ಪ್ರಥಮ ಚಿಕಿತ್ಸೆಯಾಗಿ ಉಪಯೋಗಿಸಿ ಗುಣಪಡಿಸಿಕೊಳ್ಬಹುದು.
1: ಖಂಡಿತ ನೋಡಿ, ಮೂರು ದೋಷಗಳಿಗೆ ಈ ಮೂರು ರೀತಿಯ ದ್ರವ್ಯಗಳನ್ನ ನೀಡೋದ್ರಿಂದ ಪ್ರಥಮ ಚಿಕಿತ್ಸೆಯಾಗಿ ಇದನ್ನು ಉಪಯೋಗಿಸಿಕೊಳ್ಬಹುದು ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ ಅಂತ ಹೇಳಿದ್ರಿ. ಹಾಗೆ ಈಗ ಬೇದಿ ಆದಾಗ ಏನ್ ಮಾಡಬೇಕು ಪ್ರಥಮ ಚಿಕಿತ್ಸೆಯಾಗಿ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಡಾಕ್ಟರ್?
0: ಈಗ ನಾವು ಮಕ್ಕಳಿಗೆ ಅಥವಾ ವಯಸ್ಕರಲ್ಲಿ ಬೇದಿ ಆದಾಗ ಅಲ್ಲಿ ಎಮರ್ಜೆನ್ಸಿ ಅಂತ ಹೇಳಿದಾಗ ಅಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ. ಆ ನೀರಿನ ಅಂಶ ಪೂರೈಕೆ ಇರುವಂತಹದ್ದು ಮತ್ತು ಅವರಿಗೆ ಅಗ್ನಿಶಕ್ತಿ ಅಥವಾ ಪಾಚನ ಶಕ್ತಿ ಅಥವಾ ಡೈಜೆಸ್ಟಿನ್ ಪವರ್ ಇಂಪ್ರೂವ್ ಮಾಡುವಂತಹ ಔಷಧಗಳು ಮಜ್ಜಿಗೆಯಲ್ಲಿ ಕೊಡಬೇಕು. ಈಗ ಕೊಡಸಿಗ ಅಂತ ಹೇಳುತ್ತೆ ಅಥವಾ ಕುಡಜ ಅಂತ ಹೇಳ್ತೀವಿ, ಆ ಕೊಡಸಿಗಿನ ತೊಗಟೆಯನ್ನ ತೆಗೆದು ಮಜ್ಜಿಗೆಯಲ್ಲಿ ಕೊಡಬಹುದು. ಇಲ್ಲ ತೊಗಟೆ ಇಲ್ಲ ಕೊಡಸಿಗ ಇಲ್ಲ ಅಂದ್ರೆ ಅಲ್ಲಿ ಜಾಯಿಕಾಯಿ ಇರುತ್ತೆ ಅಥವಾ ಗಸಗಸೆ ಇರುತ್ತೆ, ಆ ಗಸಗಸೆಯನ್ನ ಹಾಲಿನಲ್ಲಿ ಅರೆದು ಕೊಡುವುದರಿಂದಲೂ ಸಹ ಬೇದಿ ನಿಲ್ಲುತ್ತೆ. ಅದರಲ್ಲಿ ಇನ್ಫೆಕ್ಷನ್ ಇದ್ದಾಗ ಅದಕ್ಕೆ ಈಗ ಆಂಟಿ ಅಮೀಬಿಕ್ ನೇಚರ್ ಇರುವಂತಹ ಮುಖ್ಯ ಔಷಧ ಅಂದ್ರೆ ಈಗ ನಾವು ಕರಿಬೇವು ಸೊಪ್ಪು ಅಂತ ಹೇಳ್ತೀವಿ, ಅದಕ್ಕೆ ಆಯುರ್ವೇದ ಶಾಸ್ತ್ರ ಕಾಲಶಕ ಅಂತ ಹೇಳುತ್ತೆ. ಅದರಲ್ಲಿ ಆಂಟಿ ಅಮೀಬಿಕ್ ಪ್ರಾಪರ್ಟಿ ಇದೆ. ಅದಕ್ಕೆ ಯಾವುದೇ ಇಂಟೆಸ್ಟೈನ್ ಅಲ್ಲಿ ಅಮೀಬಿಯಾಸಿಸ್ ಅಥವಾ ಆಮ್ಲಶಂಕೆ ಬೇದಿ ಇದ್ದಾಗ ಆ ಕರಿಬೇವು ಸೊಪ್ಪಿನ ಕಷಾಯವನ್ನ ನಾವು ಕೊಡಬೇಕು. ಈಗ ಹಣ್ಣನ್ನ ತಿನ್ನಿಸುವಾಗ ಬೇರೆ ಪಪ್ಪಾಯಿ ಹಣ್ಣು ಬದಲು ದಾಳಿಂಬೆ ಹಣ್ಣನ್ನು ಕೊಡಬೇಕು. ದಾಳಿಂಬೆ ಹಣ್ಣಿನಲ್ಲಿ ಬೇದಿಯನ್ನ ನಿಯಂತ್ರಿಸುವ ಗುಣ ಇದೆ. ಹಾಗೆ ಪೇರಲೆ ಕುಡಿಯ ಕಷಾಯ ಅಥವಾ ದಾಳಿಂಬೆ ಕುಡಿಯ ಕಷಾಯ, ಈ ಕಷಾಯಗಳನ್ನು ಕೊಟ್ಟಾಗ ಬೇದಿಯ ಅತಿ ಪ್ರವೃತ್ತಿ ಅಂತ ಹೇಳ್ತೀವಲ್ಲ, ಅತಿಯಾದ ಪ್ರವೃತ್ತಿಯು ನಾವು ಅದನ್ನ ಕಡಿಮೆ ಮಾಡ್ಕೋಬಹುದು. ಆದ್ರಿಂದ ನೀರಿನ ಅಂಶವನ್ನ ಆದಷ್ಟು ಬಿಸಿ ನೀರನ್ನ ಕುಡಿದಾಗ ಅದರಲ್ಲಿ ಅಗ್ನಿಶಕ್ತಿಯನ್ನ ಜಾಸ್ತಿ ಮಾಡ್ತದೆ. ಈಗ ಅರ್ಷ, ಅತಿಸಾರ ಮತ್ತು ಗ್ರಹಿಣಿ, ಈ ಮೂರು ವ್ಯಾಧಿಗಳು ಅವರಿಗೆ ಅಗ್ನಿ ಮಾಂದ್ಯದಿಂದ ಬರ್ತದೆ. ಆದ್ರಿಂದ ಅಗ್ನಿ ವೃದ್ಧಿಯನ್ನ ಜಾಸ್ತಿ ಮಾಡಬೇಕು. ಹೇಗೆ ಅಂದ್ರೆ, ಈಗ ಹರಿತಕಿ ಅಳಲೆಕಾಯಿಯನ್ನ ನಾವು ಹಾಗೆ ಕಷಾಯ ಮಾಡಿ ಕೊಟ್ಟು ಬೇದಿ ಆಗ್ತದೆ, ಹಾಗೆ ಅದನ್ನ ಮಜ್ಜಿಗೆಯಲ್ಲಿ ಕೊಟ್ಟಾಗ ಬೇದಿ ನಿಲ್ಲಿಸ್ತದೆ. ಆದ್ರಿಂದ ಒಂದೇ ಔಷಧವನ್ನ ಬೇರೆ ಬೇರೆ ಅನುಪಾನದ ಜೊತೆಗೆ ನಾವು ಕೊಟ್ಟಾಗ ನಾವು ಅದರ ಉಪಯೋಗವನ್ನ ಪಡೆಯಬಹುದು. ಅದಕ್ಕೆ ವಿಶಿಷ್ಟ ಆಯುರ್ವೇದ ವೈದ್ಯರು ಈ ಕೆಲಸವನ್ನ ಮಾಡ್ತಾರೆ. ಆದ್ರಿಂದ ನಾವು ಎಲ್ಲಾ ಔಷಧಗಳನ್ನ ಗೃಹ ವೈದ್ಯದಲ್ಲಿ ಫಸ್ಟ್ ಏಡ್ ಮಾಡ್ಕೊಳಕ್ ಹೋಗ್ಬಾರ್ದು. ನಮ್ಮ ಕುಟುಂಬ ವೈದ್ಯರು ಅಂತ ಇರ್ತಾರೆ, ಅವರನ್ನ ಸಂಪರ್ಕಿಸಿ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ನಾವು ಸುಲಭವಾಗಿ ಆ ವ್ಯಾಧಿಗಳನ್ನ ಗೆಲ್ಲಬಹುದು.
1: ಕೆಲವು ಸಾರಿ ಗೊತ್ತಾಗದೇ ಇದ್ದಾಗ ವೈದ್ಯರ ಬಳಿ ಒಂದು ಸಂಪರ್ಕ ಮಾಡಿ ಈ ಪ್ರಥಮ ಚಿಕಿತ್ಸೆಯ ಬಗ್ಗೆ ತಿಳಿದು ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀರಿ ಡಾಕ್ಟರ್. ಹಾಗೆ ಈಗ ಬೀಳ್ತಾರೆ, ಬಿದ್ದ ಗಾಯಗಳಾಗುತ್ತೆ, ಹಾಗೆ ಸುಟ್ಟು ಗಾಯಗಳಾದಾಗ ಅದಕ್ಕೆ ಪ್ರಥಮ ಚಿಕಿತ್ಸೆ, ಆ ಒಂದು ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಏನೆಲ್ಲ ಪ್ರಥಮ ಚಿಕಿತ್ಸೆಯಾಗಿ ಮಾಡ್ಕೋಬಹುದು, ಏನೆಲ್ಲ ಉಪಯೋಗಿಸ್ಕೋಬಹುದು ಅಂತ ಹೇಳಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ತಿಳಿಸಿ.
0: ಈಗ ಬಿದ್ದು ಬಂದು ಗಾಯ ಮಾಡಿಕೊಂಡಾಗ ನಾವು ತುಪ್ಪ ಮತ್ತು ಜೇನುತುಪ್ಪವನ್ನ ಮತ್ತು ಹರಳೆಣ್ಣೆಯನ್ನ ಸೇರಿಸಿ ಹಚ್ಚುವುದರಿಂದ ಅಲ್ಲಿ ಬ್ಲೀಡಿಂಗು ಕಂಟ್ರೋಲ್ ಆಗುತ್ತೆ ಮತ್ತು ಬಿದ್ದ ವ್ರಣಗಳ ಸಂಧಾನ ಆಗುತ್ತೆ, ಬೇಗ ಒಡೆದ ಭಾಗಗಳು ಕೂಡ್ಕೊಳ್ತವೆ. ಹಾಗೆ ಅಲ್ಲಿ ಸುಟ್ಟ ಗಾಯ ಆದಾಗ ಅಲ್ಲಿ ಲೋಳೆ ಸರವನ್ನು ಹಚ್ತೀವಿ. ಹಾಗೆ ಇನ್ನು ಸಾಗ್ವಾನಿ ಕುಡಿಯ ಇನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಅಲ್ಲಿ ಎಣ್ಣೆಯನ್ನು ಮಾಡಿ ಅದನ್ನು ಹಚ್ಚುವುದರಿಂದನೂ ವ್ರಣದ ಶಮನ ಆಗ್ತದೆ. ಹಾಗೆ ಗೋಮೂತ್ರವನ್ನ ಉಪಯೋಗಿಸಿ ಡ್ರೆಸ್ಸಿಂಗ್ ಮಾಡುವುದರಿಂದ ಅಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳು ಬೆಳೆಯಲ್ಲ. ಆದ್ರಿಂದ ಆ ಎಲ್ಲಾ ಔಷಧಗಳು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ನಾವು ಬಿದ್ದಾಗ ಅರಿಶಿನವನ್ನು ಹಾಕ್ತೀವಿ, ಅರಿಶಿನದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಇದೆ. ಈಗ ಕಣ್ಣಿನಲ್ಲಿ ಗಾಯ ಆದಾಗ ನಾವು ತುಂಬೆ ರಸವನ್ನು ಹಾಕ್ತೀವಿ, ತುಂಬೆ ರಸ ಹಾಕಿದಾಗ ಅಲ್ಲಿ ಕಣ್ಣಲ್ಲಿ ನೀರ್ ಬಂದು ಆ ಕಣ್ಣನ್ನು ಕ್ಲೀನ್ ಮಾಡುತ್ತೆ. ಈಗ ನಾವು ನೋಡ್ತೀವಿ ಈಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಆಗ ಗರ್ಕೆ ಒಂದನ್ನ ಕಷಾಯವನ್ನು ಕೊಡಿಸಿದಾಗ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಆಗ್ತಾ ಇದ್ರು ಅದು ನಿಲ್ಲಿಸುತ್ತೆ. ಅದಕ್ಕೆ ಗರ್ಕೆ ಬೆಳೆಯುವಾಗ ನಾವು ನೋಡ್ತೀವಿ ಹೇಗೆ ಅದು ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ವಾ, ಆ ಅಂಟ್ಕೊಳ್ಳೋ ಗುಣ ನಮ್ಮಲ್ಲಿ ಪ್ಲೇಟ್ಲೆಟ್ ಅಗ್ರಿಗೇಷನ್ ಅನ್ನ ಮಾಡುವಂತಹ ಗುಣ ಇದೆ ಅಂತ ತಿಳಿಸುತ್ತೆ. ಅದಕ್ಕೆ ಗರ್ಕೆ ಹುಲ್ಲಿನಲ್ಲಿ ರಕ್ತ ಸ್ತಂಭನ ಗುಣ ಇದೆ. ಈಗ ತುಂಬಾ ಜನ ಲೇಡೀಸ್ ಗಳಿಗೆ ಬ್ಲೀಡಿಂಗ್ ಆದಾಗ, ಮಾಸಿಕ ಸ್ರಾವ ಅತಿಯಾದಾಗ, ಎಮರ್ಜೆನ್ಸಿ ಇರುತ್ತೆ, ಸಂಡೆ ಇರುತ್ತೆ, ಆಗ ಡಾಕ್ಟರ್ ಗಳಿರಲ್ಲ, ಆಗ ಗರ್ಕೆ ಹುಲ್ಲಿನ ಕಷಾಯವನ್ನ ಕೊಟ್ಟಾಗ ಅವ್ರಿಗೆ ಬ್ಲೀಡಿಂಗ್ ನಿಲ್ಲುತ್ತೆ. ಆತರ ಆಯುರ್ವೇದದಲ್ಲೂ ಎಮರ್ಜೆನ್ಸಿ ಹೇಳಿದ್ದಾರೆ. ಈಗ ಯಾರಿಗೋ ಪೇಷಂಟ್ ಗಳಿಗೆ ಹೊಟ್ಟೆ ನೋವು ಬಂದಿರುತ್ತೆ, ಹೊಟ್ಟೆ ನೋವು ಬಂದಾಗ ಅಲ್ಲಿಗೆ ಜೀರಿಗೆ ಕಷಾಯ ಕುಡಿಸಿದಾಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಈಗ ಲೇಡೀಸ್ ಗಳಿಗೆ ಯೂಸ್ಫುಲ್ ಆಗಿ ತಿಂಗಳ ತಿಂಗಳ ಆಗುವಾಗ ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ. ಆ ಹೊಟ್ಟೆ ನೋವು ಬಂದಾಗ ನಾವೇನ್ ಮಾಡ್ಬೇಕು, ಜೀರಿಗೆ ಕಷಾಯದಲ್ಲಿ ಇಂಗು ಅಥವಾ ಜೀರಿಗೆಯನ್ನ ಮಿಕ್ಸ್ ಮಾಡಿ ಆಗ ಅವರಿಗೆ ಕುಡಿಯೋಕೆ ಹೇಳಿದಾಗ ಅವರಿಗೆ ವಾತಾನುಲೋಮನ ಆಗಿ ಆಟೋಮೆಟಿಕ್ ಆಗಿ ವ್ಯಾಧಿ ಶಮನ ಅಥವಾ ನೋವು ಶಮನ ಆಗುತ್ತೆ. ಅದರಿಂದ ಪ್ರತಿಯೊಂದು ಚಿಕಿತ್ಸೆಗೂ ಅದರದ್ದೇ ಆದ ವ್ಯಾಧಿ ಪ್ರತ್ಯನಿಕ ಚಿಕಿತ್ಸೆ ಅಂತ ಆಯುರ್ವೇದ ಶಾಸ್ತ್ರ ಪ್ರತ್ಯೇಕವಾಗಿ ಹೇಳಿದೆ. ಈಗ ನಾನು ಹೇಳಿದೆ ವ್ಯಾಧಿ ಶಮನದಲ್ಲಿ ಹಿಂಗು ಅಂತ ಹೇಳಿದೆ. ಈಗ ರೀನಲ್ ಕೋಲೆ ಕಿಡ್ನಿ ಪೇನ್ ಬಂತಾ ಇರುತ್ತೆ, ಅವನಿಗೆ ಹಿಂಗನ್ನ ತುಪ್ಪದಲ್ಲಿ ಹೊರದು ಆ ಜಾಗದಲ್ಲಿ ಜಸ್ಟ್ ಹಚ್ಚಿದ್ರೆ ಸಾಕು ಆ ನೋವು ಅವನಿಗೆ ತಕ್ಷಣ ಶಮನ ಆಗುತ್ತೆ. ಆದ್ರಿಂದ ಈಗ ರೀನಲ್ ಕೋಲಿಕ್ ಅಂತ ಹೇಳಿದಾಗ ಈಗ ಬೆಚ್ಚಗಿನ ನೀರಿನಲ್ಲಿ ಅವನು ನಾಭಿಯ ಕೆಳಗಡೆ ಹುಕ್ಕಳಿನ ಕೆಳಗಡೆ ನೀರನ್ನ ಇಟ್ಕೊಂಡು ಕೂತ್ಕೊಳ್ಳುವುದರಿಂದನೂ ಅದನ್ನ ಶಮನ ಮಾಡಬಹುದು. ಅದಕ್ಕೆ ಆಯುರ್ವೇದ ಶಾಸ್ತ್ರ ಅವಗಾಹ ಸ್ವೇಹದ ಅಂತ ಹೇಳಿದೆ. ಅದರಿಂದ ಆಯುರ್ವೇದ ಶಾಸ್ತ್ರದಲ್ಲಿ ಶೋಧನ ಚಿಕಿತ್ಸೆಯು ಸಹ ಈಗ ನಸ್ಯ ಕೆಲವು ಟೈಮಲ್ಲಿ ನಾವು ನಸ್ಯ ಮಾಡಿ ಅವರನ್ನ ಎಚರನ್ನ ತರಿಸ್ತೀವಿ, ಹಾಗೆ ಎಚರನ್ನ ಸಂಜ್ಞಾ ಸ್ಥಾಪನ ಅಂತ ಹೇಳ್ತೀವಿ ಆಯುರ್ವೇದ ಶಾಸ್ತ್ರ. ಅದರಿಂದ ಪ್ರತಿಯೊಂದನ್ನು ಪ್ರಥಮ ಚಿಕಿತ್ಸೆಯ ಮೂಲಕನೇ ಮಾಡಬೇಕು. ಆ ಪ್ರಥಮ ಚಿಕಿತ್ಸೆ ಇವು ಆಯುರ್ವೇದ ಶಾಸ್ತ್ರದಲ್ಲಿ ಇದೆ, ತುಂಬಾ ಜನರಿಗೆ ಗೊತ್ತಿರುವುದರಿಂದ ಇದು ಆಯುರ್ವೇದ ಶಾಸ್ತ್ರದ್ದು ಅಂತ ಅವರು ಪರಿಗಣನೆ ತಗೊಳ್ತಾ ಇಲ್ಲ.
1: ಜೀವನದಲ್ಲಿ ಅಳವಡಿಕೆ ಆಗೋಗಿದೆ ಅಲ್ವಾ, ನಾವು ಗೊತ್ತಿಲ್ಲದೇನೆ ಮಾಡ್ತಾ ಇದೀವಿ.
0: ತುಂಬಾ ಜನರಿಗೆ ವಾತ ಆದಾಗ ಬೆಳ್ಳುಳ್ಳಿಯನ್ನ ಅವರು ತುಪ್ಪದಲ್ಲಿ ಹೋದ್ರು ಅದನ್ನು ತಗೊಳ್ತಾರೆ, ಆಗ ವಾತ ಶಮನ ಆಗುತ್ತೆ. ಹಾಗೆ ಪಲಾಂಡು ಅಥವಾ ಈರುಳ್ಳಿಯನ್ನ ತಗೊಳ್ತಾರೆ, ಅದರಿಂದ ವಾತ ಶಮನ ಆಗುತ್ತೆ. ಅದಕ್ಕೆ ಅಗ್ರ ದ್ರವ್ಯಗಳಲ್ಲಿ ಪಲಾಂಡು ಮತ್ತು ಲಸಣವನ್ನ ಹೇಳಿದ್ದಾರೆ. ಈಗ ತುಂಬಾ ಜನರಿಗೆ ಕ್ರಿಮಿ ಬಾಧೆ ಆಗಿರುತ್ತೆ, ಕ್ರಿಮಿ ಬಾಧೆ ಆದಾಗ ಹರಳೆಣ್ಣೆಯನ್ನ ಕುಡಿದು ಕ್ರಿಮಿಯನ್ನ ಹೊರಗಾಕ್ತಾರೆ. ಈಗ ಕ್ರಿಮಿನಾಶಕ ಔಷಧ ಬರುವ ಮೊದಲು ಆಯುರ್ವೇದದಲ್ಲಿ ಏನಿತ್ತು ಚಿಕಿತ್ಸೆ ಅಂದ್ರೆ ಹರಳೆಣ್ಣೆ ಔಷಧವೇ ಇತ್ತು ಕ್ರಿಮಿಯಲ್ಲಿ. ಕ್ರಿಮಿಯಲ್ಲಿ ಹರಳೆಣ್ಣೆ ಕುಡಿದ್ಕೊಂಡು ಹೊಟ್ಟೆಯಲ್ಲಿರುವ ಕ್ರಿಮಿಗಳನ್ನು ಹೊರಗೆ ತೆಗೆತಿದ್ರು. ಈಗ ಹರಳೆಣ್ಣೆ ಕುಡಿದಾಗ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ಆ ಚಿಕಿತ್ಸೆ ಸ್ವಲ್ಪ ಇದಾಯ್ತು. ಆದ್ರಿಂದ ಪ್ರತಿಯೊಂದು ವ್ಯಾಧಿಗಳಿಗೂ ನಾವು ಚಿಕಿತ್ಸೆಯನ್ನ ಮಾಡಿ ಅದನ್ನ ಉಪಶಮನ ಮಾಡ್ಕೊಳ್ಬಹುದು. ಆದ್ರೆ ಈಗ ವ್ಯಾಧಿ ಸಂಕರ ಆದಾಗ ಎಲ್ಲಾ ವ್ಯಾಧಿಗಳು ಸೇರಿದಾಗ ಹಾಸ್ಪಿಟಲ್ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ, ಅಲ್ಲಿ ಹಾಸ್ಪಿಟಲ್ ನಿಂದಲೇ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಆದ್ರಿಂದ ಪ್ರತಿಯೊಂದನ್ನು ನಾವು ಪ್ರಥಮ ಚಿಕಿತ್ಸೆಯನ್ನ ಮಾಡಿಕೊಂಡು ನಿತ್ಯವೂ ಹಿತವಾದ ಆಹಾರ, ಮಿತವಾದ ಋತುವಿಗೆ ತಕ್ಕಂತೆ ಆಹಾರ ಮತ್ತು ರಾತ್ರಿ ಸ್ವಭಾವದಲ್ಲಿ ನಮ್ಗೆ ಯಾರು ರಕ್ಷಕರು ಇರಲ್ಲ. ಆರೋಗ್ಯಂ ಭಾಸ್ಕರಾದಿಚೇತ್ ಅಂತ ಹೇಳಿದ್ದಾರೆ, ಹಗಲಲ್ಲಿ ತಪ್ಪು ಮಾಡಿದ್ರೆ ಅದನ್ನ ಸೂರ್ಯನು ಕ್ಷಮಿಸ್ತಾನೆ ಅಂತ. ರಾತ್ರಿ ತಪ್ಪು ಮಾಡಿದಾಗ ಸೂರ್ಯ ಇರಲ್ಲ, ಆದ್ರಿಂದ ರಾತ್ರಿ ನಾವು ಆಹಾರ ಮತ್ತು ವಿಹಾರದಲ್ಲಿ ತಪ್ಪನ್ನ ಮಾಡಬಾರದು. ಅದನ್ನ ಮಾಡಿದ್ರೆ ನಾವೇ ಅನುಭವಿಸ್ಬೇಕಾಗತ್ತೆ.
1: ಅಂದ್ರೆ ಅಷ್ಟು ಗಮನ ಕೊಟ್ಟು ನಾವು ರಾತ್ರಿ ಊಟವನ್ನು ಸರಿಯಾಗಿ ಮಾಡಬೇಕು ಅಂತ.
0: ಅದರಿಂದ ಆಯುರ್ವೇದ ಶಾಸ್ತ್ರ ಯಾರು 36,000 ರಾತ್ರಿಗಳು ಸರಿಯಾಗಿ ಊಟವನ್ನ ಮಾಡ್ತಾರೋ ಅವರು 100 ವರ್ಷ ಬದುಕ್ತಾರೆ ಅಂತ ಹೇಳಿದ್ದಾರೆ. ಒಂದ್ ದಿವಸ ಮಿಸ್ಟೇಕ್ ಮಾಡಿದ್ರು ಅವ್ರು 100 ವರ್ಷಕ್ಕೆ ಎಲಿಜಿಬಲ್ ಅಲ್ಲ ಅಂತ ಆಯುರ್ವೇದ ಶಾಸ್ತ್ರ ಹೇಳಿದೆ. ಆದ್ರಿಂದ ಇದು ಬಹಳ ಮುಖ್ಯ,
1: ರಾತ್ರಿ ಊಟ ಬಹಳ ಮುಖ್ಯ, ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ.
0: ರಾತ್ರಿ ಊಟದಲ್ಲಿ ನಾನು ಹೇಳ್ತಾ ಇದ್ದಾಗ ಈಗ ನಾವು ಪ್ರಥಮ ಚಿಕಿತ್ಸೆಯ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಆದ್ರಿಂದ ಈಗ ಅಕ್ಷಿರೋಗ, ಕುಕ್ಷಿರೋಗ, ಪ್ರತಿಷ್ಯಾಯ, ವ್ರಣ, ಜ್ವರ, ಈ 5 ವ್ಯಾಧಿಗಳಲ್ಲಿ 5 ದಿನ ರಾತ್ರಿ ಉಪವಾಸ ಮಾಡುವುದರಿಂದ ಈ ವ್ಯಾಧಿಯನ್ನು ಉಪಶಮನ ಮಾಡಿಕೊಳ್ಬಹುದು ಅಂತ ಯೋಗ ರತ್ನಾಕರ ಗ್ರಂಥದಲ್ಲಿ ಹೇಳಿದೆ. ಆ ಗ್ರಂಥದಲ್ಲಿ ಅಕ್ಷಿ ಕುಕ್ಷಿ ಭವಾನ್ ರೋಗಾನ್ ಪ್ರತಿಷ್ಯಾಯ ವ್ರಣೇ ಜ್ವರೇ ಪಂಚೇತೆ ಪಂಚರಾತ್ರಿಯನ್ನ ಶುದ್ಧಿ ಮಾಯಾತಿ ಲಂಘನಾತ್ ಅಂತ. ರಾತ್ರಿ ಲಂಘನ ಮಾಡುವುದರಿಂದ ಪ್ರತಿಷ್ಯಾಯ ಅಥವಾ ಈ ನೆಗಡಿಯನ್ನ ಗುಣ ಮಾಡ್ಕೋಬಹುದು. ಯಾಕಂದ್ರೆ ನಾವು ಎಲ್ಲಾ ವ್ಯಾಧಿಗಳಿಗೂ ಅಗ್ನಿಮಾನ್ಯವೇ ಮೂಲ ಕಾರಣ ಅಂತ ಹೇಳ್ತೀವಿ. ಆ ಅಗ್ನಿಶಕ್ತಿಯನ್ನ ನಾವು ಸರಿಯಾಗಿ ಇಟ್ಕೊಂಡ್ರೆ ನಮ್ಗೆ ಯಾವುದೇ ರೋಗಗಳು ಬರಲ್ಲ. ಅದಕ್ಕೆ ಆಯುರ್ವೇದದಲ್ಲಿ ಪಾಚಕ ಪಿತ್ತ ಅಂತ ಹೇಳ್ತಾರೆ. ಆ ಪಾಚಕ ಪಿತ್ತವು ಎಲ್ಲ ಪಿತ್ತಗಳಿಗೆ ಅನುಗ್ರಹವನ್ನು ಮಾಡ್ತವೆ. ಅದಕ್ಕೆ ಅವನಿಗೆ ಹೊಟ್ಟೆಲಿ ಅಗ್ನಿಬಲ ಚೆನ್ನಾಗಿದ್ರೆ ಅವನು ಏನ್ ತಿಂದ್ರು ಜೀರ್ಣ ಮಾಡ್ಕೊತಾನೆ ಅಂತ ಗಾದೆ ಮಾತಿದೆ. ಕಲ್ ತಿಂದ್ರು ಜೀರ್ಣ ಮಾಡ್ಕೊಳ್ತಾನೆ ಅನ್ನೋದ್ರಿಂದ ಅಗ್ನಿ ಶಕ್ತಿಯನ್ನ ಜಾಸ್ತಿ ಇದೆ ಅಂತ. ಅದಕ್ಕೆ ಆಯುರ್ವೇದ ಶಾಸ್ತ್ರವು ಭೋಜನದ ಮೊದಲು ಲವಣಾದ್ರಕ ಭಕ್ಷಣ ಹೇಳಿದೆ, ಭೋಜನದ ನಂತರ ತಕ್ರ ಪ್ರಯೋಗ ಅಥವಾ ಮಜ್ಜಿಗೆ ಪ್ರಯೋಗವನ್ನ ಹೇಳಿದೆ. ಆ ಮಜ್ಜಿಗೆಯನ್ನ ನೀವು ಸಂಸ್ಕಾರಯುತವಾಗಿ ಶುಂಠಿ ಬೆಳ್ಳುಳ್ಳಿ ಬೇರೆ ಎಲ್ಲವನ್ನು ಆಡ್ ಮಾಡ್ಕೊಂಡಾಗ ಅದು ಇನ್ನೂ ಗುಣ ಜಾಸ್ತಿ ಆಗುತ್ತೆ ಅದಕ್ಕೆ. ಅದರಿಂದ ಊಟ ಬಲ್ಲವನಿಗೆ ರೋಗವಿಲ್ಲ, ಅದೇ ಪ್ರಥಮ ಚಿಕಿತ್ಸೆ.
1: ಈಗ ರಾತ್ರಿ ಊಟ ನೀವು ಸರಿಯಾಗೇ ಇರಬೇಕು ಅಂತಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್? ಹಾಗಾದ್ರೆ
0: ರಾತ್ರಿಯಲ್ಲಿ ಆಯುರ್ವೇದ ಶಾಸ್ತ್ರ ಕ್ಷೀರ ಭೋಜನ ಹೇಳಿದೆ. ತುಂಬಾ ಜನ ಹೇಳಿದ್ರೆ ನಮ್ಗೆ ಅಗಲಿ ಈಗ ಮೊಸರು ತಿನ್ನೋಕ್ಕಾಗಲ್ಲ, ರಾತ್ರಿ ಮೊಸರು ತಿಂತೀನಿ ಅಂತ ಹೇಳ್ತಾರೆ. ರಾತ್ರಿ ಮೊಸರು ಅಭಿಷ್ಯಂದಿ, ಆದ್ರಿಂದ ಅದು ಸ್ರೋತಸ್ಸನ್ನ ರಸವ ಸ್ರೋತಸ್ಸನ್ನ ಬ್ಲಾಕ್ ಮಾಡುತ್ತೆ. ಯಾರು ರಾತ್ರಿ ಮೊಸರು ತಿಂತಾರೋ ಅವರಿಗೆ ಹಾರ್ಟ್ ಅಟ್ಯಾಕ್ ನಿಶ್ಚಿತ. ಯಾಕೆಂದ್ರೆ ಅದು ಮೊಸರು ಏನ್ ಮಾಡುತ್ತೆ ಅಂದ್ರೆ, ಅದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೊಸರಿನ ಪಾತ್ರೆ ತೊಳೆಯೋದು ಬಹಳ ಕಷ್ಟ, ಮಜ್ಜಿಗೆ ಪಾತ್ರೆ ತೊಳೆಯೋದು ಬಹಳ ಈಸಿ. ಆದ್ರಿಂದ ಮಜ್ಜಿಗೆ ಸ್ರೋತಸ್ಸನ್ನ ಕ್ಲೀನ್ ಮಾಡುತ್ತೆ, ಮೊಸರು ಸ್ರೋತಸ್ಸಿನಲ್ಲಿ ಅವರೋಧ ಮಾಡುತ್ತೆ. ಅದಕ್ಕೆ ರಾತ್ರಿ ಮೊಸರನ್ನು ಯಾರು ತಿಂತಾರೋ ಅವರಿಗೆ ಕಾಳುಮೆಣಸು, ಸಕ್ಕರೆ ಅಥವಾ ಅದು ಪ್ರಮಾದಿ ದ್ರವ್ಯಗಳನ್ನ ಹಾಕೊಂಡು ತಿನ್ಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳಿದೆ. ಹಗಲಿಗೆ ಮೊಸರನ್ನ ತೆಗೆದುಕೊಳ್ಬಹುದು, ಬಟ್ ಏನಂದ್ರೆ ಈಗ ಆಹಾರದಲ್ಲಿ ವ್ಯತ್ಯಯ ಆದ್ರೆ ನಮ್ಮ ಶರೀರ ಸ್ರೋತಸ್ಗಳಿವೆ, ಈ ಸ್ರೋತಸ್ ಸಮುದಾಯಂ ಪುರುಷ ಅಂತ ಹೇಳ್ತೀವಿ. ಈ ಸ್ರೋತಸ್ಗಳು 13, ಇನ್ಪುಟ್ ಔಟ್ಪುಟ್ ಮೇಂಟೆನೆನ್ಸ್ ಅಂತ. ಇನ್ಪುಟ್ 3 ಪ್ರಾಣ ಅನ್ನ ಉದಕ, ಪ್ರಾಣವಾಸ್ರೋತಸ್, ಅನ್ನವಾಸ್ರೋತಸ್ ಮತ್ತು ಉದಕವಾಸ್ರೋತಸ್ ಅಂತ. ಔಟ್ಪುಟ್ ಮಲ, ಮೂತ್ರ ಮತ್ತು ಸ್ವೇದ. ಸೆವೆನ್ ಮೆಂಟೆನೆನ್ಸ್, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಅಂತ.

ಏಳು ಮೇಂಟೆನೆನ್ಸ್ ಸಲುವಾಗಿ ನಾವು ಆಹಾರ ಮತ್ತು ವಿಹಾರವನ್ನು ಮಾಡ್ತೀವಿ. ಅದಕ್ಕೆ ಸರಿಯಾಗಿ ಇಂಟೇಕು ಮತ್ತು ಸರಿಯಾಗಿ ಔಟ್ಪುಟ್ ಇದ್ರೆ ನಮ್ಮ ಶರೀರ ಸ್ವಾಸ್ಥ್ಯ ಆರಾಮಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಈ ಲಾಜಿಕ್ ಅನ್ನ ನಾವು ವಾತಾವರಣವೂ ಸಹ ನಮ್ಮ ಶರೀರಕ್ಕೆ ಬಹಳ ಇನ್ಫ್ಲೂಯೆನ್ಸ್ ಅಥವಾ ಅವಲಂಬಿಸ್ಕೊಂಡಿದೆ. ಹೇಗೆ ಸೂರ್ಯ ಮತ್ತು ಚಂದ್ರ ಮತ್ತು ಅದೇ ವಾಯು

0: ಅಂತ ಎರಡೇ ಹೇಳ್ತಿದ್ರು. ಅದೇ ಬಾಹ್ಯ ವಾತಾವರಣದಲ್ಲಿ ವಾತವು ಪಿತ್ತದ ಜೊತೆಗೆ ಸೇರಿದ್ರೆ ಅಲ್ಲಿ ಉಷ್ಣ ಆಗಿರುತ್ತದೆ, ವಾತವು ಕಫದ ಜೊತೆಗೆ ಸೇರಿದಾಗ ಅಲ್ಲಿ ಶೀತ ಆಗಿರುತ್ತದೆ ಇಷ್ಟೇ. ಅದಕ್ಕೆ ಆಯುರ್ವೇದ ಶಾಸ್ತ್ರ ಸಂತರ್ಪಣ ಜನ್ಯ ಅಪತರ್ಪಣ ಜನ್ಯ ವ್ಯಾಧಿ ಅಂತ ಹೇಳ್ತೀವಿ. ಸಂತರ್ಪಣ ಜನ್ಯ ವ್ಯಾಧಿಯಲ್ಲಿ ವಾತವು ಕಫದ ಜೊತೆಗೆ ಸೇರ್ತಾ ಇರುತ್ತೆ, ಅಪತರ್ಪಣ ಜನ್ಯ ವ್ಯಾಧಿಯಲ್ಲಿ ವಾತವು ಪಿತ್ತ ಜೊತೆಗೆ ಸೇರ್ತಾ ಇರುತ್ತೆ. ಅದಕ್ಕೆ ಆ ಚಿಕಿತ್ಸೆಯನ್ನ ನಾವು ಉಷ್ಣ ಮತ್ತು ಶೀತ, ಉಷ್ಣ ಆದಾಗ ಶೀತ ಕ್ರಿಯೆಯನ್ನ, ಶೀತ ಆದಾಗ ಉಷ್ಣ ಕ್ರಿಯೆಯನ್ನ ಇದೇ ಪ್ರಥಮ ಚಿಕಿತ್ಸೆ ಅಂತ ಮಾಡ್ಬೇಕು.
1: ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ ಆಯುರ್ವೇದದಲ್ಲಿ. ಹಾಗೇನೆ ಡಾಕ್ಟರ್, ಈಗ ಮಾನಸಿಕ ವ್ಯಾಧಿಗಳಿಗೆ ಏನೆಲ್ಲ ಪ್ರಥಮ ಚಿಕಿತ್ಸೆ ಬಗ್ಗೆ ಹೇಳಿದ್ದಾರೆ ಆಯುರ್ವೇದದಲ್ಲಿ, ಇದ್ರ ಬಗ್ಗೆ ಏನಿದೆ ಮಾಹಿತಿ?
0: ಮಾನಸಿಕ ವ್ಯಾಧಿಗೆ ಆಯುರ್ವೇದ ಶಾಸ್ತ್ರದಲ್ಲಿ ದಿ ಧೈರ್ಯಾತ್ಮಾದಿ ವಿಜ್ಞಾನಂ ಮನೋದೋಷೌಷಧಂ ಪರಂ ಅಂತ. ಈಗ ತುಂಬಾ ಜನರಿಗೆ ಆ ವ್ಯಾಧಿ ಇರಲ್ಲ ಅಥವಾ ಆ ಕಾಯಿಲೆ ಇರಲ್ಲ, ಆ ವ್ಯಾಧಿ ಇದೆ ಅಂತ ಹೇಳಿ ಬೇರೆ ಯಾವುದೋ ರಿಪೋರ್ಟ್ ನೋಡ್ಕೊಂಡಾಗ ನನಗೂ ಈ ವ್ಯಾಧಿ ಇರಬಹುದು ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಧೈರ್ಯ ಕೊಡಬೇಕು ಮತ್ತು ಹರ್ಷಣಂ ಆಶ್ವಾಸನಾನಿಜ ಅಂತ ಹೇಳ್ತೀವಿ. ಈಗ ಅವರಿಗೆ ಹರ್ಷಣ ಮತ್ತು ಆಶ್ವಾಸನದಲ್ಲಿ ನಮ್ದೇ ಅನೇಕ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳು ಸೆಕ್ರೇಷನ್ ಆಗುತ್ತೆ, ಡೋಪಮಿನ್ ಗಳು ಸೆಕ್ರೇಷನ್ ಆಗುತ್ತೆ. ಆ ಅತ್ಯಾಯಿಕ ಚಿಕಿತ್ಸೆಯನ್ನ, ಅತ್ಯಾಯಿಕ ಪರಿಸ್ಥಿತಿಯನ್ನ, ಅದನ್ನ ಎದುರಿಸುವ ಸಾಮರ್ಥ್ಯಗಳನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳು ಕೊಡ್ತವೆ. ಅದನ್ನು ನಾವು ಅವರಿಗೆ ಆಶ್ವಾಸನೆ ಕೊಟ್ಟಾಗ ಅದು ಆಟೋಮೆಟಿಕ್ ಆಗಿ ಅವರಲ್ಲಿ ಸೆಕ್ರೇಷನ್ ಆಗಿ ಅವರನ್ನ ಎದುರಿಸುವ ಸಾಮರ್ಥ್ಯ ಅವರಿಗೆ ಬರ್ತದೆ. ಅದರಿಂದ ಯಾವುದೇ ವ್ಯಾಧಿಗಳಿಗೆ ಆ ವ್ಯಾಧಿಯನ್ನ ತುಂಬಾ ಜಾಸ್ತಿ ಇದ್ದಾಗ ಅದನ್ನ ಅವರಿಗೆ ಹೇಳದೆ ಅವರ ಸಂಬಂಧಿಕರಿಗೆ ಅದನ್ನ ಹೇಳಿ ತಿಳಿಸುವುದು ಬಹಳ ಉತ್ತಮ, ಅದೇ ಬಹಳ ಅವಶ್ಯಕವಾಗಿರುತ್ತದೆ. ಹಾಗೆಯೇ ಅನೇಕ ವ್ಯಾಧಿಗಳಲ್ಲಿ ಅದು ಕಾಲಕ್ರಮೇಣದಲ್ಲಿ ಅದು ಅಸಾಧ್ಯ ಆಗಿರುತ್ತದೆ, ಕೆಲವು ಸಾಧ್ಯ ಆಗಿರುತ್ತದೆ. ಈ ಕ್ಯಾನ್ಸರ್ ಆಗಿರುತ್ತೆ, ಕ್ಯಾನ್ಸರ್ ಆ ಜಾಗದಲ್ಲಿ ಆದ್ರೆ ಅದು ಸಾಧ್ಯ, ಅದು ಎಲ್ಲಾ ಕಡೆಗೆ ಹರಡಿತ್ತು ಅಂದ್ರೆ ಅದು ಅಸಾಧ್ಯ. ಆ ಜಾಗವನ್ನ ತೆಗೆದರೂ ಸಹ ಬೇರೆ ಕಡೆಗೆ ಅದು ತೊಂದರೆಯನ್ನು ಕೊಡುತ್ತದೆ. ಆದ್ರಿಂದ ಆಯುರ್ವೇದದಲ್ಲಿ ಕ್ರಿಯಾಕಾಲ ಅಂತ ಹೇಳಿದ್ದಾರೆ. ಕ್ರಿಯಾಕಾಲ ಅಂದ್ರೆ ಆಗ ಕ್ರಿಯೆಯನ್ನ ಆ ಕಾಲಕ್ಕೆ ತಕ್ಕಂತೆ ಮಾಡಬೇಕು. ಈಗ ಸಾಧ್ಯ ಇದ್ದಂತಹ ವ್ಯಾಧಿಗಳು ಅಸಾಧ್ಯವಾಗ್ತದೆ ಕ್ರಿಯಾಕಾಲ ವ್ಯತಿರಿಕ್ತ ಆದಾಗ. ಅದರಿಂದ ಪ್ರತಿಯೊಂದಕ್ಕೂ ಕಾಲಕ್ಕೆ ತಕ್ಕಂತೆ ನಾವು ನಡೆದಾಗ ಅದು ಪ್ರತಿಯೊಂದು ಚಿಕಿತ್ಸೆಯು ಪ್ರಥಮ ಚಿಕಿತ್ಸೆಯಾಗಿ ಅದು ಮಾರ್ಪಾಡಾಗಿ ಅದು ಶರೀರದ ವ್ಯಾಧಿಯನ್ನ ಗುಣಪಡಿಸ್ತದೆ. ಈ ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಅಲ್ಲ, ಅವನು ಪ್ರಥಮವಾಗಿ ಸ್ವೀಕರಿಸುವಂತಹ ಚಿಕಿತ್ಸೆ ಮತ್ತು ಉತ್ತರೋತ್ತರವಾಗಿ ಆ ವ್ಯಾಧಿಗಳನ್ನ ಬೆಳೆಯದೆ ಅದು ಅಲ್ಲಿಯೇ ಶಮನವಾಗಬೇಕು. ಯಾಕಂದ್ರೆ ಪ್ರತಿ ವ್ಯಾಧಿಗೂ ಶಮನ, ಪ್ರಕೋಪ, ಪ್ರಸರ, ಸ್ಥಾನ ಸಂಶ್ರಯ, ವ್ಯಕ್ತ, ಭೇದ ಎನ್ನುವ ಆರು ಅವಸ್ಥೆಗಳಿವೆ. ಸಂಚಯ ಪ್ರಕೋಪ ಆದಾಗ ಅದನ್ನ ಪ್ರಶಮನ ಮಾಡಿದಾಗ ಆ ವ್ಯಾಧಿಯು ಅಲ್ಲಿಯೇ ಗುಣವಾಗ್ತದೆ. ಅದು ಬೇರೆ ಮಿಂಚಿದಾಗ, ಈಗ ಜಗಳ ಆಡುವಾಗ ಇಬ್ರು ಜಗಳ ಆಡ್ಕೊಂಡು ಕೋರ್ಟಿಗೆ ಹೋದ್ರೆ ಅದರದ ವ್ಯಾಧ್ಯ ತುಂಬಾ ಸಮಯ ಹಿಡಿಯುವಂತೆ, ಈ ವ್ಯಾಧಿಗಳಿಗೂ ಹಾಗೆಯೇ ತಕ್ಷಣ ಪರಿಹಾರ ಮಾಡಿಕೊಂಡರೆ ಉಪಶಮನ ತಕ್ಷಣ ಸಾಧ್ಯ.
1: ಅಂದ್ರೆ ಇಲ್ಲಿ ಪ್ರಥಮ ಚಿಕಿತ್ಸೆ ನಮ್ಗೆ ಅಲ್ಲಿ ಕೆಲವು ಕಾಯಿಲೆಗಳು ಅಲ್ಲೇ ಗುಣ ಆಗುವಂತಹ ಸಂಭವ ಇದೆ ಅಂತ ಹೇಳ್ತೀರಿ ಅಲ್ವಾ ಡಾಕ್ಟರ್? ಹಾಗೇನೆ ಇತ್ತೀಚೆಗೆ ಮೊಬೈಲ್ ನಲ್ಲಿ ರೀಲ್ಸ್ ಗಳು ಇದರಲ್ಲೆಲ್ಲ ನೋಡ್ಕೊಂಡು ಅವರಾಗೆ ಅವರು ಪ್ರಥಮ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ತಗೊಂಡು ಮಾಡ್ಕೊಳ್ತಾ ಇರ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಆಯುರ್ವೇದ ಶಾಸ್ತ್ರದಲ್ಲಿ ಏನಿದೆ?
0: ಆಯುರ್ವೇದ ಶಾಸ್ತ್ರದಲ್ಲಿ ಇದಂ ಆಗಮ ಸಿದ್ಧತ್ವಾತ್ ಪ್ರತ್ಯಕ್ಷ ಫಲದರ್ಶನಾತ್ ಮಂತ್ರವತ್ ಸಂಪ್ರವೋಕ್ಷವ್ಯ ನ ಮೀಮಾಂಸ್ಯ ಕದಾಚನ ಅಂತ ಒಂದು ಶ್ಲೋಕ ಇದೆ. ಈ ಅಧ್ಯಯನದಲ್ಲಿ ನಮ್ಗೆ ಅಗ್ರ ಸಂಗ್ರಹಣೆಯ ಅಧ್ಯಾಯ ಅಂತ ಸಿಗುತ್ತೆ. ಇದು ಅಗ್ರ್ಯ ಅಂದ್ರೆ ಇದು ಪರ ಅಥವಾ ಶ್ರೇಷ್ಠ. ಈ ದ್ರವ್ಯಗಳನ್ನು ಕೊಡುವುದರಿಂದ ಇದು ನಾವು 100 ಮತ್ತು 1000 ಸಲ ರಿಸರ್ಚ್ ಮಾಡಿ ಈ ವಿಷಯವನ್ನ ಋಷಿ ವಾಕ್ಯದಲ್ಲಿ ಹೇಳಿದ್ದೀವಿ. ಇದರಲ್ಲಿ ಮತ್ತೆ ಸಂಶಯ ಬೇಡ, ಇದನ್ನು ಅನುಸರಿಸುವುದೇ ಸೂಕ್ತ ಅಂತ ಆಯುರ್ವೇದ ಶಾಸ್ತ್ರ ಸ್ಪಷ್ಟವಾಗಿ ಹೇಳಿದೆ. ಈಗ ಜ್ವರದಲ್ಲಿ ಅಮೃತ ಬಳ್ಳಿ, ಅಮೃತ ಬಳ್ಳಿ ಕೊಟ್ಟಾಗ ಜ್ವರ ಗುಣ ಆಗೇ ಆಗುತ್ತೆ, ಯಾವ ಸಂಶಯವೂ ಇಲ್ಲ. ಆದ್ರಿಂದ ಈಗ ಚಿತ್ರಕವನ್ನ ಹೇಳಿದ್ದಾರೆ ಮೂಲವ್ಯಾಧಿ ಅಥವಾ ಅರ್ಷದಲ್ಲಿ. ಈಗ ರಕ್ತಾರ್ಷ ಇದ್ರೆ ನಾಗಕೇಶರ ಚೂರ್ಣ ಅಂತ ಹೇಳಿದ್ದಾರೆ. ಹಾಗೆಯೇ 125 ದ್ರವ್ಯಗಳನ್ನ ಹೇಳಿದ್ದಾರೆ. ಆ 125 ದ್ರವ್ಯಗಳಲ್ಲಿ ಮಾನಸಿಕ ವ್ಯಾಧಿಗಳನ್ನ ಟ್ರೀಟ್ಮೆಂಟ್ ಮಾಡುವಂತಹ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಈಗ ನಾವು ಪ್ರಥಮ ಚಿಕಿತ್ಸೆ ಮಾಡ್ತಾ ಇರ್ತೀವಿ, ರಾತ್ರಿ ಜಾಗರಣ ಮಾಡಿದಾಗ ನಮ್ಮ ಶರೀರ ರೂಕ್ಷ ಆಗುತ್ತೆ. ಯಾರು ಹಗಲು ನಿದ್ರೆ ಮಾಡ್ತಾರೋ ನಮ್ಮ ಶರೀರ ಸ್ನಿಗ್ಧ ಆಗುತ್ತೆ. ಈಗ ಯಾರಿಗೆ ವ್ರಣ ಆಗಿದೆಯೋ ಅಥವಾ ಡಯಾಬಿಟಿಸ್ ಇದೆಯೋ ಅವ್ರು ಹಗಲು ನಿದ್ರೆ ಮಾಡಿದಾಗ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ಯಾರು ಒಣಗ್ತಾ ಇದಾರೋ, ತೂಕ ಕಡಿಮೆ ಆಗ್ತಾ ಇದೆಯೋ, ಅವರು ರಾತ್ರಿ ನಿದ್ರೆ ಮಾಡದಿದ್ರಾಗ, ರಾತ್ರಿ ಜಾಗರಣ ಮಾಡಿದಾಗ ಅವ್ರು ಇನ್ನು ಶರೀರ ಕ್ರಶ ಆಗುತ್ತೆ. ಇದೆಲ್ಲ ಪ್ರತಿಯೊಂದು ಪಥ್ಯ. ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರ ಒಂದೇ ವಾಕ್ಯದಲ್ಲಿ ಹೇಳುತ್ತೆ, ಪಥ್ಯವನ್ನು ಸರಿಯಾಗಿ ಮಾಡಿದವರಿಗೆ ಔಷಧ ಬೇಡ. ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣೆ, ಪಥ್ಯೇ ಅಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣೆ ಅಂತ. ಪಥ್ಯ ಸರಿಯಾಗಿ ಮಾಡಿದರೆ, ಪಥ್ಯ ಅಂದ್ರೆ ಪಥೋ ಅನಪೇತಂ, ನಾನು ಯಾವುದು 13

0: ಸ್ರೋತಸ್ಸನ್ನು ಹೇಳಿದ್ನಲ್ಲ, ಆ 13 ಸ್ರೋತಸ್ಸುಗಳನ್ನ ಸರಿಯಾಗಿ ಇಟ್ಟಾಗ ನಮ್ಮ ಶರೀರದ ಸ್ವಾಸ್ಥ್ಯ. ಆದ್ದರಿಂದ ಆಯುರ್ವೇದ ಶಾಸ್ತ್ರವು ಪ್ರತಿಯೊಂದು ವ್ಯಾಧಿಗೂ ಪಥ್ಯ ಮತ್ತು ಅಪಥ್ಯವನ್ನ ಸರಿಯಾಗಿ ಹೇಳಿದೆ. ಆ ಪಥ್ಯವನ್ನ ಮಾಡಿದಾಗ ಶರೀರದ ವ್ಯಾಧಿಯನ್ನ ತಕ್ಷಣ ಉಪಶಮನ ಮಾಡ್ಕೊಳ್ಬಹುದು. ಅಪಥ್ಯವನ್ನು ಮಾಡಿದಾಗ, ಈಗ ಜ್ವರದಲ್ಲಿ ಇದೆ, ಜ್ವರದಲ್ಲಿ ಹಲಸಿನಣ್ಣು ತಿನ್ನಿದ್ರೆ ಅಲ್ಲಿ ಅಪಥ್ಯ, ಅದು ಜ್ವರದಲ್ಲಿ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಆದ್ರಿಂದ ಪ್ರತಿಯೊಂದು ವ್ಯಾಧಿಗೂ ಪಥ್ಯ ಅಪಥ್ಯವನ್ನ ಮಾಡಿದಾಗ ಅದು ಪಥ್ಯದಿಂದ ವ್ಯಾಧಿ ಉಪಶಮನ, ಅಪಥ್ಯದಿಂದ ವ್ಯಾಧಿಯು ವ್ಯಾಧಿ ಸಂಕರವಾಗಿ ಒಂದೇ ರೋಗವು ಅನೇಕ ರೋಗವಾಗಿ ಮಾರ್ಪಾಡ್ತವೆ. ಯಾಕೆಂದ್ರೆ ಒಂದು ವ್ಯಾಧಿಯು ಇನ್ನೊಂದು ರೋಗಕ್ಕೆ ಕಾರಣ. ಅದೇ ಈಗ ನಾನು ಡೆಂಗ್ಯೂ ಜ್ವರ ಅಂತ ಹೇಳಿದ್ನಲ್ಲ, ಡೆಂಗ್ಯೂ ಜ್ವರವನ್ನ ಆಯುರ್ವೇದ ಶಾಸ್ತ್ರ ರಕ್ತಪಿತ್ತ ಅಂತ ಹೇಳಿದೆ. ಜ್ವರ ಸಂತಾಪಾತ್ ರಕ್ತಪಿತ್ತ ಅಂತ ಹೇಳಿದ್ದಾರೆ. ಜ್ವರದಲ್ಲಿ ಸಂತಾಪ ಜಾಸ್ತಿ ಆದಾಗ ಅಲ್ಲಿ ರಕ್ತಪಿತ್ತ ಆಗುತ್ತದೆ. ಹಾಗೆಯೇ ಈಗ ನೆಗಡಿ ಆಗಿದೆ, ನೆಗಡಿ ಆಗಿದ್ರೂ ಗುಣಪಡಿಸಲಾಗಿದ್ರೆ ಕೆಮ್ಮಾಗುತ್ತೆ, ಕೆಮ್ಮಿಂದ ಶ್ವಾಸ ಆಗುತ್ತೆ, ಶ್ವಾಸದಿಂದ ರಾಜಯಕ್ಷ್ಮ ಆಗುತ್ತೆ, ಟಿವಿ ಬರುತ್ತೆ. ಹೀಗೆ ಒಂದು ಕಾಯಿಲೆಯು ಇನ್ನೊಂದು ಕಾಯಿಲೆಗೆ ಹೋಗದೆ ಅಲ್ಲಿಯೇ ಉಪಶಮನಕ್ಕೆ ಈ ಪ್ರಥಮ ಚಿಕಿತ್ಸೆ ಬೇಕು ಮತ್ತು ಆಯುರ್ವೇದ ರೀತಿಯ ಪಥ್ಯಾಪಥ್ಯ ಅತ್ಯಂತ ಅವಶ್ಯಕವಾಗಿದೆ.
1: ಪಥ್ಯ ತುಂಬಾ ಮುಖ್ಯ ಅಂತ ಹೇಳ್ತೀರಿ ಡಾಕ್ಟರ್. ಹಾಗೆ ಸಾಮಾನ್ಯವಾಗಿ ಕಾಡುವಂತ ಸಮಸ್ಯೆ ಕಫದ ಸಮಸ್ಯೆ. ಈ ಕಫದ ಸಮಸ್ಯೆಗೆ ಪ್ರಥಮ ಚಿಕಿತ್ಸೆಯಾಗಿ ಏನ್ ಮಾಡ್ಕೋಬಹುದು ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗಿದೆ.
0: ಕಫದ ಸಮಸ್ಯೆಯಲ್ಲಿ ಮುಖ್ಯವಾಗಿ ನಾವು ಉಪವಾಸವನ್ನ ಮಾಡಬೇಕು ಅಥವಾ ಲಘು ಆಹಾರವನ್ನ ತೆಗೆದುಕೊಳ್ಬೇಕು. ಕಫ ಜಾಸ್ತಿ ಇತ್ತು, ಗಂಟಲಲ್ಲಿ ಕಫ ಇದೆ ಅಂತ ಹೇಳಿದಾಗ ಕಾಳುಮೆಣಸು, ಶುಂಠಿ ಮತ್ತು ಹಿಪ್ಪಲಿ ಇದ ಮೂರನ್ನ ಸೇರಿಸಿದಾಗ ತ್ರಿಕಟು ಅಂತ ಹೇಳ್ತೀವಿ. ಈ ತ್ರಿಕಟು ನಮ್ಮ ಶರೀರದ ಕಫವನ್ನ ಯಾವುದೇ ರೂಪದಲ್ಲಿ ಇದ್ದಾಗ ಕಫವನ್ನು ತೆಗೆಯುತ್ತೆ. ಈ ಕಫವು ಏನ್ ಮಾಡುತ್ತೆ ಅಂದ್ರೆ ರಸವ ಸ್ರೋತಸ್ಸಿನಲ್ಲಿರುವ ಈ ಸ್ರೋತಸ್ಗಳಿಗೆ ಲೇಪ ಮಾಡ್ತವೆ. ಈ ರಸವ ಸ್ರೋತಸ್ಗಳಿಗೆ ಲೇಪ ಮಾಡಿದಾಗ ಈ ಕೊರೊನರಿ ಆರ್ಟ್ರಿ ಬ್ಲಾಕ್ ಅಥವಾ ಕೊರೊನರಿಯಲ್ಲಿ ಆರ್ಟ್ರಿಯಲ್ಲಿ ಫ್ಯಾಟ್ ಕೂತ್ಕೊಂಡಿದೆ ಅಂತ ಎಲ್ಲ ಹೇಳ್ತೀವಲ್ಲ, ಆಗ ನಾವು ಆಹಾರದಲ್ಲಿ ಮೊದಲು ಕಾಳು ಮೆಣಸನ್ನ ಉಪಯೋಗಿಸ್ತಾ ಇದ್ವಿ. ಆ ಕಾಳು ಮೆಣಸಿನ ಬದಲು ನಾವು ಈಗ ದೊಡ್ಡ ಮೆಣಸು ಅಥವಾ ಉರಿ ಮೆಣಸನ್ನ ಉಪಯೋಗಿಸ್ತಿದ್ದೀವಿ. ಆ ಮೆಣಸಿನ ಉಪಯೋಗವೇ ನಮಗೆ ತೊಂದರೆಯನ್ನು ಕೊಟ್ಟಿದೆ. ಯಾರು ಕಾಳು ಮೆಣಸನ್ನ ಸರಿಯಾಗಿ ಉಪಯೋಗಿಸ್ತಾರೋ ಅವರಿಗೆ ರಸದಲ್ಲಿ ಅಥವಾ ಗಂಟಲಲ್ಲಿ ಕಫ ಆಗಲ್ಲ. ಆದ್ರಿಂದ ಆದಷ್ಟು ಕಾಳು ಮೆಣಸನ್ನ ಆಹಾರದಲ್ಲಿ ಉಪಯೋಗಿಸ್ಬೇಕು. ಆಯುರ್ವೇದ ಶಾಸ್ತ್ರ ಅದನ್ನ ಏನ್ ಹೇಳಿದೆ ಅಂದ್ರೆ ಪ್ರಮಾತಿ ಅಂತ ಹೇಳಿದೆ. ಪ್ರಮಾತಿ ಅಂದ್ರೆ ಅದರಲ್ಲಿ ಉಷ್ಣ ಗುಣ ಇದೆ, ತೀಕ್ಷ್ಣ ಗುಣ ಇದೆ. ರಸದಲ್ಲಿ ಕಫ ಆಗುವಂತಹ ವಾತಾವರಣವನ್ನ ಅದು ತಡೆಯುತ್ತೆ. ವಾತಾವರಣ ತಡೆದು ರಸವು ಸರಿಯಾಗಿ ಪ್ರವಾಹ ಆಗಿ ವ್ಯಾನೇನ ರಸಧಾತುರಿ ವಿಕ್ಷೇಪಿತ ಕರ್ಮಜ, ಹೃದಯಕ್ಕೆ ಹೃದಯ ಭಾರ ಆಗದೆ ಹೃದಯದ ರಘುತ್ವವನ್ನು ಸಹ ಈ ಕಾಳು ಮೆಣಸು ಮಾಡುತ್ತೆ. ಅಂತಹ ಒಳ್ಳೆಯ ಗುಣ ಇದೆ. ಅದಕ್ಕೆ ಹಳೆ ಜನರು ಕಾಳು ಮೆಣಸು ಅಥವಾ ವೀಳ್ಯದೆಲೆ ರಸವನ್ನ ತೆಗೆದುಕೊಳ್ತಿದ್ದು. ಅದರಿಂದ ಇದು ಸ್ಥೌಲ್ಯ ಚಿಕಿತ್ಸೆಯಲ್ಲೂ ಹೇಳಿದ್ದಾರೆ. ತಾಂಬೂಲ ಮತ್ತು ಕಾಳು ಮೆಣಸಿನ ಬೆಳಿಗ್ಗೆ ಸೇವಿಸುವುದರಿಂದ ಸ್ಥೌಲ್ಯ ಮತ್ತು ಮೇಧಸ್ಸಿನ ಕ್ಷಯ ಆಗುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿಯೂ ಸಹ ಅದರ ರೆಫರೆನ್ಸ್ ಅನ್ನ ನಾವು ನೋಡಬಹುದು.
1: ಆಹಾರದಲ್ಲಿ ಹೆಚ್ಚು ಕಾಳು ಮೆಣಸು ಉಪಯೋಗಿಸೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳ್ತಾರೆ. ಹಾಗೇನೆ ಡಾಕ್ಟರ್, ಪ್ರಥಮ ಪರಿಹಾರವಾಗಿ ತೊಂದರೆ ಆದಾಗ ಅದಕ್ಕೆ ಸರಳ ಪರಿಹಾರದ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ ಏನೇನು ಹೇಳಲಾಗಿದೆ?
0: ನಾವು ಹೇಳ್ತೀವಿ ಈಗ ಆಯುರ್ವೇದದಲ್ಲಿ ಆಹಾರದಲ್ಲಿ ಹೇಳಿದೆ ಕ್ಷೀರ. ಈಗ ಕ್ಷೀರವನ್ನ ಯಾಕೆ ಸೇವಿಸಬೇಕು, ತುಪ್ಪವನ್ನ ಯಾವ ಸೇವಿಸಬೇಕು ಅಂತ ಹೇಳಿದ್ರೆ ಅದು ಕೊನೆಯ ಧಾತುವನ್ನ ಮಾಡುತ್ತೆ, ಶುಕ್ರ ಧಾತು ಅಂತ ಹೇಳ್ತೀವಿ. ಅದಕ್ಕೆ ಶುಕ್ರ ಧಾತು ಅಂದ್ರೆ ಎನರ್ಜಿ, ಆ ಮನುಷ್ಯನ ಎನರ್ಜಿಗೆ ಕ್ಷೀರಗ್ರತ. ಅದಕ್ಕೆ ನಿತ್ಯ ಕ್ಷೀರಗ್ರತಾಭ್ಯಾಸ ಅಂತ ಆಯುರ್ವೇದ ಆಚಾರ ರಸಾಯನದಲ್ಲಿ ಹೇಳಿದೆ. ಈಗ ತುಪ್ಪ ಜಾಸ್ತಿ ತಗೊಂಡ, ಆ ತುಪ್ಪ ಜಾಸ್ತಿ ತಗೊಂಡಾಗ ಆಯುರ್ವೇದ ಶಾಸ್ತ್ರ ಏನ್ ಹೇಳಿದೆ, ಗ್ರತ ವ್ಯಾಪತ್ತಿನಲ್ಲಿ ತಕ್ರ ಅಥವಾ ಮಜ್ಜಿಗೆ ಪ್ರಯೋಗವನ್ನು ಹೇಳಿದೆ. ಅದಕ್ಕೆ ತುಂಬಾ ಜನ ನಾನು ಕೇಸರಿಬಾತ್ ತುಂಬಾ ತಿನ್ಬಿಟ್ಟೆ, ಏನ್ ಮಾಡ್ಬೇಕು, ಅಜೀರ್ಣ ಆಗಿದೆ ಅಂದ್ರೆ ಅಲ್ಲಿ ಮಜ್ಜಿಗೆ ಕುಡಿಬೇಕು. ಅದೇ ಪ್ರಥಮ ಪರಿಹಾರ, ಅಲ್ಲಿ ಬೇರೆ ಏನೋ ಔಷಧ ಕುಡಿಯುವಂತ ಸಮಯ ಇಲ್ಲ ಅಲ್ಲಿ. ಅದಕ್ಕೆ ಆಯುರ್ವೇದ ಶಾಸ್ತ್ರವು ಪ್ರತಿಯೊಂದು ಘಟಕಕ್ಕೂ ಅದರದ್ದೇ ಆದಂತಹ ಪ್ರತ್ಯೌಷಧಗಳನ್ನು ಸಹ ಹೇಳಿದೆ. ವ್ಯಾಪತ್ತಾದಾಗೂ ಅದಕ್ಕೆ ವಿಧಿ ನಿಷೇಧಾತ್ಮಕ ಶಾಸ್ತ್ರ ಅಂದ್ರೆ, ಶಾಸ್ತ್ರ ಅಂದ್ರೆ ವಿಧಿಯನ್ನು ಹೇಳುತ್ತೆ ಮತ್ತು ನಿಷೇಧವನ್ನು ಹೇಳುತ್ತೆ. ಅಲ್ಲಿ ಏನು ತೊಂದರೆ ಆದಾಗ ಅದರ ಪರಿಹಾರವನ್ನು ಸಹ ಆಯುರ್ವೇದ ಶಾಸ್ತ್ರ ಕರೆಕ್ಟ್ವಾಗಿ ಶಾಸನಬದ್ಧವಾಗಿ ಅದನ್ನ ಹೇಳಿದೆ
1: ಡಾಕ್ಟರ್. ಹಾಗೇನೆ ಈಗ ಗರ್ಭಾಶಯದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಅದಕ್ಕೆ ಪ್ರಥಮ ಚಿಕಿತ್ಸೆಯಾಗಿ ಏನನ್ನ ಆಯುರ್ವೇದದಲ್ಲಿ ಹೇಳಲಾಗಿದೆ?
0: ಈಗ ಗರ್ಭ ಧರಿಸಿದ ನಂತರ ಡೆಲಿವರಿ ಆದ ಮೇಲೆ ನಾವು ದಶಮೂಲ ಅಂತ ಕೊಡ್ತೀವಿ. ಈ ದಶಮೂಲವು ವಾತ ಕಫವನ್ನು ತೆಗೆಯುತ್ತೆ. ಈಗ ಗರ್ಭಾಶಯವು 3 ಕೆಜಿ ತೂಕದ ಮಗುವನ್ನು ಹೊತ್ಕೊಂಡಿರುತ್ತೆ. 3 ಕೆಜಿ ಮಗುವನ್ನು ಹೊತ್ಕೊಂಡ ನಂತರ ಗರ್ಭಾಶಯವು ಅದು ನಾರ್ಮಲ್ ಸ್ಥಿತಿಗೆ ಬರುವಾಗ ನಾವು ಜೀರಿಗೆಯನ್ನ ಕೊಡಬೇಕು, ಜೀರಿಗೆ ಕಷಾಯವನ್ನು ಕೊಡಬೇಕು. ಜೀರಿಗೆಯ ಸ್ಪೆಸಿಫಿಕ್ ಆಗಿ ಆಯುರ್ವೇದ ಶಾಸ್ತ್ರವು ಗರ್ಭಾಶಯ ಶುದ್ಧಿಯನ್ನು ಮಾಡುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ದಶಮೂಲ ಜೀರಕಾರಿಷ್ಟವನ್ನ ಆಯುರ್ವೇದ ರೂಪದಲ್ಲಿ ಕೊಡ್ತೀವಿ, ಜೀರಕಾರಿಷ್ಟ ಕೊಡ್ತೀವಿ ಮತ್ತು ಜೀರಿಗೆ ನೀರನ್ನು ಕೊಡ್ತೀವಿ. ಆದ್ರಿಂದ ಗರ್ಭಾಶಯವು ಯಥಾಸ್ಥಿತಿಗೆ ಬಂದು

0: ಮುಂದಿನ ಪ್ರೊಲ್ಯಾಪ್ಸ್ ಅಥವಾ ಫೈಬ್ರಾಯ್ಡ್ ಫಾರ್ಮೇಶನ್ ಅನ್ನ ಈಗ ನಂತರದ ಸ್ಟೇಜ್ ಅಲ್ಲಿ ಅದನ್ನು ತಡೆಯಬಹುದು. ಆದ್ರಿಂದ ದಶಮೂಲ ಇದು ವಾತ ಕಫವನ್ನ ತೆಗೆಯುತ್ತೆ ಮತ್ತು ಶೋಥವನ್ನ ತೆಗೆಯುತ್ತೆ. ಆದ್ರಿಂದ ಪ್ರಾಣವ ಸ್ರೋತಸ್ಸಿನಲ್ಲಿ ಯಾವುದೇ ಶರೀರದಲ್ಲಿ ಏನೇ ಶೋಥ ಅಥವಾ ಇನ್ಫ್ಲಮೇಷನ್ ಆಗ್ಬೇಕಾದ್ರೆ ಅಲ್ಲಿ ಕಫದ ಸಂಚಯ ಆಗಿ ಶರೀರದಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಮೇಷನ್ ಅಲ್ಲಿ ಪಿತ್ತದ ಪ್ರಾಬ್ಲಮ್ ಇರುತ್ತೆ, ಕಫದ ಪ್ರಾಬ್ಲಮ್ ಇರುತ್ತೆ. ಆ ಎಲ್ಲ ಪ್ರಾಬ್ಲಮ್ ಅನ್ನು ಆಯುರ್ವೇದ ಶಾಸ್ತ್ರದಲ್ಲಿ ದಶಮೂಲ ಅಥವಾ ದಶಮೂಲ ಅರಿಷ್ಟ ಅಥವಾ ದಶಮೂಲ ಕಷಾಯವನ್ನ ಕೊಟ್ಟಾಗ ಅದು ಪ್ರಥಮ ಚಿಕಿತ್ಸೆಯಾಗಿ ನಾವು ತೆಗೆದುಕೊಳ್ಬಹುದು. ಅದರಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು.
1: ಇದೆಲ್ಲ ಗರ್ಭಾಶಯದ ಒಂದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ತೀರಿ. ಹಾಗೇನೆ ಡಾಕ್ಟರ್, ಕೊನೆಯದಾಗಿ ಪ್ರಥಮ ಚಿಕಿತ್ಸೆ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಆಯುರ್ವೇದದಲ್ಲಿ ಪ್ರತಿಯೊಂದು ಔಷಧಗಳನ್ನ ಅದರ ಉಪಯೋಗವನ್ನ ಪಂಚವಿಧ ಕಷಾಯದ ಕಲ್ಪನೆ ಮೂಲಕ ಹೇಳಿದ್ದಾರೆ. ಮನೆಯಲ್ಲೇ ಮಾಡಿಕೊಳ್ಳುವಂತಹ ಅನೇಕ ಸ್ವರಸ, ಈಗ ಬೆಳಿಗ್ಗೆ ತುಂಬಾ ಜನ ವಾಕಿಂಗ್ ಹೋಗ್ತಾರೆ, ಅಲ್ಲಿ ಜ್ಯೂಸ್ ಕುಡಿತಾರೆ, ಆ ಜ್ಯೂಸ್ಗಳನ್ನು ಕುಡಿಯುವುದರಿಂದ ಅನೇಕ ವ್ಯಾಧಿ ಕ್ಷಮತ್ವ ಅವರಿಗೆ ಬರುತ್ತೆ. ಹಾಗೆಯೇ ನಾವು ಚಟ್ನಿಯ ರೂಪದಲ್ಲಿ ಅನೇಕ ಆಹಾರಗಳನ್ನ ತೆಗೆದುಕೊಳ್ತೀವಿ, ನಾವು ಅದನ್ನ ಆಯುರ್ವೇದ ಶಾಸ್ತ್ರ ಕಲ್ಕ ಅಂತ ಹೇಳ್ತೀವಿ. ಹಾಗೆಯೇ ಅನೇಕ ಮೆಡಿಕೇಟೆಡ್ ಕಾಫಿ ಟೀಗಳು ಬಂದಿವೆ, ಈಗ ಶುಗರ್ ಲೆಸ್ ಟೀ ಅನ್ನ ಕುಡಿತಾ ಇದ್ದೀವಿ ಶುಗರ್ ಇರುವುದರಿಂದ, ಹಾಗೆಯೇ ಮಿಲ್ಕ್ ಲೆಸ್ ಟೀ ಅನ್ನು ಕುಡಿತಾ ಇದ್ದೀವಿ. ಹಾಗೆಯೇ ಅನೇಕ ಡಿಕಾಕ್ಷನ್ಗಳ ರೂಪದಲ್ಲಿಯೂ ತಗೊಂಡಾಗ ನಮ್ಮ ಶರೀರದ ಸ್ರೋತಸ್ಸುಗಳು ಸರಿಯಾಗ್ತವೆ. ಹಾಗೆಯೇ ಪಿತ್ತ ಜಾಸ್ತಿ ಆದಾಗ ನಾವು ರಾತ್ರಿ ಕೆಲವು ದ್ರವ್ಯಗಳನ್ನು ನೆನೆಸಿಟ್ಟು ಬೆಳಗ್ಗೆ ಆ ತಿಳಿ ನೀರನ್ನ ಕುಡಿತೀವಿ, ಅದಕ್ಕೆ ನಾವು ಹಿಮ ಅಂತ ಹೇಳ್ತೀವಿ. ಈ ಎಲ್ಲ ಪ್ರಯೋಗಗಳನ್ನ ಆಯುರ್ವೇದ ಶಾಸ್ತ್ರ ಯಥೋಕ್ತವಾಗಿ ಹೇಳಿದೆ. ಅದರ ಸರಿಯಾಗಿ ಪ್ರಥಮವಾಗಿ ಅದನ್ನ ಉಪಯೋಗಿಸಿ ಆಗಲೂ ಅದನ್ನ ಉಪಶಮನ ಕಂಡಿಲ್ಲದಿದ್ದರೆ ನಾವು ವೈದ್ಯರನ್ನ ಸಂಪರ್ಕಿಸಿ ಸರಿಯಾದ ಚಿಕಿತ್ಸೆಯನ್ನು ಪಡೆದು ವ್ಯಾಧಿಯನ್ನ ಪರಿಹರಿಸಿಕೊಳ್ಬೇಕು.
1: ಖಂಡಿತ ಒಳ್ಳೇದು ಡಾಕ್ಟರ್ ವಿನಾಯಕ್ ಭಟ್ ಅವರೇ. ತಾವು ಇದುವರೆಗೂ ಶರೀರದ ವ್ಯಾಧಿ ಅಥವಾ ಕಾಯಿಲೆಗಳನ್ನ ಗುಣಪಡಿಸುವ ನಿಟ್ಟಲ್ಲಿ ಪ್ರಥಮ ಚಿಕಿತ್ಸೆ ತುಂಬಾ ಮುಖ್ಯ ಅಂತ ತಿಳಿಸಿದಿರಾ. ಕಾಯಿಲೆಗಳು ಬೆಳೆಯದಂತೆ ಮಾಡಲು ಮೊದಲ ಹಂತದಲ್ಲೇ ಗುಣಪಡಿಸಿಕೊಂಡಾಗ, ತಕ್ಷಣ ಪರಿಹಾರ ಮಾಡಿಕೊಂಡಾಗ ಅದು ಬೇರೆ ಬೇರೆ ರೂಪದಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡೋದನ್ನ ತಡೆಯಬಹುದು. ಈ ನಿಟ್ಟಲ್ಲಿ ಪ್ರಥಮ ಚಿಕಿತ್ಸೆ ತುಂಬಾನೇ ಅವಶ್ಯ ಅಂತ ತಿಳಿಸಿದ್ದೀರಿ. ಆಯುರ್ವೇದದಲ್ಲಿ ಹೇಳಿರುವಂತಹ ಪಥ್ಯ ಅಪಥ್ಯದ ಬಗ್ಗೆ ಹೇಳಿದ್ದೀರಿ. ಸರಿಯಾದ ಪಥ್ಯ ಅಂದ್ರೆ ಸರಿಯಾದ ಆಹಾರ ಸೇವಿಸಿದರೆ ಅದೇ ಔಷಧವಾಗಿ ಕೆಲಸ ಮಾಡುತ್ತೆ. ಹಾಗೆ ಅಪಥ್ಯ, ಯಾವ ಆಹಾರ ತೆಗೆದುಕೊಳ್ಳಬಾರದು, ಯಾವ ಕ್ರಿಯೆಗಳನ್ನ ಮಾಡಬಾರದು, ಈ ರೀತಿಯ ಒಂದು ಜ್ಞಾನದಿಂದ ನಮ್ಮ ಜೀವನ ಶೈಲಿ ನಡೆಸಿದಾಗ ಆರೋಗ್ಯ ಸಮಸ್ಯೆಗಳಿಂದ ಹೊರಬರಬಹುದು. ಖಂಡಿತ ಮೊದಲ ಹಂತದಲ್ಲೇ ಪ್ರಥಮ ಚಿಕಿತ್ಸೆಯಿಂದ ಗುಣಪಡಿಸಿಕೊಳ್ಳಬಹುದು ಅಂತ ತಿಳಿಸಿದ್ದೀರಿ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು.
2: ನಮಸ್ತೆ ಮೇಡಮ್.
3: ಇದುವರೆಗೂ ಪ್ರಥಮ ಚಿಕಿತ್ಸೆ ಈ ಕುರಿತು ಶಿವಮೊಗ್ಗದ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ವಿನಾಯಕ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್ಎಂ.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಘಟ್ಸ್ ಹಾಗೂ 101.4 ಮೆಘಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ. ಸಮಯ 9:03.
5: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
6: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
7: ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಡಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನಮ್ಮನೆಯಲ್ಲಿ ಇದರಿಂದ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ಮಂಗಳವಾರದ ವಿಶೇಷತೆ ಗಾದೆಯ ಬಂಡಿ. ನಿಮ್ಮ ಮುಂದೆ ಬರ್ತಾ ಇದೆ ಗಾದೆ ಬಂಡಿ. ಅರ್ಧ ಗಾದೆ ನಮ್ಮದು, ಉಳಿದರ್ಧ ಗಾದೆ ತಮ್ಮದು. ಉತ್ತರಗಳನ್ನು ಕಳಿಸುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9451527600. 11:00 ಟೆಲಿ ರಸಪ್ರಶ್ನೆ, ಟೆಲಿ ಕ್ವಿಸ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ತಾವು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಸ್ಟೇಟ್ ಕೋಡ್ ಸಂಖ್ಯೆ 08282. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರು ಗಂಟೆ 51 ನಿಮಿಷಕ್ಕೆ ಕಿಸಾನ್ ವಾಣಿ. ಜೀತಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆ ತಾಲೂಕು ವಿಕಸನ ಸ್ವಯಂ ಸೇವಾ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಕಾರ್ಯಕ್ರಮದ ಕಡೆಯಲ್ಲಿ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಮೂಡಿಬರಲಿದೆ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳು, 9:30 ಯಕ್ಷಗಾನ. ನರಸಿಂಹ ಭಟ್ ಕುಂಕಿಮನಿ ಯಲ್ಲಾಪುರ ಮತ್ತು ಸಂಗಡಿಗರಿಂದ ಯಕ್ಷಗಾನ ಪ್ರಸಂಗ ಶ್ರೀಕೃಷ್ಣ ಸಂಧಾನ. 10:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ.

ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರದ ಸದಸ್ಯರು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ, ನಂತರ ಬಾಣಂತಿ ಮತ್ತು ನವಜಾತ ಶಿಶುಗಳ ಆರೈಕೆ ಕುರಿತು ಡಾಕ್ಟರ್ ಶಾಂತಲಾ ಪರ್ಲೇಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 5:36. ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇಂಪಾದ ಹಾಡುಗಳ ಜೊತೆಗೆ ಈ ದಿನ ಅಂದರೆ ಈ ದಿನಾಂಕದಂದು ಜನಿಸಿದ ಮಹನೀಯರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಮಹಿಳಾ ಅದರಲ್ಲೂ ಆರಕ್ಷಕ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ದೇಶಾದ್ಯಂತ ಹೆಸರು ಮಾಡಿದಂತಹ ಶ್ರೀಮತಿ ಕಿರಣ್ ಬೇಡಿಯವರ ಜನ್ಮದಿನವಾಗಿದೆ. ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಗೌರವಾನ್ವಿತ ಸಾರ್ವಜನಿಕ ಸೇವಕರಲ್ಲಿ ಒಬ್ಬರಾಗಿದ್ದರು. ಭಾರತೀಯ ಪೊಲೀಸ್ ಸೇವೆ ಅಂದರೆ IPS ಸೇರಿದ ದೇಶದ ಮೊದಲ ಮಹಿಳಾ ಅಧಿಕಾರಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು 9 June 1949 ಪಂಜಾಬ್ನ ಅಮೃತಸರದಲ್ಲಿ ಜನಿಸುತ್ತಾರೆ. ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಕಾನೂನು ಪದವಿಯನ್ನು ಪಡೆದಿದ್ದಾರೆ. ನಂತರ ದೆಹಲಿಯ IIT PhD ಪದವಿಯನ್ನು ಪಡೆದಿದ್ದಾರೆ. ಇವರು IPS ಸೇರುವ ಮುನ್ನ ಅತ್ಯುತ್ತಮ ಟೆನ್ನಿಸ್ ಆಟಗಾರ್ತಿ ಮತ್ತು ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಚಾಂಪಿಯನ್ಶಿಪ್ಗಳಾಗಿ ಗೆದ್ದಿದ್ದರು. ಇವರ ಸಾಧನೆ ಎಂದರೆ 1972 ಇವರು ಭಾರತೀಯ ಪೊಲೀಸ್ ಸೇವೆಗೆ ಸೇರ್ಪಡೆ ಆಗ್ತಾರೆ. ಇವರು ದೆಹಲಿಯ ಕುಖ್ಯಾತ ತಿಹಾರ್ ಜೈಲಿನ ಇನ್ಸ್ಪೆಕ್ಟರ್ ಜನರಲ್ IG ಆಗಿ ನೇಮಕಗೊಳ್ಳುತ್ತಾರೆ. ಹಾಗೆಯೇ ಜೈಲಿನ ಕ್ರಾಂತಿಕಾರಿ ಸುಧಾರಣೆಗಳು ತರುತ್ತಾರೆ. ಕೈದಿಗಳಿಗೆ ಯೋಗ, ಧ್ಯಾನ, ಶಿಕ್ಷಣ ಮತ್ತು ವೃತ್ತಿಪರ ತರಬೇತಿ ನೀಡುವ ಮೂಲಕ ಜೈಲಿನ ಸುಧಾರಣೆ ಕೇಂದ್ರವನ್ನಾಗಿ ಪರಿವರ್ತಿಸುತ್ತಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ವಿಭಾಗದಲ್ಲಿ ನಾಗರಿಕ ಪೊಲೀಸ್ ಸಲಹೆಗಾರರಾಗಿ ನೇಮಕಗೊಳ್ಳುತ್ತಾರೆ. ಹಾಗೆಯೇ ನೇಮಕಗೊಂಡಂತಹ ಮೊದಲ ಭಾರತೀಯ ಮಹಿಳೆ ಇವರಾಗಿದ್ದಾರೆ. ಜೊತೆಗೆ ಲೆಫ್ಟಿನೆಂಟ್ ಗವರ್ನರ್ ಆಗಿ 2016-2021 ಅವರು ಪುದುಚೇರಿಯ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸಾಧನೆಗೆ ಸಂದ ಪ್ರಶಸ್ತಿಗಳೆಂದರೆ ಜೈಲು ಸುಧಾರಣೆ ಮತ್ತು ಸಾರ್ವಜನಿಕರ ಸೇವೆಯಲ್ಲಿನ ಅತ್ಯುತ್ತಮ ನಾಯಕತ್ವಕ್ಕಾಗಿ 1994 ಪ್ರತಿಷ್ಠಿತ ರಾಮನ್ ಮ್ಯಾಗಸಿಸ್ ಪ್ರಶಸ್ತಿ ಗೌರವಿಸಲಾಗುತ್ತದೆ. ಇವರ ಶೌರ್ಯಕ್ಕಾಗಿ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಸಹ ಪಡೆದಿದ್ದಾರೆ. ಇವರು ಸೇವೆಯಿಂದ ನಿವೃತ್ತರಾದ ನಂತರ ನವಜ್ಯೋತಿ ಮತ್ತು ಇಂಡಿಯಾ ವಿಷನ್ ಫೌಂಡೇಶನ್ ಎಂಬ ಸರ್ಕಾರೇತರ ಸಂಸ್ಥೆಗಳು NGO ಸ್ಥಾಪಿಸಿ

ಗ್ರಾಮೀಣ ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಮತ್ತು ಜೈಲು ಒಂದು ಏನು ವಾಸಿಗಳ ಮಕ್ಕಳ ಶಿಕ್ಷಣಕ್ಕಾಗಿ ಇವರು ಶ್ರಮಿಸುತ್ತಿದ್ದಾರೆ. ಇದಾಗಿತ್ತು ಕಿರಣ್ ಬೇಡಿ ಅವರ ಒಂದು ಪುಟ್ಟ ಪರಿಚಯ, ಅವರ ಸಾಹಸ, ಅವರ ಒಂದು ವೈಶಿಷ್ಟ್ಯತೆ ನಮಗೆ ಯಾವತ್ತಿಗೂ ಚಿರಸ್ಥಾಯಿ ಅಂತ ಹೇಳ್ತಾ ಬನ್ನಿ ಈಗ ಒಂದು ಕನ್ನಡದ ಹಾಡನ್ನು ಕೇಳ್ಕೊಂಡು ಬರೋಣ. ಚಿತ್ರ ನಾನಿರುವುದೇ ನಿನಗಾಗಿ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗಳು. ಸ್ನೇಹಿತರೆ, ಇವತ್ತು ಬಾಲಿವುಡ್ನ ಪ್ರಸಿದ್ಧ ನಟಿಯಾದಂಥ ಸೋನಂ ಕಪೂರ್ ಅವರ ಜನ್ಮದಿನವಾಗಿದೆ. ಇವರು ಅತ್ಯುತ್ತಮ ಅಭಿನಯ ಮತ್ತು ಫ್ಯಾಷನ್ಗೆ ಹೆಸರುವಾಸಿಯಾದಂಥವರು. ಇವರು ಜೂನ್ 9, 1985 ಮುಂಬೈನಲ್ಲಿ ಜನಿಸ್ತಾರೆ. ತಂದೆ ಅನಿಲ್ ಕುಮಾರ್ ಅನಿಲ್ ಕಪೂರ್, ತಾಯಿ ಸುನೀತಾ ಕಪೂರ್, ನಿರ್ಮಾಪಕಿ ರಿಯಾ ಕಪೂರ್ ಮತ್ತು ನಟ ಹರ್ಷವರ್ಧನ್ ಕಪೂರ್ ಅವರ ಸಹೋದರಿಯಾಗಿದ್ದಾರೆ. ಇವರು ಖ್ಯಾತ ಉದ್ಯಮಿ ಆನಂದ್ ಅಹೋಬ್ಜೋ ಅವರನ್ನು ವಿವಾಹವಾಗ್ತಾರೆ 2018. ಇವರು ಸಾವರಿಯ ಎಂಬ ಚಿತ್ರದ ಮೂಲಕ ಮೊದಲ ಚಿತ್ರ 2006 ಇದು ಏನು ಬಿಡುಗಡೆ ಆಗ್ತದೆ. ಹಾಗೆಯೇ ರಂಜಾಣ ಎಂಬ 2013 ಚಿತ್ರ ಇವರು ನಾಟನೆಗೆ ವ್ಯಾಪಕ ಮೆಚ್ಚುಗೆ ದೊರೆಯುತ್ತದೆ. ಇವರು ಹೆಚ್ಚಾಗಿ ಫ್ಯಾಷನ್ನಲ್ಲಿ ಇವರು ತಮ್ಮನ್ನು ತೊಡಗಿಸಿಕೊಂಡಂತಹ ಓರ್ವ ನಟಿಯಾಗಿದ್ದಾರೆ ಅಂತ ಹೇಳ್ಬೋದು. ಇದಾಗಿತ್ತು ಸೋನಂ ಕಪೂರ್ ಅವರ ಒಂದು ಪುಟ್ಟ ಪರಿಚಯ. ಇವರ ಸಾವರಿಯ ಮತ್ತು ಚಿತ್ರದ ಮೂಲಕ ಹಾಗೆಯೇ ಸಿನಿ ಪಯಣ ಆರಂಭಿಸಿದ ಜೊತೆಗೆ ರಾಮ್ಲೀಲಾ, ನಿರ್ಜಾ ಮತ್ತು ವೀರ್ ದ ವೆಡ್ಡಿಂಗ್ ಮುಂತಾದ ಜನಪ್ರಿಯ ಚಿತ್ರಗಳಲ್ಲಿ ಇವರು ನಟಿಸುವುದರ ಮೂಲಕ ತಮ್ಮದೇ ಆದ ನಟನೆಯ ಛಾಪನ ಮೂಡಿಸಿದ್ದಾರೆ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸೋಣ. ಸ್ನೇಹಿತರೆ, ಬನ್ನಿ ಈಗ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡ್ಬರೋಣ. ಗಾಯಕರು ಲತಾ ಮಂಗೇಶ್ಕರ್, ಚಿತ್ರ ನಾಗಿನಿ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಕಥೆಗಳನ್ನು ಆಲಿಸ್ತಾ ಇದ್ದೀರಿ. ಜೊತೆಗೆ ಈ ದಿನ ಜನಿಸಿದ ಮಹನೀಯರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಸ್ಟುಡಿಯೋ ಸಮಯ ಈಗ 9:19. ಕನ್ನಡದ ಪ್ರಸಿದ್ಧ ರಂಗನಟಿ, ಜೊತೆಗೆ ಬೆಳ್ಳಿತೆರೆ ನಟಿ, ಹಾಗೆಯೇ ಒಂದು ರೀತಿಯಲ್ಲಿ ಗಾಯನ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ಮತ್ತೆ ನಮ್ಮ ಕನ್ನಡದ ರಂಗಭೂಮಿಯಲ್ಲಿ ವಿಶೇಷವಾದ ಹೆಸರನ್ನು ಮಾಡಿ ಕರ್ನಾಟಕ ಆಂಧ್ರ ನಟ ಸಾರ್ವಭೌಮ ಅಂತ ಹೇಳಿ ಹೆಸರು ಪಡೆದಂತಹ ಗುಬ್ಬಿ ವೀರಣ್ಣನವರ ಮೊಮ್ಮಗಳಾದಂತಹ ಬಿ ಜಯಶ್ರೀಯವರ ಜನ್ಮದಿನವಾಗಿದೆ. ಇವರು ಭಾರತದ ಪ್ರಸಿದ್ಧ ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ ಮತ್ತು ಹಾಗೆಯೇ ಮಾಜಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗದಲ್ಲಿ ದಶಕಗಳ ಕಾಲ ಸೇವೆ ಸಲ್ಲಿಸಿ ಇವರು ತಮ್ಮದೇ ಆದ ಕಂಚಿನ ಕಂಠದ ಮೂಲಕ ಅಭಿನಯಕ್ಕೆ ಜೊತೆಗೆ ಹಾಡಿಗೆ ತಮ್ಮದೇ ಆದ ಹೆಸರನ್ನ ಸೃಷ್ಟಿಸಿಕೊಂಡಿದ್ದಾರೆ. ಇವರು ಜೂನ್ 9, 1950 ಜನಿಸ್ತಾರೆ. ಇವರು ವೃತ್ತಿ ರಂಗಭೂಮಿಯ ದಂತಕಥೆ ಗುಬ್ಬಿ ವೀರಣ್ಣನವರ ಮೊಮ್ಮಗಳಾಗಿದ್ದಾರೆ ಅಂತಾನೇ ನಾನು ಈಗಾಗಲೇ ಹೇಳಿದೆ. ಇವರ ತಂದೆ ಬಸವರಾಜ್, ತಾಯಿ ಬಿ ವಿ ಮಾಲತಮ್ಮನವರು. ಇವರು ಗುಬ್ಬಿ ಕಂಪನಿಯಲ್ಲಿ ಬೆಳೆದು ಇವರು ತಮ್ಮ 4ನೇ ವಯಸ್ಸಿನಲ್ಲಿ ಬಾಲಕಲಾವಿದೆಯಾಗಿ ನಾಟಕ ರಂಗಕ್ಕೆ ಕಾಲಿಡ್ತಾರೆ. ಇವರು ನವದೆಹಲಿಯ ಪ್ರತಿಷ್ಠಿತ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ 1973 ಪದವಿಯನ್ನು ಪಡೀತಾರೆ. ಹಾಗೆಯೇ ಸ್ಪಂದನ ಎಂಬ ನಾಟಕ ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ 1976. ಇದೊಂದು ಹವ್ಯಾಸಿ ನಾಟಕ ತಂಡವನ್ನು ಇವರು ರಚಿಸ್ತಾರೆ. ಸೃಜನಶೀಲತೆ ಮತ್ತು ನಿರ್ದೇಶಕಿಯಾಗಿ ಇವರು ಕಾರ್ಯನಿರ್ವಹಿಸ್ತಾರೆ. ಮೈಸೂರಿನ ಪ್ರಖ್ಯಾತ ರಂಗ ಸಂಸ್ಥೆಯಾದ ರಂಗಾಯಣದ ನಿರ್ದೇಶಕಿಯಾಗಿಯೂ ಸಹ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವರ ಹಾಡಿನ ಶೈಲಿ ವಿಶಿಷ್ಟವಾದದ್ದು. ಇವರು ಚಕ್ಕೋತ ಕಾರ್ ಕಾರ್ ಎಲ್ಲೋರಿಕ್ಕ ಇರಬಹುದು, ಹಾಗೆಯೇ ಕುಲಕಬೇಡ ಮುಂತಾದ ಚಲನಚಿತ್ರ ಗೀತೆಗಳನ್ನು ಇವರು ಅದ್ಭುತವಾಗಿ ಹಾಡಿದ್ದಾರೆ. ಇವರು ನಟಿಸಿದ ಚಿತ್ರಗಳಂದರೆ ಕರಿಮಾಯಿ, ನಾಗಮಂಡಲ, ಮೂಕಜ್ಜಿಯ ಕನಸುಗಳು, ಕರಿಯ ಮುಂತಾದ ಹಲವಾರು ಸಿನಿಮಾಗಳು ಅಂತಲೇ ನಾವು ಗಮನಿಸಬಹುದಾಗಿದೆ. ಇವರ ಸಾಧನೆಗೆ 2013 ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಈ ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀಯನ್ನು ಇವರ ಸಾಧನೆಗೆ ಸಂದಿದೆ. ಹಾಗೆಯೇ ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಸಂದಿದೆ. ಇದಾಗಿತ್ತು ಬಿ ಜಯಶ್ರೀಯವರ ಒಂದು ಪುಟ್ಟದಾದ ಪರಿಚಯ. ಅವರ ಹುಟ್ಟುಹಬ್ಬ ಶುಭಾಶಯವನ್ನು ತಿಳಿಸುತ್ತಾ ಬನಿಯಗೂ ಅವರದೇ ದನಿಯಲ್ಲಿ ಇರುವಂತ ಒಂದು ಚಿತ್ರದ ಹಾಡನ್ನು ಕೇಳ್ಕೊಂಡು ಬರೋಣ. ಆಹನನ್ನ ಮದುವೆ ಅಂತ ಚಿತ್ರದ ಗೀತೆ ಹಾಡಿದ್ದಾರೆ ಬಿ ಜಯಶ್ರೀ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು. ಸ್ನೇಹಿತರೆ, ಸ್ಟುಡಿಯೋ ಸಮಯ ಈಗ 9:27. ಕನ್ನಡ ಕಿರುತೆರೆಯಲ್ಲಿ ತಮ್ಮದೇ ಆದ ಈಗಿನ ಒಂದು ಕಾಲದಲ್ಲಿ ವಿಶೇಷ ಒಂದು ಗ್ಲ್ಯಾಮರಿಕ್ ನಟಿಯಾಗಿ ಮತ್ತು ವಿಶೇಷ ಪಾತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ನಿಶಾ ರವಿಕೃಷ್ಣನ್ ಅವರ ಜನ್ಮದಿನವಾಗಿದೆ. ಇವರು ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ನಟಿಯಾಗಿದ್ದಾರೆ. ಖಾಸಗಿ ವಾಹಿನಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಇವರು 2000 ಇಸ್ವಿ ಜೂನ್ 9 ಹಾಸನದ ಸಕಲೇಶಪುರದಲ್ಲಿ ಜನಿಸ್ತಾರೆ. ತಂದೆ ರವಿಕೃಷ್ಣನ್ ಅವರು ಮಂಡ್ಯ ರಮೇಶ್ ತಂಡದಲ್ಲಿ ನಾಟಕಗಳಲ್ಲಿ ಭಾಗವಹಿಸುವುದು ನಿಶಾ ಸಿನಿ ಜರ್ನಿಗೆ ಸ್ಫೂರ್ತಿಯಾಗ್ತದೆ. ಕರ್ನಾಟಕ ಮತ್ತು ಇವರು ಭರತನಾಟ್ಯದಲ್ಲಿ ಕೂಡ ಪರಿಣಿತಿ, ಕರ್ನಾಟಕ ಸಂಗೀತ ಮತ್ತು ಭರತನಾಟ್ಯದಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ. ಇವರು ಖಾಸಗಿ ವಾಹಿನಿಯ ಟಿವಿ ಮೂಲಕ ಇವರು ಸಿನಿ ಪಯಣವನ್ನು ಆರಂಭಿಸ್ತಾರೆ. ಸರ್ವಮಂಗಳ ಮಾಂಗಲ್ಯ ಎಂಬ ಧಾರಾವಾಹಿ ಮೂಲಕ, ಹಾಗೆಯೇ ನಿಶಾ ಅವರು ಗಟ್ಟಿಮೇಳ ಎಂಬ ಧಾರಾವಾಹಿ ಮೂಲಕ ತಮ್ಮನ್ನು ನಟನೆಯ ಒಂದು ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ತಾರೆ. ಜೊತೆಗೆ ಇವರು ಅತ್ಯುತ್ತಮ ನಾಯಕಿ ಪ್ರಶಸ್ತಿಯನ್ನು, ಅಂದರೆ ಕಿರುತೆರೆ ನಟಿ ನಾಯಕಿ ಎಂಬ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಬೆಂಗಳೂರಿನ ಟೈಮ್ಸ್ ಮೋಸ್ಟ್ ಡಿಸ್ಟೈರೇಬಲ್ ಎಂಬ ವಿಮೆನ್ ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಇದಾಗಿತ್ತು ನಿಶಾ ರವಿಕೃಷ್ಣ ಅವರ ಒಂದು ಪುಟ್ಟ ಪರಿಚಯ. ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ತಿಳಿಸ್ತಾ ಬನ್ನಿ, ಈಗ ಒಂದು ಹಿಂದಿ ಚಿತ್ರದ ಹಾಡನ್ನು ಕೇಳ್ಕೊಂಡು ಬರೋಣ. ಅನುರಾಧ ಪೌಡ್ವಾಲ್ ಹಾಗೂ ಉದಿತ್ ನಾರಾಯಣ್ ಅವರ ದನಿಗಳಲ್ಲಿ ಕೇಳೋಣ ದಿಲ್ ಚಿತ್ರದ ಈ ಗೀತೆಯನ್ನು.

ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರರೀತಿಯ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂದಿತು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 9:22. ಈಗ ಇಂಪಾದ ಭಾವಗೀತೆಗಳನ್ನು ಕೇಳುವ ಸಮಯ. ಸ್ನೇಹಿತರೆ, ಈ ಭಾವಗೀತೆಗಳನ್ನು ಕೇಳ್ತಾ ಒಂದಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಸಾಧನೆ ಮಾಡಿದ ಮಹನೀಯರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅವರ ಹುಟ್ಟಿದ ಹಬ್ಬದ ದಿನದ ಹಿನ್ನೆಲೆಯಲ್ಲಿ ರೇಖಾ ಕಾಖಂಡಿಕಿ ಅವರು ಪ್ರಸಿದ್ಧ ಕಥೆಗಾರ್ತಿ ಮತ್ತು ಕಾದಂಬರಿಕಾರ್ತಿಯಾಗಿದ್ದಾರೆ. ಇವರ ಜನ್ಮದಿನ ಇಂದಾಗಿದೆ. ಇವರು 1951 ಜೂನ್ 9 ಬಾಗಲಕೋಟೆಯಲ್ಲಿ ಜನಿಸ್ತಾರೆ. ತಂದೆ ಮಧ್ವರಾವ್ ಕುಲಕರ್ಣಿ, ತಾಯಿ ವತ್ಸಲ. ಇವರು ಬಹಳಷ್ಟು ಸಾಹಿತ್ಯದ ಸೇವೆಯಲ್ಲಿ ಅಂದರೆ ಕತೆ, ಕಾದಂಬರಿ ಹಾಗೂ ಜೀವನ ಚರಿತ್ರೆಗಳನ್ನು ರಚಿಸಿದ್ದಾರೆ. ಇವರ ಕಾದಂಬರಿ ಅಂದರೆ ಇದ್ದು ಇಲ್ಲದ ಸಂಬಂಧಗಳು, ತ್ರಸ್ತ ಮತ್ತು ವೈವಸ್ವತ್ತ. ಹಾಗೆಯೇ ಇವರ ಆತ್ಮಕಥನ ಅಂದರೆ ನನ್ನ ಪುಟ, ಅನುಭವದ ಸ್ವಗತಗಳು. ಹರಿದಾಸ ಸಾಹಿತ್ಯ ಕೃತಿ ಅಂದರೆ ಹರಿದಾಸ ಪರಂಪರೆಯ ಪ್ರಸಿದ್ಧ ದಾಸರಾದ ಶ್ರೀ ಪ್ರಸನ್ನ ವೆಂಕಟದಾಸರ ಕುರಿತಾದ ಶ್ರೀ ಪ್ರಸನ್ನ ವೆಂಕಟ ವಿಜಯ ಎಂಬ ಜೀವನ ಚರಿತ್ರೆಯನ್ನು ಇವರು ಬರೆದಿದ್ದಾರೆ. ಇವರ ಪ್ರಸಿದ್ಧವಾದ ಕಾದಂಬರಿಯಾದ ಅರುಣರಾಗ ಎಂಬ ಕಾದಂಬರಿ 1986 ಖ್ಯಾತ ಚಲನಚಿತ್ರವಾಗಿ ಇದು ಮೂಡಿಬಂದಿದೆ. ಹಾಗೆಯೇ ಇವರ ಐತಿಹಾಸಿಕ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ ವೈವಸ್ವತ ಕಾದಂಬರಿಗೆ ಪ್ರತಿಷ್ಠಿತ ಚಡಗ ಸ್ಮಾರಕ ಪ್ರಶಸ್ತಿ ಲಭಿಸಿದೆ. ಇದಾಗಿತ್ತು ರೇಖಾ ಕಾಖಂಡಿಕೆಯವರ ಒಂದು ಪುಟ್ಟ ಪರಿಚಯ. ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ ಈಗ ಒಂದು ಇಂಪಾದ ಭಾವಗೀತೆಗಳನ್ನು ಕೇಳೋಣ. ಆರಂಭಕ್ಕೆ ವರಕವಿದರ ಬೇಂದ್ರೆಯವರ ಕವನ ಹಾಡಿದ್ದಾರೆ ಧನ್ಯಶ್ರೀ.

ಧನೀಶ್ ಅವರ ದನಿಯಲ್ಲಿ ವರಕವಿದರ ಬೇಂದ್ರೆಯವರ ಕವನವನ್ನು ಆಲಿಸಿದಿವಲ್ವಾ ಸ್ನೇಹಿತರೆ? ಮುಂದಿನ ಭಾವಗೀತೆಯನ್ನ ಕೇಳಿಸುವ ಮುನ್ನ ಬನ್ನಿ, ಮತ್ತೊಬ್ಬರು ಸಾಹಿತಿಗಳು ಮತ್ತು ಸಂಶೋಧಕರ ಹುಟ್ಟಿದ ದಿನವಾಗಿದೆ. ಗುರುಮೂರ್ತಿ ಪಿಂಡುಕೂರ್ ಅವರ ಜನ್ಮದಿನವಾಗಿದೆ. ಇವರು ಪ್ರಸಿದ್ಧ ಬರಹಗಾರರು, ಅನುವಾದಕರು ಮತ್ತು ಸಂಶೋಧಕರು. ಇವರು 1938 ಜೂನ್ 9 ಬಳ್ಳಾರಿ ಜಿಲ್ಲೆಯ ನಾರಾಯಣ ದೇವರಕೆರೆಯಲ್ಲಿ ಜನಿಸ್ತಾರೆ. ತಂದೆ ವೀರುಪಣ್ಣ, ತಾಯಿ ರಾಮಕ್ಕ. ಇತಿಹಾಸ ಸಂಶೋಧನೆ, ಇವರ ವಿಜಯನಗರದ ಸಾಮ್ರಾಜ್ಯ ಇತಿಹಾಸ ಕುರಿತು ಆಳವಾದ ಸಂಶೋಧನೆ ನಡೆಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸ್ತ್ರಗಳು ಎಂಬ ವಿಷಯ ಕುರಿತು ಸಂಶೋಧನೆ ನಡೆಸಿ PhD ಪದವಿಯನ್ನು ಪಡೆದಿದ್ದಾರೆ. ಇವರ ಭಾಷಾಂತರವು ಒಂದು ಪ್ರಮುಖ ಕಲೆಯಾಗಿದ್ದು, ತೆಲುಗು ಸೇರಿದಂತೆ ಇತರೆ ಭಾಷೆಗಳಲ್ಲಿ ಪ್ರಮುಖ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳು, ವಿಜಯನಗರದ ತುಳುವ ವೀರ ನರಸಿಂಹರಾಯರು, ಭಗ್ನ ವಿಜಯನಗರ ಚರಿತ್ರೆ ಅನುವಾದಿತ ಕೃತಿಯಾಗಿದೆ. ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಗೆ ಇವರಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ಘನ ಸರ್ಕಾರವು ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದಾಗಿತ್ತು ಗುರುಮೂರ್ತಿ ಪಿಂಡುಕೂರ್ ಅವರ ಒಂದು ಪುಟ್ಟ ಪರಿಚಯ. ಅವರ ಹುಟ್ಟುಹಬ್ಬದ ಶುಭಾಶಯಕ್ಕೆ ತಿಳಿಸ್ತಾ ಬನ್ನಿ, ಈಗ ರಾಷ್ಟ್ರಕವಿ ಕುವೆಂಪು ಅವರ ಕವನವನ್ನು ಪುತ್ತೂರು ನರಸಿಂಹನಾಯಕ್ ಅವರ ಕಂಠದಲ್ಲಿ ಆಲಿಸೋಣ.

ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಕವನವನ್ನು ಕೇಳಿದ್ರಿ. ಸ್ನೇಹಿತರೆ, ಒಂದಷ್ಟು ಸಂದೇಶದ ಕಡೆ ನೋಡೋಣ. ಬಹಳಷ್ಟು ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಕೇಳಿ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಸಂದೇಶಗಳ ಕಡೆ ಈಗ ಗಮನ ಹರಿಸ್ತಾ ಇದ್ದೀವಿ. ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಆಲಿಸಿ ನಮ್ಮ ಕೇಳುಗರೆಲ್ಲ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬನ್ನಿ, ಮುಂಜಾನೆಯ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರು ಆಲಿಯವರು, ಹನುಮಂತಾಪುರ ಜಗಳೂರು ತಾಲೂಕಿನಿಂದ. ಹಾಗೆಯೇ ಉಮೇಶ್ ಸಿರಿಗೆರೆಯವರು ಚಿತ್ರ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ದಯಮಾಡಿ ಚಿತ್ರ ಸಂದೇಶ ಬೇಡ ಗೆಳೆಯರೆ, ಬರವಣಿಗೆ ಸಂದೇಶ ಕಳಿಸ್ಕೊಡಿ. ಆಕಾಶವಾಣಿ ಭದ್ರಾವತಿ ಮಂಗಳವಾರದ ಬೆಳಗಿನ ಶುಭೋದಯ ಒಂದೇ ಮಾತರಂ ಎನ್ನೋಣ. ಕೆರೆಬೇರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ್ ಗಡದೆ ಅವರು. ಹಾಗೆಯೇ ಕೆಳದಿ ಕ್ಷಮಿಸಿ, ನಮ್ಮ ಒಂದು ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮುಂಜಾನೆ ಶುಭೋದಯ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪ್ರೀತಿ ಆಕಾಶವಾಣಿಗೆ ಮುಂಜಾನೆ ಶುಭೋದಯ, ನಮಸ್ಕಾರ ಎಲ್ಲರಿಗೂ. ಕಿಷ್ಕಂತ್ಯ ನಗರ ಗಂಗಾವತಿ ಈರಣ್ಣನವರು, ಶುಭೋದಯ. ಬೆಳಗಿನ ಕಾರ್ಯಕ್ರಮ ಗೀತಾರಾಧನ ಕಾರ್ಯಕ್ರಮದಲ್ಲಿ ಮಧುರೈ ಮೀನಾಕ್ಷಿ ಅಮ್ಮನ ಕುರಿತಾಗಿ ಮಾಹಿತಿ ಜೊತೆಗೆ ಭಕ್ತಿಗೀತೆ ಹಾಗೂ ಅರ್ಥಪೂರ್ಣ ಚಿಂತನೆ ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ, ಶುಭೋದಯ ಆಕಾಶವಾಣಿ. ಇಂದಿನ ಗೀತಾರಾಧನೆಯಲ್ಲಿ ಮಧುರೈ ಮೀನಾಕ್ಷಿ ದೇವಸ್ಥಾನದ ಬಗ್ಗೆ ಮಾಹಿತಿ. ಕರ್ಜಿಗೆಯವರ ಕಥನಗದ ಸಮಾಜದಲ್ಲಿ ಮತ್ತೊಬ್ಬರ ಸಮಸ್ಯೆ ನಮ್ಮದು ಆಗಬಹುದು ಎಂಬ ಯೋಚನೆ ನಮ್ಮದಾಗಿರಬೇಕು ಎಂಬ ಕಿವಿ ಮಾತು ಹೇಳಿದ್ರು, ಚೆನ್ನಾಗಿತ್ತು. ಧನ್ಯವಾದಗಳು ಪ್ರತಿಮ ನಾಯಕ್ ಅವರು ಶಿವಮೊಗ್ಗದಿಂದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಶುಭ ಮುಂಜಾನೆ. ವಿಶ್ವಮಾನ್ಯತೆಯ ದಿನಾಚರಣೆ ಶುಭಾಶಯಗಳು. ಎಸ್ ಆರ್ ಭಟ್ ಅವರ ಸಂದರ್ಶನ ಬಹಳ ಸುಂದರವಾಗಿ ಮೂಡಿಬಂತು ಹಾಗೂ ಕರುಣಾಳ ಬಾಬಳಿಕೆ ಚಿಂತನ ಮತ್ತು ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ಸುಂದರವಾಗಿ ಮೂಡಿ ಬಂದು ಆರೋಗ್ಯ ಮಾಹಿತಿ ಹಾಗೂ ವಾರ್ತೆಗಳು ಸೂಪರ್ ಆಗಿತ್ತು. ಕಿರಣ್ ಬೆಡಿಯವರ ಜನ್ಮದಿನದ ಶುಭಾಶಯಗಳು. ರಂಗಭೂಮಿ ಕಲಾವಿದೆ ಡಾಕ್ಟರ್ ಬಿ ವಿಜಯಶ್ರೀವರ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರು ವಿಜಯ್ ಕುಮಾರ್ ಅವರು. ಹೆಚ್ ರುದ್ರಸ್ವಾಮಿ ಅವರು, ಕಣದಾಳ್ ಬಡಾವಣೆ, ಹೊಸ ಬಡಾವಣೆ, ಚಿಕ್ಕಮಗಳೂರಿನಿಂದ ಇಂದು ಬೆಳಿಗ್ಗೆ 7:45ಕ್ಕೆ ಪ್ರಸಾರವಾದ ಜಗದೇಕ ವೀರನ ಕಥೆ ಮತ್ತು ರಂಗನಾಯಕಿ ಚಿತ್ರದ ಚಿತ್ರಗೀತೆಗಳು ತುಂಬಾ ಮಧುರವಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ಆಕಾಶವಾಣಿ ಭದ್ರಾವತಿ ನಿರೂಪಕರಿಗೆ ನಮಸ್ಕಾರಗಳು. ಮುಂಜಾನೆ 8:40ಕ್ಕೆ ಪ್ರಸಾರವಾದ ಎಲ್ಲ ಹಾಡುಗಳು ಕೇಳಲು ಬಲು ಮಧುರವಾಗಿದ್ದವು. ಅದೇ ರೀತಿ ವಣ್ಣಾಪುರಂಗೆ ಕಾರಣ ಖಂಡಿತ ನಿಮ್ಮ ವಿಚಾರವನ್ನು ನಾವು ನಮ್ಮ ನಿಲಯದ ನಿರ್ದೇಶಕರೇ ತಿಳಿಸ್ತೇವೆ. ಎಸ್ ಎಸ್ ಮುದಿಗೌಡರು ಇನ್ಮೋಹಂಗಲ ಸವದತ್ತಿಯಿಂದ. ನಮಸ್ತೆ ಡಾಕ್ಟರ್ ಬಿ ಜಯಶ್ರೀ ಅಮ್ಮ ಅವರ ಜನ್ಮದಿನ ಶುಭಾಶಯಗಳು. ಪ್ರಸಾರವಾದ ಹಾಡುಗಳು ಮಾಹಿತಿ ಅದ್ಭುತ, ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆಯ ಮೂಡಲೆ ವಿಠಲ್ಪುರದಿಂದ ಪದ್ಮಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಇದ್ವು. ಡಾಕ್ಟರ್ ವಿನಯ್ ಸರ್ ಅವರ ಪ್ರಥಮ ಚಿಕಿತ್ಸೆ ತುಂಬಾ ಉಪಯುಕ್ತವಾದ ಮಾಹಿತಿ ನೀಡಿದರು. ಹಾಗೆಯೇ ಕಿರಣ್ ಬೇಡಿ ಅವರ ಪರಿಚಯ ಮತ್ತು ಹಾಡುಗಳು ತುಂಬಾ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ, ಸರ್ ನಮಸ್ತೆ. ಪ್ರತಿದಿನ ಆಕಾಶವಾಣಿಯಲ್ಲಿ ಮೂಡಿ ಬರುವ ಮಿಕ್ಸ್ ಮೆಲೋಡಿ ಮತ್ತು ಪಕ್ಷಿ ಪ್ರಪಂಚ ಆರೋಗ್ಯ ಕುರಿತು ಇತರ ಎಲ್ಲ ಕಾರ್ಯಕ್ರಮ ಚಂದ ಮೂಡಿ ಬರ್ತಾ ಇದೆ. ನಿಮಗೂ ಮತ್ತು ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇಸ್ಮಾಯಿಲ್ ಅವರು, ಕುವೆಂಪು ವಿಶ್ವವಿದ್ಯಾಲಯದಿಂದ. ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ, ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬ ಚೆನ್ನಾಗಿತ್ತು. ಹಾಗೆಯೇ ಹಸಿದಾಗ ನೀಡಿದ ಅನ್ನ, ಕಷ್ಟದಲ್ಲಿ ಮಾಡಿದ ಅಲ್ಪ ಸಹಾಯ, ಬಯಸಿದವರಿಗೆ ನೀಡಿದ ದಾನ, ಇವು ನಮ್ಮನ್ನು ಸಾವಿನ ನಂತರವೂ ಜೀವಂತವಾಗಿ ಇಡುತ್ತದೆ ಅಂತ ಅವರು ತಮ್ಮದೇ ಆದ ಅಭಿಪ್ರಾಯ ತಿಳಿಸಿದ್ದಾರೆ. ಬ್ರಹ್ಮಾನಂದ ನಡೆ ವಿದ್ಯಾನಗರ ಶಿವಮೊಗ್ಗದಿಂದ. ಹಲೋ ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ ಮಂಗಳವಾರದ ಶುಭ ಮುಂಜಾನೆಗಳು. ಬೆಳಗ್ಗೆ 7:15ಕ್ಕೆ ಮೂಡಿ ಬಂದ ಬದುಕು ಜಟಕ ಬಂಡಿ ಕಾರ್ಯಕ್ರಮದಲ್ಲಿ ತೃತೀಯ ಲಿಂಗಿಯವರೊಂದಿಗೆ ಸಂದರ್ಶನ. ಇವತ್ತಿನ ಸಮಾಜದಲ್ಲಿ ತೃತೀಯ ಲಿಂಗಿಗಳ ಜೀವನ, ಅವರ ಸ್ಥಿತಿಗತಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾಧಕರೊಂದಿಗೆ ಸಂದರ್ಶನ. ಸಾಧಕರೇ, ಜೀವನದ ಸ್ಥಿತಿಗತಿ ಹಾಗೂ ಪ್ರಸ್ತುತ ತೃತೀಯ ಲಿಂಗಿಗಳ ಪರಿಸ್ಥಿತಿ ಕುರಿತು ಅನೇಕ ಮಾಹಿತಿ ಒದಗಿಸಿತು. ಭಕ್ತಿ ಆಧಾರಿತ ಚಲನಚಿತ್ರಗೀತೆಗಳು ಭಕ್ತಿಯ ಭಾವದಲ್ಲಿ ತೇಲಿಸಿದವು. 8:30ಕ್ಕೆ ಮೂಡಿ ಬಂದ ಆಯುರ್ವೇದ ವೈದ್ಯರೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಆಯುರ್ವೇದ ಚಿಕಿತ್ಸೆ ಮೂಲಕ ಅನೇಕ ಕಾಯಿಲೆಗಳು ಗುಣಪಡಿಸುವುದು, ಆರೋಗ್ಯ ಕಾಪಾಡುವುದು, ಈ ಬಗ್ಗೆ ಒಳ್ಳೆ ಮಾಹಿತಿ ದೊರೆಯಿತು. ಇಂದಿನ

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಸುಪ್ರಸಿದ್ಧ ಕಾರ್ಯಕ್ರಮವಾದ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬಾ ಚಂದವಾಗಿ ಮೂಡಿ ಬಂತು. ದಿನದ ಮಾಹಿತಿ ಒಳ್ಳೊಳ್ಳೆ ಹಾಡಿನೊಂದಿಗೆ ಆರಂಭವಾದ ಆಗಿದೆ. ಮೊದಲನೇ ಹಾಡು ಕುಂಕುಮ ಇರುವುದೇ ಹಣೆಗಾಗಿ, ಹಾಡು ತುಂಬಾ ತುಂಬಾ ಹಿಡಿಸ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ವಂದನೆಗಳು, ಶುಭ ದಿನ. ಸರ್ ಅರ್ ಮೇಡಮ್ ಶುಭೋದಯ. 103.5 ಭದ್ರಾವತಿ ಎಫ್ಎಂ ವರ್ಕೌಟ್ ಆಗ್ತಿಲ್ಲ, ಆನ್ಲೈನ್ ಸರ್ವಿಸ್ ನಿಲ್ಲಿಸ್ಬಿಟ್ಟಿದ್ದೀರಾ, ಹಾಗಾದ್ರೆ ತುಂಬಾ ಮೋಸವಾಗಿದೆ ಫ್ರೆಂಡ್ಲಿ. ಯಾಕೆಂದ್ರೆ ಪ್ರೋಗ್ರಾಮ್ ಒಂದು ಕೇಳದೆ ಬೇಸರವಾಗದೆ ಬಿಟ್ಟು ಕ್ಲಿಯರ್ ಮಾಡುವಿರಾ? ಇಲ್ಲ, ಪ್ರಸಾರವಾಗ್ತಾ ಇದೆ, ತಾವು ಗಮನಿಸಿ ಮೂಡಿ ಬರ್ತಾ ಇದೆ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಶುಭ ಮುಂಜಾನೆ ಸರ್. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ಗೀತಾರಾಧನೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿತ್ತು. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ನಮಸ್ತೆ ಸರ್, ಮುಂಜಾನೆ ಶುಭೋದಯ. ವಿಜಯಪುರ ನಗರದಿಂದ ನಿಲಯದ 9:05 ಪ್ರಸಾರದ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ತುಂಬ ಧನ್ಯವಾದಗಳು. ನಮಸ್ಕಾರ. ಶುಭ ಮುಂಜಾನೆ ಆಕಾಶವಾಣಿ. ಬೆಳಗ್ಗೆ ಪ್ರಸಾರವಾದ ಕರುಣಾಳು ಬಾ ಬೆಳಗ್ಗೆ ಚೆನ್ನಾಗಿತ್ತು, ನಂತರ ಪ್ರಸಾರವಾದ ಎಲ್ಲ ಚೇತರಿಗಳು ಆರೋಗ್ಯ ಭಾಗ್ಯ ತುಂಬ ಚೆನ್ನಾಗಿತ್ತು, ಹೀಗೆ ರೇಡಿಯೋ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು, ಲಕ್ಷ್ಮಿ ಸೈಕಲ್ ಶಾಪ್ ಜನಾಪುರ ಭದ್ರಾವತಿಯಿಂದ. ಮಂಗಳವಾರದ ಬೆಳಗಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದ ನಮ್ಮ ಪ್ರೀತಿಯ ಸಹೋದರ ಬಸವರಾಜ್ ಅವರಿಗೆ ವಂದನೆಗಳು. ಬೆಳಗಿನ ಗೀತಾರಾಧನೆಯಲ್ಲಿ ಒಳ್ಳೆಯ ಭಕ್ತಿಗೀತೆ ಮತ್ತು ಮೀನಾಕ್ಷಿ ದೇವಸ್ಥಾನ ಪರಿಪೂರ್ಣ ಪರಿಚಯ, ಹಾಗೆಯೇ ಬಸವರಾಜ್ ನೆಲ್ಲಿಸರ್ ಅವರ ಚಿಂತನ, ಕರುಣಾಳು ಬಾ ಬೆಳಕೆ ಮತ್ತು ಬದುಕು ಜಟಕ ಬಂಡಿ ಎಲ್ಲ ಕಾರ್ಯಕ್ರಮಗಳು ನಮಗೆ ಅಚ್ಚುಕಟ್ಟಾಗಿ ಕೇಳಿಸಿದ ನಿಮಗೂ, ತಾಂತ್ರಿಕತೆಯಲ್ಲಿ ಯಾವುದೇ ಅಡಚಣೆ ಇಲ್ಲದೆ ನಮ್ಮ ಕೇಳುಗರಿಗೆ ತಲುಪಿಸಿದ ನಮ್ಮ ತಂತ್ರಜ್ಞಾನದ ವರ್ಗಕ್ಕೂ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರಾಜು ಶಂಕರ್ಘಟ್ಟ ಅವರು. ಶುಭೋದಯ. ಈ ದಿನ ಬೆಳಗ್ಗೆ ಚಿಂತನ, ಕರುಣಾಳು ಬಾ ಬೆಳಗ್ಗೆ, ಹೆಲ್ತ್ ಇಂಟ್ಸ್, ವಾರ್ತೆಗಳು, ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ಸೂಪರ್ ಆಗಿತ್ತು. ಮಿಕ್ಸ್ ಮಾಡಿ ಪ್ರಸಾರವಾಗುತ್ತಿರುವ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ. ಈಗ ಪ್ರಸಾರವಾಗುತ್ತಿರುವ ಭಾವಗೀತೆಗಳು ತುಂಬ ಅರ್ಥಪೂರ್ಣವಾಗಿದೆ. ಈ ದಿನ ಹುಟ್ಟುವ ಭವನ ಆಚರಿಸಿಕೊಳ್ಳುತ್ತಿರುವ ಸಾಧಕರಿಗೆ ಶುಭಾಶಯಗಳು ನಿಮಗೂ ಮತ್ತು ಆಕಾಶವಾಣಿಗೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶೇಷಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು, ಶುಭ ಮುಂಜಾನೆ, ನಮಸ್ಕಾರ. ಹಿಂದಿ ಕನ್ನಡ ಚಿತ್ರಗೀತೆಗಳು ಭಾವಗೀತೆಗಳು ದಿನದ ವಿಶೇಷತೆ ಮಾಹಿತಿ ಕಾರ್ಯಕ್ರಮ ಕೇಳಿ ತುಂಬಾ ಆನಂದವಾಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಶುಭ ಮುಂಜಾನೆ. ಬೆಳಗಿನ ಆರೋಗ್ಯ ಮಾಹಿತಿ ಸೂಪರ್ ಆಗಿತ್ತು. ಇಂದು ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇದ್ದೇವೆ. ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣ ಮೂಡಿ ಬರ್ತಿದೆ. ಭಕ್ತಿಗೀತೆಗಳು, ಭಾವಗೀತೆಗಳು, ಚಿತ್ರಗೀತೆಗಳು, ಗುರುರಾಜ್ ಕರ್ಜಿಯವರ ಕಥನಕ ಸೂಪರ್ ಆಗಿತ್ತು. 7:45 ಪ್ರಸಾರವಾದ ಶಿವಶಂಕರಿ ಹಾಡು ಸೂಪರ್ ಆಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಸುಂದರವಾದ ಖುಷಿಯಾದ ಧನ್ಯವಾದಗಳು. ಗಾದೆ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ, ಖಂಡಿತ ಗಾದೆ ಬಂಡಿ ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತದೆ ಸ್ನೇಹಿತರೆ. ಹಾಯ್, ಗುಡ್ ಮಾರ್ನಿಂಗ್ ಸರ್, ಇವತ್ತಿನೆಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿ ಬರ್ತಿದೆ. ಕರಡರೆ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ರೂಪ ಹೆಚ್ KSRP ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಬೆಳಗಿನ ಶುಭೋದಯ ಸರ್, ಬೆಳಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ನಾವು ಆಲಿಸ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಅಮ್ಮ. ಹಾಗೆಯೇ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಪ್ರಥಮ ಚಿಕಿತ್ಸೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಎಕ್ಸ್ಪ್ಲೈನ್ ಮಾಡಿದ್ರು ಡಾಕ್ಟರ್ ವಿನಾಯಕ್ ಸರ್ ವರ್ಣಿಕಾ ಜೀವನಹಳ್ಳಿಯಲ್ಲಿಂದ. ಹಾಗೆಯೇ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಿಕ್ಸ್ ಮಳಿ ದಿಲ್ ಹಾಡುಗಳು ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಗೌರಮ್ಮ ಅವರು ಹಾವೇರಿಯಿಂದ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ, ಹುಬ್ಳಿ, ಶುಭ ಮುಂಜಾನೆ. ಈ ದಿನದ ಕಾರ್ಯಕ್ರಮ ಚೆನ್ನಾಗಿತ್ತು, ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದಗಳು. BH ಆಂಜನೇಯ, ಓಲ್ಡ್ ಟೌನ್, ಹನುಮಂತನಗರ, ಭದ್ರಾವತಿಯಿಂದ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಸರ್, ಮಾರ್ನಿಂಗ್ ಆಲ್ ಪ್ರೋಗ್ರಾಮ್ ಮಿಕ್ಸ್ ನೋಡಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಂಪಣ್ಣ ಅವರು ನೇಮತಿಯಿಂದ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಾಯಕ ಭಟ್ ಅವರು ದೇಹದಲ್ಲಿ ಕಾಣಿಸಿಕೊಳ್ಳುವ ಕಾಯಿಲೆಗಳು, ಹಾಗೆಯೇ ಕಾರಣಗಳು ಏನು, ಇದಕ್ಕೆ ಆಯುರ್ವೇದದಲ್ಲಿರುವ ಚಿಕಿತ್ಸೆಗಳ ಬಗ್ಗೆ, ಆಹಾರದಲ್ಲಿ ಪಥ್ಯ ಮತ್ತು ಅದರ ಬಗ್ಗೆ, ಪಥ್ಯ ಮತ್ತು ಅಪಥ್ಯತೆ ಬಗ್ಗೆ, ನಿದ್ದೆ ಬಗ್ಗೆ, ಹೆರಿಗೆ ನಂತರದ ಗರ್ಭ ಸಂಸ್ಕಾರದ ಬಗ್ಗೆ ವಿವರವಾಗಿ ತಿಳಿಸಿದರು. ಶಿಲ್ಪಾ HM ಸಂದರ್ಶನ ಚೆನ್ನಾಗಿ ನಡೆಸಿಕೊಟ್ರು, ಅವರಿಗೂ ಆಕಾಶವಾಣಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಸರ್, ವಿಜಯಪುರ ನಗರದಿಂದ ಭಾಗ್ಯಶ್ರೀ. ಇಂದು ಬೆಳಗ್ಗೆ 9:35 ನಿಲಯದಿಂದ ಪ್ರಸಾರವಾದ ಭಾವಗೀತೆಗಳು ತುಂಬ ಮಧುರವಾಗಿ ಮೂಡಿ ಬಂದವು, ತುಂಬ ಧನ್ಯವಾದಗಳು. ನಮಸ್ಕಾರ ರೀ ಸರ್ ಅಂತ ಹೇಳ್ತಾರೆ, ತಮಗೂ ನಮಸ್ಕಾರ ರೀ. ದರಾ ಬೇಂದ್ರೆಯವರ ಭೃಂಗದ ಬೆನ್ನೇರಿವಂತ ಭಾವಗೀತೆ ಜೀವನ ಸಂಜೀವನ, ಪುತ್ತೂರು ನರಸಿಂಹನಾಯಕ್ ಅವರ ಒಂದು ದನಿಯಲ್ಲಿ ಮೂಡಿ ಬಂದ ರಾಷ್ಟ್ರಕವಿ ಕುವೆಂಪು ಅವರ ಕವನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಸರೋಜ ಜಯಶಂಕರ್, ನಿವೃತ್ತ ಶಿಕ್ಷಕಿಯವರು, ಹೊಸಕೆರೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ. ನಮಸ್ತೆ ಸರ್, ಬೆಳಗಿನ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದವು, ಮಿಕ್ಸ್ ನೋಡಿ ಹಾಡು ಭಾವಗೀತೆಗಳು ಸುಮಧುರವಾಗಿದ್ವು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಶಿವಮೊಗ್ಗ ಬಸವೇಶ್ವರ ನಗರದ ಜಯಶೀಲ ಸದಾಶಿವ ಅವರು, ಗುಡ್ ಮಾರ್ನಿಂಗ್ ಸಲ್ಮಾ ಟೀಚರ್, ತರೀಕೆರೆ ಆಲ್ ಪ್ರೋಗ್ರಾಮ್ ಸೂಪರ್. ಪುಷ್ಪಾ ಶಾನ್ಭೋಗ್ರ ಹುಡುಗರು ಗದಗ, ಇವತ್ತಿನ ಪ್ರೋಗ್ರಾಮ್ ಸೂಪರ್, ಎಲ್ಲ ಹಾಡುಗಳು ಸೂಪರ್ ಕೇಳ್ತಾ ಇದ್ದೀವಿ, ಮಾಹಿತಿ ತುಂಬಾ ಇಷ್ಟ ಆಯ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರ್ನಳ್ಳಿ, ಶುಭ ಮುಂಜಾನೆ ಸರ್, ಚಂದ ಮೂಡಿ ಬರ್ತಿದೆ, ಧನ್ಯವಾದಗಳು. ಮಂಗಳವಾರದ ವಂದನೆಗಳು, ಹೆಲ್ತ್ ಹಿಂಟ್ಸ್ ಮಿಕ್ಸ್ ನೋಡಿ ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಶ್ರೀಶೈಲ ಕುಮಾರ್ ಏರ್ ಲೇಔಟ್ ಶಿವಮೊಗ್ಗದಿಂದ. ನಾಗಶಿ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ವೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ವಿಶ್ವ ಮಾನ್ಯತೆ ದಿನದ ಹಾರ್ದಿಕ ಶುಭಾಶಯಗಳು. ಶುಭ ಮುಂಜಾನೆ ಮಂಕುತಿಮ್ಮನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಅಮ್ಮನ ದೇವಾಲಯದ ಪೈ ಮಾಹಿತಿ ಚಿಂತನ ಕರುಣಾಳು ಬಾ ಬೆಳಕ್ಕೆ ನೇಗಿಲೆ ಮಿಡಿತ ಆರೋಗ್ಯ ಸೂತ್ರ ಬದುಕು ಜಟಕ ಬಂಡಿ ಚಿತ್ರಗೀತೆಗಳು ಮಿಕ್ಸ್ ನೋಡಿ ಭಾವಗೀತೆಗಳು ತುಂಬಾ ಚೆನ್ನಾಗಿದ್ವು. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಬೆಳಗಿನಿಂದ ಪ್ರಸಾರವಾದ ಭಕ್ತಿಗೀತೆಗಳು ಚಿಂತನ ಮಿಕ್ಸ್ ನೋಡಿ ಈಗ ಪ್ರಸಾರವಾಗುತ್ತಿರುವ ಭಾವೈತಿಗಳು ಇಷ್ಟವಾದ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೆಳಗಿನ ಶುಭಾಶಯಗಳು ಸರ್, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಉತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ ಅವರು. ಹಾಗೆಯೇ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳಿಕೇಡ ಬೀದಿಯಿಂದ ಕುಪ್ಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಬೆಳಗ್ಗೆ 9:09 ಮೂಡಿ ಬಂದ ಸಂದರ್ಶನ ಬಹಳ ಸೊಗಸಾಗಿ ಇತ್ತು, ಉತ್ತಮವಾಗಿತ್ತು, ನಡೆಸಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. 8:30 to 9:00 ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಬೆಳಗ್ಗೆ ಭಕ್ತಿಗೀತೆಗಳು ಚಿಂತನ ಕರುಣಾಳು ಬಾ ಬೆಳಕ್ಕೆ ಹೆಲ್ತ್ ಇಂಟ್ಸ್ ವಾರ್ತೆ ಪ್ರಸಾರ ಬದುಕು ಜಟಕ ಬಂಡಿ ಮಾಹಿತಿ ತುಂಬ ಚೆನ್ನಾಗಿತ್ತು, ಅವಿಸ್ಮರಣೀಯವಾಗಿತ್ತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಆಕಾಶವಾಣಿಗೂ ಧನ್ಯವಾದಗಳು. ವಿಶ್ವಾಸ್ ಸವಳಂಗ ಶಿಕಾರಿಪುರದಿಂದ ಧನ್ಯವಾದಗಳು ವಿಶ್ವಾಸ್ ಅವರೇ. ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ, ತಮ್ಮೆಲ್ಲ ಸಂದೇಶಗಳು ಓದಿಯಾಗಿದೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮದ ಕಡೆಗೆ ಗಮನ ಹರಿಸೋಣ ಸ್ನೇಹಿತರೆ. ಮುಂದಿನ ಕಾರ್ಯಕ್ರಮ ಗೊತ್ತುಂಟಲ್ಲ, ಮಂಗಳವಾರದ ವಿಶೇಷತೆ ಗಾದೆಯ ಬಂಡಿ ಬರ್ತಾ ಇದೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿನಿಮಮ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 10:19.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಾಡು ಮಾತಾಡು ಆತ್ಮೀಯ ಕೇಳುಗರಿಗೆಲ್ಲ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾರದ ವಿಶೇಷತೆ ಗಾಥಾ ಎಂಬ ಸಂಸ್ಕೃತ ಗಾಥಾ ಎಂಬ ಶಬ್ದದಿಂದ ಅನಾವರಣಗೊಂಡಂಥ ಗಾದೆ, ಹಿರಿಯರ ಅನುಭವದ ವಾಣಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದೆಂಬ ನಾಣ್ಣುಡಿ, ಹೀಗೆ ಅನೇಕ ರೀತಿಯಲ್ಲಿ ಇದ್ದಂತಹ ಮೂಡಿದಂತಹ ಅನುಭವದ ಮಾತುಗಳನ್ನು ಕೇವಲ ಎರಡೇ ಎರಡು ಪದಗಳಲ್ಲಿ ರೂಪಿಸುವಂಥದ್ದು ಈ ಗಾದೆ ಅನುಭವದ ವಾಣಿಯಾಗಿದೆ, ನಮ್ಮ ಹಿರಿಯರ ಅನುಭವದ ವಾಣಿ. ಬನ್ನಿ ಈಗ ಮತ್ತೊಂದು ಅಂಶವನ್ನು ನೋಡೋಣ. ಒಂದು ಸಂದೇಶ ಬಂದಿದೆ ಅನಿಲ್ ಕುಮಾರ್ ತಡಕ್ನಳ್ ಹಿರೇಕೇರ್ನಿಂದ. ನಮಸ್ತೆ, ನಾವು ಕೂಡ ಗಾದೆಯ ಗಾಡಿಯನ್ನು ಎಳೆಯುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ, ನಿಮಗಾಗಿ ಗಾದೆಯ ಬಂಡಿ ಬರ್ತಾ ಇದೆ. ಸ್ನೇಹಿತರೆ, ಮೊದಲನೇ ಗಾದೆ ಈಗ ನಿಮ್ಮ ಮುಂದೆ ಇದೆ, ರೆಡಿ ಮಾಡ್ಕೊಂಡಿದ್ದೀರಲ್ವಾ? ಹೇಳ್ಬಿಡ್ಲ ಹಾಗಾದ್ರೆ ಗಾದೆ ಶುರು ಮಾಡೋಣ ಟಕ್ ಟಕ ಅಂತ ಹೇಳಿ. ಖಂಡಿತ, ಅಗ್ಗದ ಆಸೆಗೆ ಮುಂದಿನ ಗಾದೆಯನ್ನು ನೀವೇ ಪೂರ್ಣಗೊಳಿಸಬೇಕು. ಅಗ್ಗದ ಆಸೆಗೆ ಡ್ಯಾಶ್, ಅಗ್ಗದ ಆಸೆಗೆ ಡ್ಯಾಶ್. ತಾವು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481-5727-206 ತಾವು ಉತ್ತರವನ್ನು ಕಳಿಸ್ಕೊಡ್ಬೋದಾಗಿದೆ. ಇಲ್ಲಿ ಅಗ್ಗದ ಆಸೆಗೆ ಡ್ಯಾಶ್ ಕಂಡರು, ಅಗ್ಗದ ಆಸೆಗೆ ಡ್ಯಾಶ್ ಕಂಡರು, ಅದರಲ್ಲಿ ಒಂದೇ ಒಂದು ಪದ ನೀವು ನಮಗೆ ಉತ್ತರವನ್ನು ಕಳಿಸ್ಕೊಡ್ಬೇಕಾಗತ್ತೆ. ಕಳಿಸ್ಕೊಡ್ತೀರಲ್ವ? ಖಂಡಿತ ಬನ್ನಿ. ಹಾಗಾದರೆ ಎರಡು ಇಂಪಾದ, ಮಧುರವಾದ, ಸುಮಧುರವಾದ ಒಂದರ ಹಿಂದೆ ಒಂದರ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಬನ್ನಿ ಈಗ ಎರಡು ಇಂಪಾದ ಹಾಡು. ಮತ್ತೊಮ್ಮೆ ಗಾದೆ ಹೇಳ್ತಾ ಇದ್ದೀನಿ, ಅಗ್ಗದ ಆಸೆಗೆ. ಹಗ್ಗ ಅಲ್ಲ, ನೆನ್ಪಿಟ್ಕೊಳ್ಬೇಕು, ಅಗ್ಗದ ಆಸೆ. ಅಗ್ಗ ಅಂದರೆ ಗೊತ್ತಲ್ಲ ಹೇಗಿದೆ ಪದದ ಅರ್ಥ. ಅಗ್ಗದ ಆಸೆಗೆ ಡ್ಯಾಶ್ ಕಂಡರು. ಬನ್ನಿ ಹಾಗಾದರೆ ಹಾಡನ್ನು ಕೇಳಿಸುವಾ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಮಂಗಳವಾರದ ವಿಶೇಷತೆ ಗಾದೆ ಬಂಡಿಯಲ್ಲಿ ಸಾಕ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಮೊದಲನೇ ಗಾದೆ ಕೇಳಿದ್ದೆ, ಅಗ್ಗದ ಆಸೆಗೆ ಬಹಳಷ್ಟು ಜನ ಏನು ಮಾಡಿದ್ದಾರೆ, ಹಗ್ಗ ಮಾಡಿಬಿಟ್ಟವ್ರೆ. ಹಗ್ಗ ಅಲ್ಲ, ಅಗ್ಗ ಅಂದರೆ ನಮಗೆ ಕಡಿಮೆ ದರದಲ್ಲಿ ಸಿಗುತ್ತಲ್ಲ, ಅಂದರೆ ಅಲ್ಪದ ಆಸೆಗೋಗಿ ನಾವೇನು ತಗೊಂಡ್ವಿ ಅಂತ ಹೇಳ್ತೀವಲ್ಲ, ಹಾಗೇನೆ ಇಲ್ಲಿ ಅಗ್ಗ ಅಂದರೆ ಅದು. ಅಗ್ಗದ ಆಸೆಗೆ ಡ್ಯಾಶ್ ಕುಂಡರು ಅಂತ ಹೇಳಿದ್ದೆ. ನಮ್ಮ ಕೇಳುಗರು ಎಷ್ಟು ಬುದ್ಧಿವಂತರು ಗೊತ್ತಾ, ಎಲ್ಲ ಬಹುತೇಕ ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಬನ್ನಿ ಯಾರ್ಯಾರು ಅಂತ ನೋಡ್ಬಿಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿನಿಂದ, ಹಾಗೆಯೇ ತನುಜಾವರು ಮಾಧವನಗರ ಭದ್ರಾವತಿಯಿಂದ, ರಂಗರಾಮೇಗೌಡ ಮಲವಗೊಪ್ಪ, ಮತ್ತು ಇನ್ಯಾರು ಹಂಪಣ್ಣ ಅವರು ನ್ಯಾಮ್ತಿಯಿಂದ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಕೃಷ್ಣಮೂರ್ತಿ ಹರಿಗೆ ಅವರು ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಿಗುಂಡಿ, ಹಾಗೆಯೇ ಕಲಬುರಗಿ ಜಿಲ್ಲೆ ಮಾದನಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಅಂತ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಆಸೆಪಟ್ಟರೆ ಕರೆಯ ಗುಣಮಟ್ಟ ಓಕೆ ನೋಡೋಣ. ಚಂದ್ರಿಕಾ ಶೇಷಾಚಲ ಹಾರ್ನಳ್ಳಿಯಿಂದ, ಮೋನಿಷಾ ಚೈತನ್ಯ ತರೀಕೆರೆಯಿಂದ, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸುಭಾನ್ ಕೋರಿ ಹಾಗೇನೇ ಮುಂದುವರೆದ ಚಿತ್ರಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ಬೃಂದಾ ರವೀಂದ್ರ ನಗರ ಶಿವಮೊಗ್ಗದಿಂದ, ಶುಭ ಮುಂಜಾನೆ ವಂದನೆಗಳು ಸರ್ ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಪುಷ್ಪ ವಿನೋಬ ನಗರ ಶಿವಮೊಗ್ಗದಿಂದ, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟಿನಿಂದ, ಎಂ ಈಶಣ್ಣ ಮುತಿಕಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಅಶೋಕ್ ಕೇಸರ್ ಶಿವಮೊಗ್ಗದಿಂದ, ಮಮತಾ ರಘು ಶ್ರೀ ಗಣೇಶ್ ಹಾಲ್ ಕಡೂರಿನಿಂದ, ರೂಪಾ ಹೆಚ್ KSRP ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಎರಡೂ ಉತ್ತರ ಕೊಟ್ಬಿಟ್ಟವ್ರು, ಭಾರಿ ಬುದ್ಧಿವಂತರವ್ರು. ಹಾಗೆಯೇ ರೇಖಾ ಅವರು ಬೆಂಗಳೂರಿನಿಂದ, ರೇಣುಕಾ ಡಿ ಶಿವಮೊಗ್ಗದಿಂದ, ಇನ್ಯಾರಪ್ಪ SS ಮುದಿಗೌಡರು ಇನಮೋಹಂಗಲ ಸವದತ್ತಿಯಿಂದ, ಜ್ಯೋತಿ ರಾಜಶೇಖರ್ ಸಿದ್ಧಾರೂಢನಗರ ಭದ್ರಾವತಿಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆಯಿಂದ ಇರ್ಬೋದಾ ಅಂತ ನಮಗೆ ಕೇಳಿಬಿಟ್ಟಿದ್ದಾರೆ ನೋಡೋಣ. ಸುನಂದ ಗಾನ ವಾರದಿ ಸಿದ್ಧಾರೂಢನಗರ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ, ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಉತ್ತರ ಅಂತ ಹೇಳಿದ್ದಾರೆ ಶಿವಮೊಗ್ಗದಿಂದ. ನಮ್ಮ ಕಡೆ ಡ್ಯಾಶ್ ಅಂತ ಹೇಳ್ತಾರೆ ಸಾರ್ ಅಂತ ಮುರಳೀಧರ್ ಅವರು ಶಿವಮೊಗ್ಗದಿಂದ ಹೇಳಿದ್ದಾರೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಟಗದ್ದೆ, ಹುಬ್ಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಹಾಗೆಯೇ ಹನುಮಂತಪ್ಪ ಮಡವಾಳ್ ಅವರು ಜಗಳೂರು ತಾಲೂಕಿನಿಂದ ಓಕೆ. ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳ್ಕೋಡ್ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಇರಲಿ, ಆದರೆ ನಾನು ಈ ಕಡೆ ಭಾಗ ತೆಗೆದುಕೊಂಡಿದ್ದೀನಿ. ಗಂಡರು ಶಿವಮೊಗ್ಗದ ವಿಜಯನಗರದ ಶಶಿಕಲಾ ಜನಾರ್ದನ್ ಅವರು, ಗೌರಮ್ಮ ಅವರು ಹಾವೇರಿಯಿಂದ, ನಳಿನಿ ಸತೀಶ್ ಅವರು ಚಿತ್ರದುರ್ಗದಿಂದ, ವಿಶ್ವಾಸ್ ಅವರು ಸವಳಂಗದಿಂದ, ವಾ ವಾ ಆಹಾಹ ಅಂತ ಏನೇನೋ ಸಂದೇಶ ಕಳಿಸಿದ್ದಾರೆ, ಚಂದ ಇದೆ ನೋಡೋಣ. ಸುದರ್ಶನ ಪೀಣ್ಯ ಬೆಂಗಳೂರಿನಿಂದ, ಐ ಥಿಂಕ್ ಸರ್ ಅಂತ ಹೇಳ್ತಾ ಇದ್ದಾರೆ, ಪಾಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ವರ್ಣಿಕಾ ಅವರು ಜೀವನ, ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ನೋಡೋಣ. ಹಾಗೆಯೇ ಮುಂದುವರೆದಂತೆ ರಾಧಾ ಅವರು ನಿದಿಗೆಯಿಂದ, ಬುದ್ಧಿವಂತರು ರಾಧಾ ಅವರು, ಎರಡೂ ಕಳಿಸ್ಬಿಟ್ಟಿದ್ದಾರೆ. ಮಹೇಶ್ ಹೊಸೂರ್ ಅವರು ಉತ್ತರ ಬಂದಿದೆ. ಪಾರ್ವತಮ್ಮ KV ಜನ್ನಾಪುರ ಭದ್ರಾವತಿಯಿಂದ, ಮೂಡಲ ವಿಠಲ್ಪುರ ಶಿವಮೊಗ್ಗದಿಂದ, ಮೂಡಲ ವಿಠಲ್ಪುರ ಪದ್ಮಾಪನಗ ಶ್ರೀಧರ್ ಉತ್ತರ ನೋಡೋಣ. ಹಾಗೆಯೇ ಯಾರಪ್ಪ, ಸರೋಜಾ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ ಆರಾಧ್ಯ, ಚಿನ್ನು ಆರಾಧ್ಯ, ರಶ್ಮಿ ಆರಾಧ್ಯ, ಹೊಸಕೆರೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಮಮತಾ ಭದ್ರಾವತಿಯಿಂದ, ಮುಂದುವರೆದಂತೆ ನೇವಿ ಡಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಹೆಚ್ಚು ಕೋಣಂದೂರು ಅಂತ ಹಾಕಿದ್ದಾರೆ, ಬಿ ಸತ್ಯನಾರಾಯಣ, ಜೆ ಎಚ್ ಪಟೇಲ್ ಬಡಾವಣೆ.

ಹಾಗೆಯೇ ಯಾರಪ್ಪ ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ ಜನಪುರ ಭದ್ರಾವತಿಯಿಂದ, ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಹಿತೈಷಿ ಕಲಾಕರ್ಣ ಚಿನ್ಮಯಿ ನ್ಯಾಮ್ತಿಯಿಂದ, ಗೀತಾ ಅವರು ಮಲವಗೊಪ್ಪದಿಂದ, ಸುರೇಶ್ ಶಿವಮೊಗ್ಗದಿಂದ, ಮತ್ತು ಮುಂದುವರೆದಂತೆ ಯಾರಪ್ಪ ಸರ್ ನೀವು ಎಷ್ಟು ಮನೆ ಮಾತಾಡ್ತಿದ್ರಿ, ಅಭಿಮಾನ ಸರಗೊಳ್ಳುತ್ತಿದ್ದೇನೆ ಸರಿ ನೀವೇ ಸಾಟಿ ಅಂತ ಹೇಳ್ತಾ ಇದ್ದಾರೆ ಲೀಲಾ ಅವರು, ಧನ್ಯವಾದಗಳು. ಆಮೇಲೆ ನುಷಾ ಸಿರಿ ಮಿಂಚು ಅಥರ್ವ ಮಂಜುನಾಥ್ ಕಡೂರಿನಿಂದ, ಓಕೆ ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಾಸ ಗಡದೆ, ಓಕೆ ಓಕೆ ಸಿಗೆ ಅಂತ ನೀವೇ ಹೇಳಿ ಅಂತ ಹೇಳ್ತಾ ದೇವಿಯವರು. ಓಕೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಗೊಬ್ಬರ ಕೊಂಡರು ಅಂತ ಹೇಳ್ತೀವಿ. ಅಗ್ಗದ ಆಸೆಗೆ ಗೊಬ್ಬರ ಕೊಂಡರು ಅಂದರೆ ನಮ್ಮ ಆಸೆ ಯಾವತ್ತಿಗೂ ಉನ್ನತವಾಗಿರಬೇಕು. ನಮ್ಮ ಆಸೆ ಅಲ್ಪವಾದಾಗ ಅದು ಅಲ್ಪವಾದ ಪ್ರತಿಫಲವೇ ಸಿಗುತ್ತದೆ ಎಂಬ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತಷ್ಟು ಸಂದೇಶ ಬಂದಿದೆ. ಗುಡ್ ಮಾರ್ನಿಂಗ್ ಸರ್, ಉತ್ತಮ ಉತ್ತರ ಏನು ಸರ್, ದಾಕ್ಷಾಯಿಣಿ ಭೀಮನೇರಿಯಿಂದ ಉತ್ತರ ಆಯ್ತಲ್ಲ, ಅಗ್ಗದ ಆಸೆಗೆ ಗೊಬ್ಬರ ಕೊಂಡರು ಅಂತ ಹೇಳಿ ಉತ್ತರ. ರೋಹಿಣಿ ಘನತೆ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿ, ಉತ್ತರ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆಯಿಂದ, ಸರೋಜಾ ಜಯಶಂಕರ್ ಅವರು ಬಂದಿದೆ, ಮತ್ತು ಅನುಜಾ ಅವರು ಮಾಧವ ನಗರ ಸಿಗ್ತದೆ. ಆಸೆಪಟ್ಟು ಕಳಪೆ ಗುಣಮಟ್ಟದ ಅಥವಾ ನಿಷ್ಪ್ರಯೋಜಕವಾದ ವಸ್ತುವನ್ನು ಖರೀದಿಸಿ ಕೊನೆಗೆ ಮೋಸವಾಗಿ ನಷ್ಟ ಅನುಭವಿಸುವುದು ಈ ಗಾದೆ ಸೂಚಿಸಿದೆ. ಯಾವುದೇ ವಸ್ತುವನ್ನು ಕೊಳ್ಳುವಾಗ ಬೆಲೆಗಿಂತ ಅದರ ಗುಣಮಟ್ಟ ಮುಖ್ಯ ಎಂಬುದು ತಾತ್ಪರ್ಯ. ಖಂಡಿತ ಒಳ್ಳೆಯ ಮಾಹಿತಿ ಹಂಚಿಕೊಂಡಿದ್ದೀರಿ. ವಿಜಯಕುಮಾರ್ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಸ್ನೇಹಿತರೆ, ತಮ್ಮ ಎಲ್ಲ ಉತ್ತರ ಸರಿ ಇತ್ತು. ಕೆಲವು ಕಡೆಗೆ ಮುಗ್ಗದೆಯ ಜೋಳ ಅಂತ ಹೇಳ್ತಾರೆ, ಅದು ಸಹ ಕಳಪೆ ವಸ್ತು ಅಲ್ವಾ? ಖಂಡಿತ. ಇನ್ನೊಂದು ಗಾದೆ ಈಗ ನಿಮ್ಮ ಮುಂದೆ. ಗುಣ ನೋಡಿ ಹೆಣ್ಕೊಡು, ಗುಣ ನೋಡಿ ಹೆಣ್ಕೊಡು, ಮುಂದಿನ ಗಾದೆಯನ್ನು ನೀವೇ ಪೂರ್ಣಗೊಳಿಸಬೇಕು. ಇಲ್ಲಿ ಗಾದೆ ಅನ್ನೋದು ಎರಡು ಪದಗಳಿಂದ ಕೂಡಿರುತ್ತೆ, ಎರಡು ವಾಕ್ಯ ಅಂತಲೇ ಹೇಳ್ಬೋದು. ಗುಣ ನೋಡಿ ಹೆಣ್ಕೊಡು, ಮುಂದಿನ ಗಾದೆ ನಿಮಗೆ ಬಿಟ್ಟಿದ್ದು. ಸ್ನೇಹಿತರೆ ಉತ್ತರ ಕಳಿಸ್ಕೊಡ್ತಿರಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆ ಹೇಗಿದೆ? 9481527600. ಗುಣ ನೋಡಿ ಹೆಣ್ಣು ಕೊಡು, ಮುಂದಿನದು ಗಾದೆ ನಿಮಗೆ ಬಿಟ್ಟಿದ್ದು. ಹೇಳ್ತಿರಲ್ವಾ ಮುಂದಿನ ವಾಕ್ಯವನ್ನು ಪೂರ್ಣಗೊಳಿಸ್ತಿರಲ್ವ? ಗಾದೆಯನ್ನು ಪೂರ್ಣಗೊಳಿಸುವ ಜವಾಬ್ದಾರಿ. ಗಾದೆ ಓಡಿ ಓಡಿ ಬರ್ತಾ ಇದೆ ನಿಮ್ಮ ಕಡೆಗೆ, ಉತ್ತರ ಕಳಿಸ್ತಿರಲ್ವಾ? ಸ್ನೇಹಿತರೆ ಬನ್ನಿ, ಹಾಗಾದರೆ ಎರಡು ಹಾಡುಗಳು ನಿಮ್ಮ ಕಿವಿದರಿಗೆ ನಮ್ಮ ನಿಲಯದಿಂದ ಬರ್ತಾ ಇದೆ, ಕೇಳಿ ಆನಂದಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527600. ಬನ್ನಿ ಈಗ ಎರಡು ಬ್ಯಾಕ್ ಟು ಬ್ಯಾಕ್ ಮೆಲೋಡಿಯಸ್ ಸಾಂಗನ್ನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಆನಂದಿಸಿ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಮಂಗಳವಾರದ ವಿಶೇಷತೆ ಗಾದೆ ಬಂಡಿ ಸಾಕ್ತಾ ಇದೆ. ಎರಡನೇ ಗಾದೆಯಾಗಿ ಕೇಳಿದ್ದೆ, ಗುಣ ನೋಡಿ ಹೆಣ್ಣು ಕೊಡು, ಗುಣ ನೋಡಿ ಹೆಣ್ಣು ಕೊಡು. ಉಳಿದ ವಾಕ್ಯವನ್ನು, ಗಾದೆಯ ಉಳಿದ ಅರ್ಧ ಭಾಗ್ಯ ವಾಕ್ಯವನ್ನು ನಾವು ಪೂರ್ಣಗೊಳಿಸಬೇಕು ಅನ್ನೋದು ನಿಮಗೆ ತಿಳಿಸಿದ್ದೆ. ನಮ್ಮ ಕೇಳುಗರೆಲ್ಲರೂ ಸಹ ಪಟಪಟ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರಿ. ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಗಾದೆ ಅನ್ನೋದು ಪ್ರಾದೇಶಿಕವಾರು ವಿಭಿನ್ನವಾಗಿರುತ್ತೆ. ಖಂಡಿತ ಅದರ ಹತ್ತಿರಕ್ಕಿದ್ದೇ ಇದ್ರೆ ತೊಂದರೆ ಇಲ್ಲ. ಬಹಳಷ್ಟು ಜನ ಸರಿಯಾದ ಉತ್ತರಗಳನ್ನೇ ಕಳಿಸಿದ್ದೀರಿ ಅಂತ ನಾನು ಹೇಳಿದ್ನಲ್ಲ. ಈಗ ಉದಾಹರಣೆಗೆ ನಾನು ಸಣ್ಣ ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪುನ್ಸಿಲಿ ನೋಡಿತು ಅಂತ ಹೇಳ್ತಾರೆ. ನಮ್ಮ ಕಡೆ ಕೆಲವು ಭಾಗದಲ್ಲಿ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದ ಅಂತ ಹೇಳ್ತಾರೆ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ. ಆದರೆ ಆ ಗಾದೆಗೂ ಅದಕ್ಕೂ ಸಮೀಪ ಇರುವಂಥದ್ದು ಒಂದು ರೀತಿಯಲ್ಲಿ ನುಡಿಗಟ್ಟಿನ ರೂಪದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಬನ್ನಿ ಸಂದೇಶಗಳ ಕಡೆ ಗಮನ ಹರಿಸೋಣ. ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಖಂಡಿತ ಆ ಕಡೆ ಭಾವ ಆಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಂಪಣ್ಣ ಅವರು ನ್ಯಾಮತಿಯಿಂದ, ಉದಯ್ ಮಂಜುಳಾ ಜನಾರ್ದನ್ ಅವರು ಉದಯ್ ಟೈಲರ್ ಭೂತನಗುಡಿಯಿಂದ, ತನುಜ ಅವರು ಮಾಧವ ನಗರ ಭದ್ರಾವತಿಯಿಂದ, ಹಾಗೆಯೇ ಇನ್ಯಾರಪ್ಪ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಅಜಯ್ ವಂಡ್ಕರ್ ಲೋಯರ್ ಹೊತ್ತ ಕಾಲೋನಿ ಭದ್ರಾವತಿಯಿಂದ, ಅಶೋಕ್ ಎಸ್ಎಲ್ ಅವರು ಶಿವಮೊಗ್ಗದಿಂದ, ಉಮೇಶ್ ಅವರು ಸಿರಿಗೆರೆಯಿಂದ ಇರ್ಬೋದಾ ಅಂತ ಹೇಳಿದ್ದಾರೆ. ಖಂಡಿತ ಅದು ಉತ್ತರ ಆವಾಗಲೇ ಮೊದಲನೇ ಪ್ರಶ್ನೆ ಉತ್ತರ ಕಳಿಸಿದ್ದೀರಿ. ನಾನು ಎರಡನೇ ಪ್ರಶ್ನೆ ಕೇಳಿದ್ದೆ, ಗುಣ ನೋಡು ಹೆಣ್ಣು ಕೊಡು, ಮುಂದಿಂದು ಗಾದೆಯನ್ನು ನೀವು ಪೂರ್ಣಗೊಳಿಸಿ ಅಂತ ಹೇಳಿದ್ದೆ ನೋಡು ಅಂತ ಹೇಳಿದ್ದಾರೆ. ಯಾರು ಸುನಂದ ಗಾನವಾರಧಿ ಸಿದ್ಧಾರ್ಥ ನಗರ ಭದ್ರಾವತಿಯಿಂದ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರದಿಂದ, ಹಾಗೆಯೇ ಯಾರಪ್ಪ ಗೀತಾ ಮಲವಗೊಪ್ಪದಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಜ್ಯೋತಿ ರಾಜಶೇಖರ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಹನುಮಂತಪ್ಪ ಮಡವಾಳ ಅವರು ಜಗಳೂರಿನಿಂದ, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ಉತ್ತರ ಬಂದಿದೆ, ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ, ಮುಂದುವರೆದಂತೆ ರಂಗರಾಮೇಗೌಡ ಮಲವಗೊಪ್ಪದಿಂದ, ಹಾ ಖಂಡಿತ ಖಂಡಿತ, ಪ್ರತಿಮಾನಾಯಕ ಅವರು ಶಿವಮೊಗ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ರೋಹಿಣಿ ಘನತೆ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಸ್ವರ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಭದ್ರಾವತಿಯಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆಯಿಂದ, ರೇಣುಕಾಡಿ ಅವರು ಶಿವಮೊಗ್ಗ

ಸುದರ್ಶನ್ ಪೀಣ್ಯ ಅವರು, ಖಂಡಿತ ನಿಮ್ಮ ಉತ್ತರ ಸರಿಯಿಲ್ಲ ಅಂತ ನಾನು ಯಾವತ್ತಿಗೂ ಹೇಳಲ್ಲ, ಆದರೆ ಪ್ರಾದೇಶಿಕವರ ಭಿನ್ನತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ಯಾರಪ್ಪ ಅವರು ಸ್ನೇಹ ಮಾಡು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ವಿಜಯನಗರದಿಂದ ಶಶಿಕಲಾ ಜನಾರ್ದನ್ ಅವರು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಮುಗುಳ್ಕೋಡು ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ಹಾಗೆಯೇ ಲತಾ ಸುಹಾಸ್ ಹೊಸಕೋಟೆಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಶುಭದೇಸ ನ್ಯಾಮತಿ ತಾಲೂಕಿನಿಂದ ಕುರುವಾದಿಂದ ಮಂಜುನಾಥ್ ಪಟೇಲ್, ನಾಗರತ್ನ ಪಟೇಲ್ ಹಾಗೂ ಗಗನ ಪಟೇಲ್, ಚೈತನ್ಯ ಪಟೇಲ್, ನಾಗಶಿ ಜಯಂತಿ ಗಣಪತಿ, ನುಗ್ಗಿಗ್ರಾಮ ಬೀರ್ಕುಡಿಗೆ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣತ್ಕಟ್ಟೆಯಿಂದ, ನೀವು ಡಿಸೋಜ ಅವರು ರಾಜೇಂದ್ರ ನಗರ, ಮಮತಾ ಅವರು ಭದ್ರಾವತಿಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಇದು ಯಾರಪ್ಪ ಇರಬಹುದಾ ಅಂತ ನನಗೆ ಹೇಳ್ತಾ ಇದ್ದಾರೆ. ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ನೋಡೋಣ. ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಈ ಮೂರ ಆಗಿದೆ, ಕ್ಷಮೆ ಇರಲಿ ಅಂತ. ಆಯ್ತಮ್ಮ ಕ್ಷಮೆ ಇದೆ. ದಿಸ್ ಈಸ್ ಹೆಚ್ ಎಲ್ ರವಿ ಫ್ರಮ್ ಶಿವಮೊಗ್ಗ ಕೊಡು ತಗೊಂಡ್ ಬಾ. ಓಕೆ ಓಕೆ ನೋಡ. ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ಸ್ವಲ್ಪ ಹತ್ರನೇ ಇದೆ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ನಮ್ಮೂರ ಹೆಸರು ಹೇಳಕ್ಕೆ ತ್ರಾಸ ಆಗೈತ್ರಿ ಏನ್ರಿ ಸರ. ಎಸ್ ಎಸ್ ಮುದಿಗೌಡರು ಊರಿ ಇನಾಮ ಹೊಂಗಲ ಸವದತ್ತಿ, ಇನಾಮ ಪ್ಲಸ್ ಹೊಂಗಲ, ನಮಗೆ ಬೈರು ಹೊಂಗಲ ಇನಾಮ ಮಂಗಲ ಅನ್ನ ಕಾಣಿಸ್ತು ಇರಲಿ. ಆಯಿತು, ಇನಾಮ ಪ್ಲಸ್ ಹೊಂಗಲ ಸರಿ, ಒಳ್ಳೆ ಬಿಡಿಸಿ ಹೇಳಿದಿರಿ ಖಂಡಿತ. ಗುಣ ಮುರಳೀಧರರು ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗಿಯಿಂದ. ಓಕೆ ಓಕೆ ಸರಿ ಇದೆ, ಅದು ಒಂದು ಕಡೆ ಇದೆ, ಇದು ಒಂದು ಕಡೆಗೂ ಸರಿ ಇದೆ, ನೋಡೋಣ. ಓಕೆ ಓಕೆ ಓಕೆ, ಒಳ್ಳೆ ಮಾಹಿತಿ ಕಳಿಸ್ಕೊಟ್ಟಿದ್ದೀರಿ ಶಿವಲಿಂಗಪ್ಪ ಭದ್ರೆ ಅವರೇ. ಶಾಂತಾಚಾರ ಬಡಗೇರವರು ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಪಾರ್ವತಮ್ಮ ಕೆ ವಿ ಜನಾಪುರ ಭದ್ರಾವತಿಯಿಂದ, ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನಿಂದ, ಹಾಗೆಯೇ ನಂಬಿಕಾಳ್ ಬಿತ್ತು ಮೋಹನ್ ಕುಮಾರ್ ಆಲ್ನಹಳ್ಳಿಯಿಂದ, ಒಂದೊಂದು ಕಡೆ ಒಂಥರ, ರಾಧಾ ನಿಧಿಗೆಯಿಂದ ಬಿಡು ನೆನ ನೋಡಿ. ಓ ಕರೆಕ್ಟ್ ಕರೆಕ್ಟ್ ಮರ ಅಂತದ್ದು. ಮಮತಾ ರಘು ಶ್ರೀ ಗಣೇಶ್ ಹಾಲ್ ಕಡೂರಿನಿಂದ, ಸುಮಿತ್ರ ಮಾಂಟ್ರೆ ನಾಗರ ಶಿವಮೊಗ್ಗದಿಂದ, ಗೌರಮ್ಮನವರು ಹಾವೇರಿಯಿಂದ, ಗಾಡಿಕೊಪ್ಪದಿಂದ ವೀಣಾ ಅವರು ಶಿವಮೊಗ್ಗದಿಂದ ಉತ್ತರ ಬಂದಿದೆ. ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ವಿಶ್ವಾಸ್ ಸವಳಂಗದಿಂದ. ಎಷ್ಟು ಚಂದವಾಗಿ ಹೇಳಿದಿರಿ ಅಲ್ವಾ. ರೇಖಾ ಅವರು ಬೆಂಗಳೂರಿನಿಂದ, ಆನಂದ ಕುಲಕರ್ಣಿ ಸೂಲೆಪೇಟೆ, ಇಲ್ಲಿಂದ ಯಾವ ತಾಲೂಕು ಒಂಚೂರು ತಿಳಿಸ್ಕೊಡ್ತೀರಾ ದಯಮಾಡಿ, ಉತ್ತರ ಕಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಹಾಗೆಯೇ ಆಶಾ ಪ್ರಕಾಶ್ ಅವರು ನದಿನಿ ಕೋಲಾರದಿಂದ, ಮುಂದಿನ ಭಾಗ ಸರಿ ಇದೆ ಸರಿ ಇದೆ. ಯಾರಪ್ಪ ಲೀಲಾ ಎಲ್ ಡಿ ಶಿವಮೊಗ್ಗದಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು. ಆಯ್ತು, ಅದನ್ನೇ ನಾನು ಪ್ರಶ್ನೆ ಕೇಳಿದ್ದೆ, ಗುಣ ನೋಡಿ ಹೆಣ್ಣು ಕೊಡು, ಉಳಿದಿದ್ದು ಮುಂದಿನ ಭಾಗವನ್ನು ಮುಂದುವರಿಸಿ ಅಂತ ಹೇಳಿದೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು. ಮುಂದುವರೆದಂತೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪ್ಪ ಲೇಔಟ್ ಜನ್ನಾಪುರ ಭದ್ರಾವತಿಯಿಂದ, ಸರೋಜ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ಚಿನ್ನು ಆರಾಧ್ಯ ರಶ್ಮಿ ಆರಾಧ್ಯ ಹೊಸಕೆರೆ ಭದ್ರಾವತಿಯಿಂದ, ಹಾಗೆಯೇ ಸರಿ ಉತ್ತರ ಸರ್ ಓಕೆ ನೋಡೋಣ, ಪ್ರಯತ್ನ ಮಾಡೋಣ. ದಾಕ್ಷಾಯಿಣಿ ಭೀಮನ್ಕೆರೆಯಿಂದ, ಮೋನಿಷ ಚೈತನ್ಯ ತರೀಕೆರೆಯಿಂದ, ಹಾಸನ ದಿಂದ ಶಾಂತಿನಿ ಅವರು, ಆಮೇಲೆ ಇನ್ಯಾರಪ್ಪ ಲಕ್ಷ್ಮೀ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಮಂಜುನಾಥ್ ಅವರು ಭದ್ರಾವತಿಯಿಂದ, ಕೆರೆಬೀರ್ನಳ್ಳಿಯಿಂದ ಶ್ರೀಮತಿ ಚಂದ್ ಮಂಜುಳಾಬಾಯಿ ಚಂದ್ರಾಸ್ ಗಡದೆ ಅವರು, ಹಾಗೆಯೇ ಭೂತನಗುಡಿಯಿಂದ ಮಂಜುಳಾ ಜನಾರ್ದನ್ ಅವರು. ಹ್ಯಾಪಿ ಬಸವರಾಜ್ ಅಂತ ಓಕೆ ಓಕೆ ಓಕೆ ಓಕೆ ಸರ್. ಆಮೇಲೆ ಮುಂದುವರೆದಂತೆ ನೋ ವಿಡಿಯೋ ಕಾಲ್ ಬೇಡ, ಉಮೇಶ್ ಸಿರಿಗೆರೆ ಅವರು ಇರಬಹುದಾ ಅಂತ ನೋಡ್ತಾ ಇದ್ದಾರೆ. ಓಕೆ ನೋಡೋಣ. ನಮಸ್ತೆ. ಓಕೆ ಸರ್ ತೊಂದರೆ ಇಲ್ಲ, ಉತ್ತರ ಕಳಿಸ್ಕೊಟ್ಟಿದ್ದೀರಲ್ಲ. ಮಹೇಶ್ ಹೊಸೂರ್ ಅವರು, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಹೊಸ ಕೀಳುಗುರು ಅಂತ ಕೊಡಿದ್ದೀನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊರೆತ ಅಂತ ಇರಬಹುದಾ ಅಂತ ರಾಜು ಶಂಕರ್ ಘಟ್ಟ ಅವರು ಹೇಳ್ತಾರೆ. ತ
ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪ. ಓಕೆ ಸ್ನೇಹಿತರೆ, ಬಹಳಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ರೆ, ಒಂದೊಂದು ನಾನು ಆಗಲೇ ಹೇಳಿದೆ ಈ ಕಡೆ ಇದು ಇರ್ಬೋದೇನೋ ಅಂತೇಳಿ. ಯಾವುದು ಗುಣ ನೋಡಿ ಹೆಣ್ಣು ಕೊಡು, ಮರ ನೋಡಿ ಬಳ್ಳಿ ನೆಡು ಅಂತ ಹೇಳ್ತಾರೆ ಅಂತ ಒಂದು ಕಡೆ ಸರಿ. ಇನ್ನೊಂದು ಉತ್ತರ ಇದೆ ಅದಕ್ಕೆ, ಗುಣ ನೋಡಿ ಹೆಣ್ಣು ಕೊಡು, ಜಲ ನೋಡಿ ಬಾವಿ ತೋಡು ಅಂತ ಹೇಳ್ತಾರೆ. ಬಹಳಷ್ಟು ಇದನ್ನು ಒಂದೊಂದು ಕಡೆ ಒಂದೊಂಥರ ಭಾವದಲ್ಲಿ ಕರೀತಾರೆ. ನಾನು ಆಗಲೇ ಹೇಳಿದೆ ಗಾದೆ ಅನ್ನೋದು ಪ್ರಾದೇಶಿಕ ವೈವಿಧ್ಯತೆ ಹೊಂದಿದೆ ಅಂತ. ಖಂಡಿತ, ಗುಣ ನೋಡು ಹೆಣ್ಣು ಕೊಡು, ಜಲ ನೋಡಿ ಬಾವಿ ತೋಡು ಅಂತ ಹೇಳ್ತಾರೆ. ಆದರೆ ಉತ್ತರ ಕುಲ ನೋಡು ಹೊನ್ ಕೊಡು ಅನ್ನೋದು ಪ್ರಶ್ನೆ ಬೇಡ. ಒಂದೊಂದು ಕಡೆಗೂ ಒಂದೊಂದು ರೀತಿಯಲ್ಲಿ ಇದೆ ಖಂಡಿತ. ಅದಕ್ಕೆ ಗಾದೆಯ ವೈವಿಧ್ಯತೆ ವಿಭಿನ್ನವಾದುದು, ಅದು ಗಾದೆ ಪ್ರಾದೇಶಿಕವಾರು ವಿಭಿನ್ನತೆಯಿಂದ ಕೂಡಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೇಳಿದೆ ಸ್ನೇಹಿತರೆ. ಬನ್ನಿ ಹಾಗಾದರೆ ಮುಂದಿನ ಗಾದೆಗೆ ಸಿದ್ಧವಾಗಿದ್ದೀರಾ ಅಲ್ವಾ? ಖಂಡಿತ, ಬಹಳಷ್ಟು ಜನ ಗಾದೆಗಳನ್ನು ನಾವು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನಾವು ಕಾಣ್ತೀವಿ. ಒಳ್ಳೊಳ್ಳೆ ಗಾದೆಯ ಒಂದು ವೈಶಿಷ್ಟ್ಯತೆ ಅಂತ ನಾವು ಭಾವಿಸ್ಬೋದು. ಮುಂದಿನ ಗಾದೆ ಹೀಗಿದೆ, ಅರಮನೆ ಗುಟ್ಟು, ಅರಮನೆಯ ಗುಟ್ಟು ಡ್ಯಾಶ್ ಅಲ್ಲಿ ರಟ್ಟು, ಅರಮನೆಯ ಗುಟ್ಟು ಡ್ಯಾಶ್ ಅಲ್ಲಿ ರಟ್ಟು. ಈ ಗಾದೆಗೆ ಉತ್ತರವನ್ನು ಕಳಿಸ್ಕೊಡ್ತಿರಲ್ವಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅರಮನೆಯ ಗುಟ್ಟು ಡ್ಯಾಶ್ ಅಲ್ಲಿ ರಟ್ಟು, ಅರಮನೆಯ ಗುಟ್ಟು ಡ್ಯಾಶ್ ಅಲ್ಲಿ ರಟ್ಟು. ಅಂದರೆ ಒಂದು ಜಾಗ ಕೊಟ್ಬಿಟ್ಟಿದ್ದೀನಿ ನಿಮಗೆ, ಡ್ಯಾಶ್ ಅಂದರೆ ಜಾಗ ಅಲ್ವಾ. ಅರಮನೆಯ ಗುಟ್ಟು ಡ್ಯಾಶ್ ಅಲ್ಲಿ ರಟ್ಟು. ಉತ್ತರವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260. ಈಗ ಕೇಳೋಣ ಎರಡು ಇಂಪಾದ ಹಾಡುಗಳನ್ನು, ಪಟಪಟ ಅಂತ ಹೇಳಿ ಉತ್ತರ ಕಳಿಸ್ಕೊಡ್ತಿರಲ್ಲ. ಖಂಡಿತ ಸ್ನೇಹಿತರೆ, ಬಹಳ ಉತ್ತರ ಇದಕ್ಕೆ ಹತ್ತಿರವಾಗಿದೆ, ಚಂದವಾಗಿದೆ ಖಂಡಿತ. ಅರಮನೆಯ ಗುಟ್ಟು ಡ್ಯಾಶ್ ಅಲ್ಲಿ ರಟ್ಟು, ಉತ್ತರ ಬದಲತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿದೆರೆಗೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು, ಅದರಲ್ಲೂ ಮಂಗಳವಾರದ ವಿಶೇಷತೆ ಗಾದೆಯ ಬಂಡಿ ಸಾಕ್ತಾ ಇದೆ. ಈಗ ಮೂರನೆಯ ಗಾದೆಯನ್ನು ಕೇಳಿದ್ದೆ. ಆ ಗಾದೆ ಯಾವುದು ಅಂತ ಗೊತ್ತುಂಟಲ್ಲ? ಅರಮನೆಯ ಗುಟ್ಟು ಡ್ಯಾಶ್ ಅಲ್ಲಿ ರಟ್ಟು ಅಂತ ಹೇಳಿ ಬಹಳಷ್ಟು ಜನ, ಎಷ್ಟು ಸುಮಾರು 90 ಮೆಸೇಜು ಬಂದಿದ್ದಾವೆ. ನಮ್ಮ ಅಷ್ಟು ಕೇಳುಗರು ಪಟಪಟ ಅಂಥೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಯಾರ್ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ. ಎಲ್ಲರೂ ಬಹುಶಃ ಸರಿಯಾದ ಉತ್ತರವೇ ಇದೆ ಅಂತ ನಾನು ಭಾವಿಸ್ತೇನೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿನಿಂದ, ಚಿತ್ರಾ ಶಿವಕುಮಾರ್ ಅವರು ಹೊಸಮನೆಯ ಭದ್ರಾವತಿಯಿಂದ, ತನುಜಾ ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಎ ಬಿ ರಾಜು ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ಮಮತಾ ಭದ್ರಾವತಿಯಿಂದ, ಬಿ ಸತ್ಯನಾರಾಯಣ ಜೆಹೆಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಹಾಗೆಯೇ ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಸಮುಚ್ಚಯ ಗೃಹ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರಿಯಾದ ಉತ್ತರ ಇದೆ ಅಮ್ಮ. ಹಾಗೆ ಮುಂದುವರೆದಂತೆ ಯಾರಪ್ಪ, ರೇಣುಕಾ ಡಿ ಅವರು ಶಿವಮೊಗ್ಗದ ಬಸವೇಶ್ವರ ನಗರದಿಂದ, ಜಯಶೀಲ ಸದಾಶಿವ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆಗ್ರಾಮ ಬೇರ್ಕುಡಿಕೆ ಕೊಪ್ಪ ತಾಲೂಕಿನಿಂದ, ಪುಷ್ಪ ಸುರೇಶ್ ಹಳ್ಳಿಯಿಂದ, ಆನಂದ ಕುಲಕರ್ಣಿ ಸುಲೇಪೇಟೆ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ಮೋನಿಷಾ ಚೈತನ್ಯ ತೆರಿಕೆರೆಯಿಂದ, ಯಾರಪ್ಪ ಇವರು ಪದ್ಮಾ ಪನ್ನಗ ಶ್ರೀಧರ್ ಟಿ ಅನಂತಕುಮಾರ ಮೂಡಲೆ ವಿಠಲ್ಪುರ ಶಿವಮೊಗ್ಗ ತಾಲೂಕಿನಿಂದ, ಮಂಜುನಾಥ್ ಅವರು ಸೈಕಲ್ ಶಾಪ್ ಜನಾಪುರ ಭದ್ರಾವತಿಯಿಂದ, ರಂಗರಾಮೇಗೌಡ ಮಲವಗೊಪ್ಪದಿಂದ, ಯಾರು ನಳಿನಾ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಶಾಂತಿನಿ ಹಾಸನದಿಂದ, ವೀಲಿಲ ವಿದ್ಯಾನಗರ ಶಿವಮೊಗ್ಗದಿಂದ, ಹನುಮಂತಪ್ಪ ಮಡವಾಳ್ ಅವರು ಜಗಳೂರಿನಿಂದ, ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ್ ಗಡದೆ ಅವರು, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಬೃಂದಾ ರವೀಂದ್ರನಗರ ಶಿವಮೊಗ್ಗದಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ, ಸುನಂದ ಗಾನವಾರಧಿ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಅಜಯ್ ವಂಟಕರ್ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ರಾಘವ ಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ಕೇಶವಮೂರ್ತಿ ಬಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ, ಅರುಣಾ ಟೈಲರ್ ಅವರು ಆಯನೂರಿನಿಂದ, ರೋಹಿತ್ ಘನಾತೆ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹೊತ್ತ ಭದ್ರಾವತಿಯಿಂದ, ಕರ್ಕುಚ್ಚಿಯಿಂದ ಮರಿಯಪ್ಪ ಪದ್ಮಮ್ಮ ರಘು ಪ್ರೇಮ ಮೌರ್ಯ ಮಾನ್ವಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಗೌರಮ್ಮನೂರು ಹಾವೇರಿಯಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪ್ಪ ಲೇಔಟ್ ಜನಪುರ ಭದ್ರಾವತಿಯಿಂದ, ಮಮತಾ ರಘು ಗಣೇಶ್ ಹಾಲ್ ಕಡೂರಿನಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ ಹೊರಮನೆ, ಆಮೇಲೆ ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಗೌರಮ್ಮನವರು ಎರಡೆರಡು ಸತಿ ಸಂದೇಶ ಬಂದಿದೆ, ಓಕೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ತೆಲಂಗಾಣ ಕ್ಯಾದ್ರಿ ವೀರೇಶ್ ತೆಲಂಗಾಣ ರಾಜೌಲಿ ತಾಲೂಕಿನಿಂದ, ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ, ಕಲಬುರಗಿ ಜಿಲ್ಲೆ ಮಾದನಹಿಪ್ಪರಿ

ಗಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಪಾವನ ಮಲ್ಲಿಕಾರ್ಜುನ ಶಿವಮೊಗ್ಗದಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಗಾಣದಕಟ್ಟೆಯಿಂದ, ಕೆ ಗಾಣದಕಟ್ಟೆಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಮುಂದುವರೆದಂತೆ ಯಾರಪ್ಪ ಇವರು, ಸುದರ್ಶನ್ ಅವರು ಪೀಣ್ಯದಿಂದ, ಭಾಳ ದಿನ ಆತ್ರಿ ನಾನು ಒಂದು ನೋಟ್ಬುಕ್ದಾಗ ಬರ್ಕೊ ಇಟ್ಕೋತೀನ್ರಿ, ಇದರಿಂದ ಇನ್ನೊಂದು ವಿಷಯ ಗೊತ್ತಾತ್ರಿ, ಏನಂದರೆ 50,000 ಗಾದೆ ಮಾತು ಅದವಂತ್ರಿ, ಖಂಡಿತ ಕಣ್ರಿ. ಎಸ್ ಎಸ್ ಮುದಿಗೌಡರು ಇನ್ನಮ್ಮ ಹೊಂಗಲ ಸವದತ್ತಿಯಿಂದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ಕಣ್ರಿ, ಚಲೋ ಆತ್ರಿ ನೀವು ಉತ್ತರ ಕಳಿಸ್ಕೊಟ್ಟಿದ್ದು, ಒಳ್ಳೆ ಮಾಹಿತಿ ಹಂಚಿಕೊಂಡ್ರಿ. ನಮಸ್ಕಾರ ಸರ್, ಇವತ್ತಿನೆಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಆಶಾ ಹನುಮಂತಪ್ಪ, ಉಪೇಕ್ಷಾ, ಕೆ ಎಸ್ ಚಾರಿತ್ರ, ಕೆ ಎಸ್ ನ್ಯಾಮತಿ ತಾಲೂಕು ನ್ಯೂ ಇಂದ್ರ ಕಾಲೋನಿ ಸವಳಂಗದಿಂದ ಉತ್ತರ ಬಂದಿದೆ. ಆಶಾ ಪ್ರಕಾಶ್ ಅವರು ನಂದಿನಿ ಕೋಲಾರ ಹಾಗೇನೇ ಟಫ್ ಇದೆ ಸರ್, ನ್ಯಾಮತಿ ತಾಲೂಕಿನ ಇರೋದ್ರಿಂದ ಮಂಜುನಾಥ್ ಪಟೇಲ್, ನಾಗರತ್ನ ಪಟೇಲ್, ಗಗನ ಪಟೇಲ್, ಚೈತನ್ಯ ಪಟೇಲ್ ಆದರೂ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳುಕೋಡು ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಅವರು ಉತ್ತರ ಬಂದಿದೆ. ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ, ಶಾನ್ ಬೋಗ್ರು ಕೊಟ್ರೇಶ್, ಕವಿತಾ, ನಿರೀಕ್ಷಾ, ಅಭಿನಂದನ್ ಹೊಳೆಗುಂದಿ ಹೂವಿನ ಅಡಗಲಿ ತಾಲೂಕಿನಿಂದ, ಪಾರ್ವತಮ್ಮ ಕೆ ವಿ ಜನಪುರ ಭದ್ರಾವತಿಯಿಂದ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಶಾಂತಾಚಾರ್ ಬಡಗೇರ್ ಹರಿಹರ ಕೊಕ್ನೂರು ಇಲ್ಲಿ ದಾವಣಗೆರೆ ಜಿಲ್ಲೆಯಿಂದ, ಗಾನು ಸೋನು ಅದಿತಿ ಉಟ್ಮಲ್ಲಿ ರಾಘವ ಪ್ರೇಮ ಶ್ಯಾಮಲ ಸರೋಜ ಮಿಡಿಗೇಶಿ ಓಕೆ ಮಿಡಿಗೇಶಿಯಿಂದ ಸರ್ ಮುಂದಿನ ಇರ್ಬೋದ ಅಂತ ಅಂದ್ಕೊಂಡಿದ್ದೀನಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಲೀಲಾ ಡಿ ಶಿವಮೊಗ್ಗದಿಂದ, ಪ್ರಶಾಂತ್ ಆರ್ ಶೆಟ್ಟಾರ್ ಭದ್ರಾವತಿಯಿಂದ, ರೇಖಾ ಬೆಂಗಳೂರಿನಿಂದ, ವಿಶ್ವಾಸ್ ಅವರು ಸವಳಂಗದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಆಮೇಲೆ ಮುಂದುವರೆದಂತೆ ಮಂಜುಳಾ ಜನಾರ್ದನ್ ಅವರು ಭೂತನಗುಡಿ ಭದ್ರಾವತಿಯಿಂದ, ಹೆಸರನ್ನು ತಿಳಿಸಿ ಪ್ಲೀಸ್ ಸರ್, ನನ್ನ ಜೊತೆಗೆ ಹೊಸ ಚಿತ್ರಗಳನ್ನು ಏನು ಅರ್ಥ ಆಗ್ತಾಯಿಲ್ಲ. ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಕಳಿಸ್ಕೊಟ್ಟಿದ್ದಾರೆ ಸರ್, ಜೊತೆಗೆ ಹೊಸ ಚಿತ್ರಗಳ ಹೆಸರನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ ನೋಡೋಣ. ರಾಧಾನಿಧಿಗೆಯಿಂದ ಎರಡು ಉತ್ತರ, ನೀವೇ ಬುದ್ಧಿವಂತರವರು, ನಾವು ಆಪ್ಷನಲ್ಲಿ ಕೊಡ್ತೀವಲ್ಲ, ಆಪ್ಷನ್ಸ್ ಕೊಡ್ತೀವಲ್ಲ, ಹಾಗೆ ಅವರು ಸಹ ನಮ್ಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಮುಂದುವರೆದಂತೆ ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಗೀತಾ ಮಲವಗೋಪದಿಂದ ಶಿವಮೊಗ್ಗದಿಂದ, ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಿಗುಂಡಿ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್ ಅವರು, ಡಾಕ್ಟರ್ ಪ್ರವೀಣ್ ಅವರು. ಜೊತೆಗೆ ಮುಂದುವರೆದಂತೆ ದಯಮಾಡಿ ವಿಡಿಯೋ ಕಾಲ್ ಬೇಡ, ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ಸರ್ ನಮಸ್ತೆ, ಜನ್ನಾಪುರದಿಂದ ಡಿ ಟಿ ಎನ್ ಮೂರ್ತಿ, ಮಹೇಶ್ ಶ್ರೀನಿವಾಸ್ ಕಬಾಬ್ ಮಾಣಿ ಕೋಳಿ ಹೋಟೆಲ್ ಕೃಷ್ಣಪ್ಪನವರು ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ಖಂಡಿತ ಕಂಡ್ರಿ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ, ಎಲ್ಲರೂ ಸರಿಯಾದ ಉತ್ತರ ಖಂಡಿತ. ಅರಮನೆಯ ಗುಟ್ಟು ಅಂಗಡಿಯಲ್ಲಿ ರಟ್ಟು ಬಹಳ ಜನಪ್ರಿಯವಾಗಿದೆ ಗಾದೆ. ರಹಸ್ಯಗಳು ಅಥವಾ ಗೌಪ್ಯ ವಿಷಯಗಳು ಎಷ್ಟೇ ಎಚ್ಚರಿಕೆಯಿಂದ ಕಾಪಾಡಲು ಪ್ರಯತ್ನಿಸಿದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಎಲ್ಲರಿಗೂ ಬಹಿರಂಗವಾಗಿಬಿಡುತ್ತದೆ ಎಂಬ ಅರ್ಥವನ್ನು ಸಹ ನೀಡುತ್ತದೆ. ಅದಕ್ಕೆ ಹೇಳ್ತೀವಿ ಇನ್ನೊಂದು ಗಾದೆ ಇದೆ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತೀವಿ. ಇಲ್ಲೆಲ್ಲವೂ ಸಹ ಅಷ್ಟೇ, ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ, ಗಾದೆ ಅನ್ನುವಂಥದ್ದು ಒಂದು ಪ್ರಾದೇಶಿಕವಾದ ವಿಭಿನ್ನವಾದ, ನಮ್ಮಲ್ಲಿ ಎಷ್ಟು ಈಗಾಗಲೇ ಹೇಳಿದೆ, ಗಾದೆ ಅನುಭವದ ಮಾತು, ಅನುಭವದ ಸಾರ, ಅದು ನಮ್ಮ ಜೀವನದಲ್ಲಿ ಜೀವನಾನುಭವದಿಂದ ಯಾವುದೇ ಒಂದು ನಮ್ಮ ಒಂದು ಮಾತೇ ನಿಮಗೆ ಗೊತ್ತಿರ್ಬೋದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿಬಿಡ್ತೀವಿ. ಒಬ್ಬ ಗುಣವನ್ನು ನಾವು ಬೆಳಿಬೇಕಾದ್ರೆ ಗಮನಿಸಬಹುದಾಗಿದೆ ಅಂತ ಹೇಳಿ ಅಲ್ವಾ. ಆದ್ದರಿಂದ ಗಾದೆ ಅನ್ನೋದು ಒಂದೊಂದು ಭಾಗದಲ್ಲಿ ಒಂದೊಂದು ವೈಶಿಷ್ಟ್ಯತೆಯಿಂದ ಕೂಡಿರುತ್ತೆ. ಆಯಾ ಸಂಪನ್ಮೂಲಗಳು, ಆಯಾ ಸ್ಥಳೀಯವಾದ ವಿಚಾರಧಾರೆಗಳು, ಆಯಾ ಕಾಲಘಟ್ಟದಲ್ಲಿ ಬರುವಂತಹ ಅಂಶಗಳು ನಮಗೆ ಬೆಳಕಿಗೆ ಬರ್ತದೆ ಅನ್ನೋದು ನಾವು ಗಮನಕ್ಕಿಂತ ಹೆಚ್ಚಾಗಿ ಒಂದು ಮಾತನ್ನು ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ನಾವಿಲ್ಲಿ ಒಂದು ಮಾತನ್ನು ನಾವು ಹೇಳಬೇಕಾಗ್ತದೆ ಸ್ನೇಹಿತರೆ, ಗಾದೆ ಅನುಭವ ಜನ್ಯ. ನಮ್ಮ ಹಿರಿಯರು ಸುಮ್ಮನೆ ಮಾಡಲಿಲ್ಲ ಗಾದೆಯನ್ನು, ಅದಕ್ಕೆ
ನಮ್ಮ ಇದು ನಾನು ಅದಕ್ಕೆ ಒಂದು ಉದಾಹರಣೆ ಹೇಳಿದೆ, ಗುಣ ನೋಡಿ ಹೆಣ್ಕೊಡು, ಜಲ ನೋಡಿ ಬಾವಿ ತೋಡು ಅಂತ ಒಂದು ಮಾತು ನಿಮಗೆ ಹೇಳಿದೆ ಅಲ್ವಾ. ಖಂಡಿತ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ. ಹಾಗೆಯೇ ನೀವು ಮರ ನೋಡಿ ಬಳ್ಳಿ ನೀಡು ಅನ್ನುವಂಥ ಮಾತು ಹೇಳಿದ್ರಿ. ಹಾಗೆಯೇ ಒಂದೊಂದು ಭಾಗದಲ್ಲಿ ಒಂದೊಂದು ಗಾದೆ ವೈಶಿಷ್ಟ್ಯತೆ ಗಮನಿಸ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಇದುವರೆಗೂ ಸಹ ತಾವೆಲ್ಲ ಪ್ರೀತಿಯಿಂದ ಈ ಗಾದೆ ಬಂಡಿಯ ಜೊತೆಗೆ ನಮ್ಮ ಜೊತೆಗೆ ಸಾಗಿದ್ರಿ. ಒಂದು ಎರಡು ಸಂದೇಶಗಳು ಬಂದಿದ್ದಾವೆ. ಶಂತಾಚಾರ ಬಡಿಗೆ ಕೊಕ್ಕನೂರು ಹಿರಿಯ ತಾಲೂಕು ವೇದ ಸುಳ್ಳ ಆದ್ರೂ ಗಾದೆ ಸುಳ್ಳ ಖಂಡಿತ ಪೂರ್ಣಗೊಳಿಸುವ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು ಸರೋಜ ಜಯಶಂಕರ್ ನಿವೃತ್ತ ಶಿಕ್ಷಕಿ ಹೊಸಕೇರಿಯಿಂದ. ಖಂಡಿತ ಸ್ನೇಹಿತರೆ ನಮ್ಮ ಜೊತೆ ಹೇಳಿದ್ರಿ, ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ, ಶಿವಮೊಗ್ಗ ಕೇಂದ್ರದ ಪರವಾಗಿ ವಂದನೆಗಳು. ಚಪ್ಪಾಳೆ. ಸ್ನೇಹಿತರಿಗೆ ಗಾದೆ ಇಂದಿನ ಅಂದರೆ ಈ ಮಂಗಳವಾರದ ಗಾದೆ ಬಂಡಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮಕ್ಕೆ ನಾವೀಗ ಅಣಿಯಾಗೋಣ. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:25.

0: ಆತ್ಮೀಯ ಕೇಳುಗರಿಗೆಲ್ಲ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದ ಒಂದು ನಿಯಮ ಹೀಗಿದೆ: ಒಬ್ಬರಿಗೆ ಮೂರು ಪ್ರಶ್ನೆಯನ್ನು ಕೇಳಲಾಗ್ತದೆ. ಒಂದು ಪ್ರಶ್ನೆ ಉತ್ತರ ಕೊಟ್ಟರೆ ಎರಡನೇ ಪ್ರಶ್ನೆಗೆ ಹೋಗ್ತೀವಿ, ಎರಡನೇ ಪ್ರಶ್ನೆ ಉತ್ತರ ಕೊಟ್ಟರೆ ಮೂರನೇ ಪ್ರಶ್ನೆಗೆ ಹೋಗ್ತೀವಿ. ತಾವು ಕರೆ ಮಾಡಿರುವುದ್ರ ಮುಖಾಂತರ ಉತ್ತರವನ್ನು ಕೊಡಬಹುದು. ನಮ್ಮ ವಾಟ್ಸಪ್ ನಮ್ಮ ಒಂದು ದೂರವಾಣಿ ಸಂಖ್ಯೆ ಹೀಗಿದೆ: 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಷ್ಟಿ ಕೋಡ್ ಸಂಖ್ಯೆ 08282. ಬನ್ನಿ, ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ. ಗೋರ್ಪಡೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಈಗ ಪ್ರಶ್ನೆ ಆರಂಭ ಆಗ್ತಾ ಇದೆ, ಹಾಟ್ ಸೀಟ್ ಅಲ್ಲಿ ಕೂತಿದ್ದೀರಾ ನೀವೀಗ ಸರ್. ಈಗ ಮೊದಲನೇ ಪ್ರಶ್ನೆ ಹೀಗಿದೆ: ಹೊಯ್ಸಳ ವಂಶದ ಸಂಸ್ಥಾಪಕ ಯಾರು? ಹೊಯ್ಸಳ ವಂಶದ ಅಂದ್ರೆ ಹೊಯ್ಸಳ ಸಂಸ್ಥಾನದ ಸಂಸ್ಥಾಪಕ ಯಾರು?
1: ಸಳ ಅಂತ ಬರುತ್ತೆ.
0: ಸರಿಯಾದ ಉತ್ತರ ತಮಗೆ, ತುಂಬಾ ಚಂದವಾಗಿ ಉತ್ತರ ಕೊಟ್ರಿ, ಧನ್ಯವಾದಗಳು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಅಭಿನಂದನೆಗಳು ತಮಗೆ. ಎರಡನೇ ಪ್ರಶ್ನೆ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು: ಬೆಂಕಿ ಬಿದ್ದಿದೆ ಮನೆಗೆ ಈ ಕವಿತೆಯ ಕರ್ತೃ ಯಾರು? ಬೆಂಕಿ ಬಿದ್ದಿದೆ ಮನೆಗೆ
1: ಕವಿತೆಯ
0: ಕರ್ತೃ,
1: ಬೆಂಕಿ ಬಿದ್ದಿದೆ ಮನೆಗೆ
0: ಕವಿತೆಯ ಕರ್ತೃ. ಇದು ಬಹಳ, ಈ ಕವಿ ಅಂತೂ ತುಂಬಾ ಪ್ರಸಿದ್ಧವಾದಂತವರು. ಜೊತೆಗೆ ಇವರು ನಮ್ಮ ಗಡಿನಾಡ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತವ್ರು. ಅವ್ರಿಗೊಂದು ದೊಡ್ಡ ಆಸೆ ಇತ್ತು.
1: ಯಾವ ಹೋರಾಟದಲ್ಲಿ?
0: ಗಡಿನಾಡ ಹೋರಾಟದಲ್ಲಿ.
1: ಗಡಿನಾಡ ಹೋರಾಟದಲ್ಲಿ ಅಂತಂದ್ರೆ ಎಲ್ಲಿ? ಗಡಿನಾಡ ಕವಿನಾ?
0: ಹೌದು, ಸುಳ್ಳು ಕೊಟ್ಟಿದ್ದೀನಿ
1: ಸರ್. ಗಡಿನಾಡ ಕವಿನಾ?
0: ಹೌದು.
1: ಎಂ ಗೋವಿಂದ ಪೈನಾ?
0: ಇಲ್ಲ.
1: ಗಡಿನಾಡ ಯಾವ್ದು? ಉತ್ತರ
0: ಒಂದೇ ಒಂದ್ ಸುಳುಹು ಕೊಟ್ಟಿದ್ದೀನಿ, ಕ್ಷಮಿಸಿ. ಯಾಕೆಂದ್ರೆ ಹತ್ರ ಬಂದ್ರಿ, ಹಾಗೆ ಹೋದ್ರಿ. ಸರಿ, ನಿಮ್ಮ ಸಮಯ ಮುಗೀತು. ಕವಿ ಹೆಸರು ಕೈಯಾರ ಕಿಂಜಣ್ಣರಯ್ಯವರು. ಹೌದು, ಅದೇ ನೀವು ಹತ್ರ ಬಂದ್ರೆ ಅವರೇ ಮೊದಲನೇ ಕವಿ ಹೇಳ್ಬಿಟ್ರಿ, ಮಂಜೇಶ್ವರ ಗೋವಿಂದ ಪೈ ಕಾಸರಗೋಡು.
1: ಧನ್ಯವಾದಗಳು
0: ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಉತ್ತರ ಸಿಕ್ತಲ್ವಾ? ಖಂಡಿತ. ಹೀಗೆ ಹಾಟ್ ಸೀಟ್ ಅಲ್ಲಿ ಬನ್ನಿ. ನೆಕ್ಸ್ಟ್ ಹಾಟ್ ಸೀಟ್ ಅಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
2: ನಮಸ್ಕಾರ ಸರ್.
0: ನಮಸ್ಕಾರ, ಹಂಪಣ್ಣ ಅವ್ರ ನ್ಯಾಮತಿಯಿಂದ. ಮೊದಲನೇ ಪ್ರಶ್ನೆ ನಿಮಗೆ: ಕದಂಬ ಏನು ಸಂಸ್ಥಾನದ ಸ್ಥಾಪಕ ಯಾರು?
2: ಕದಂಬ ಮಯೂರ ವರ್ಮ.
0: ಸರಿಯಾದ ಉತ್ತರ ಹೇಳಿ.

0: ತಮಗೆ ಅಭಿನಂದನೆಗಳು. ಎರಡನೇ ಪ್ರಶ್ನೆ ಭೌಗೋಳಿಕ ಲಕ್ಷಣಕ್ಕೆ ಸಂಬಂಧಿಸಿದಿರುತ್ತೆ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದು? ಇದು ಪ್ರಸಿದ್ಧವಾದ ಸ್ಥಳ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ. ಇದಕ್ಕೆ ಒಂದು ಸಣ್ಣ ಸುಳಿವು ಕೊಡ್ತೀನಿ. ವಿವಾಹವಾದಂಥವ್ರು ಹೋಗ್ತಾರೆ ಈ ಜಾಗಕ್ಕೆ. ಇದು ನಮ್ಮ ಪಕ್ಕದ ಹೌದು, ನಮ್ಮ ಪಕ್ಕದ ರಾಜ್ಯದಲ್ಲಿದೆ. ಇರ್ಲಿ, ಎರಡು ಸುಳಿವು ಕೊಟ್ಟಿದ್ದೀನಿ ತಮ್ಗೆ. ಇರ್ಲಿ, ತೊಂದರೆ ಇಲ್ಲ. ಅಂದ್ರೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಒಂದು ಕಡೆಗೆ ಕೂಡುತ್ತದೆ. ಇದನ್ನ ಉತ್ತರ ಹೇಳ್ಬಿಡ್ತೇನೆ. ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ ಆ ಜಾಗಗಳು ಕೂಡೋದಿಕ್ಕೆ. ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಬಹಳಷ್ಟು ಪ್ರಯತ್ನವನ್ನ ಮಾಡಿದಾಗ ನಮಗೆ ಖಂಡಿತ ಇದು ಆಗುತ್ತಲ್ವಾ? ಬನ್ನಿ ಹಾಗಾದ್ರೆ ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ತೆ. ಓ, ಕಟ್ಟಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಸ್ನೇಹಿತರೆ, ನಮ್ಮ ಭೌಗೋಳಿಕ ಲಕ್ಷಣದಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಕೊಡುವ ಜಾಗವನ್ನು ನೀಲಗಿರಿ ಬೆಟ್ಟಗಳು ಅಂತ ನಾವು ಕರಿತೀವಿ. ಮುಂದಿನ ಕರೆ ನೋಡೋಣ. ನಮಸ್ತೆ.
1: ಹಲೋ,
0: ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ಧನ್ಯವಾದಗಳು.
0: ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ಮೈಸೂರು ಸಂಸ್ಥಾನ, ಒಡೆಯರ ಸಂಸ್ಥಾನದ ಸ್ಥಾಪಕರು ಯಾರು? ಒಡೆಯರ್, ಮೈಸೂರು ಒಡೆ ಸಂಸ್ಥಾನ ಇದೆಯಲ್ಲ,
1: ಶ್ರೀಕಂಠದತ್ತ ಒಡೆಯರ್.
0: ಇಲ್ಲ ಇಲ್ಲ, ತಪ್ಪಾಯ್ತು ಉತ್ತರ. ಯದುರಾಯ ಮತ್ತು ಕೃಷ್ಣರಾಯರು ಅಂತ ಹೇಳಿ. ಹೌದು ಹೌದು, ಅದು ಮೊದಲು ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆ ಮಾಡ್ತಾರೆ, ತದನಂತರ ಅದು ಮೈಸೂರಿಗೆ ಹೋಗ್ತದೆ. ಹೌದು ಹೌದು ಹೌದು, ಅದಕ್ಕೆ ಮೈಸೂರು ಸಂಸ್ಥಾನ ಅಂತ ಹೇಳಿದ್ದು. ಖಂಡಿತ ಒಡೆಯರ ಸಂಸ್ಥಾನ ಅಂತ ನಾವು ಕರಿತೀವಿ. ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕೆ. ತಮಗೊಂದು ಚಪ್ಪಾಳೆ ಅಭಿನಂದನೆಗಳು. ಬನ್ನಿ ಮುಂದಿನ ಕರೆ ನೋಡೋಣ. ನಮಸ್ತೆ. ನಮಸ್ತೆ.
2: ನಮಸ್ತೆ.
0: ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ಶಾಂತಿನಿ ಮಂಜುನಾಥ್.
0: ಇಲ್ಲಿ ಹಾಸನನ, ಹಾಸನದಿಂದ, ಹಾಸನದಿಂದ ಕರೆ ಮಾಡ್ತಾ ಇದ್ದೀರಲ್ಲ. ತಮಗೊಂದು ಸಾಹಿತ್ಯದ ಬಗ್ಗೆ ಪ್ರಶ್ನೆ ಇದೆ. ಬಾರಿಸು ಕನ್ನಡ ಡಿಮ್ಡಿಮವ, ಈ ಒಂದು ಪದ್ಯದ ಕರ್ತೃ ಯಾರು? ಸರಿಯಾದ ಉತ್ತರವನ್ನು ಹೇಳಿದಿರಿ, ತಮಗೆ ಅಭಿನಂದನೆಗಳು.
2: ಧನ್ಯವಾದ.
0: ಈಗ ಭೌಗೋಳಿಕವಾದ ಒಂದು ಪ್ರಶ್ನೆ ಇದೆ ನಿಮ್ಮ ಮುಂದೆ. ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇದು ನಮ್ಮ ಭೌಗೋಳಿಕವಾಗಿ ನಾವು ಗಮನಿಸ್ತಾ ಇರ್ತೀವಿ. ನಮ್ಮ ಪಶ್ಚಿಮ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯಗಳು ಯಾವುವು? ಪಶ್ಚಿಮ ಕರಾವಳಿ ಪ್ರದೇಶ ಅಂದ್ರೆ ಕೋಸ್ಟ್, ಅಂದ್ರೆ ಪಶ್ಚಿಮ ಅಂದ್ರೆ ವೆಸ್ಟ್ ಕೋಸ್ಟ್ ಅಂತ ಕರಿತೇವೆ. ಯಾವ್ಯಾವ ರಾಜ್ಯಗಳು ಅಲ್ಲಿ ಈ ಪಶ್ಚಿಮ ಕರಾವಳಿ ಬರ್ತದೆ? ಅದರಲ್ಲಿ ಎರಡು ಉತ್ತರ ಕೊಟ್ರು ಸಾಕು ನಮಗೆ. ನಾವು ಕರ್ನಾಟಕನೇ ಬಿಟ್ಬಿಟ್ರಲ್ರಿ ನೀವು. ಖಂಡಿತ, ನೀವು ಮೂರು ಉತ್ತರಗಳ ಪ್ರಯತ್ನ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು, ಅಭಿನಂದನೆಗಳು. ಈಗ ಮೂರನೇ ಪ್ರಶ್ನೆ, ಅಂದ್ರೆ ಮೂರನೇ ಪ್ರಶ್ನೆಗೆ ತಾವು ಬಂದಿದ್ದೀರಿ ಈಗ. ಮೂರನೇ ಪ್ರಶ್ನೆ ಹೀಗಿದೆ. ಕರ್ನಾಟಕವು ಮೂರು ಮುಖ್ಯ ವಿಧದ ವಾಯುಗುಣದಿಂದ ಕೂಡಿದೆ. ನಮ್ಮಲ್ಲಿ ಮೂರು ಮುಖ್ಯ ವಾಯುಗುಣ ಇದೆ, ಯಾವ್ಯಾವು? ಕರ್ನಾಟಕವು ಮೂರು ಮುಖ್ಯ ವಿಧದ ವಾಯುಗುಣ.
2: ಉಷ್ಣ, ಉಷ್ಣವಲಯ.

0: ಆಮೇಲೆ
1: ಕರಾವಳಿ ವಲಯ ಬರುತ್ತೆ
0: ಸರ್. ವಾಯುಗುಣ ನಾನು ಹೇಳ್ತಾ, ನೀವು ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಹೇಳ್ತಾ ಇದ್ದೀರಿ, ನಾನು ಹೇಳ್ತಾ ಇರೋದು ವಾಯುಗುಣ ಅಂತ ಹೇಳಿ. ಅಂದ್ರೆ ಮಾರುತಗಳು ಇಲ್ಲ ಇಲ್ಲ ಇಲ್ಲ ಇಲ್ಲ, ಕಾಲ ಬರಲ್ಲ, ವಾಯುಗುಣ ಅದ್ರೆ ಬೀಸುವ ಮಾರುತಗಳ ಬಗ್ಗೆ ಹೇಳ್ತಾ ಇರೋದಷ್ಟೇ. ಒಂದಂತೂ ಸರಿ, ಒಂದ್ ಉತ್ತರ ಒಂದ್ ಸರಿ ಇದೆ ಬಿಡಿ, ಒಂದ್ ಸರಿ ಇದೆ. ಅದೇ ಅದರಲ್ಲೇ ಒಂದು ಉತ್ತರ ಸರಿ ಇದೆ. ಆಯ್ತು, ತಮಗೆ ಧನ್ಯವಾದಗಳು. ಆಮೇಲೆ ಅದರಲ್ಲಿ ಹೇಳ್ಬಿಡ್ತೀನಿ, ಉತ್ತರ ಮೂರು, ಉಷ್ಣವಲಯದ ಮಾನ್ಸೂನ್ ವಾಯುಗುಣ, ಅತಿ ಆರ್ದ್ರತೆಯುಳ್ಳ ಮಾನ್ಸೂನ್ ವಾಯುಗುಣ, ಅತಿ ಶುಷ್ಕ ವಲಯದ ಅಂದ್ರೆ ಸೇಫ್ಟಿ ವಿಧದ ವಾಯುಗುಣ ಅಂತ ನಾವು ಕರಿತೀವಿ. ತಂಪು, ಉಷ್ಣ ಮತ್ತು ಇದರಿಂದ ಶುಷ್ಕ ಅಂತ ಕೂಡಿರುತ್ತೆ.
1: ಮಲೆನಾಡು ಪ್ರದೇಶ
0: ಇಲ್ಲ ಅದ್ ನಾನ್ ನೀವು ನಾನ್ ಹೇಳ್ತಾ ಇರೋದು ಅಂದ್ರೆ ಇದು ಏನ್ ಹೇಳ್ತೀನಿ ನಾನ್ ಕೇಳಿ ನಿಮ್ಗೆ, ಕರ್ನಾಟಕದ ಭೌಗೋಳಿಕ ಲಕ್ಷಣ ಹೇಳಿ ಅಂದ್ರೆ ಮಲೆನಾಡು ಕರಾವಳಿ ಅಂತ ಹೇಳ್ಬೋದು. ನಾನ್ ಹೇಳ್ತಾ ಇಲ್ಲಿಯ ವಾತಾವರಣ ವಾಯುಗುಣ ಹೇಗಿರುತ್ತೆ ಅಂತ ಹೇಳಿದಷ್ಟೇನೆ. ತಾವೇನ್ ಮಾಡ್ತಾ ಇರೋದು ಶಾಂತಿನಿ ಅವರೇ?
1: ನಾನು ಗೃಹಿಣಿ ಸರ್.
0: ಗೃಹಿಣಿ
1: ಭದ್ರಾವತಿ ಹತ್ರ ಕಡದಕಟ್ಟೆ ಸರ್.
0: ಕಡದಕಟ್ಟೆನಾ? ಓಕೆ ಓಕೆ.
1: ಆದ್ಮೇಲೆ ಈ ಕಡೆ ಬಂದಿರೋದು, ಚಿಕ್ಕ ವಯಸ್ಸಿನಿಂದ ಭದ್ರಾವತಿ ಆಕಾಶವಾಣಿ ಕೇಳ್ಕೊಂಡೆ ನಾನ್ ಬೆಳೆದಿರೋದು ಸರ್.
0: ಓಕೆ ಓಕೆ, ಧನ್ಯವಾದಗಳು ತಮ್ಮ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು, ಧನ್ಯವಾದಗಳು. ಕೇಳುವರೆ ಮುಂದಿನ ಕರೆ ಯಾರು ಅಂತ ನೋಡುವ, ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ, ಹಲೋ. ಕರೆ ಕಟ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಪಡಪಡ ಅಂತ ಹೇಳಿ ಎಷ್ಟು ಚಂದವಾಗಿ ನಮ್ಮ ಕೇಳೋದ್ರೆಲ್ಲ ತುಂಬ ಚಂದವಾಗಿ ಒಂದು ಉತ್ತರವನ್ನ ಹೇಳ್ತಾ ಇದ್ದಾರೆ ಅಲ್ವಾ. ತಾವು ಸಹ ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಚ್ಜಿ ಕೋಡ್ ಸಂಖ್ಯೆ 08282. ಗಮನಿಸಿ, ತಾವು ಸಹ ಕರೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮತ್ತೊಂದು ಕರೆ ಬರ್ತಾ ಇದೆ ಟೆಲಿ ಕ್ವಿಜ್ಗೆ. ನಮಸ್ತೆ.
2: ಹಲೋ. ನಮಸ್ತೆ ಸರ್.
0: ನಮಸ್ತೆ, ರಾಧಾ ಅವರು ನಿದಿಗೆಯಿಂದ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಈಗ ನಿಮಗೆ ನಿಯಮಗಳು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಮೊದಲನೇ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇದೆ. ಕನ್ನಡದ ಆಸ್ತಿ ಎಂದು ಯಾರನ್ನು ಕರೆಯಲಾಗ್ತದೆ? ಕನ್ನಡದ ಆಸ್ತಿ ಎಂದು ಯಾರನ್ನು ಕರೆಯಲಾಗುತ್ತೆ? ಸರಿಯಾದ ಉತ್ತರ ಹೇಳಿದ್ರಿ. ತಮಗೆ ಮೊದಲನೇ ಉತ್ತರಕ್ಕೆ ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೀಡುದ್ರ ಮೂಲಕ ಎರಡನೇ ಪ್ರಶ್ನೆಗೆ ನೀವು ಆಯ್ಕೆ ಆಗಿದ್ದೀರಿ. ತಮಗೆ ಚಪ್ಪಾಳೆ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಕೇಳಿಸ್ತಾ ಇದೆಯಾ ನನ್ನ ಮಾತು? ನಮ್ಮ ಭಾರತದಲ್ಲಿ ಬಹಳಷ್ಟು ದ್ವೀಪಗಳು ಎಲ್ಲಿ ಕಂಡು ಬರುತ್ತವೆ? ದ್ವೀಪಗಳು ಭಾರತದಲ್ಲಿ, ದ್ವೀಪಗಳು, ದ್ವೀಪಗಳು
2: ಅಂಡಮಾನ್
0: ನಿಕೋಬಾರ್. ಆಮೇಲೆ ಆದ್ರೆ ಎಲ್ಲಿ ಎಲ್ಲಿ ಅಂಡಮಾನ್ ನಿಕೋಬಾರ್ ಪ್ರದೇಶ ಹೇಳ್ತಾ ಇದ್ದೀರಿ, ಯಾವ ವ್ಯಾಪ್ತಿಯಲ್ಲಿ ಕಂಡು ಬರುತ್ತೆ ಅಂತ? ಅದು ಎಲ್ಲಿದೆ ಅಂಡಮಾನ್ ನಿಕೋಬಾರ್ ಎಲ್ಲಿದೆ?
2: ದ್ವೀಪಗಳು ದಕ್ಷಿಣ ಭಾಗದಲ್ಲಿದೆ ಸರ್.
0: ಹೌದು, ದಕ್ಷಿಣ ಭಾಗದಲ್ಲಿ ಇದೆ. ಆ ದ್ವೀಪಗಳು ದ್ವೀಪ ಅಂತ ಯಾಕೆ ಕರಿತೀವಿ, ಹೇಗೆ ಕರಿತೀವಿ ಅಂತ? ಒಂದು ಸುಳು, ಅದು ಒಂದು ಸಮುದ್ರ ವಲಯದಲ್ಲಿ ಇದೆ. ಒಂದು ಸುಳು ಕೊಟ್ಟಿದ್ದೀನಿ ನಿಮಗೆ. ಅದೇ ಸಮುದ್ರ ಸುತ್ತಲೂ ಇದೆ, ಅದು ಒಂದು ಸುಳು ಕೊಟ್ಟಿದ್ದೀನಿ ನಿಮಗೆ. ಅದಕ್ಕೆ ಸರಿಯಾದ ಉತ್ತರ ನೀವು ಕಂಡ್ಕೊಳ್ಬೇಕೀಗ. ನಾನ್ ಕೇಳಿದ್ದು ಭಾರತದಲ್ಲಿ ಇರುವ ದ್ವೀಪಗಳು ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ ಅಂತ ಕೇಳಿದ್ದೀನಿ. ಸಮಸ್ಯೆದ ಬಹಳ ದ್ವೀಪಗಳು ಎಲ್ಲಿ ಇದಾವೆ ಅಂತ ಕೇಳಿದ್ದೀನಿ. ಹೌದು ಹೌದು ಹೌದು, ಅದು ಯಾವ ಸಮುದ್ರಗಳಲ್ಲಿ ಇದಾವೆ ಅಂತ ಕೇಳ್ತಾ ಇರೋದು ಪ್ರಶ್ನೆ. ಸರಿಯಾದ ಉತ್ತರ ಬಂತು. ಮತ್ತೆ ಹಾಗೇನೆ ಮತ್ತೊಂದು ಅರಬ್ಬಿ ಸಮುದ್ರ, ಇವೆರಡರಲ್ಲೂ ನಾವು ಎರಡು ದ್ವೀಪಗಳನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ. ಹಾಗಿದ್ರೆ ತಮಗೆ ಧನ್ಯವಾದಗಳು. ಮೂರನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ, ಇದಕ್ಕೆ ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.

0: ಇದು ಒಂದು ಕವಿತೆಯ ಹೆಸರು. ಈ ಕವಿತೆಯನ್ನ ಬರೆದವರು ಯಾರು ಅಂತ ಹೇಳಬೇಕು. ಹೆಸರಾಯಿತು ಕರ್ನಾಟಕ, ಈ ಕವಿತೆಯ ರಚನೆಕಾರರು ಯಾರು?
1: ಹೆಸರಾಯಿತು
0: ಕರ್ನಾಟಕ. ಇವರು ಧಾರವಾಡದವರು, ಕವಿ ಧಾರವಾಡದವರು. ಸುಳುಹು ಕೊಟ್ಟಿದ್ದೀನಿ, ಒಂದೇ ಒಂದು ಸುಳುಹು. ಧಾರವಾಡದವರು, ಧಾರವಾಡದವರು. ಇತ್ತೀಚೆಗಷ್ಟೇ, ಈಗ 2 ವರ್ಷಗಳ ಹಿಂದೆ ಇವರು ತೀರ್ಕೊಂಡ್ರು. 2ನೇ ಸುಳುಹು ಕೊಟ್ಟಿದ್ದೀನಿ. ನೆನಪಾಗ್ತಿಲ್ವಾ? ಹಾ, ಇರ್ಲಿ, ಉತ್ತರ ಹೇಳ್ಬಿಡ್ತೀನಿ, ತೊಂದರೆ ಇಲ್ಲ. ಚನ್ನವೀರ ಕಣಿವಿ. ಚನ್ನವೀರ ಕಣಿವಿ ಅಂತ ಹೆಸರು ಇವರು. ಹೆಸರಾಯಿತು ಕರ್ನಾಟಕ ಎಂಬ ಪದ್ಯವನ್ನ ರಚನೆ ಮಾಡಿದ್ದಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತುಂಬಾ ಹೆಮ್ಮೆ ವಿಚಾರ, ಭಾಗವಹಿಸಿದ್ದಕ್ಕೆ ಧನ್ಯವಾದ. ಸ್ನೇಹಿತರೆ, ನಮ್ಮ ಒಂದು ಕೇಳುಗರು ತುಂಬಾ ಚಂದವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಲೋ, ನಮಸ್ತೆ. ಹಲೋ,
2: ನಮಸ್ತೆ
0: ಸರ್. ನಮಸ್ತೆ ಎಲೆಗೌಡ್ರು.
2: ನಮಸ್ತೆ.
0: ಪ್ರಶ್ನೆಗೆ ಸಿದ್ಧವಾಗಿದ್ದೀರಾ? ಪ್ರಶ್ನೆ ಕೇಳ ಹಾಗಾದ್ರೆ, ಶಿವಮೊಗ್ಗದ ಕೆಳದಿ ನಾಯಕರಲ್ಲಿ ಒಬ್ರು ಪ್ರಸಿದ್ಧವಾದ ದೊರೆ ಇದ್ರು, ಅವ್ರ ಹೆಸರೇನು ಹೇಳ್ತೀರಾ? ಅವ್ರದ್ದು ವಿಶೇಷವಾದ ಒಂದು. ಸರಿಯಾದ ಉತ್ತರ ಹೇಳಿದಿರಿ, ಧನ್ಯವಾದಗಳು, ತಮಗೆ ಅಭಿನಂದನೆಗಳು. ಸರಿಯಾದ ಉತ್ತರವನ್ನು ಹೇಳಿದ್ರಿ. ಹಾಗೆ ಮುಂದುವರೆದಂತೆ ಮುಂದಿನ ಪ್ರಶ್ನೆಗೆ ಹೋಗುವ. ಎಲೆಗೌಡ, ನೀವೇನ್ ಮಾಡೋದು? ರೈತರ, ಕೃಷಿಕರ, ಏನು? ಹೌದಾ? ಓಕೆ ಓಕೆ. ಹೇಗಿದೆ, ಚೆನ್ನಾಗಿದೆ, ನಡೀತಾ ಇದೆಯಾ ಕಾರ್ಯಚಟುವಟಿಕೆಗಳು? ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನಮ್ಮ ಕಾರವಾರದಲ್ಲಿ ಒಂದು ಸೀಬೋರ್ಡ್ ನೌಕೆ ಇದೆ, ಇದರ ಹೆಸರೇನು ಅಂತ ಹೇಳ್ತೀರಾ? ಸೀಬೋರ್ಡ್ ನೌಕೆ ಅಂತ ಇದೆ ನಮ್ಮ ಕಾರವಾರದಲ್ಲಿ, ಅದರ ಹೆಸರು ಒಂದಿದೆ, ಅದಕ್ಕೊಂದು ಹೆಸರಿಟ್ಟಿದ್ದಾರೆ, ಏನಂತ ಹೇಳ್ತೀರಾ? ನೌಕಾನಾಲೆ ಅಂತ. ನಮ್ಮಲ್ಲಿ ದೇಶ ರಕ್ಷಣೆ ಮಾಡೋಕ್ಕೋಸ್ಕರ 3 ದಳಗಳಿದೆ, ವಾಯುದಳ, ಜಲ, ಏನು, ನೌಕಾದಳ ಮತ್ತೆ ಭೂದಳ ಅಂತೇಳಿ. ಅಲ್ಲಿ ನೌಕಾನಾಲೆ ಇದೆ, ಅದಕ್ಕೊಂದು ಹೆಸರಿಟ್ಟಿದ್ದಾರೆ. ಕಾರವಾರ ನಮ್ಮ ಕರ್ನಾಟಕದಲ್ಲೇ ಇದೆ, ಅದರಲ್ಲಿ ಅದಕ್ಕೊಂದು ಹೆಸರಿಟ್ಟಿದ್ದಾರೆ. ಆ ಹೆಸರೇ ಹೇಳ್ತೀರಾ? ಅದಕ್ಕೊಂದು ನೌಕಾದಳಕ್ಕೆ ಅಥವಾ ನೌಕಾ ನೆಲೆಗೆ ಒಂದು ಹೆಸರಿಟ್ಟಿದ್ದಾರೆ. ಅದು ನಮ್ಮ ಕಾರವಾರದಲ್ಲೇ ಇದೆ, ಅದು ನಮ್ಮ ಪ್ರಸಿದ್ಧ ರಾಜವಂಶದ ಹೆಸರಿದೆ ಅದು ಅದರಲ್ಲಿ. ಗೊತ್ತಾಗ್ತಾ ಇಲ್ವಾ? ಸರಿ ಬಿಡಿ, ಹಾಗಾದ್ರೆ ಅದಕ್ಕೆ ಹೆಸರು ಕದಂಬ ನೌಕಾನೆಲೆ ಅಂತ ಹೇಳಿ. ಇದು ಕದಂಬ ಹೆಸರು, ನೆನಪಿದೆಯಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಸ್ನೇಹಿತರೆ, ಖಂಡಿತ ಪ್ರತಿಯೊಬ್ಬರು ಸಹ ಒಂದು ಪ್ರಶ್ನೆಗಳು ಯಾಕೇನೆ ನಾವು ಕೇಳ್ತಾ ಕೇಳ್ತಾ ಹೋದಾಗ್ಲೇನೆ ಒಂದಷ್ಟು ಗೊಂದಲ ಆಗ್ತಾ ಇರುತ್ತೆ. ಈಗ ಬನ್ನಿ, ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ರಾಜು ಶಂಕರಘಟ್ಟದವರು. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಪ್ರಶ್ನೆ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಜೋಗದ ಸಿರಿ ಬೆಳಕಿನಲ್ಲಿ ಎಂಬ ಪದ್ಯದ ಕರ್ತೃ ಯಾರು? ಸರಿಯಾದ ಉತ್ತರ ಹೇಳಿದಿರಿ, ತಮಗೆ ಧನ್ಯವಾದಗಳು, ಚಪ್ಪಾಳೆ. ಎರಡನೇ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ನಮ್ಮಲ್ಲಿ ಕಾರವಾರದಿಂದ ತಿರುವನಂತಪುರದವರೆಗೂ ಒಂದು ರೈಲ್ವೆ ಮಾರ್ಗ ಇದೆ, ಈ ರೈಲ್ವೆ ಮಾರ್ಗದ ಹೆಸರು ಏನಂತ ಹೇಳ್ತೀರಾ? ಕಾರವಾರದಿಂದ ತಿರುವನಂತಪುರದವರೆಗೂ ಇದಕ್ಕೊಂದು ವಿಶೇಷವಾದ ಹೆಸರಿದೆ ಇದು. ಕೊಂಕಣ ರೈಲ್ವೆ ಮಾರ್ಗ.

0: ಮಾರ್ಗ ಸರಿಯಾದ ಉತ್ತರವನ್ನು ಹೇಳಿದಿರಿ. ಸರಿಯಾದ ತಮಗೆ ಮತ್ತೊಂದು ಅಭಿನಂದನೆಗಳು. ಈಗ ಮೂರನೇ ಪ್ರಶ್ನೆ, ಅಂತೂ ಇಂತೂ ಮೂರನೇ ಪ್ರಶ್ನೆ ಬಂದ್ಬಿಟ್ಟಿದ್ದೀರಿ. ಇಲ್ಲ ಇಲ್ಲ, ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ತಂಪಾಗಿರುವ ಸ್ಥಳಗಳು ಯಾವುವು?
1: ಮಲೆನಾಡು, ಚಿಕ್ಕಮಗಳೂರು.
0: ನನ್ನ ಸ್ಥಳಗಳ ಹೆಸರು ಕೇಳಿ, ನೀವು ಜಿಲ್ಲೆ ಹೇಳ್ತಾ ಇದ್ದೀರಿ.
1: ಶೃಂಗೇರಿ ಬರುತ್ತೆ.
0: ಇಲ್ಲ ಇಲ್ಲ ಇಲ್ಲ,
1: ಆಮೇಲೆ ಮಲೆನಾಡು ಪ್ರದೇಶ.
0: ಆದ್ರೆ ಈಗಿನ ಕಾಲದಲ್ಲಿ ಮಲೆನಾಡಲ್ಲಿ ತಂಪಿದ್ಯಾ? ಗಿರಿಧಾಮಗಳಿವು, ಮಡಿಕೇರಿಲಿದೆ. ನಾನು ಗಿರಿಧಾಮಗಳು, ಇವು ಬೆಟ್ಟ ಪ್ರದೇಶದಿಂದ ಕೂಡಿರುವ ಗಿರಿಧಾಮಗಳಿವು.
1: ಅದು ಬಿಟ್ಟು ಕೊಡಬೇಕಾದ್ರಿ.
0: ಆಯ್ತು, ತಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಮೂರು ಉತ್ತರ ನಾವು ಸ್ಪಷ್ಟವಾಗಿ ಕಾಣ್ಕೊಳ್ಬಹುದು. ಒಂದು ಕೆಮ್ಮಣ್ಗುಂಡಿ ಬೆಟ್ಟ ಪ್ರದೇಶ, ಎರಡನೇದು ನಂದಿ ಬೆಟ್ಟ, ಮೂರನೇದು ಗೋಪಾಲ ಸ್ವಾಮಿ ಬೆಟ್ಟ. ಈ ಮೂರು ಬೇಸಿಗೆಯಲ್ಲಿ ತಂಪಾಗಿರುವ ಪ್ರದೇಶ ಅಂತ ಗುರುತಿಸಿದ್ದಾರೆ ಭೌಗೋಳಿಕವಾಗಿ.
1: ಕೆಮ್ಮಣ್ಗುಂಡಿ ಚಿಕ್ಕಮಗಳೂರಿಗೆ ಸೇರುತ್ತೆ, ಹಾಗಾಗಿ ನಾನು ಒಂದು ಪ್ರಶ್ನೆಯಲ್ಲಿ ಒಂದರ ಪಾಸ್ ಆಗಿದ್ದೀನಿ.
0: ಖಂಡಿತ ಇಲ್ಲ, ನಾನು ಹೇಳ್ತಾ ಇಲ್ಲ. ಆದ್ರೆ ನಾನು ನಿಖರವಾದ ಸ್ಥಳದ ಹೆಸರನ್ನು ಕೇಳಿದ್ದೆ. ಜಿಲ್ಲೆ ಅಂತ ಕೇಳಿದ್ರೆ ನೀವು ಜಿಲ್ಲೆ ಹೇಳ್ಬೋದಿತ್ತಲ್ಲ. ಖಂಡಿತ ಸರಿಯಾದ ಉತ್ತರವನ್ನು ಹೇಳಿದ್ರೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಸ್ನೇಹಿತರೆ, ಬಹಳಷ್ಟು ಜನ ಭಾಗವಹಿಸ್ತಾ ಇದ್ದೀರಿ, ಖಂಡಿತ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಅಭಿಲಾಷೆಗಳನ್ನು, ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇರೋದಕ್ಕೆ ಖಂಡಿತ ನಮ್ಮ ಎಲ್ಲ ಪ್ರೀತಿಯ ಕೇಳುಗರು. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ಕರೆ ಕಟ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೊಂದು ಕರೆ. ನಮಸ್ತೆ.
2: ಹಲೋ,
0: ಎಲ್ಲಿಂದ ಕರೆ ಮಾಡ್ತಿರೋದು? ತಮ್ಮ ಹೆಸರೇನು? ತಮ್ಮ ಹೆಸರು ಎಲ್ಲಿಂದ?
2: ಕರ್ಕುಚ್ಚಿಯಿಂದ.
0: ಕರ್ಕುಚ್ಚಿಯಿಂದನಾ, ಸುಜಾತ ಅವರು? ಏನ್ ಮಾಡ್ತಿದ್ದೀರಿ ಸುಜಾತ ಅವರೇ? ಏನ್ ಕೆಲ್ಸ?
2: ಕೂಲಿ ಕೆಲ್ಸ.
0: ಹಾ, ಹೌದಾ? ಸರಿ, ಹಾಗಾದ್ರೆ ಪ್ರಶ್ನೆಗೆ ಸಿದ್ಧವಾಗಿದ್ದೀರಲ್ವಾ ಇವತ್ತಿನ ಟೆಲಿಕ್ವಿಜ್ಗೆ? ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯ ಹೆಸರೇನು? ಕಟ್ಟಾಯ್ತು ಸ್ನೇಹಿತರೆ. ತಾವು ನೆಟ್ವರ್ಕ್ ಇದ್ ಕಡೆ ಇದ್ರೆ ತುಂಬಾ ಚಂದ ಕಾರ್ಯಕ್ರಮ ಕೇಳೋದಿಕ್ಕೆ. ಹಲೋ, ನಮಸ್ತೆ.
3: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ
0: ಜಯಂತ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸುಬ್ರಹ್ಮಣ್ಯ ಅವರೇ ಹೊಸದಾಗಿ ಕರೆ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ.
3: ಇಲ್ಲ ಸರ್, ನಾನು ಕಾಯಂ ಶೋತ್ರ ಅಂತ ಹೇಳಿಕ್ ಇಷ್ಟಪಡ್ತೀನಿ.
0: ಖಂಡಿತ, ಪೆತ್ತನಹಳ್ಳಿ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ.
3: ಕರೆ ಮಾಡ್ತಾ ಇರ್ತೀನಿ ಸರ್.
0: ಅದೇ ಸುಬ್ರಹ್ಮಣ್ಯ ಪೆತ್ತನಹಳ್ಳಿನಾ?
3: ಅಲ್ಲ ಸರ್, ನಾನು ಸುಬ್ರಹ್ಮಣ್ಯ ಜಯಂತ್.
0: ಜಯಂತ, ಓಕೆ ಓಕೆ. ಏನ್ ಮಾಡ್ಕೊಂಡಿರೋದು ಸುಬ್ರಹ್ಮಣ್ಯ ಜಯಂತ್ ಅವರೇ?
3: ನಾನು ರುಚಿನಲ್ಲಿ ಟೈಲರ್ ಸರ್.
0: ಟೈಲರ್? ಬೆಂಗಳೂರಲ್ಲಿ ಯಾವ ಏರಿಯಾ?
3: ನಾವು ಕೋರ್ಮಂಗ್ಲ ಸರ್.
0: ಕೋರ್ಮಂಗ್ಲ ಕಡೆ. ಓಕೆ ಓಕೆ, ಗೊತ್ತಾಯ್ತು ಗೊತ್ತಾಯ್ತು. ಹಾಗಾದ್ರೆ ಸಿದ್ಧವಾಗಿದ್ದೀರಲ್ವಾ ಈಗ ಪ್ರಶ್ನೆಗೆ?
3: ಖಂಡಿತ ಸರ್.
0: ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಹೆಸರೇನು? ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯ ಹೆಸರೇನು?
3: ರಾಷ್ಟ್ರಕೂಟರ ದೊರೆ
0: ಅಂದ್ರೆ ರಾಜ, ಅದರಲ್ಲಿ ಪ್ರಸಿದ್ಧ ರಾಜ ಇರ್ತಾನೊಬ್ಬ. ಅಲ್ಲ, ತಪ್ಪು ಹೇಳಿದ್ರೆ, ಕೃಷ್ಣದೇವರಾಯ ಬರೋದು ನಮ್ಮ ವಿಜಯನಗರ ಸಂಸ್ಥಾನದಲ್ಲಿ. ನಾನು
3: ಹೇಳ್ತೀನಿ,
0: ಎರಡನೇ ಸತಿ ಹೇಳಿದ್ಮೇಲೆ ಸರಿ ಹೇಳಿದ್ರಿ, ಅಮೋಘ ವರ್ಷ ನೃಪತುಂಗ ಅಂತ ಹೇಳಿ. ಸರಿ ಸರಿ, ನೀವು ಈಗ ಏನೇ ಹೇಳಿದ್ರಿ ಎರಡನೇ ಆಪ್ಷನ್ ತೆಗೆದುಕೊಂಡ್ರಿ, ಆದ್ರಿಂದ ಮೊದಲನೇ ಪ್ರಶ್ನೆಗೆ ಉತ್ತರ ಸರಿಯಾಗಿಲ್ಲ ನಮಗೆ. ಆಯ್ತಾ? ತಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಹೀಗೆ ಮಾಡ್ತಾ ಇರಿ ಪ್ರಯತ್ನ. ಟೈಲರಿಂಗ್ ಒಂದೇನಾ? ಮತ್ತೆ ಹೇಗ್ ನಡೀತಾ ಇದೆ ತಮ್ಮ ಅಲ್ಲಿ, ಚೆನ್ನಾಗಿದೆಯಾ ಟೈಲರಿಂಗ್ ವ್ಯವಸ್ಥೆ ಎಲ್ಲ? ಇಲ್ಲ ಇಲ್ಲ, ಯಾಕೆಂದ್ರೆ ನೀವು ಮೊದಲನೇ ಪ್ರಶ್ನೆ ವಿಜಯನಗರದ ಕೃಷ್ಣದೇವರಾಯ ಅಂತ ಹೇಳ್ಬಿಟ್ರಿ, ನೃಪತುಂಗ ಅಂತ ಮೊದಲನೇ ಉತ್ತರ ಕೊಟ್ಬಿಟ್ಟಿದ್ರೆ ನಿಮಗೆ ಎರಡನೇ ಪ್ರಶ್ನೆಗೆ ಹೋಗ್ಬೋದಿತ್ತು ಅಂತ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಹೀಗೆ ಪ್ರಯತ್ನ ಮಾಡ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಸ್ನೇಹಿತರೆ, ಖಂಡಿತ ಒಳ್ಳೊಳ್ಳೆ ನಮ್ಮ ಕೇಳಿದ್ರು ಕರೆ ಮಾಡಿ ಇಲ್ಲಿಂದ

0: ಬೆಂಗಳೂರಿನಿಂದೆಲ್ಲ ಕರೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಮತ್ತೊಂದು ಪ್ರಶ್ನೆ ಬರ್ತಾ ಇದೆ. ಹಲೋ ನಮಸ್ತೆ,
1: ನಮಸ್ತೆ ಸರ್. ಕಥಿತ್
0: ಎಲ್ಲಿಂದ ಕರೆ ಮಾಡ್ತಾ ಇಲ್ಲಿ? ಹಲೋ,
1: ಹಲೋ ಸರ್, ಶಿವಮೊಗ್ಗದಿಂದ ಸತೀಶ್.
0: ಸತೀಶ್ ಅವರ? ಸತೀಶ್ ಅವ್ರ ಏನ್ ಮಾಡ್ಕೊಂಡಿರತ್ತ ತಾವು?
1: ನಮ್ದು ಟೈಲರ್ ಶಾಪ್ ಸರ್.
0: ಟೈಲರ್? ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀವಿ, ಫೋನ್ ಮಾಡ್ತಾ ಇರ್ತೀವಿ.
0: ಸರಿ, ಹಾಗಾದ್ರೆ ನಿಮ್ಮ ಮುಂದೆ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಅವರು ನಮ್ಮ ಕರ್ನಾಟಕದವರು, ಉತ್ತರ ಭಾರತದವರಲ್ಲ, ಕರ್ನಾಟಕದ ರಾಜರವರು. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಇರ್ಲಿ, ನಾನೇ ಅದು ಮಾನ್ಯಖೇಡ ಅಂತ ಕರಿತೀವಿ, ಈಗ ಮಳಖೇಡ ಅಂತ ಕರೀತಾರೆ. ಮಾನ್ಯಖೇಟ ಅಥವಾ ಈಗಿನ ಕಲಬುರಗಿ ಜಿಲ್ಲೆಯಲ್ಲಿರುವ ಮಳಖೇಡ ಅಂತ ಅಥವಾ ಮಾನ್ಯಖೇಟ ಅಂತ ಕರೀತಾರೆ. ಓಕೆ ಓಕೆ, ಧನ್ಯವಾದಗಳು. ಇರ್ಲಿ ಇರ್ಲಿ, ಆಯ್ತು. ತಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದ. ಸ್ನೇಹಿತರೆ, ಬಹಳಷ್ಟು ಜನ ಚಂದವಾಗಿ ಉತ್ತರವನ್ನು ಕೊಡ್ತಾ ಇದ್ದೀರಿ, ತಮ್ಮ ಉತ್ತರಗಳು ಕೇಳ್ತಾ ಇದ್ದರೆ ತುಂಬ ಖುಷಿ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ತುಂಬ ಸೊಗಸಾದಂತಹ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಮುಂದಿನ ಕರೆ ಹೋಗೋಣ. ನಮಸ್ತೆ.
2: ನಮಸ್ತೆ.
0: ನಮಸ್ತೆ ಸರ್. ನಮಸ್ತೆ, ಶುಭೋದಯ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಫಣೀಂದ್ರ ಅವರು. ಏನ್ ಮಾಡ್ಕೊಂಡಿರೋದು ಫಣೀಂದ್ರ ಅವರೇ? ಹೌದು ಹೌದಲ್ಲ, ಖಂಡಿತ ಖಂಡಿತ. ಇದು ಮೆಡಿಕಲ್ ರೆಪ್ ಅಂತ ಹೇಳಿದ್ರಲ್ವಾ? ಖಂಡಿತ ಖಂಡಿತ. ಈಗ ಪ್ರಶ್ನೆಯನ್ನ ಕೇಳಬಹುದಾ? ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ಘಟಪ್ರಭಾ ಮತ್ತು ಕೃಷ್ಣಾ ನದಿ ಕೂಡುವ, ಕ್ಷಮಿಸಿ, ಮಲಪ್ರಭಾ ಮತ್ತು ಕೃಷ್ಣಾ ನದಿ ಕೂಡುವ ಜಾಗವನ್ನ ಏನೆಂದು ಕರೀತಾರೆ? ಮಲಪ್ರಭಾ ಮತ್ತು ಕೃಷ್ಣ, ಹೇಳಿ ಹೇಳಿ. ಸರಿಯಾದ ಉತ್ತರ ಹೇಳಿದ್ರಿ, ಮಲಪ್ರಭಾ ಮತ್ತು ಕೃಷ್ಣಾ ನದಿ ಕೂಡುವ ಜಾಗವೇ ಕೂಡಲ ಸಂಗಮ. ಖಂಡಿತ ತಮಗೆ ಚಪ್ಪಾಳೆ. ಎರಡು ನದಿಗಳ ಕೂಡುವ ಸಂಗಮ ಕೂಡಲ ಸಂಗಮವಾಗಿದೆ. ಈಗ ಎರಡನೇ ಪ್ರಶ್ನೆಗೆ ನೀವು ಪಾಸ್ ಆಗಿದ್ದೀರಿ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ನಾವು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಏನಂತ ಕರಿತೀವಿ? ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ,
2: ಮಣ್ಣಿನ ಬಗ್ಗೆ ಬರುತ್ತೆ
0: ಐಡಿಯಾ ಇಲ್ವಾ? ಹಾಗಾದ್ರೆ ಕ್ವಿಟ್ ಮಾಡ್ತಿರಲ್ಲ, ಉತ್ತರ ಹೇಳ್ಬಿಡ್ತೀನಿ. ಪೆಡೋಲಜಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಮಣ್ಣಿನ ಶಾಸ್ತ್ರ ಅಂತ ಕರಿತೀವಿ ಕನ್ನಡದಲ್ಲಿ. ಪೆಡಾಲಜಿ, PEDOLOGY.
2: ಬಹಳ ವಿಷಯಗಳು ಗೊತ್ತಿರುವ ಸರ್, ನೋಡಿ ಮುಖಾಂತರ ಜ್ಞಾನ ವೃದ್ಧಿ ಮಾಡ್ಕೊಳ್ಬಹುದು. ಕಾರ್ಯಕ್ರಮ ಚೆನ್ನಾಗಿದೆ ಸರ್, ಚೆನ್ನಾಗಾಗ್ಲಿ.
0: ಖಂಡಿತ ಖಂಡಿತ ಖಂಡಿತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ ಸ್ನೇಹಿತರೆ. ಖಂಡಿತ ಬಹಳಷ್ಟು ಜನ ಚಂದ ಚಂದವಾಗಿ ಉತ್ತರವನ್ನ ಕೊಡ್ತಾ ಇದ್ದೀರಿ. ಬನ್ನಿ, ಮತ್ತೊಂದು ಪ್ರಶ್ನೆ ಬರ್ತಾ ಇದೆ, ಮತ್ತೊಂದು ಕರೆ ಜೊತೆಗೆ ಪ್ರಶ್ನೆ. ಹಲೋ ನಮಸ್ತೆ.
3: ಹಲೋ
0: ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು?
3: ನಾನು ಕೋಲಾರದಿಂದ ಆಶಾ ಪ್ರಕಾಶ್ ಅಂತ ಫೋನ್ ಮಾಡ್ತಾ.
0: ಖಂಡಿತ ತಮ್ಮ ಪತ್ನಿ
3: ಆಕಾಶವಾಣಿಯ
0: ಕಾಯಂ ಅಭಿಮಾನಿ. ಪತ್ರಗಳಲ್ಲಿ ನನ್ನ ಹಾಡು ನನ್ನ ಆಯ್ಕೆಯಲ್ಲಿ ನಾವು ತಮ್ಮ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ, ತಮ್ಮ ಸಂದೇಶಗಳನ್ನ ಕಳ್ಸಿಕೊಡ್ತಾ
3: ಇದ್ದೀವಿ.
0: ನಾನು ಬಸವರಾಜ್ ಅಂತ ಹೇಳಿ, ಬಸವರಾಜ್ ಅಂತ ಹೇಳಿ. ಈಗ ಪ್ರಶ್ನೆಗೆ ಸಿದ್ಧವಾಗಿದ್ದೀರಲ್ವಾ? ಇಲ್ಲ, ಈಗ ನಾವು ಒಂದಷ್ಟು ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀವಿ, ಅದರಿಂದ ಕೇಳ್ಬಿಡ್ತೀನಿ. ಆಯ್ತು ಆಯ್ತು. ನಮ್ಮ ಬಾದಾಮಿಯ ಬೆಟ್ಟದಲ್ಲಿ ಯಾವ ದೇವಾಲಯ ಇದೆ ಅಂದ್ರೆ ಅದಕ್ಕೆ ಒಂದು ಹೆಸರು ಕರೆದು? ಬಾದಾಮಿ, ಬಾದಾಮಿ ಗೊತ್ತಲ್ಲ ನಿಮಗೆ? ಅಲ್ಲಿ ಯಾವ ತರ ದೇವಾಲಯ ಇದೆ? ಸರಿಯಾದ ಉತ್ತರ ಹೇಳಿದ್ರಿ, ನೋಡಿ ಸರಿಯಾದ ಉತ್ತರವನ್ನು ಹೇಳಿದ್ರಿ, ತಮಗೆ ಅಭಿನಂದನೆಗಳು. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ.

0: ಸುವರ್ಣನವರ ಕಾಲಘಟ್ಟದಲ್ಲಿ ಇದ್ದಂತ ಕಲ್ಯಾಣ ಚಾಲುಕ್ಯರ ದೊರೆ ಹೆಸರೇನು? ಸರಿಯಾದ ಉತ್ತರ, ತಮಗೆ ಅಭಿನಂದನೆಗಳು. ಈಗ ಹೇಳಿ ಹೇಳಿ. ಹಾಗಾದ್ರೆ ಮೂರನೇ ಪ್ರಶ್ನೆಗೆ ಬರ್ತೀವಿ. ಮೂರನೇ ಪ್ರಶ್ನೆಗೆ ಬಂದಿದ್ದೀರಿ.
1: ಸಿಂಪಲ್
0: ನೋ, ಈಗ ಅದಲ್ಲ ಅಲ್ಲ, ಸ್ವಲ್ಪ ಟಫ್ ಇರುತ್ತೆ ಮೂರನೇ ಪ್ರಶ್ನೆ. ಆಯ್ತು, ಒಂದು ಸಣ್ಣ ಕ್ಲೂ ಕೊಡ್ತೀವಿ ನಿಮಗೆ ಅಷ್ಟೇನೆ. ಈಗ ನಮಗೆ ಮೂರನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಭಾರತದಲ್ಲಿ ಇರುವ ದ್ವೀಪಗಳಲ್ಲಿ ಅತಿ ದೊಡ್ಡದಾದ ದ್ವೀಪ ಯಾವುದು?
1: ಅಟ್ಲಾಂಟಿಕ್ ದ್ವೀಪ.
0: ನೋ ನೋ ನೋ, ತಪ್ಪು ಉತ್ತರ ಹೇಳ್ಬಿಟ್ರಿ. ನಾನು ನೀವು ಕ್ಲೂ ತಗೊಳಕ್ಕಿಂತ
1: ಮುಂಚೆ,
0: ಇಲ್ಲ ಇಲ್ಲ, ಭಾರತದಲ್ಲಿ ಇರುವ ದ್ವೀಪಗಳಲ್ಲಿ ಅತಿ ದೊಡ್ಡದಾದ ದ್ವೀಪ ಯಾವುದು ಅಂತ ನಾನು ಕೇಳ್ತಾ ಇರೋದು. ಇಲ್ಲ, ನೀವು ತಪ್ಪ ಉತ್ತರ, ಇಲ್ಲ ಕ್ಲೂ ಕೊಡಂಗಿಲ್ಲ. ಈಗ ಆಯ್ತು, ನಾನು ಪ್ರಶ್ನೆ ಕೇಳಿ ಆಯ್ತು, ನೀವು ತಪ್ಪು ಉತ್ತರ ಹೇಳಿ ಆಯ್ತು. ಇದಕ್ಕೆ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ. ನಿಕೋಬಾರ್, ನಿಕೋಬಾರ್ ದ್ವೀಪ. ಅದೇ ಅದೇ, ಹೌದು. ಇಲ್ಲ ಇಲ್ಲ ಇಲ್ಲ, ಒಂದ್ ನಿಮಿಷ, ನೀವು ನಾನಿನ್ನು ಪ್ರಶ್ನೆ ಕೇಳಿದ್ದೆ ತಡ ನೀವು ಅಟ್ಲಾಂಟಿಕ್ ದ್ವೀಪ ಅಂತ ಹೇಳ್ಬಿಟ್ರಿ, ಅದು ತಪ್ಪಲ್ಲ. ನೀವು ಆಯ್ತು ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರೆ ಹೇಳ್ತಿದ್ದೆ. ನೀವೇನಂದ್ರಿ? ಆಯ್ತು, ಓಕೆ ಓಕೆ ಓಕೆ, ತುಂಬಾ ಖುಷಿ ಆಯ್ತು ತಾವು ಇಷ್ಟೊಂದು ಸ್ಫೂರ್ತಿದಾಯಕವಾಗಿ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಖರೆ
1: 72
0: ಆಯ್ತಮ್ಮ, ತುಂಬಾ ಚೆನ್ನಾಗಿ, ಖುಷಿ ಆಯ್ತು ತಾವು ಮಾತ ಕೇಳಿದಕ್ಕೆ. ಇರ್ಲಿ ಇರ್ಲಿ, ಆಯ್ತು, ತೊಂದರೆ ಇಲ್ಲ. ಆದ್ರೂ ಎರಡು ಪ್ರಶ್ನೆಗೆ ಉತ್ತರ ನಾ ಇದ್ರೆ ನಡೆಸ್ತೀನಿ. ಒಳ್ಳೆ ಒಳ್ಳೆ ಪ್ರಶ್ನೆಗಳನ್ನ ನೀವು ತಕ್ಷಣ ಉತ್ತರ ಕೊಟ್ರಲ್ಲ, ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತಾವೇನ್ ಮಾಡ್ಕೊಂಡಿರೋದು? ಮನೆಯಲ್ಲಿ ಕೆಲಸ ಮಾಡದ, ಮನೆಯಲ್ಲಿ ಇರದ?
1: ಹೆಣ್ಮಕ್ಳು ಬೆಂಗಳೂರಲ್ಲಿ ಓಂ ಸಾಯಿ ಟ್ರಾವೆಲ್ಸ್ ಟ್ರಾವೆಲ್ಸ್ ಅದ್ರಲ್ಲಿ ನನ್ನ ಹಳೆಯ ದೊಡ್ಡ ಹಳೆಯ ಟ್ರಾವೆಲರ್ಸ್.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮ ಕೇಳ್ತಾ ಇರಿ, ಧನ್ಯವಾದ.
1: ನಿಮ್ಮ ನಿತ್ಯ ಅಭಿಮಾನಿ.
0: ಖಂಡಿತ, ತಮ್ಮ ಪತ್ರಗಳಲ್ಲಿ ನಾವು ನನ್ನ ಹಾಡು, ನನ್ನ ಆಯ್ಕೆ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮನ್ನ, ತಮ್ಮ ಪತ್ರಗಳು ಬರ್ತಾನೆ ಇರ್ತದೆ, ಸಂದೇಶಗಳು ಬರ್ತಾನೆ. ಹೌದೌದೌದು, ನಾ ಇರ್ಲಿಲ್ಲ ನಿನ್ನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರಿದಾಗಿತ್ತು ಇಂದಿನ ಟೆಲಿಕ್ವಿಜ್ ಕಾರ್ಯಕ್ರಮ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸೇವಾ ಮಾಹಿತಿ. ತುಂಗಾ ಜಲಾಶಯದ ಜಲಾಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವ ಇರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ಹಾಗೂ ದನಕರುಗಳನ್ನು ಪ್ರಾಣಿಗಳನ್ನು ಮೇಲು ಬಿಡುವುದು ಹಾಗೂ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ಎಂದು ಕಾರ್ಯಪಾಲಕ ಇಂಜಿನಿಯರ್ ಕರ್ನಾಟಕ ನೀರಾವರಿ ನಿಗಮ ನಿಯಮಿತಿ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗ ಶಿವಮೊಗ್ಗ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕುಂಸಿ ಮೆಸ್ಕಾಂ ವಿಭಾಗ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಕಚೇರಿ ಪಾಲನೆ ಮತ್ತು ನಿರ್ವಹಣೆ ಉಪವಿಭಾಗ ಮೆಸ್ಕಾಂ ಕಚೇರಿಯಲ್ಲಿ ಇಂದು ಬೆಳಗ್ಗೆ 11:00 ಮಧ್ಯಾಹ್ನ 1:00 ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿದ್ದು, ಈ ವಿಭಾಗ ಈ ಕಾರ್ಯಕ್ರಮದಲ್ಲಿ ಈ ಉಪವಿಭಾಗ ವ್ಯಾಪ್ತಿ ಗ್ರಾಹಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿರುತ್ತದೆ. 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಅಂದರೆ ಪಿಯುಸಿ, ಐಟಿಐ, ಡಿಪ್ಲೊಮಾ ಹಾಗೂ ಪ್ರಥಮ ಪದವಿ ಮಟ್ಟದ ವಿದ್ಯಾರ್ಥಿಗಳಿಗೆ ಮಾತ್ರ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶದ https://shp.karnataka.gov.in ನಲ್ಲಿ ಜೂನ್ 30 ಅರ್ಜಿ ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಶಿವಮೊಗ್ಗ, ಇಲ್ಲಿ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಲು ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಶಿವಮೊಗ್ಗ ನಗರದ ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಫಿಡರ್ AF-12 ಮೆಸ್ಕಾಂ ವತಿಯಿಂದ ತುರ್ತು ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಇಂದು ಸಂಜೆ 5 ಗಂಟೆಯವರೆಗೂ ಈಗ ಹೇಳುವ ವಿವಿಧ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ವ್ಯತ್ಯಯವಾಗಲಿದೆ. ಆಲ್ಕೊಳ SLV ಬಡಾವಣೆ, ಗಜಾನನ ಲೇಔಟ್, ಐಶ್ವರ್ಯ ಬಡಾವಣೆ, JH ಪಟೇಲ್ ಬಡಾವಣೆ, ABCDEF ಬ್ಲಾಕ್, ಮುನಿಯಪ್ಪ ಲೇಔಟ್, ಸಂಗೊಳ್ಳಿ ರಾಯಣ್ಣ ಬಡಾವಣೆ, ಆದರ್ಶನಗರ, ಸಹ್ಯಾದ್ರಿ ನಗರ, ಸೋಮಿನಕೊಪ್ಪ, ವಿಜಯಲಕ್ಷ್ಮಿ ಲೇಔಟ್, ಸೋಮನಾಥ ಬಡಾವಣೆ, ನಿಸರ್ಗ ಲೇಔಟ್, ಹೊಂಗಿರಣ ಬಡಾವಣೆ ಹಾಗೂ ಸೋಮಿನಕೊಪ್ಪ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಎಂದು ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ನಿವೇಶನ ಹೊಂದಿದ ವಸತಿ ರಹಿತರಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಸಹಯೋಗದೊಂದಿಗೆ ವಸತಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಿದೆ. ಆಸಕ್ತರು ನಿಗದಿತ ಅರ್ಜಿಯನ್ನು ಶಿವಮೊಗ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಿಂದ ಹಾಗೂ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಹಾಗೂ ದೃಢೀಕೃತ ದಾಖಲೆಗಳನ್ನು June 20 ಸಲ್ಲಿಸುವಂತೆ ಇಲಾಖೆ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಗಮನಿಸಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ನಿವೇಶನ ಹೊಂದಿದ ವಸತಿ ರಹಿತರಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಸಹಯೋಗದೊಂದಿಗೆ ವಸತಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಿದೆ.

ಶಿವಮೊಗ್ಗ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಅನ್ನಭಾಗ್ಯ ಯೋಜನೆಯಡಿ 2026 ಮೇ ಮತ್ತು ಜೂನ್ ಮಾಹೆಗಳಲ್ಲಿ ಅನ್ನಭಾಗ್ಯ ಪಡಿತರವನ್ನು ಜೂನ್ 2026 ಮಾಹೆಯಲ್ಲಿ ವಿತರಣೆ ಮಾಡಲು ಸಹ ಸರ್ಕಾರವು ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 1-3 ಜನ ಸದಸ್ಯರಿಗೆ ಹಂಚಿಕೆ ಇರುವುದಿಲ್ಲ. 4 ಸದಸ್ಯರಿಗೆ 10 ಕೆಜಿ, 5 ಸದಸ್ಯರಿಗೆ 30 ಕೆಜಿ, 6 ಸದಸ್ಯರಿಗೆ 50 ಕೆಜಿ, 7 ಸದಸ್ಯರಿಗೆ 70 ಕೆಜಿ, 8 ಸದಸ್ಯರಿಗೆ 90 ಕೆಜಿ, 9 ಸದಸ್ಯರಿಗೆ 110 ಕೆಜಿ ಹಾಗೂ 10 ಸದಸ್ಯರಿಗೆ 130 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಆದ್ಯತಾ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ ತಲಾ 10 ಕೆಜಿಯಂತೆ ಉಚಿತವಾಗಿ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನು ಪಡೆಯುವಾಗ ಮೇ ಮತ್ತು ಜೂನರ ಮಾಹೆಯ ಹಂಚಿಕೆಗಳಿಗೆ ಒಂದು ಬಾರಿ ಕಡ್ಡಾಯವಾಗಿ ಬಯೋಮೆಟ್ರಿಕ್ ನೀಡಿ ಪ್ರತಿದಿನ ಬೆಳಗ್ಗೆ 6 ರಾತ್ರಿ 10 ಪಡಿತರ ವಿತರಣೆ ಸರ್ವರ್ ಲಭ್ಯಗೊಳಿಸಿರುವುದರಿಂದ ಜೂನ್ 30 ಪಡಿತರ ಪಡೆಯುವುದು. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದಲ್ಲಿ ಕೇಂದ್ರ ಸಹಾಯವಾಣಿ 1967 ಕರೆ ಮಾಡು ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸಬಹುದಾಗಿದೆ ಎಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಪ್ರಸಾರವಾಯಿತು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಒಂದು ಭಾವಗೀತೆ, ಡಾಕ್ಟರ್ ಶಂಕರ ಅಮೃತಾಪುರ ಅವರ ರಚನೆ, ವೃಂದಗಾನದಲ್ಲಿ

ಬೃಂದ ಗಾನದಲ್ಲಿ ಡಾಕ್ಟರ್ ಶಂಕರ ಅಮೃತಾಪುರ ಅವರ ರಚನೆಯನ್ನು ಆಲಿಸಿದ್ರೆ ಇದಾಗಿತ್ತು ಈ ಹೊತ್ತಿನ ಭಾವಗೀತೆ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:25. ಜನಪದ ಸಂಗೀತ ಕಾರ್ಯಕ್ರಮ ಚನ್ನಗಿರಿ ತಾಲೂಕು ಹುದಿಗೆರೆಯ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ

0: ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ನೈರುತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10ರ ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನ ತಲುಪಬೇಕು ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆ

0: ಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ ಆರನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
2: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
3: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗ್ ಹೋಗೋಣ?
4: ಯಾವ್ದಾದ್ರು ನದಿ ವನ ಇರೋ ಜಾಗಕ್ಕೆ ಹೋಗೋಣವಾ?
3: ನಾನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಹೋದ್ಮೇಲೆನೆ ಗೊತ್ತಾಗೋದು.
5: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಡ್ಬಿಡ್ಬೇಕು ಆಯ್ತಾ?
6: ವಾವ್, ಎಷ್ಟ್ ಚೆನ್ನಾಗಿದೆ ಈ ಜಾಗ.
2: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
3: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
4: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು ಸುಂದರವಾಗಿದೆ.
3: ಇಲ್ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
5: ಹಾ ಕಿತ್ತಲೆ, ದ್ರಾಕ್ಷಿ, ತೆಂಗು, ಬಾಳೆ.
6: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
2: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದು ಕತ್ತಲ ಅನುಭವನೇ ಆಗ್ತಾ ಇದೆ ಅಲ್ವಾ?
3: ಹೂ, ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
4: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ ನೋಡಿ.
3: ಈ ಭೂತಾಯಿ ವರ್ಣನೆ ಇರೋ ನಮ್ ಎಚ್ ಆರ್ ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಮಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರ್ಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
3: ಹ್ಮ್, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡತ್ತೆ.
4: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
3: ಓ ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
0: ಹಾ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
1: ಅಲ್ವಾ, ನಾವು ನಮ್ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ ನೋಡಿ ನೋಡಿ ಸಾಕಾಗಿದೆ.
2: ಹ್ಮ್, ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
3: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
4: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
3: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
0: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
1: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ

0: ಬಳಸಬೇಕು. ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿರುವುದು, ಇವೆಲ್ಲ ಮಾಡಬೇಕು.
1: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
2: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡೂ ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
3: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂತಹ ಸರಳ ಮತ್ತು ಪ್ರಮುಖ ವಿಧಾನಗಳನ್ನ ನಾ ಹೇಳ್ತೀನಿ, ಕೇಳಿ. ಮೊದಲನೇದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದ್ರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನ ಸದಾ ಬಿಡಬಾರದು. ಮತ್ತೆ ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನ ತಕ್ಷಣ ರಿಪೇರಿ ಮಾಡೋದು.
4: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
5: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರ್ಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
0: ಹಾ, ಮಲ್ಚಿಂಗ್? ಮಲ್ಚಿಂಗ್ ಅಂದ್ರೆ?
1: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
2: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
3: ಹಾಗೆ ನೀರಿನ ಮರುಬಳಕೆ ಮಾಡಬಹುದು, ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
4: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್ ಆರ್ ಲೀಲಾವತಿ ಮೇಡಮ್ ಅವ್ರ ರಚನೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟೊಂದ್ ನದಿಗಳ ಹೆಸರಿದೆ ಇದ್ರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ. ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನ್ ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬಾ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನ ಬೇರೆ ಬೇರೆ ರೂಪದಲ್ಲೂ, ಅಂದ್ರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀ ಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ಲು ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ, ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿ ಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನು ಯಾರು ಗೊತ್ತಾ? ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದ್ರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
2: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
6: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವ್ರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

0: ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹೆರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 12:51.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ದೇಶದ ಯುವ ಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.
5: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ತಪ್ಪು ಮಾಡೋದು ಸಹಜ ಕಣೋ.
9: ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ 4:00-5:00 ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ 4:00-5:00.

ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. ಸಂಜೆ ಪ್ರಸಾರದಲ್ಲಿ 5 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವರಿ. 6:21 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಎಸ್ ಎಂ ಸುಧಾಕರ್. ಕಾರ್ಯಕ್ರಮದ ಕಡೆಯಲ್ಲಿ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಮೂಡಿಬರಲಿದೆ.

9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಯಕ್ಷಗಾನ. ನರಸಿಂಹ ಭಟ್ ಕುಂಕಿಮನಿ ಯಲ್ಲಾಪುರ ಮತ್ತು ಸಂಗಡಿಗರಿಂದ ಯಕ್ಷಗಾನ ಪ್ರಸಂಗ, ಶ್ರೀಕೃಷ್ಣ ಸಂಧಾನ. 10:00ಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ, ನಂತರ ಬಾಣಂತಿ ಮತ್ತು ನವಜಾತ ಶಿಶುಗಳ ಆರೈಕೆ ಕುರಿತು ಡಾ ಶಾಂತಲಾ ಪರ್ಲೇಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಮಂಜುಳಾ ಪುರಾಣಿಕ್. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಈ ದಿನದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಿದುಳು ಅನ್ನೋದು ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ತಲೆಯಾಗ ಏನ್ರೆ ಅದನ್ನು ಇಲ್ಲೋ ಅಂತ ಕೇಳ್ತಿರ್ತೀವಿ, ತಪ್ಪು ತಪ್ಪಾಗಿ ಮಾತಾಡಿದಾಗ, ಪೆದ್ ಪೆದ್ದಾಗಿ ಮಾತಾಡಿದಾಗ. ಅಂದ್ರೆ ಅಷ್ಟು ಹಗುರವಾಗಿ ನಾವು ಇದು ಮಾತಾಡುವಂತಹ ವಿಷಯ ಅಲ್ಲ. ನಮ್ಮ ಮಿದುಳು ಅನ್ನೋದು ನಮ್ಮ ಇಡೀ ದೇಹವನ್ನ ನಿಯಂತ್ರಿಸುವಂತಹ ಒಂದು ಪರಿಪೂರ್ಣ ಅಂಗ. ಈ ಮಿದುಳಿನ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕಡಿಮೆನೆ, ಹೆಚ್ಚು ಕಾಳಜಿಯನ್ನ ವಹಿಸೋದು ಅತ್ಯಗತ್ಯ. ಅವಾಗವಾಗ ಕೇಳ್ತಿರ್ತೀವಿ, ಯಾರಿಗೋ ಬ್ರೈನ್ ಟ್ಯೂಮರ್ ಆತಂತ ಆಪರೇಷನ್ ಆತು ಅಂತ ಕೇಳ್ತೀವಿ. ಏನಿದು ಬ್ರೈನ್ ಟ್ಯೂಮರ್ ಅಂತಂದ್ರೆ, ಬ್ರೈನ್ ಟ್ಯೂಮರ್ಗೆ ಏನು ಕಾರಣ, ಚಿಕಿತ್ಸೆ ಏನಿದೆ ಅನ್ನೋ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು.
2: ನಮಸ್ಕಾರ ಮೇಡಮ್.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಮಿದುಳಿನ ಗಡ್ಡೆಗಳು ಬ್ರೈನ್ ಟ್ಯೂಮರ್ ಅಂತ ಸಾಮಾನ್ಯವಾಗಿ ಮಾತಾಡೋದನ್ನ ಕೇಳ್ತಿರ್ತೀವಿ. ಮಿದುಳಿನಲ್ಲೂ ಗಡ್ಡೆಗಳು ಆಗ್ತಾವ, ಯಾಕಾಗ್ತವೆ?
2: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಜನಕ್ಕೇನಾಗುತ್ತೆ, ಮೆದುಳಲ್ಲಿ ಗಡ್ಡೆ ಅಂದ ತಕ್ಷಣ ಅವರು ಒಪ್ಕೊಳ್ಳೋದೆ ಬಹಳ ಕಷ್ಟ. ಅದಾಗತ್ತೆ, ಇದೊಂದು ನೀವು ಹೇಳ್ದಂಗೆ ಸಂಪೂರ್ಣ ಅಂಗ, ಅದರಲ್ಲೆಲ್ಲ ತೊಂದರೆಗಳಾಗದೆ ಇರುವಂತ ಸಾಧ್ಯತೆಗಳೇ ಅಂತ ಅಂದ್ರೆ, ನಮ್ಮ ಜನಕ್ಕೆ ಇದ್ರದ ನಂಬಿಕೆ ಅಥವಾ ಅದ್ರ ಜ್ಞಾನ ಬಿಟ್ಟು ಮೂಢನಂಬಿಕೆಗಳು ಬಹಳ. ಸೊ ಮೆದುಳಲ್ಲಿ ಗಡ್ಡೆಗಳು ಆಗಬಹುದು, ಅದರಲ್ಲಿ ಕಡಿಮೆ ಅಂದ್ರೆ ಒಂದು 15-19 ವೆರೈಟಿ ಇದೆ. ಅದರಲ್ಲೂ ಮತ್ತೆ ಸಬ್ ಕ್ಲಾಸ್ ಅಂದ್ರೆ ಸ್ಟೇಜ್ ಅಂತ ಕೇಳ್ತಿರ್ತಾರೆ, ಯಾವ ಸ್ಟೇಜ್ ಅಲ್ಲಿ ಇದೆ ಡಾಕ್ಟರ್ ನಮ್ದು ಟ್ಯೂಮರ್ ಅಂತ. ಸೊ ಕೆಲವೊಂದು 3 ಸ್ಟೇಜ್ ಇರುತ್ತೆ, ಕೆಲವೊಂದು 4 ಸ್ಟೇಜ್ ಇರುತ್ತೆ. ಚರ್ಮದಲ್ಲಿ 5 ಲೇಯರ್ ಇದೆ. ಆಮೇಲೆ ನಮ್ ತಲೆ ಬುರುಡೆ ಬರುತ್ತೆ, ತಲೆ ಬುರುಡೆ ಒಳಗಡೆ ಮೆದುಳು ಅಂತ ಮೆದುಳು ಪೊರೆ ಬರುತ್ತೆ. ಮೆದುಳು ಪೊರೆಯಲ್ಲಿ 3 ಭಾಗ, ಹೊರಗಡೆ ಇದು, ಮಧ್ಯದ್ದು, ಮೆದುಳು ಪಕ್ಕನೆ ಇರೋದು ಒಳಗಡೆದು. ಅದಾದ್ಮೇಲೆ ಮೆದುಳಿಗೆ ರಕ್ತನಾಳಗಳು, ಮೆದುಳ ನರಗಳು, ಮತ್ತೆ ಮೆದುಳು ಪ್ರಾಪರ್ ಅಂದ್ರೆ ಮೆದುಳಿಗೆ ಇರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ನರಗಳಂತೂ ಆಲ್ರೆಡಿ ಹೇಳಿದೆ. ಕಣ್ಣುಕ ನರಳಿನ ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಮೀಪದಲ್ಲಿರುವಂತ ಪಿಟ್ಯುಟರಿ ಅಂತ ಅನ್ಬಹುದು. ರಕ್ತನಾಳದ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇದು ಯಾವುದೇ ಭಾಗದಿಂದನು ಗಡ್ಡೆಗಳು ಬರಬಹುದು. ಅದೆಲ್ಲಾನು ಒಂದೇ ಮಾತಿನಲ್ಲಿ ಮೆದುಳು ಗಡ್ಡೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ.
1: ಇಷ್ಟೆಲ್ಲ ನೀವು ಪದರುಗಳನ್ನ ದಾಟಿ ದಾಟಿ ಅಂದ್ರೆ ಒಂದು ತರ ಚಕ್ರವ್ಯೂಹವನ್ನ ಒಳಗೆ ಹೋದಂಗೆ ನೀವು ಮೆದುಳನ್ನ ತಲುಪುವ ರೀತಿ ಹೇಳಿದ್ರಿ. ಅಲ್ಲಿಗೆ ನಮ್ಮ ಮೆದುಳಿನ ಸೈಜ್ ಎಷ್ಟಿರ್ತದೆ?
2: ಸೈಜ್ ಗಿಂತ ತೂಕ ಅಂತ ಹೇಳ್ತೀವಿ ಮೇಡಮ್. ಆಕ್ಚುಲಿ ಏನಾಗುತ್ತೆ, ಹುಟ್ಟಿದ ಮಗುಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ವಯಸ್ಸಾದವರಿಗೆ ಬೇರೆ ಇರುತ್ತೆ. ಅವರೇಜ್ ಆಗಿ ಹೇಳುದ್ರಂದ್ರೆ ಒಂದು 1200-1400 ಗ್ರಾಮ್ ಅಂದ್ರೆ 1.5 kg ಸುತ್ತಮುತ್ತ ಸ್ವಲ್ಪ ಕಡಿಮೆ ಅಷ್ಟಿರುತ್ತೆ ತೂಕ. ಬಟ್ ತೂಕಕ್ಕಿಂತ ಅದರದ್ದು ಏನಂತಾರೆ ಕೆಲಸ ಇಂಪಾರ್ಟೆಂಟ್, ಅದಕ್ಕೆ ತುಂಬಾ ಪ್ರಾಮುಖ್ಯ. ಮೆದುಳು ಗಡ್ಡೆಯ ಗುಣಲಕ್ಷಣ ಅದ್ರದ ಪ್ರಕಾರ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಲಗಡೆ ಮೆದುಳ ಕೆಲಸನೇ ತುಂಬಾ ಬೇರೆ ಇರುತ್ತೆ, ಎಡಗಡೆ ಮೆದುಳಲ್ಲೂ ಇದು ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಲಗಡೆ ಮೆದುಳು ಎಡಗಡೆ ದೇಹ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ದೇಹ ಬಲಗಡೆ ಕಂಟ್ರೋಲ್ ಮಾಡುತ್ತೆ. ಇದ್ರಲ್ಲಿ ಎಡಗಡೆ ನಮ್ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಡಗಡೆ ಮೆದುಳಿಗೆ ನಾವು ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಏನಾದ್ರ ಅರ್ಥ ಅಂದ್ರೆ ಎಡಗಡೆ ಮೆದುಳಲ್ಲಿ ನಾವು ಮಾತಾಡೋದನ್ನು ಮತ್ತು ಮಾತಾಡೋದನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಗಳಿರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಪ್ರಮುಖವಾದಂತಹ ಅರ್ಧ ಮೆದುಳು ಅಂತ ಹೇಳ್ತೀವಿ. ಸೊ ಇನ್ನು ಮೆದುಳಿನ ಗುಣಲಕ್ಷಣ ಬಗ್ಗೆ ಬರೋಣ. ಗುಣಲಕ್ಷಣ ತುಂಬಾ ಬದಲಾವಣೆಗಾಗಿದೆ. ಸಿಂಪಲ್ ಆಗಿರುವಂತಹ ಗುಣಲಕ್ಷಣ ತಲೆನೋವು, ತಲೆನೋವು ಜೊತೆಗೆ ಯಾವ ಸಮಯದಲ್ಲಿ ತಲೆನೋವು ಇದೆ, ಎಷ್ಟು ದಿನದಿಂದ ಇದೆ. ನಮ್ಗೆ ಯಾವಾಗ್ಲೂ ತಲೆನೋವು ಇರಲಿಲ್ಲ ಸರ್, ಇವಾಗ 1-3 ತಿಂಗಳು

0: ತಲೆನೋವು ಬರ್ತಾ ಇದೆ, ಈ ರೀತಿ ತಲೆ ನೋವುತ್ತಾ ಇದೆ, ಒಂದು ಭಾಗ ನೋವುತ್ತಾ ಇದೆ, ಅದ್ರ ಜೊತೆಗೆ ಕಣ್ಣು ಮಂಜ್ ಮಂಜ್ ಅನ್ಸುತ್ತೆ, ಎರಡೆರಡ್ ಕಾಣಿಸ್ತಾ ಇದಾವೆ, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತುಂಬಾ ಭಾರ ಇರುತ್ತೆ, ರಾತ್ರಿ ಮಲಗೋ ಸ್ವಲ್ಪ ಕಡಿಮೆ ಇರುತ್ತೆ. ಇವೆಲ್ಲ ನಾವೇನು ರೇಸ್ ರೆಸಿಪಿ ಅಂದ್ರೆ ತಲೆಬುರುಡಿಯಲ್ಲಿ ಒಳಗಡೆ ಒತ್ತಡ ಪ್ರೆಷರ್ ಜಾಸ್ತಿ ಆದಾಗಿರುವಂತ ಸಿಂಪಲ್ ಆಗಿರುವಂತಹ ಗುಣಲಕ್ಷಣ. ಇನ್ನು ಕೆಲವೊಬ್ರು ಅದ್ರ ಜೊತೆಗೆ ವಾಂತಿ ಶುರು ಮಾಡಬಹುದು, ಜೊತೆಗೆ ಯಾವುದೋ ಒಂದು ದೇಹದ ಭಾಗ ಶಕ್ತಿ ಕಡಿಮೆ ಆಗಿರಬಹುದು, ಸ್ಪರ್ಶ ಜ್ಞಾನದಲ್ಲಿ ಬದಲಾವಣೆ, ಮುಖ ಸೋತು ಅಥವಾ ಕಣ್ಣು ರೆಪ್ಪೆಗಳು ಮುಚ್ಚದೆ ಇರಂಗ ಅಂತ ಗುಣಲಕ್ಷಣಗಳು ಶುರು ಆಗ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಪಿಟ್ಸ್ ಅಂತ ಬರಬಹುದು, ಜಟಕ ಅಂತ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮೆದುಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಗಡ್ಡೆ ಇರಲಿ ಅಥವಾ ರಕ್ತಸ್ರಾವ ಇರಲಿ ಏಟ್ ಬಿಡಿ, ಅದು ನಾನು ಹೇಳಿದಂಗೆ ಗುಣಲಕ್ಷಣ. ಅದು ಹಾಗಿದ್ದಾಗ ನಾವು ಏನ್ ಮಾಡ್ತೀವಿ, ಸ್ಟ್ರಾಂಗ್ ಆಗಿ ಇದ್ರ ಮೆದುಳಲ್ಲಿ ಏನೋ ತೊಂದರೆ ಇದೆ, ಪರೀಕ್ಷೆ ಮಾಡಿಬಿಟ್ಟು ಸಿಂಪಲ್ ಸ್ಕ್ಯಾನ್ ಆದ್ರೂ ಮಾಡೋಣ ಅಂತ ನಾವು ಹೇಳ್ತೀವಿ ಮೇಡಮ್.
1: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಮಕ್ಕಳಿಗಾದ್ರೂ ಹೇಳ್ತಿರ್ತೀವಿ, ನಾವು ಆಡುವಾಗ ಓಡುವಾಗ ತಲೆಗೆ ಪೆಟ್ಟು ಮಾಡ್ಕೋಬೇಡ, ತಲೆಗೆ ಪೆಟ್ಟು ಮಾಡ್ಕೋಬೇಡ ಅಂತ. ಅಂದ್ರೆ ಈ ತಲೆಗೆ ಏನಾದ್ರೂ ಪೆಟ್ಟಾಯ್ತು ಅಂದ್ರೆ ಅದು ಡೈರೆಕ್ಟ್ ಆಗಿ ಬ್ರೈನ್ ಗೆ ರಿಲೇಟೆಡ್ ಇರ್ತದ ಅಥವಾ ನೀವು ಹೇಳಿದಂಗೆ ಔಟರ್ ಪಾರ್ಟ್ ಆಫ್ ದಿ ಹೆಡ್?
0: ಅಂದ್ರೆ ಎಷ್ಟು ಬಲದಿಂದ ತಲೆಗೆ ಎಷ್ಟು ಬೀಳುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಮೇಡಮ್. ತುಂಬಾ ಜನ ಹೈ ವೆಲಾಸಿಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಗಾಡಿಯಲ್ಲಿ ಎಷ್ಟು ಸ್ಪೀಡ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಂದ್ರೆ ಏನಾಗುದಿಲ್ಲ, ಹಾಗಂತ ಅದು ಒಳ್ಳೇದಲ್ಲ. ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋದು. ಇನ್ ಕೆಲವ್ರು ಮಕ್ಕಳು ಚೂಪಾಗಿರ ಚುಚ್ಕೊಂಡ್ಬಿಟ್ಟು ಮಳೆ ಅನ್ಕೊಳ್ಳಿ ಅಥವಾ ಯಾವ್ದೋ ಗೋಡೆ ಗಿಡ ಹಚ್ಕೊಂಡು ಕಟ್ ಆಗಿ ಎಲುಬು ಕಟ್ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದಂಗೆ ಯಾವ ಭಾಗದಲ್ಲಿ ಏಟ್ ಆಗಿದೆ, ಎಷ್ಟು ಏಟ್ ಆಗಿದೆ ಅದ್ರ ಪ್ರಕಾರ ಹೋಗುತ್ತೆ. ಬರೀ ಚರ್ಮದಲ್ಲಿ ಅಥವಾ ತಲೆಬುರುಡಿಗೆ ಏಟ್ ಆದ್ರೆ ನಾವು ಜಾಸ್ತಿ ಇರಲ್ಲ, ಮೆದುಳಿಗೂ ಏಟ್ ಆಗಿತ್ತು, ಸಣ್ಣ ಪುಟ್ಟ ಏಟ್ ಆದ್ರೆ ಚೆನ್ನಾಗಿದ್ದು ಪೇಷಂಟ್ ಮಾತಾಡ್ತಾ ಇದ್ರು, ಅವ್ರಿಗೆ ಆಗಿರೋ ತೊಂದ್ರೆ ಅವರೇ ಹೇಳ್ತಾ ಇತ್ತಂದ್ರೆ ಏನ್ ಮಾಡ್ತೀವಿ, ಔಷಧಿ ತಗೊಳ್ಳಿ, ಒಂದ್ ನಾಲ್ಕೈದು ದಿನ ಇಂಜೆಕ್ಷನ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ನಮ್ದು ಅಬ್ಸರ್ವೇಷನ್ ಸಲುವಾಗಿ ವಾರ್ಡಲ್ಲಿರಿ, ಆಮೇಲೆ ನೀವು ಫಾಲೋ ಅಪ್ ಅಲ್ಲಿ ಬನ್ನಿ ಅಂತ ಹೇಳ್ತೀರಿ. ನೀವು ಆಕ್ಚುಲಿ ಮೆದುಳುಗಡ್ಡೆ ಜೊತೆಗೆ ಇದೊಂದು ಒಳ್ಳೆ ವಿಚಾರ ನೀವು ಹೇಳಿದ್ರೆ ಅಂದ್ರೆ, ಈಗ 15 ಸಾಮಾನ್ಯವಾಗಿ ಹೇಳ್ತಾರೆ ಒಂದು 45-50 ವಯಸ್ಸಿನವರಿಗೆ ತಲೆಗೇಟ್ ಆಗೋದು, ಆಕ್ಸಿಡೆಂಟ್ ಆಗಿ ಬೀಳೋದು, ಇವೆಲ್ಲ ಪ್ರಿವೆಂಟೇಬಲ್ ರೋಗಗಳು. ಅಂದ್ರೆ ಇದನ್ನ ತಡೆಗಟ್ಟಬಹುದು, ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೊಂಡು ಕುಡಿದೆ ಗಾಡಿ ಹತ್ತೋದು, ಟ್ರಾಫಿಕ್ ಸಿಗ್ನಲ್ ಇದು ಮಾಡೋದು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೆದುಳುಗಡ್ಡೆ ಬಗ್ಗೆ ನಾವು ಹೇಳಿದಂಗೆ, ನೀವು ತಲೆಗೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಮೆದುಳುಗಡ್ಡೆ ಏನ್ ಬರೋದಿಲ್ಲ, ಅದೊಂದು ಧೈರ್ಯ ಇರಲಿ. ಸೊ ಇಲ್ಲಿವರೆಗೆ ಅದ ರೀತಿ ಆದಂತಹ ಪುರಾವೆಗಳು
1: ಇಲ್ಲ. ಈಗ ಮೆದುಳುಗಡ್ಡೆಗಳು ಅಂದ್ರೆ ಅದು ಗಡ್ಡೆಯ ಆಕಾರದೊಳಗನ ಇರ್ತದೋ ಅಥವಾ ಈ ಕ್ಲಾಟ್ಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಂಗಿರ್ತದೋ?
0: ಕೆಲವೊಂದು ಗಡ್ಡೆಗಳು ರಕ್ತಸ್ರಾವ ಆಗುತ್ತೆ ಮೇಡಮ್. ಕೆಲವೊಂದು ಉದಾಹರಣೆಗೆ ಗ್ರೇಡ್ 4 ಬಗ್ಗೆ ಹೇಳ್ತಾನೆ, ಗ್ಲಿಯೋಬ್ಲಾಸ್ಟೊಮ ಅಂತ ಹೇಳ್ತೀವಿ, ಅದು ಕೆಲವೊಮ್ಮೆ ಅಂದ್ರೆ ಪ್ರತಿ ಸಲನಲ್ಲ ತುಂಬಾ ಜಾಸ್ತಿ ಆದಾಗ ರಕ್ತಸ್ರಾವ ಆಗ್ಬೋದು. ಮತ್ತೆ ನಾವು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ, ಸೊ ಆ ಮೈಲೋಮಾಗಳು ಮೆದುಳಿಗೆ ಏನಾದ್ರೂ ಮೆಟಾಸ್ಟಾಸಿಸ್ ಅಂತೀವಿ, ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅದ ಆಗ್ಬಹುದು. ಕೆಲವೊಂದು ಮೆನಿಂಜೋಮಾ ಅಂದ್ರೆ ಇವೆಲ್ಲ ರೋಗಕ್ಕೆ ನಾನು ಹೇಳ್ತಾರೋ ವಿಧಾನಗಳಿಗೂ, ಯಾವ ಗಡ್ಡೆಗಳಲ್ಲಿ ರಕ್ತಸ್ರಾವ ಆಗ್ಬಹುದು ಅಂತ ಮಾತ್ರ ಉದಾಹರಣೆಗಳನ್ನು ಕೊಡ್ತಾ ಇರೋದು. ಕೋರಿಕಾರ್ಸಿನೋಮಾ ಅಂತ ಹೇಳ್ತೀವಿ, ಅಂದ್ರೆ ಗಡ್ಡೆಗಳು ಒಳಗಡೆ ರಕ್ತಸ್ರಾವ ಆಗೋದ್ರಿಂದ ಅದು ಮೆದುಳಲ್ಲಿರೋದ್ರಿಂದ ಮೆದುಳಲ್ಲಿ ರಕ್ತಸ್ರಾವ ಅಂತ ಹೇಳಬಹುದು. ಸೊ ಮೆದುಳು ರಕ್ತಸ್ರಾವ ಅದು ಒಂದು ಸೆಪರೇಟ್ ರೋಗನೇ, ಬಟ್ ಮೆದುಳು ಗಡ್ಡೆಗಳಲ್ಲಿ ಕೆಲವೊಂದು ವಿಧಾನಗಳಲ್ಲಿ ಮಾತ್ರ ರಕ್ತಸ್ರಾವ ಆಗಬಹುದು. ಅದು ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಸಿಂಪಲ್ ಆಗಿರೋ ಗುಣಲಕ್ಷಣಗಳು ಅಂದ್ರೆ
1: ತಲೆನೋವು ವಾಂತಿ ಇದೆಲ್ಲ ಬರೋದು ಅಂತ. ಈಗ ಡಾಕ್ಟರ್, ಇದಕ್ಕೆ ತಪಾಸಣೆ ಮಾಡಿ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಗಡ್ಡೆ ಆಗಿದೆಯೋ ಕ್ಲಾಟ್ ಆಗಿದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಮಾಡಿದ್ಮೇಲೆ ಆ ವ್ಯಕ್ತಿಯಲ್ಲಿ ತೊಂದರೆ ಇದೆ ಅಂತ ತಮಗೆ ಗೊತ್ತಾದ್ಮೇಲೆ ಇದು ಕೂಡ ಮೆಡಿಕೇಶನ್ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಥವಾ ಶಸ್ತ್ರಚಿಕಿತ್ಸೆ ಅನಿವಾರ್ಯ?
0: ತುಂಬಾ ಒಳ್ಳೆಯ ಅಂತ ಪ್ರಶ್ನೆ ಮೇಡಮ್. ಯಾಕಂದ್ರೆ ನಾನು ಆಲ್ರೆಡಿ ಶುರುವಾತಲ್ಲಿ ಹೇಳಿದಂಗೆ 15-19 ವೆರೈಟಿ, ಅದರಲ್ಲಿ ಮತ್ತೆ ವಿಧಗಳಿದೆ. ಎಲ್ಲಾ ರೋಗಗಳಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ, ಅದೇ ರೀತಿ ಎಲ್ಲಾ ರೋಗಗಳನ್ನು ನಾವು ಔಷಧಿಯಿಂದನೇ ಗುಣ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಲ್ಯಾಕ್ಟಿನೋಮಾ ಅಂತ ಕೆಲವೊಂದು ಇದೆ, ಅದರ ರಕ್ತ ಪರೀಕ್ಷೆಯಲ್ಲಿ ಮತ್ತೆ ನಾವು ಸ್ಕ್ಯಾನ್ ವಿಧಾನಗಳು ಗೊತ್ತಾಗುತ್ತೆ ಇದು ಪ್ರೊಲ್ಯಾಕ್ಟಿನೋಮಾ ಇರಬಹುದು ಅಂತ. ಅದರಲ್ಲಿ ಕಣ್ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಕೈಕಾಲು ಶಕ್ತಿ ಕಡಿಮೆ ಆಗದೆ ಇದ್ದಾಗ ನಾವು ಔಷಧಿ ಕೊಟ್ಟು ಪೇಷಂಟ್ ಹೇಳ್ತೀವಿ, ನೀವು ಇದೇ ರೀತಿ ಮೆಡಿಸಿನ್ ತಗೊಳಮ್ಮ, ನೀವು ಕಡಿಮೆ ಆಗುತ್ತೆ. ಯೂಶಲಿ ಗಂಡ್ ಮಕ್ಕಳಲ್ಲೂ ಆಗ್ಬಹುದು. ಇನ್ ಕೆಲವೊಂದರಲ್ಲಿ ನಾವು ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದರಲ್ಲಿ ಡೈರೆಕ್ಟ್ ಆಗಿ ಪರೀಕ್ಷೆ ಬಯಾಪ್ಸಿ ಟೆಸ್ಟ್ ಮಾಡೋಣ ಅಥವಾ ಬೆನ್ನೂರು CSF ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾದ್ರೆ ಅದು ಬರೀ ರೇಡಿಯೇಷನ್. ರೇಡಿಯೇಷನ್ ಅಂದ್ರೆ ನಾವು ಮೆಡಿಕಲ್ ಟರ್ಮ್ಸ್ ಅದೇ, ಇಟ್ ಮೇಲ್ಸ್ ಲೈಕ್ ಐಸ್. ಸೊ ಆ ರೀತಿ ಮಾಡಬಹುದು, ರೇಡಿಯೇಷನ್ ಇಂದ ಗುಣ ಮಾಡಬಹುದು. ಬಟ್ ಅದೇ ರೀತಿ ನಮ್ಗೆ ಗೊತ್ತಿರಬೇಕು, ಎಲ್ಲಾ ರೋಗಕ್ಕೂ ಔಷಧಿಗಳು ಮೆದುಳುಗಡ್ಡೆಗಿಲ್ಲ. ಸೊ ಜಾಸ್ತಿ ಮೆದುಳುಗಡ್ಡೆಗೆ ಅದು ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೇದು. ಇನ್ನು ಕೆಲವೊಂದು ಪರ್ಟಿಕ್ಯುಲರ್ ರೋಗಗಳಲ್ಲಿ ಮಾತ್ರ ನಾವು ಡೆಫಿನೆಟ್ ಡೆಫಿನೆಟ್ಲಿ ಅದು ಔಷಧಿ ಕೊಡಬಹುದು. ಆಲ್ರೆಡಿ ನೀವು ಒಂದು ಆಕ್ಚುಲಿ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿದ್ರಿ, ಯಾವಾಗ ನರ ರೋಗ ತಜ್ಞರಿಗೆ ಭೇಟಿ ಆಗಬೇಕು. ನಾನೊಂದು 15 ದಿನದ ಒಂದು ಪೇಷಂಟ್ ಗೆ ಇದೇ ರೀತಿ ಆಪರೇಷನ್ ಮಾಡಿ 10 ಗಂಟೆ ಆಪರೇಷನ್ ಆಯ್ತು. ಅದು ಆ ಪೇಷಂಟ್ ಗೆ ತುಂಬಾ ದೊಡ್ಡ ಗಡ್ಡೆ, ಅದು ಆಲ್ರೆಡಿ ನರಗಳಿಗೆಲ್ಲ ವೀಕ್ನೆಸ್ ಆಗಿತ್ತು. ಅದಕ್ಕೆ ತಕ್ಕಂತ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಪರೇಷನ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿದ್ವಿ. ಅದೆಷ್ಟು ಬೆಳೆದಿತ್ತು ಅಂದ್ರೆ

0: ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿತ್ತು. ಹೊಸ ತೊಂದರೆ ಆಗ್ಬಾರ್ದು ಅಂತ ಆ ಸುತ್ತಮುತ್ತ ರಕ್ತನಾಳಗಳ ಡ್ಯಾಮೇಜ್ ಆಗದಿರೋ ಹಾಗೆ ನಾವು ತೆಗೆದಿದ್ವಿ. ಇನ್ನೊಂದು ಉದಾಹರಣೆ ಅಂದ್ರೆ ನರಗುಂದಿನ ಒಂದು ಪೇಷಂಟ್, 12 ವರ್ಷದ ಮಗು, ಅದು ಪೇಪರ್ ಅಲ್ಲಿ ನಾವು ಹಾಕಿದ್ದೆ ನಾನು. ಒಂದ್ ಸೈಡ್ ಅಲ್ಲಿ ವೀಕ್ನೆಸ್ ಆಗಿ ತಲೆನೋವು ಆಗಿ ಮಗು ಆಲ್ಮೋಸ್ಟ್ ಸುಂದಾಗ್ತಾ ಇತ್ತು, ಅಂದ್ರೆ ಪ್ರಜ್ಞೆ ಕಡಿಮೆ ಆಗ್ತಾ ಇತ್ತು. ಆವಾಗ ಲೋಕಲ್ ಡಾಕ್ಟರ್ ಒಬ್ರು ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಗಂಡೆ ಕಂಡು ಬಂದ್ರು, ಇನ್ನೊಂದು 10 ದಿನ ಔಷಧಿ ತಗೊಂಡ್ರೆ ಲಕ್ವ ಆದಂಗಿದೆ, 12 ವರ್ಷದಾಗೆ ಆ ರೀತಿ ಆಗುವ ಸಾಧ್ಯತೆ ಕಡಿಮೆ, ಸೊ ನೀವು ಆಮೇಲೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನಾಗುವುದಂದ್ರೆ ನಾವು ಸಮಯದಲ್ಲಿ ನೀವು ಬರ್ಲಿಲ್ಲ ಪೇಷಂಟ್, ತುಂಬಾ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಮತ್ತೆ ರಿಸಲ್ಟ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಇದೊಂದು ಒಳ್ಳೆಯ ಉದಾಹರಣೆ. ತೊಂದರೆಗಳು ಗೊತ್ತಾದನು ಸರಿಯಾದ ಸಮಯದಲ್ಲಿ ಜನ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಲೇಟ್ ಆಗಿ ಬಂದ್ರೆ ತುಂಬಾ ತೊಂದರೆಗಳಾದಾಗ ನಮಗೆ ಅದರದ ಪೂರ್ತಿ ಗುಣನ ಪಡಿಸೋದು, ರಿಸಲ್ಟ್ ಕೊಡೋದು ಕಷ್ಟ ಆಗುತ್ತೆ.
1: ಅಂದ್ರೆ ಈಗ ಇದರ ಮುಖ್ಯ ಲಕ್ಷಣಗಳಾದಂತ ಅಂದ್ರೆ ನಿರಂತರವಾದ ತಲೆನೋವು ಇದ್ದಿರಬಹುದು ಅಥವಾ ವಾಮಿಟಿಂಗ್ ಇದ್ದಿರಬಹುದು, ದೃಷ್ಟಿ ಮಂಜಾಗುವಿಕೆ ಇದ್ದಿರಬಹುದು, ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗಿ ನಡೀಲಿಕ್ಕೆ ಕಷ್ಟ ಆಗ್ತಿರಬಹುದು, ಈ ತರದ ಲಕ್ಷಣಗಳು ಕಂಡು ಬಂದಾಗ ನಿಧಾನ ಮಾಡದೆ ನರರೋಗ ತಜ್ಞರನ್ನು ಭೇಟಿಯಾಗುವುದು ಸೂಕ್ತ.
0: ಸೂಕ್ತ ಮೇಡಮ್. ಕೆಲವೊಂದು ನಾವು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ತುಂಬಾ ಜನ ರೆಫರ್ಡ್ ಅಂತಾರೆ, ಅಂದ್ರೆ ಆಲ್ರೆಡಿ ಚೆಕ್ಅಪ್ ಮಾಡ್ಬಿಟ್ಟು ಗಡ್ಡೆನ ಪರಿಶೀಲನೆ ಮಾಡ್ಕೊಂಡು ಕಂಡು ಹಿಡಿದಿರ್ತಾರೆ, ಅವರು ಬಂದು ನಮಗೆ ಸಮಾಲೋಚನೆ ಕನ್ಸಲ್ಟೇಷನ್ ಮಾಡ್ತೇವೆ, ನಾವು ಕೆಲವೊಂದು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು 1 ತಿಂಗಳ ಹಿಂದ್ಗಡೆ ಇದೇ ರೀತಿ ಕಡೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಕ್ಯಾನ್ ಆಗಿದೆ, ಹೆಚ್ಚು ಕಡಿಮೆ 1/3 ಅಂಶದ ಮೆದುಳಷ್ಟು ಗಡ್ಡೆ ಇದೆ, ಮೆನಿಜೋಮ ಗಡ್ಡೆ ಇದೆ. ಆ ತಾಯಿಗೆ ಬರುವತ್ತಿಗೆ ತುಂಬಾ ವೀಕ್ನೆಸ್ ಆಗ್ಬಿಟ್ಟು ಬಲಗಡೆ ಮಾತು ಆಲ್ಮೋಸ್ಟ್ ನಿಲ್ಲಕ್ ಶುರು ಆಗಿತ್ತು, ಅದನ್ನು 6-8 ತಾಸು ಸರ್ಜರಿ ಮಾಡಿ ತೆಗೆದ್ವಿ, ಪೂರ್ತಿ ಒಂದ್ ಗಡ್ಡೆ ಒಂದೇ ಪೀಸ್ ಅಲ್ಲಿ ಬಂದಂಗಾಯ್ತು. ಸೊ ನೀವು ಮೆನ್ಷನ್ ಮಾಡಿದಾಗ ಅವರು ಸರಿಯಾದ ಸಮಯದಲ್ಲಿ ಬಂದು ತೊಂದರೆಗಳಾಗದೆ ಇರುವಂಗೆ ಆದ್ರೆ ಅಟ್ಲೀಸ್ಟ್ ಮೆದುಳಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾದಾಗ ನೀವು ತುಂಬಾ ಲೇಟ್ ಮಾಡಬಾರ್ದು, ಸಮಯ ಕಡಿಬಾರ್ದು. ಸೂಪರ್ ಸ್ಪೆಷಲಿಸ್ಟ್ ಹೇಳಿದಂಗೆ ಅದು ಸರ್ಜರಿ ಹೇಳಿದ್ರೆ ದಯವಿಟ್ಟು ಸಮಯದಲ್ಲಿ ಮಾಡಿಸ್ಕೊಳ್ತಾರೆ.
1: ಈಗ ಡಾಕ್ಟರ್, ಈ ಮೆದುಳು ಗಡ್ಡೆಗಳು ಈಗ ಮಾತಾಡ್ತಾ ನೀವು 2-3 ಉದಾಹರಣೆಗಳನ್ನು ಕೊಟ್ಟ ಹಾಗೆ ಕೆಲವು ದೊಡ್ಡ ಸೈಜ್ ಅಲ್ಲಿ ಇರ್ತದೆ, ಕೆಲವು ಚಿಕ್ಕದಿರ್ತದೆ. ಇವು ಒಂದ್ಸತಿ ನೀವು ಸರ್ಜರಿ ಮಾಡಿ ತೆಗೆದ ಮೇಲೆ ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇರ್ತದೆ?
0: ಗ್ರೇಡ್ 1 ಮತ್ತೆ ಗ್ರೇಡ್ 2 ಮೇಡಮ್ ಬರೋದಿಲ್ಲ ಮೇಡಮ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಜರಿಯ ಮೂಲಕ ಏನಂದ್ರೆ ನಮ್ ತಾತ್ಪರ್ಯ ಅಂದ್ರೆ ಒಂದು ಅದರ ಸೈಜ್ ಕಡಿಮೆ ಮಾಡಬೇಕು. ನಾನೊಂದು ಆಲ್ರೆಡಿ ಉದಾಹರಣೆ ಕೊಟ್ಟೆ, ಕೆಲವೊಂದಂದ್ರೆ ಪೂರ್ತಿ ತೆಗೆದೆ, ಅದನ್ನ ಒಂದ್ ಸ್ವಲ್ಪ ಬಿಡುವ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಸೇಫ್ ಸುರಕ್ಷಿತವಾದಂತ ಮೆದುಳು ಭಾಗಗಳಲ್ಲಿದ್ದು. ಇನ್ನು ಕೆಲವೊಂದರಲ್ಲಿ ರಕ್ತನಾಳಗಳೊಳಗಡೆ ಇರುತ್ತೆ, ಅವಾಗ ಗಡ್ಡೆ ತೆಗೆದ್ಬಿಟ್ಟು ಆ ರಕ್ತನಾಳ ಡ್ಯಾಮೇಜ್ ಆಯ್ತು, ನರ ಡ್ಯಾಮೇಜ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ರೀತಿ ಇದ್ದಾಗ ನಾವೇನ್ ಮಾಡುತ್ತೆ, ಹೊಸ ತೊಂದರೆ ಆಗುವುದನ್ನು ಬಿಟ್ಟು ಬರ್ತೀವಿ. ಸೊ ಮತ್ತೆ ಬರುವಂತ ರೋಗಗಳು ಗ್ರೇಡ್ 3 ಮತ್ತೆ ಗ್ರೇಡ್ 4 ಇದ್ದಾಗ ಅದು ಬರಬಹುದು. ಅದಕ್ಕೆ ಬೇರೆ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ಆಪರೇಷನ್ ಜೊತೆಗೆ ಕೀಮೋ ಥೆರಪಿ ಕೊಡಬೇಕಾಗಬಹುದು, ರೇಡಿಯೇಷನ್ ಕೊಡಬೇಕಾಗಬಹುದು. ಪ್ರತಿಯೊಂದು ರೋಗಕ್ಕೂ ಒಂದು ಪರ್ಟಿಕ್ಯುಲರ್ 5-year ಸರ್ವೈವಲ್ ರೇಟ್ ಅಂತ ಇರುತ್ತೆ, ಈ ರೋಗಕ್ಕೆ ಇಷ್ಟು ಬದುಕುವಂತ ಸಾಧ್ಯತೆಗಳು ಕನ್ನಡದಲ್ಲಿ ಹೇಳಬೇಕಾಗಿರುತ್ತೆ. ಅದರ ಪ್ರಕಾರ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಹಾ, ಈ ಗ್ರೇಡ್ ಬಂದಿದೆಪ್ಪ, ನಾವು ಟೆಸ್ಟ್ ಮಾಡಿಸಿದೀವಿ, ಇದನ್ನ ಮುಂದಿನ ಮಾಡಿಸ್ಕೋದು ಒಳ್ಳೇದಂತ ನಾವು ಹೇಳ್ತೀವಿ. ಸೊ ಆ ರೀತಿ ರೋಗಗಳು ಕೆಲವೊಂದು ವಾಪಸ್ ಬರಬಹುದು, ಕೆಲವೊಂದಂತೂ ಬರೋದೇ ಇಲ್ಲ.
1: ಈಗ ಡಾಕ್ಟ್ರೆ, ಇನ್ನೊಂದು ನಾವೇನ್ ಕೇಳ್ತಿರ್ತೀವಿ ಅಂತಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ಎಡಗಡೆಯ ಮೆದುಳು ಬಲಗಡೆಯ ಭಾಗವನ್ನ, ಬಲಗಡೆ ಮೆದುಳು ಎಡಗಡೆಯ ಭಾಗವನ್ನ ನಿಯಂತ್ರಿಸ್ತದೆ ಅಂತೇಳಿ. ಈ ಆಕ್ಸಿಡೆಂಟ್ ಗಳ ಆದಾಗ ತಲೆಯ ಹಿಂಭಾಗದಲ್ಲಿ ಪೆಟ್ಟಾದಾಗ ಅವ್ರಿಗೆ ಬ್ರೈನ್ ಡೆಡ್ ಅನ್ನುವಂತ ಒಂದು ಶಬ್ದವನ್ನ ವೈದ್ಯರು ಬಳಸ್ತಿರ್ತಾರೆ. ಯಾವ ಸಮಯದಲ್ಲಿ ಬ್ರೈನ್ ಡೆಡ್ ಆಗ್ತದಂತ
0: ಅಂದ್ರೆ ಮೇಡಮ್, ಆಕ್ಚುಲಿ ಏನಾಗಿರುತ್ತೆ, ಅದಕ್ಕೂ ಒಂದು ಕೆಲವೊಂದು ಫಿಕ್ಸ್ ಇಂಡಿಕೇ ಅಥವಾ ಫ್ಯಾಕ್ಟರ್ಸ್ ಇದೆ. ಒಂದು ಮನುಷ್ಯ ತನ್ನಗೆ ತಾನೇ ಉಸಿರಾಡೋದಿಲ್ಲ ಅಂದ್ರೆ, 1 ನಿಮಿಷ ನಾವು ಪರೀಕ್ಷೆ ಮಾಡ್ತೀವಿ, ಕಿವಿಯಲ್ಲಿ ತಂಪು ನೀರು ಹಾಕಿ ಅದರಿಂದ ಕಣ್ಣಲ್ಲಿ ರಿಯಾಕ್ಷನ್ ಆಗ್ತದೆ, ನಾವು ಕ್ಯಾಲೋರಿ ಟೆಸ್ಟ್ ಅಂತ ಹೇಳ್ತೀವಿ. ಕಣ್ಣಲ್ಲಿ ನಮ್ಗೆ ಒಂದು ಸಣ್ಣಾಗಿರೋ ಗಾಳಿನೇ ಜೋರಾಗಿ ಬಡಿಲಿ ಅಥವಾ ಒಂದು ಉಸುಕು ಅಥವಾ ಧೂಳು ಬಿದ್ರು ನಮಗೆ ಕಣ್ಣು ಮುಚ್ಕೊಂತೀವಿ, ಆ ರೀತಿ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಕಣ್ಣಿನಲ್ಲಿ ರಿಯಾಕ್ಷನ್ ಇದೆಯಾ ಇಲ್ಲ, ಲೈಟ್ಗೆ ಅದು ರಿಯಾಕ್ಷನ್ ಮಾಡ್ತೀವಿ. ಮತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬಹುದು, ನಮ್ಗೆ ಜೊಲ್ ಆಗ್ಲಿ ಅಥವಾ ಒಂದು ಊಟದ ಒಂದು ಅಗಳು ನಮ್ಗೆ ನೆತ್ತಿಗೆತ್ತಿತಪ್ಪ, ಜೀವ ಹೋದಂಗಾಯ್ತು ಅಂತ. ಸೊ ಇವೆಲ್ಲ ಯಾಕೆ ಹೇಳ್ತಾರೆ, ಇದು ತುಂಬಾ ಸೂಕ್ಷ್ಮವಾಗಿರುವಂತ ನರದ ರಿಸ್ಪಾನ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ ನಾವು ಪಾಸಿಟಿವ್ ರಿಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ. ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಜನಕ್ಕೆ ಇದು ನಾನು ಹೇಳೋದ್ರಿಂದ, ಈ ಪದಗಳು ಕಿವಿಯಲ್ಲಿ ಹೋದ್ರೆ ಡಾಕ್ಟರ್ ಅವ್ರು ತಿಳಿಸಿ ಹೇಳುವಾಗ ಅವರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳಿದಂಗೆ ಮತ್ತೆ ಮತ್ತೆ ಬಹಳ ಜನ ಕೇಳ್ತೀನಿ, ದಯವಿಟ್ಟು ತಲೆಗೆ ಏಟ್ ಆಗೋದು ಅಂತಹ ಆಗದಿರ ನೋಡ್ಕೊಳ್ಳುವ ಅಂತ ರೋಗ, ಹೆಲ್ಮೆಟ್ ಹಾಕದೆ ಗಾಡಿ ಹತ್ಬೇಡಿ, ಕುಡ್ದ್ಬಿಟ್ಟು ಗಾಡಿ ಹತ್ಬಿಡಿ, ರಾತ್ರಿ ಅವಶ್ಯಕತೆ ಇಲ್ಲ ಅಂದ್ರೆ ಗಾಡಿಯಲ್ಲಿ ಹೋಗ್ಬೇಡಿ. ನೀವು ಸರಿಯಾಗಿದ್ರು ಇನ್ನೊಬ್ರು ಬಂದು ಗುದ್ಸ್ಬೋದು, ಏನೋ ಒಂದು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಸಣ್ಣ ಪುಟ್ಟ ಏಟಾದ್ರೂ ಟ್ರೀಟ್ಮೆಂಟ್ ಇದೆ. ಈಗಿರುವ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ಜೀವ ಹೋಗುವಂತಹ ಪೇಷಂಟ್ ಅನ್ನು ತುಂಬಾ ಬಗ್ಸಿ ಎದ್ದು ಅಡ್ಡಾಡುವಂತಹ ಉದಾಹರಣೆಗಳಿದೆ. ಬಟ್ ಅದು ಆಗದೆ ಇರುವಂತ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು.
1: ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನುವಂಗೆ. ಈಗ ಡಾಕ್ಟರ್, ಒಂದು ನಿಮ್ಗೆ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳುದು ಅಂದ್ರೆ, ಈ ಬ್ರೈನ್ಗೆ ಟ್ಯೂಮರ್ ಆಗ್ಲಿ ಅಥವಾ ಏನೋ ತೊಂದರೆ

0: ಆದಾಗ ಸರ್ಜರಿ ಅಂತ ಮಾಡಿದ್ರೆ, ಈಗ ನಾವು ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀವಿ, ಇದರಲ್ಲಿ ಏನಾದರೂ ಬದಲಾವಣೆಗಳು ಇದೆಯಾ? ಅಥವಾ ಪೂರ್ತಿ ತಲೆಯನ್ನ ಶೇವ್ ಮಾಡಿ ನಾರ್ಮಲ್ ಸರ್ಜರಿ ಮಾಡೋ ತರಾನೇ ಮಾಡ್ತೀವಿ?
1: ಆಕ್ಚುಲಿ ತುಂಬಾ ತುಂಬಾ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಜನ ಕೇಳೋದಿಲ್ಲ ಈ ಪ್ರಶ್ನೆ. ನಾನಾಗಿ ಉಲ್ಟಾ ಪೇಷಂಟ್ ನಾನು ಹೇಳ್ತಿರ್ತೀನಿ, ಸರ್ ನಿಮ್ ಈ ರೀತಿ ರೋಗದಲ್ಲಿ ಈ ರೀತಿ ಮಾಡೋಣ.

0: ಅಂದ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದಂಗೆ ಕೆಲವೊಂದು ಇಂಡಿಕೇಟೆಡ್ ಪೇಷಂಟ್ಗೆ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿನೇ ಮಾಡಬಹುದು. ಸೈಜ್ ತುಂಬಾ ಜಾಸ್ತಿ ಇತ್ತು, ಸುತ್ತಮುತ್ತ ಸೂಕ್ಷ್ಮವಾಗಿರುವಂತ ಮೆದುಳಿನ ಭಾಗಗಳಿದ್ದಾಗ ನಾವು ಕೀ ಹೋಲ್ ಮಾಡ್ಬಿಟ್ಟು ಸಣ್ಣ ಜಾಗದಲ್ಲಿ ಒದ್ದಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅವಾಗ ಹೇಳ್ತೀವಿ ಗಡ್ಡೆ ಸೈಜ್ ಜಾಸ್ತಿ ಆಗಿದೆ ಅಮ್ಮ, ನೀವು ರೆಗ್ಯುಲರ್ ಮಾಡೋದು ಒಳ್ಳೇದು, ನಿಮಗೆ ಅದರ ಅನಾನುಕೂಲತೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಪಿಟ್ಯುಟರಿ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಮೊದಲಂಗೆ ಓಪನ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಕೆಲವೊಂದು ಆಪರೇಷನ್ ಮಾಡ್ತೀವಿ ಕೆಲವೊಂದು ಪಿಟ್ಯುಟರಿ, ಬಟ್ ತುಂಬಾ ಆಪರೇಷನ್ ಮೂಗಿಂದ ಮಾಡ್ತೀವಿ, ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ ಕೆಲವೊಂದು ಕಿವಿ ಹಿಂದೆ ಭಾಗದಲ್ಲಿ ಸಣ್ಣದಾಗಿ ಕೀ ಹೋಲ್ ಆಪರೇಷನ್ ಮಾಡಿ ಟ್ರೈಜಮ್ ನ್ಯೂರಾಲಜಿ ಅಂತೀವಿ, ರಕ್ತ ನಾಳ ಒಂದು ಐದನೇ ನರದ ಮೇಲೆ ಕೂತಿರುತ್ತೆ, ಮುಖ ಉರಿನು ಶಾಕ್ ಹೊಡೆದಂಗೆ ನೋವು ಬದಿರುತ್ತೆ, ಅದು ಸಣ್ಣದಾಗಿ ಗಡ್ಡೆಗಳಾಗಿರುತ್ತೆ. ಕೀ ಹೋಲ್ ಸರ್ಜರಿಗಳು ತುಂಬಾ ಬದಲಾವಣೆಗಳಾಗಿದೆ. ಮೊದಲದಂಗೆ ಪೂರ್ತಿ ಹೆಡ್ ಶೇವ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ತಿ ಕೊಯ್ದು ಅಥವಾ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ಜರಿ ನಾವು
1: ಬದಲಾವಣೆ ತುಂಬಾ ಆಗಿದೆ.
0: ಹೌದು,
1: ಅಂದ್ರೆ ಮೊದಲು ಒಂದು ಕಾಲಕ್ಕೆ ಜನ ಹೆದರ್ತಿದ್ರು ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ನಾನು ಹೊಳ್ಳಿ ಬದುಕ್ ಬರ್ತೀನೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು.
0: ಈಗೂ ತುಂಬಾ ಮೂಢನಂಬಿಕೆಗಳಿದೆ ಮೇಡಮ್. ಇಷ್ಟೆಲ್ಲ ನಾವು ಹೇಳಿದಾಗ ಉದಾಹರಣೆಗೆ ತೋರಿಸಿದ್ರು, ನಾವು ಅವರು ನೋಡ್ತಿರ್ತಾರೆ ಟಿವಿಲಿ ನ್ಯೂಸ್ ಪೇಪರ್ ಓದ್ತಿರ್ತಾರೆ, ಆದ್ರೂ ಅನ್ಫಾರ್ಚುನೇಟ್ಲಿ ಈ ರೀತಿ ಮೋಸ್ಟ್ಲಿ ಕಾರ್ಯಕ್ರಮದಿಂದ ಅವ್ರಿಗೆ ಏನಾಗುತ್ತೆ ಜ್ಞಾನ ಬಂದ್ರೆ ಒಳ್ಳೇದು. ಮೂಢನಂಬಿಕೆಗಳು ಬೇಡ, ದಯವಿಟ್ಟು ಬೇಡ, ಅದರ ಜ್ಞಾನ ಪಡ್ಕೊಳ್ಳೋಣ.
1: ಏನಾದ್ರೆ
0: ಸಮಾಲೋಚನೆ ಮಾಡೋಣ, ಒಬ್ರು ಇಲ್ಲಾದ್ರೆ ಇನ್ನೊಬ್ರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬಟ್ ಕರೆಕ್ಟ್ ಆಗಿರುವಂತ ಚಿಕಿತ್ಸೆಯನ್ನು
1: ಅಟ್ಲೀಸ್ಟ್ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಆದ್ರೂ ಮಾಡಿದ್ರೆ ಅರ್ಧ ಆರಾಮಾಗ್ತದೆ.
0: ನಿಜ.
1: ಆಯ್ತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ, ಈ ಮೆದುಳು ಗಡ್ಡೆ ಹೆಂಗಿರ್ತದ, ಮೆದುಳಿನ ಕಾರ್ಯವೈಖರಿಯ ಜೊತೆ ಜೊತೆಗೆ ಗಡ್ಡೆಗಳು ಆಗುವುದಕ್ಕೆ ಏನ್ ಕಾರಣ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಕೇಳುಗರಲ್ಲಿ ಕಳಕಳಿಯಾಗಿ ಕೇಳ್ಕೊಂಡಿದ್ದು ಅಂದ್ರೆ ಯಾವುದೇ ತರಹದ ತಲೆನೋವು, ವಾಂತಿ, ನಡಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು, ಇಂತಹ ಲಕ್ಷಣಗಳು ಕಂಡು ಬಂದಾಗ ಏನೋ ಆಗಿರಬಹುದು, ವೀಕ್ನೆಸ್ ಆಗಿರಬಹುದು ಅಂತ ಉದಾಸೀನ ಮಾಡದೆ ನರರೋಗ ತಜ್ಞರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಆದಾಗ ಮುಂದೆ ಆಗುವಂತಹ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಮತ್ತೆ ಸುಲಭವಾಗಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋ ಮಾತನ್ನ ತಾವು ಹೇಳಿದ್ರಿ. ಮತ್ತೆ ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರ ಕ್ಲಿನಿಕ್ ಹುಬ್ಬಳ್ಳಿ ಜೊತೆಗೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಬೆಳಗಾವಿಯಲ್ಲಿ ಕೂಡ ಇದೆ. ಹೆಚ್ಚಿನ ತೊಂದರೆ ಇದ್ರೆ, ನರರೋಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸುಲಭವಾಗಿ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಆಶಿಸ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ.
0: ಧನ್ಯವಾದಗಳು, ನಮಸ್ಕಾರ.
2: ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ನರರೋಗ ತಜ್ಞರಾದ ಡಾ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾ ಶಾಂತಲಾ ಹರ್ಲೇಕರ್ ಅವರು.
3: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದರ ಬಗ್ಗೆ ವಿಚಾರ ಮಾಡೋಣ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದ ಆಗಿನ ಕಾಲದಲ್ಲಿ ಲಭ್ಯವಾಗಿರುವ ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ, ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗೋದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ಹಾಕಿ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತಾರೆ, ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ಒಂದು ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನೂ ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು, ನೀರು, ಕಟ್ಟಿಗೆ ಹಾಕುವರು. ಹಾಗೆಯೇ

0: ಯಾರಿಗೋ ನವಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ. ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟ್ ಕ್ರೀಮ್ ಹಚ್ಚಬಾರದು. ನವಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೆ ಇರುವಂತಹ ಒಂದು ಜಾಗ ಇರುತ್ತದೆ. ಸಾಧಾರಣ 1 ವರ್ಷ ಕಾಲ ಬೇಕು ತಲೆಬುರುಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲ್ಲವೂ ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ 6 ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೆ ಅಲ್ಲ, ಮುಂದೆ 6 ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ, ಬೆಳಕು ಒಂದು ಕೋಣೆಗೆ ಬರದೇ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬುವ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ 4-5 ಹನಿ ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪಾಗಿ ಸುಡುವ ಸಂಭವತೆಯೂ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು. ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರದವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡ ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ, ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. 2 ವಾರದ ಮೇಲೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ, ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು ವೈದ್ಯರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ 2 ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ, ಹೆಣ್ಣು ಆಗಲಿ ಗಂಡು ಆಗಲಿ ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು.
1: ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಶಾಂತಲಾ ಹರ್ಲೇಕರ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ

0: ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ.
1: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ವೇದಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ ಮತ್ತು ಸುಮಧುರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ 2 ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9-12 ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schooleducation.scholedukn.kar.nic.in/vidavahini ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವವು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯಲಿದ್ದು, ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು.

0: ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ ಎರಡು ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ. ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧಿಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಮೂರು ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನೂ ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ. ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ ಎರಡು ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನ ಅವಧಿ 4-6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಂ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು. ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು. ನಾಟಕದ ವಿಷಯ ಹೇಳುವುದಾದರೆ ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.
1: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟದ ಬದ್ದತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ. ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ದರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ದತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ದ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು. ಅವರು ಜಲ, ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ದ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ದ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ದ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೆ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ದಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ದಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ದಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ದಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರೆಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟವು ತನ್ನ ಮಹಿಳೆಯರ ಬಗೆಗಿನ ಬದ್ದತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ.

0: ಪ್ರಧಾನಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7,50,00,000 ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16 ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24 ಅವಧಿಯಲ್ಲಿ 87 ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12 ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13 ಬ್ರಿಕ್ಸ್ ರಾಷ್ಟಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
4: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
0: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟದ ಬದ್ದತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
5: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಮಧ್ಯಾಹ್ನದ ಈ ಪ್ರಸಾರದ ಹೊತ್ತಿನಲ್ಲಿ ನಾನು ನಿಮ್ಮೊಟ್ಟಿಗೆ ಮಂಗೋಟೆ ಕೆ ಶಿವಕುಮಾರ್. ಶ್ರೋತೃಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಆಕಾಶವಾಣಿ ಈಗ 90 ವರ್ಷಗಳ ಹದಿಹರೆಯ. ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ನೀವೇನು ಕಲ್ತ್ರಿ ಅಂತ ಹೇಳಿ ಕರೆ ಮಾಡಿ ನನ್ನೊಟ್ಟಿಗೆ ಮಾತಾಡಿ. ನಮ್ಮ ದೂರವಾಣಿ ಸಂಖ್ಯೆ 08282220704. ಹಲೋ
6: ಹಲೋ ಹಲೋ.
5: ಹಾ ಗೋರ್ಪಡೆಯವರೇ ಹೇಳಿ.
6: ಏನು ಆಕಾಶವಾಣಿ ಏನು 90 ವರ್ಷ ಏನು ಪೂರೈಸಿದೆ, ಇದಕ್ಕೆ ನಾನು ಅದಕ್ಕೆ ಶುಭಾಶಯಗಳನ್ನ ಮೊದಲು ಸಲ್ಲಿಸ್ತಾ ಇದ್ದೇನೆ.
5: ಧನ್ಯವಾದಗಳು ಸರ್.
6: ಈ ಒಂದು ಆಕಾಶವಾಣಿ ಏನಿದೆ ನನ್ನ ಜೀವನದಲ್ಲಿ ಈಗ ಏನಪ್ಪ ಅಂತಂದ್ರೆ, ಅನೇಕ ವರ್ಷಗಳಿಂದ ಅಂದ್ರೆ ಸುಮಾರು 26 ವರ್ಷಗಳಿಂದ ನನ್ನ ಜೀವನ ಅವಿಭಾಜ್ಯ ಅಂಗಾಗಿದೆ.
5: ಓಕೆ ಓಕೆ.
6: ಇದಕ್ಕೆ ನಾನು ನೆನೆಸ್ಕೋಬೇಕು ಅಂತಂದ್ರೆ, ನಿಮ್ಮ ಆಕಾಶವಾಣಿಯಲ್ಲೇ ಹಿಂದೆ ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ ಚಿನ್ನಪ್ಪರು ಮುಖ್ಯ ಕಾರಣ. ನಿಜವಾಗ್ಲು, ಯಾಕಂದ್ರೆ ನಾನು ಇಲ್ಲ ಅಂತಂದ್ರೆ ಆಕಾಶವಾಣಿ ಬರೀ ಕೇಳುಗನಾಗಿರ್ತಾ ಇದ್ದೆ, ಬಟ್ ಆಕಾಶವಾಣಿನಲ್ಲಿ ಕಾರ್ಯಕ್ರಮ ಅದಕ್ಕೆಲ್ಲ ನಾನು ಪ್ರವೇಶ ಮಾಡ್ತಾನೆ ಇರ್ಲಿಲ್ಲ. ಅದಕ್ಕೆ ಪ್ರೇರಣೆ ಅಂತಂದ್ರೆ ನಮ್ಮ ಚಿನ್ನಪ್ಪ ಅವರು. ಚಿನ್ನಪ್ಪ ಕೇಳಿಸ್ಕೋಬೇಕು, ಇವತ್ತು ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ, ಅವ್ರು ಇವತ್ತೇನೋ ಕೇಳಿಸ್ಕೊಂತಾ ಇದ್ರೆ ನಮ್ಮ ಮಾತನ್ನ, ಅವರು ಸ್ವಲ್ಪ ಸಂತೋಷ ಪಡಲಿ ಅಂತ ಹೇಳಿ ನಾನು ಬಯಸ್ತೇನೆ.
5: ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕೆ.
6: ಆಮೇಲೆ ಇನ್ನೊಂದು, ಈ ಇದರಿಂದ ಆಕಾಶವಾಣಿಯಿಂದ ನನಗೆ ನಿಜವಾಗ್ಲು ಸಾಕಷ್ಟು ಲಾಭ ಸಿಕ್ಕಿದೆ ಸರ್.
5: ಓಕೆ ಓಕೆ.
6: ಯಾಕಂತಂದ್ರೆ ಗೋರ್ಪಡೆ ಅಂತಂದ್ರೆ ಒಂದು ಸಣ್ಣ ಪ್ರಮಾಣದ ಒಂದು ಐಡೆಂಟಿಟಿ ನನಗೆ ಕೊಟ್ಟಿದೆ.
5: ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
6: ಧನ್ಯವಾದಗಳು.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿ 90 ವರ್ಷದ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಕಾಶವಾಣಿ ಪಾತ್ರ ಒಂದೆರಡು ನಿಮಿಷದಲ್ಲಿ. ಹಲೋ,
7: ನಮಸ್ಕಾರ ಸರ್.
5: ನಮಸ್ಕಾರ ರಾಜು ಸರ್.
7: ಸರಿ ಸರ್, ಕಾಣೆ ಆಗ್ಬಿಟ್ಟಿದ್ರಿ. ಭಾನುವಾರ ಇದೀರ ಅನ್ಕೊಂಡು ಭಾನುವಾರ ಇರ್ಲಿಲ್ಲ ನೀವಲ್ಲಿ.
5: ಹೌದು ಹೇಳಿ, ಈಗ ಆಕಾಶವಾಣಿ ಬಗ್ಗೆ ನಿಮ್ಮ.
7: ಸರ್ ಹೇಳಿ.
5: ಆಕಾಶವಾಣಿ 90 ವರ್ಷ ಪೂರೈಸ್ತಾ ಇದೆ, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಕಾಶವಾಣಿ ಹೇಗೆ ಪಾತ್ರ ವಹಿಸಿದೆ?
7: 1970 ಕೇಳ್ತಾ ಇದ್ದೀನಿ. ಹೇಗೆ ಅಂತ ಹೇಳಿದ್ರೆ, ನಾವು ಚಿಕ್ಕವರು, ನಮ್ದು ಅವಾಗ ನಮ್ದು ಚಪ್ಪರ ತರ ನಮ್ದು ಬೋಟ್ ಇತ್ತು ಸರ್ ಇಲ್ಲಿ. ನಮ್ಮ ಮಾವ ಅವರು ನಮ್ಮ ತಾಯಿಯ ಎರಡನೇ ಅಣ್ಣ.
5: ಹಲೋ, ಯಾಕೋ ಕರೆ ಕಟ್ ಆಯ್ತು. ಹಲೋ
8: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್, ಲಕ್ಷ್ಮೀ ಶೆಟ್ಟಿ ಜನಪ್ರ.
5: ಮಂಜುನಾಥ್ ಸರ್ ಹೇಳಿ.
8: ನಾನು ಸಾಕಷ್ಟು ಹೆಚ್ಚು ಕಡೆ ಒಂದು 35 ವರ್ಷಗಳಿಂದ ರೇಡಿಯೋ ಕೇಳ್ತಾ ಇದ್ದೀನಿ. ಅದು ಮನೇಲಿ ರೇಡಿಯೋ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮಗೆ ಮನೇಲಿ ಒಬ್ಬರು ಹಿರಿಯರು ಇದಾರೆ, ಹಂಗಾಗ್ಬಿಟ್ಟಿದೆ.
5: ಯಾಕೆಂದ್ರೆ
8: ಸಾಕಷ್ಟು ನಾವು ಅದರಿಂದ ಒಳ್ಳೇದು ಕಲ್ತಿದ್ದೀನಿ. ಬೇರೆಯವರಿಗೆ ಗೌರವ ಕೊಡೋದು, ಬೇರೆಯವ್ರನ್ನ ಹಿರಿಯಾಳಿಸಬಾರದು, ಈ ತರ ಸಾಕಷ್ಟು ರೇಡಿಯೋದಲ್ಲಿ ಕಲ್ತಿದ್ದೀನಿ ನಾನು. ಹಾಗಾಗಿ ರೇಡಿಯೋ ನಮ್ಮ ಮನೇಲಿ ಒಬ್ಬರು ಸದಸ್ಯರಾಗಿದ್ದಾರೆ.
5: ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರಿ ಸರ್, ಧನ್ಯವಾದ ಕರೆ ಮಾಡಿದಕ್ಕೆ.
8: ಧನ್ಯವಾದ ಸರ್.
5: ಹಲೋ
9: ಸರ್, ನಮಸ್ತೆ. ನಿತಿಜೆಯಿಂದ ರಾಧಾ.
5: ರಾಧಾ ಮೇಡಮ್ ಹೇಳಿ
9: ಸರ್. ಆಕಾಶವಾಣಿಗೆ 90

0: ಹಾಗಾಗಿ ರೇಡಿಯೋ ನಮ್ಮ ಮನೇಲಿ ಒಬ್ಬರು ಸದಸ್ಯರಾಗಿದ್ದಾರೆ.
1: ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರಿ ಸರ್, ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದ ಸರ್, ಧನ್ಯವಾದ.
1: ಹಲೋ
2: ಸರ್, ನಮಸ್ತೆ. ನಿಜವೇಂದ ರಾಧಾ.
1: ರಾಧಾ ಮೇಡಮ್ ಹೇಳಿ
2: ಸರ್. ಆಕಾಶವಾಣಿಗೆ 90

0: ಖಂಡಿತ.
1: ಕಲ್ನಾಡು ಬಾಬಳಿಕೆ, ಚಿಂತನ, ರಶ್ಮಿ ಎಲ್ಲಾ ಕಾರ್ಯಕ್ರಮಗಳು. ಹಾಗೇನೆ ಮನೋರಂಜನೆ ಕೂಡ ಇದೆ, ಮಾಹಿತಿ. ನಿಮ್ದು ಏನ್ ಸ್ಲೋಗನ್ ಇದೆ, ಮಾಹಿತಿ ಮನೋರಂಜನೆಗಳ ಮಹಾಪೂರ, ಅದಕ್ಕೆ ಸರಿಯಾಗಿ ಅನ್ವರ್ಥವಾಗಿದೆ.
0: ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ನಿಮ್ಮ ಅಭಿಮಾನದ ಮಹಾಪೂರವೇ ಹರಿದು ಬರ್ತಾ ಇದೆ. ಹಲೋ,
2: ಹಲೋ
0: ಹೇಳಿ.
2: ನಮಸ್ತೆ.
0: ನಮಸ್ಕಾರ.
2: ಚಿತ್ರ ಶಿವಕುಮಾರ್ ಸರ್, ಹೊಸಮನೆಯಿಂದ.
0: ಓಕೆ, ಹೇಳಿ ಮೇಡಮ್.
2: ಸರ್, ಮೊದಲನೇದಾಗಿ ಆಕಾಶವಾಣಿಗೆ 90ರ ಶುಭಾಶಯಗಳು ಸರ್. ಸರ್, ಏನಂದ್ರೆ ನಮಗೆ ಒಂದು ಜೀವನದ ಒಂದು ಭಾಗ ಅಂತಾನೆ ಹೇಳ್ಬೋದು ಸರ್. ಹೇಗೆ ನಮ್ದು ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ, ಆಕಾಶವಾಣಿ ನಮಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ. ಯಾಕಂದ್ರೆ ನಾವ್ ಎಲ್ಲಾನು ಕಲ್ತಿದೀವಿ ಸರ್. ಈಗ ನಾವು ಹೊರಗಡೆ ಹೇಗ್ ಮಾತಾಡ್ಬೇಕು, ಜನಗಳ ಹತ್ರ ನಾವ್ ಹೇಗ್ ಬೆರಿಬೇಕು ಅನ್ನೋದು ಕೂಡ, ಒಳ್ಳೆ ರೀತಿಲಿ ನಾವ್ ಹೇಗೆ ಜನನ ಸ್ಪಂದನೆ ಮಾಡ್ಬೇಕು ಅನ್ನೋದ್ ಕೂಡ ಕಲ್ತಿದೀವಿ. ಮತ್ತೆ ಜನರಲ್ ನಾಲೆಜ್ ತುಂಬಾ ಇಂಪ್ರೂವ್ ಆಗಿದೆ ಸರ್ ನಮಗೆ. ಅದ್ರಿಂದ ಎಲ್ಲಾ ತರದ್ದು ಮಾಹಿತಿಗಳನ್ನ ನಮ್ಮ ಆಕಾಶವಾಣಿ ನಮಗೋಸ್ಕರ ನೀಡ್ತಾ ಇದೆ. ಅಂದ್ರಲ್ಲಿ ಈಗ ನಾವ್ ಏನೇ ಒಂದ್ ಜನರಲ್ ನಾಲೆಜ್ ಕ್ವಶನ್ ಸರ್, ಈಗ ಒಗಟಿರ್ಬೋದು, ಗಾದೆ ಇರ್ಬೋದು, ತಾವೋ ಮೊದ್ಲೆಲ್ಲ ಅಯ್ಯೋ ಬಿಡೋ ಏನೋ ಕೇಳ್ತಾರೆ, ಅದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಅನ್ನೋ ಒಂದ್ ಇದಿತ್ತು. ಈಗ ಹಂಗಿಲ್ಲ, ಅಲ್ಲಿ ಬರ್ತಿದ್ದಂಗೆನೆ ಮೈಂಡ್ ಓಟಾ ಇರ್ಬೇಕು ಸರ್. ಈಗ ಯಾವ್ದೇ ಒಂದ್ ಅಂತ್ಯಕ್ಷರಿ ಇರ್ಬೋದು, ಒಂದೇನೋ ನಾವು ಎಲ್ಲೋ ಒಂದ್ ಕಡೆ ಹೋದ್ರೆ ಒಂದು ದೇಶಭಕ್ತಿ ಗೀತನ ಯಾವ್ದೋ ಒಂದ್ ಹೇಳ್ತೀವಿ ಸ್ಟೇಜ್ ಮೇಲೆ ಹೋಗಿ ಅನ್ನೋದು, ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೊಟ್ಟಿರೋದೇ ನಮ್ಮ ಆಕಾಶವಾಣಿ ಸರ್.
0: ಧನ್ಯವಾದಗಳು.
2: ಹೇಳಿದ್ರು ಸಾಕಾಗಲ್ಲ ಸರ್ ಅದಕ್ಕೆ.
0: ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್, ನಿಮ್ಮ ಅಭಿಪ್ರಾಯಕ್ಕೆ. ಹಲೋ
3: ಸರ್, ನನ್ ಲೈನ್ ಕಟ್ ಆಗೋಯ್ತು ಸರ್.
0: ಸರ್, ಯಾಕೆ ಕಟ್ ಮಾಡ್ಬಿಟ್ರಿ? ನೀವೇ ಕಟ್ ಮಾಡಿದ್ರಿ ಅನ್ಕೊಂಬಿಟ್ಟೆ.
3: ಕಟ್ ಆಗೋಯ್ತು ಅಲ್ಲಿಂದ ಇಲ್ಲಿವರೆಗೂ ಸರ್. ನಾನು ಬಿಡದೇನೆ ಆಕಾಶವಾಣಿ ಕೇಳ್ತಾ ಇದ್ದೀನಿ. ಅಂದ್ರೆ ಪ್ರತಿ ಒಂದು ಕಾರ್ಯಕ್ರಮನು, ಈಗ ಕೆಲವು ಎಷ್ಟೋ ಕಾರ್ಯಕ್ರಮಗಳು ನಮ್ಮ ಸ್ತುತಿ ಪಡೆದಿಂದ ದೂರ ಆಗಿದೆ. ಯಾಕೆಂದ್ರೆ ವಯಸ್ಸಾಗ್ತಾ ಬರ್ತಾ ಬರ್ತಾ ಕಾರ್ಯಕ್ರಮಗಳು ಏನೇನ್ ಬರ್ತಾ ಇತ್ತು ಅನ್ನೋದು ಇರೋದು. ಅದರಲ್ಲೂ ನಮಗೆ ನೀವುಗಳು ಎಲ್ಲ ಇದ್ರಿ ಅವಾಗ, ಅವಾಗ ನೀವೆಲ್ಲ ಹೆಸರು ಹೇಳ್ತಿರ್ಲಿಲ್ಲ, ಹಾಗಾಗಿ ನಿಮ್ಮ ಪರಿಚಯ ಇಲ್ಲ, ನಿಮ್ಮ ವಾಯ್ಸ್ ಪರಿಚಯ ಮಾತ್ರ ಆಗ್ತಾ ಇತ್ತು. ರಶ್ಮಿ ಮತ್ತೆ ನಮ್ಮ ಚಿಂತನ ನಮ್ಮ ಭದ್ರಾವತಿಯಿಂದಾನೇ ಬರ್ತಾ ಇತ್ತು ಸರ್ ಅವಾಗ.
0: ಹೌದು ಹೌದು.
3: ಅವೆಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಆಮೇಲೆ ಇದು ಹರಳಿಕಟ್ಟೆ ನಮ್ಮ ಚೆನ್ನಪ್ಪ ಮತ್ತೆ ನಳಿನಮ್ಮ ಅವ್ರು ನಡ್ಸ್ಕೊಡ್ತಾ ಇದ್ದಿದ್ದು. ಆಮೇಲೆ ನಿಮ್ಗಳು ಕೆಲವೊಂದು ನಾಟಕಗಳು ಇವೆಲ್ಲ ತುಂಬಾ ನಾನು ಇದ್ರಿಂದ ಕೇಳ್ತಿದ್ದೆ. ಅವಾಗ ಏನಂದ್ರೆ ನಮ್ದು ಬರೀ ಟೈಲರಿಂಗ್ ಮಾತ್ರ ಇತ್ತು. ನನ್ನ ಪಕ್ಕದಲ್ಲೇ ರೇಡಿಯೋ ಇಡ್ಕೊಂತ ಇದ್ದೆ. ನನಗೆ ಆವಾಗಿಂದ ಇವತ್ತುವರೆಗೂ ನನ್ನ ತುಂಬಾ ಆತ್ಮೀಯ ಮಿತ್ರ ಮತ್ತು ನನ್ನ ಒಡ ಹುಟ್ಟಿದವರು ಅಂತ ಹೇಳಿದ್ರೆ ನನ್ನ ಆಕಾಶವಾಣಿ.
0: ತುಂಬಾ ತುಂಬಾ ಧನ್ಯವಾದಗಳು ಸರ್.
3: ಧನ್ಯವಾದ ಸರ್. ಧನ್ಯವಾದ
0: ಸ್ನೇಹಿತರೆ. ಆಕಾಶವಾಣಿಗೆ 90ರ ಸಂಭ್ರಮದಲ್ಲಿ ನಿಮ್ಮ ಅನಿಸಿಕೆ. ಹಲೋ.
4: ಹಲೋ, ನಮಸ್ತೆ ಸರ್.
0: ನಮಸ್ಕಾರ
4: ಸರ್. ರೂಪಾ ಸರ್, ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ.
0: ಹೇಳಿ ರೂಪಾ ಮೇಡಮ್.
4: ಸರ್, ಆಕಾಶವಾಣಿಗೆ 90ರ ವರ್ಷದ ಶುಭಾಶಯಗಳು.
0: ಧನ್ಯವಾದ. ಕೇಳಿಸ್ತದೆ, ಹೇಳಿ ಹೇಳಿ.
4: ಸುಮಾರು 30 ವರ್ಷದಿಂದ ನಾನು ಆಕಾಶವಾಣಿ ಕೇಳ್ತಾ ಇದ್ದೀನಿ. ಆಕಾಶವಾಣಿಯ ಪ್ರತಿ ಒಂದು ಕಾರ್ಯಕ್ರಮ ಕೂಡ ಸರ್ ನಮಗೆ ಒಳ್ಳೆ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಬೆಸ್ಟ್ ಒಂದು ಫ್ರೆಂಡ್ ಅಂತ ಹೇಳ್ಬೋದು ಸರ್ ಆಕಾಶವಾಣಿನ. ಸರ್, ಇತ್ತೀಚೆಗೆ ಮೊನ್ನೆ ಜಯಲೋಕಿಗಳ ಗಾನ ಸುದೇ ತುಂಬಾ ಚೆನ್ನಾಗಿ ಬಂತು ಸರ್. ಅದು ಆ ಕಾರ್ಯಕ್ರಮ ಮಾತ್ರ ತುಂಬಾ ಇಷ್ಟ ಆಯ್ತು ಸರ್. ನಾವು ಜೈಲಲ್ಲಿರೋನ ಏನೋ ಒಂಥರ ಟ್ರೀಟ್ ಮಾಡ್ತೀವಿ ಸರ್, ನಾವು ಅವ್ರ ನಂತರ ಏನೋ ಒಂದು ರೀತಿಯಲ್ಲಿ ನೋಡ್ತೀವಿ. ಅವರಲ್ಲೂ ಈ ತರ ಎಲ್ಲ ಒಂದು ಕಲೆ ಇದೆಯಾ, ಮತ್ತೆ ಅವರ ಮನದಾಳದ ಮಾತು ಕೇಳಿ ತುಂಬಾ ಬೇಜಾರಾಯ್ತು ಸರ್.
0: ಯಾವ್ದೋ
4: ಒಂದು ಕೆಟ್ಟ ಗಳಿಗೆಯಿಂದ ಹೋಗಿರ್ತಾರೆ.
0: ಹೌದು. ಅಂದ್ರೆ ನಾವು ಆ ಪ್ರೋಗ್ರಾಮ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವುಗಳು ಇಂತಹ ತಪ್ಪನ್ನ ಮಾಡಬಾರದು ಅನ್ನೋದು ನಮ್ಮ ಜನಗಳಿಗೆ ಮನವರಿಕೆ ಆಗಬೇಕು.
4: ಹೌದು, ನಮಗೂ ಆ ಅರಿವು ಬರಬೇಕು ಸರ್. ಹೌದು
0: ಹೌದು.
4: ಆ ಒಂದು ಟೈಮ್ ಅಲ್ಲೇ ಅದೊಬ್ಬ ಮಾಡಿಸ್ಬಿಡುತ್ತೆ ತಪ್ಪನ. ಅವರು ನೋಡಿ ಸರ್, ಅವ್ರ ತಂದೆ ತಾಯಿ ಮೇಲೆ ಇಟ್ಟಂತ ಪ್ರೀತಿ, ಎಷ್ಟು ಪ್ರೀತಿ ಇಟ್ಟಿರ್ತಾರೆ ಸರ್. ಅವ್ರ ಮಾತು ಅದರ ಮನದಾಳದ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ತಾಯಿ ಬಗ್ಗೆ ಇಟ್ಟಿರೋ ಪ್ರೀತಿ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಸರ್.
0: ಧನ್ಯವಾದಗಳು ರೂಪಾ ಅವರೇ.
4: ಸರ್, ಇವತ್ತು ಬಸವರಾಜ್ ಸರ್ ತುಂಬಾ ಒಳ್ಳೆ ಕಾರ್ಯಕ್ರಮ, 8 ಸೀಟ್ ಅಲ್ಲಿ ಕೂತು 3 ಕ್ವಶನ್ ಕೇಳೋದು, ಒಳ್ಳೊಳ್ಳೆ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ತೀವಿ ಸರ್. ನಿರಂತರವಾಗಿ ಇದು ಹೀಗೆ ಮುಂದುವರಿಲಿ.
0: ಖಂಡಿತ ಖಂಡಿತ. ಆಕಾಶವಾಣಿ
4: ಜೀವನದ ಒಂದು ಸರ್ ಜೀವನದ ಅವಿಭಾಜ್ಯ ಅಂಗವಾಗಿದೆ ಸರ್. ಆಕಾಶವಾಣಿ ಮಾತ್ರ ತುಂಬಾ ತುಂಬಾ ನಮಗೆ ಮಾಹಿತಿ ಕೊಡ್ತಾ ಇದೆ, ನಮಗೆ ಒಳ್ಳೆ ಒಂದು ಜೀವನವನ್ನು ರೂಪಿಸ್ಕೊಳಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಸರ್, ಸಹಾಯ ಮಾಡಿದೆ ಅಂತ ಹೇಳ್ಬೋದು ಸರ್.
0: ಧನ್ಯವಾದಗಳು ರೂಪಾ ಅವರೇ.
4: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
0: ಹಲೋ
5: ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ
5: ಸರ್. ಉಮೇಶ್ ಸಿರಿಗೆರೆ, ದಾವಣಗೆರೆ ಸರ್.
0: ಹೇಳಿ ಸರ್.

0: ಸರ್, ನಾನು ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಹುಟ್ಟಿದ್ದೆ ಆಕಾಶವಾಣಿ ಭದ್ರಾವತಿಯಲ್ಲಿ. ಅಭಿಮಾನ ಸಮಸ್ತೆ, ನಾನು ಹುಟ್ಟಿದ್ದೆ ಇಲ್ಲೇ. ಇಂತ ಒಂದು ಪ್ರೀತಿ ಇತ್ತು ಅಂದ್ರೆ ಬಾಲ್ಯದಲ್ಲಿ ಆ ನಿಮ್ಮ ರಶ್ಮಿ ಕಾರ್ಯಕ್ರಮ, ಚಿಂತನ ಕಾರ್ಯಕ್ರಮ, ಈಗ ನಮ್ಮ ರಾಜೀವ್ ಶಂಕರ್ ಅಂತ ಹೇಳಿದ್ರಲ್ಲ, ಅಲ್ಲಿ ಕಟ್ಟೆಯಲ್ಲಿ ಚಿನ್ನಪ್ಪ ನಳಿನಮ್ಮ ಅವರೆಲ್ಲ, ಆಮೇಲೆ ನಿಮ್ಮೆಲ್ಲರ ಮೊದಲು ಪತ್ತೆ ಆಗಿದೆ ಆಕಾಶವಾಣಿ, ಆಮೇಲೆ ನಿಮ್ಮ ಧ್ವನಿ ಮೂಲಕ ಮಾತ್ರ ಎಂದೂ ನೋಡಕ್ ಆಗ್ಲೇ ಇಲ್ಲ ನಿಮಗೆ. ತುಂಬಾ ಒಂದು ಖುಷಿ ಅನ್ಸುತ್ತೆ ಸರ್ ಆ ಕಾರ್ಯಕ್ರಮಗಳು. ಅವಾಗ ರಾಜನ್ ನಾಗೇಂದ್ರ ಹಾಡುಗಳಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಸರ್. ನಾನಂತೂ ಹೈಯೆಸ್ಟ್ ಬರ್ತಿದ್ದೆ ಅದೇ ಪತ್ರಿಕೆ ಪಿತ್ರ ರಂಜನೆ ಅಂತ ಇತ್ತಲ್ಲ, ಅದಕ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಅವಾಗ ರಾತ್ರಿ ಸವಿ ನೆನಪು, ಕಾರ್ಯಕ್ರಮ ಖುಷಿ ಆಗುತ್ತೆ ಸರ್ ಕೇಳೋದಕ್ಕೆ.
1: ಧನ್ಯವಾದಗಳು ಉಮೇಶ್ವರೇ, ಕರೆ ಮಾಡಿದಕ್ಕೆ ತುಂಬಾ ಸಂತೋಷ ಆಯ್ತು.
0: ಬಹಳ ಒಂದು ಆಶ್ಚರ್ಯ ಆಯ್ತು, ಎಷ್ಟು ಯಾರು ನೋಡ್ಬೇಕು ನೋಡ್ಬೇಕು ಅಂತ. ಆ ಕಾಲ ಯಾವ ಬರುತ್ತೆ ಸರ್?
1: ಆದಷ್ಟು ಬೇಗ ಬರ್ಲಿ ಅಂತ ಹಾರೈಸ್ತೀನಿ. ಧನ್ಯವಾದ. ಧನ್ಯವಾದ.
0: ನಮಸ್ತೆ ಸರ್, ಥ್ಯಾಂಕ್ ಯು.
1: ಸ್ನೇಹಿತರೆ, ಆಕಾಶವಾಣಿ ನಮ್ಮ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಆಕಾಶವಾಣಿ ಕೇವಲ ಒಂದು ಆಕಾಶವಾಣಿ ಅಲ್ಲ, ಅದೊಂದು ವಿಶ್ವವಿದ್ಯಾನಿಲಯ. ಈ ನಿಲಯದಲ್ಲಿ ನಾವು ಬೇಡ ಅನ್ನುವಂತಹ ಪದಗಳೇ ಇಲ್ಲ. ಪ್ರತಿಯೊಂದು ಏನು ಕಾರ್ಯಕ್ರಮ ಪ್ರಸಾರವಾಗುತ್ತೆ ಎಲ್ಲವೂ ಕೂಡ ಜೀವನಕ್ಕೆ ತುಂಬ ಬೇಕಾಗಿರ್ತಕ್ಕಂಥವು. ಇದೊಂದು ವಿಶ್ವವಿದ್ಯಾನಿಲಯ ಅಂತ ಹೇಳ್ತಾ ಇರ್ತಾರೆ. ಹಲೋ,
0: ಹೇಳಿ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ನಮಸ್ಕಾರ ಚಿಕ್ಕಪ್ಪನವರೇ, ಚೆನ್ನಾಗಿದ್ದೀನಿ, ಹೇಳಿ.
0: ಸರ್, ರೇಡಿಯೋ ನಮ್ಮ ಕುಟುಂಬ ಸದಸ್ಯರಲ್ಲಿ ಒಂದು ಅಂತ ನಾನು ಈಗಾಗ್ಲೇ ಅದನ್ನ ನಿರೂಪಿಸ್ಕೊಂಡಿದ್ದೆ ನಾನು. ಯಾಕೆಂದ್ರೆ ನಮ್ಮ ತಂದೆ ಕಾಲದಿಂದ ನಾ ರೇಡಿಯೋ ಕೇಳ್ತಾ ಬಂದಿರೋದು. ನನ್ನ ವಯಸ್ಸು ಈಗ ಒಂದು 52-53 ಇರ್ಬೋದು, ಕನಿಷ್ಠ ಒಂದು 35 ವರ್ಷದಿಂದನು ಖಂಡಿತವಾಗ್ಲೂ ನಾನು ಕೇಳ್ತಾನೆ ಬಂದಿದ್ದೀನಿ. ನಮ್ ತಂದೆ ರೇಡಿಯೋ ರಿಪೇರಿ ಮಾಡಕ್ ಕುತ್ಕಂದ್ರೆ ನಾವು ಅದ್ರ ಸುತ್ತ ಕುತ್ಕಂತ ಇದ್ವಿ, ಏನ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಅಂತ. ಅಷ್ಟು ಒಂದು ಕುತೂಹಲ ರೇಡಿಯೋದ ಬಗ್ಗೆ. ಅದು ನಮ್ ತಂದೆ ಕೇಳೋದ್ರಿಂದಲೇ ನಾವ್ ಇವತ್ತು ರೇಡಿಯೋ ಕೇಳ್ತಾ ಇದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.
1: ಧನ್ಯವಾದಗಳು ಚಿಕ್ಕಪ್ಪ ಅವರೇ.
0: ನಾವು ಕೂಡ ನಮ್ಮ ತಂದೆ ನಮಗ್ ರೇಡಿಯೋ ಕೇಳೋದನ್ನ ಯಾಕೆ ಕಲ್ಸಿದ್ರ, ಅದನ್ನ ಅದೇ ತರನೇ ನಮ್ಮ ಮಕ್ಕಳಿಗೆ ನಾವು ರೇಡಿಯೋ ಕೇಳೋದನ್ನ ಕಲಿಸ್ಬೇಕು, ಮತ್ತೆ ನಮಗೆ ಗೊತ್ತಿರೋ ಕಲಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಧ್ಯೇಯ ಸರ್.
1: ತುಂಬಾ ತುಂಬಾ ಖುಷಿ ಆಯ್ತು ಚಿಕ್ಕಪ್ಪ ಅವರೇ.
0: ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಯಾಕೆ ಕನ್ಫ್ಯೂಸ್ ಮಾಡ್ಕೋತೀರಿ, ಧನ್ಯವಾದಗಳು ಮೇಡಮ್ ಅಂತೀರಲ್ಲ, ನಮ್ ಧ್ವನಿ ಹೆಂಗ್ ಕೇಳಿಸ್ತಾ ಇದೆ? ಭಾರಿ ಭಾರಿ ಗಡಿಬಿಡಿ ಗಲಿಬಿಲಿ ಮಾಡ್ಕೊಂಡ್ಬಿಡ್ತೀರಪ್ಪ
0: ಸರ್. ಯಾಕ ಏನೋ ಗೊತ್ತಿಲ್ಲ ಸರ್.
1: ಓಕೆ, ಹಂಗ್ ಮಾಡ್ಕೋಬೇಡಿ, ಸ್ಪಷ್ಟವಾಗಿ ಮಾತಾಡ್ತಿದ್ದೀನಿ ತಾನೆ, ಹುಡುಗಿ ತರ ಮಾತಾಡ್ತಿರ್ಲ ತಾನೆ?
0: ಇಲ್ಲ ಇಲ್ಲ ಸರ್, ನಾವು ನೋಡಿ ಸರ್, ಯಾರಿಗಾರು ಒಂದು ಕೆಟ್ಟದಾಗೆ ಏನಾರು ಮಾತಾಡ್ಬೇಕು ಅಂತ ತುದಿನ ಅಲ್ಲಿಗೆಲ್ ಬಂದ್ರು ಕೂಡ ನಮ್ಮ ರೇಡಿಯೋ ನನ್ ಕಂಟ್ರೋಲ್ ಮಾಡುತ್ತೆ. ಯಾಕೆ ಅಂತಂದ್ರೆ ನಾವು ಒಳ್ಳೇದನ್ನ ನಮ್ಮ ರೇಡಿಯೋದಲ್ಲಿ ಕೇಳಿ ನಾವು ಇನ್ನೊಬ್ರಿಗೆ ಒಳ್ಳೇದನ್ನ ಹೇಳೋರು ನಾವು ಏನಾದ್ರು ಕೆಟ್ಟದ್ ಮಾತಾಡ್ಬಿಟ್ರೆ ಅಂತಂದ ಹೇಳಿ ನಾವು ಎಷ್ಟೋ ಒಂದೊಂದ್ಸಲ ತಡೆ ಹಿಡ್ದ್ಬಿಡ್ತೇವೆ ಸರ್. ಆ ರೇಡಿಯೋನೇ ನಮ್ಗೆ ಕಾರಣ ಸರ್ ಅದಕ್ಕೆಲ್ಲ.
1: ತುಂಬಾ ತುಂಬಾ ಧನ್ಯವಾದಗಳು. ಮುಂದಿನ ಕರೆಗೆ ಹೋಗೋಣವಾ?
0: ಓಕೆ ಸರ್, ಧನ್ಯವಾದಗಳು.
1: ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ, ಕೆಂಚಿನಹಳ್ಳಿಯಿಂದ ಚಂದ್ರಶೇಖರ್.
2: ಸರ್, ಆಕಾಶವಾಣಿಯ 90 ವರ್ಷದ ಶುಭಾಶಯಗಳು ಸರ್.
1: ಥ್ಯಾಂಕ್ ಯು, ತಮಗೂ ಕೂಡ ಶುಭಾಶಯಗಳು, ಧನ್ಯವಾದಗಳು.
2: ಕಾರ್ಯಕ್ರಮ ಎಲ್ಲ ನೂರು ಒಳ್ಳೆ ಕಾರ್ಯಕ್ರಮನೆ ಬರ್ತಾ ಇದೆ.
1: ಓಕೆ,
2: ಬಟ್ ಅದರಿಂದ ನನಗೆ ಏನ್ ಅನುಕೂಲ ಆಯ್ತು ಅಂದ್ರೆ, ಆರೋಗ್ಯ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ, ಆಮೇಲೆ ಕೃಷಿ ದರ್ಶನ ಕೃಷಿ ರಂಗ ಬರುತ್ತೆ, ಅದ ತಪ್ಪೇ ಕೇಳ್ತಾ ಇರ್ತೀನಿ. ಆ ಕಾರ್ಯಕ್ರಮದಲ್ಲಿ ಕೃಷಿ ಬಗ್ಗೆ ಸಾಧನೆ ಮಾಡಿರ್ತಾರಲ್ಲ, ಅವ್ರ ಸಾಧನೆ ಆದಿಲ್ ಹೋಗ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದೀನಿ ಸರ್. ನಾನು ಪ್ರತಿ ಒಂದು ಜಾನಪದ ಕಥೆ ಆಗ್ಲಿ, ಭಾವಗೀತೆ ಆಗ್ಲಿ, ಅಥವಾ ನೀವು ನಡ್ಸ್ಕೊಂತ ಕಾರ್ಯಕ್ರಮ, ಅದರಲ್ಲೂ ಮುಖ್ಯವಾಗಿ ನಾವು ಪ್ರದೇಶ ಸಮಾಚಾರ ನ್ಯೂಸ್ ನೋಡ್ಲೇಬೇಕು ಸರ್. ಯಾಕೆಂದ್ರೆ ನಮ್ಗೆ ಗೊತ್ತಾಗತ್ತೆ ಮಳೆ ಯಾವ ಬರುತ್ತೆ, ಮಳೆ ಹೆಂಗಿದೆ, ಬಿಸಿ ಹೆಂಗಿದೆ ಅಂತ ಎಲ್ಲಾದ್ರು ಅಡ್ವೈಸ್ ಮಾಡ್ತಾ ಇರ್ತಾರೆ. ಆದ್ರೂ ನಾನು ಒಂದ್ಸರಿ ಕಾರ್ಯಕ್ರಮ ನ್ಯೂಸ್ ಬರ್ಲಿಲ್ಲ ಅಂದ ತಕ್ಷಣ ನಾನು ಆಕಾಶವಾಣಿಗೆ ಫೋನ್ ಮಾಡ್ತೀನಿ, ಮೇಡಮ್ ಬರ್ತಾ ಇಲ್ಲ ಏನ್ಕೆ ಯಾಕೆ ಅಂತ. ಅದೇನೋ ಸ್ವಲ್ಪ ತೊಂದ್ರೆ ಆಗಿರುತ್ತಲ್ಲ ಅವಾಗ.
1: ಹೌದು ಹೌದು,
2: ಒಟ್ಟಿಗೆ ಆಕಾಶವಾಣಿ ತುಂಬಾ ಅನುಕೂಲ ಆಗ್ತಾ ಇದೆ ಸರ್.
1: ಧನ್ಯವಾದಗಳು ಚಂದ್ರಶೇಖರ್, ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಕ್ಕೆ. ಮುಂದಿನ ಕರೆಗೆ ಹೋಗೋಣ. ಹಲೋ
3: ಹಲೋ, ನಮಸ್ತೆ ಸರ್.
1: ಯಾರು?
3: ಶಿವಮೊಗ್ಗ ಪಂಡೀಂದ್ರ, ವಿನೋಬನಗರ ಸರ್, ಶಿವಮೊಗ್ಗದಿಂದ.

0: ರಣೀಂದ್ರ ಸರ್ ಹೇಳಿ.
1: ಸರ್, ನಿಮ್ಮ ರೇಡಿಯೋಗೆ 60 ವರ್ಷ ತುಂಬತಲ್ಲ?
0: 60 ಅಲ್ಲ ಸರ್, 90.
1: ಟೋಟಲ್ ಅಂದ್ರೆ ಆಕಾಶವಾಣಿಗೆ 5 ಎಲ್ಲ ಸೇರಿ 90. ನಾನು ನಿಮ್ಮ ಭದ್ರಾವತಿ 60 ಅನ್ಕೊಂಡಿದ್ದೆ. ಇಲ್ಲ, ಟೋಟಲ್ 90.
0: ಟೋಟಲಿ 90 ಸರ್, ಆಕಾಶವಾಣಿಗೆ 90
1: ಆರಂಭ ಆಗಿ ಅಲ್ಲ ಸರ್?
0: ಹೌದು.
1: ಇದಕ್ಕೆ ಹೆಸರಿಡ್ಬೇಕು ಅಂತ ಕಾಯ್ತಾ ಇದ್ರು ಸರ್. ಅದು ಚರ್ಚೆ ಮಾಡಿದಾಗ ಇದರದ ಯೋಚನೆ ಮಾಡ್ಬೇಕಾದ್ರೆ ಮೈಸೂರು ಸಂಸ್ಥಾನದಲ್ಲಿ ಅದರ ಇದಾಯ್ತಂತೆ ಸರ್, ಮಾಡ್ಕೊಂಡು ಇದಕ್ಕೆ ಆಕಾಶವಾಣಿ ಅಂತ ಹೆಸರಿಡಬೇಕು ಅಂತ ಆಯ್ತಂತೆ ಸರ್ ಮುಂಚೆ. ಅವಾಗಿಂದ ಇದು ಆಕಾಶವಾಣಿ ಅಂತ ಬಂತು ಹೆಸರು.
0: ಹೌದು ಸರ್. ನಿಮ್ಗೆ ಹೇಗೆ ಆಕಾಶವಾಣಿ ಹಾಸು ಹೊಕ್ಕಾಗಿದೆ ಅದನ್ನ ಹೇಳಿ ಸರ್.
1: ಬೆಳಿಗ್ಗೆ 6 ಗಂಟೆಯಿಂದ ಹಾಕ್ಬಿಡ್ತೀನಿ ನಾನು. ಅದು ಪ್ರತಿ ಮೊದ್ಲಿಂದಾನು ಶುರುವಾಗತ್ತೆ. ಭಕ್ತಿ ಗೀತೆಗಳು, ಆಮೇಲೆ ನಮ್ಮ ಇವ್ರದ್ ಬರುತ್ತಲ್ಲ ಸರ್, ಮಾತುಗಳೆಲ್ಲ ಆಡ್ತಾರಲ್ಲ ನಮ್ಮ ಕರೆದಿಗೆ ಅವ್ರದ್ದು, ಆಮೇಲೆ ಈ ತರದ ಕಾರ್ಯಕ್ರಮಗಳು ಅಪ್ ಟು 6:30 ಕೇಳ್ತೀನಿ. ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ವೃತ್ತಿಯಲ್ಲಿ ಏನಾಗುತ್ತೆ, ಮತ್ತೆ ಡ್ಯೂಟಿಗೆ ಹೊರಡ್ಬೇಕಲ್ಲ, ಸೇವ್ ಮಾಡ್ಕೊಳ್ಳೋ ಹೊತ್ತಿಗೆ ಹಾಕೋತೀನಿ. ಮತ್ತೆ ಇದು ಬರುತ್ತೆ ನಮ್ಮ ಚಿತ್ರಗೀತೆಗಳು, ಆಮೇಲೆ ನನ್ಗೆ ಸ್ವಲ್ಪ ಈ ಮನೋರಂಜನೆ ಕಾರ್ಯಕ್ರಮಗಳೇ ಇಷ್ಟ. ನಿಮ್ ಕಿಸ್ ಆಗ್ಬೋದು, ಆಮೇಲೆ ಗಾದೆ ಮಾತುಗಳು, ಆಡು ಆಟ ಆಡು 10 ಗಂಟೆಯಿಂದ ಮತ್ತೆ ಹಾಕ್ಬಿಡ್ತೀನಿ. ಟ್ರಾವೆಲ್ ಮಾಡೋ ಹೊತ್ತಿಗೂ ಕೂಡ ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಆಟ ಬಂದು ತುಂಬಾ ಒಳ್ಳೇದಾಯ್ತು ಸರ್, ನಮ್ಗೆ ತುಂಬಾ ಸಂಗಾತಿ, ಇದು ನೆಚ್ಚಿನ ಸಂಗಾತಿ. ಎಲ್ಲೋದ್ರೂ ಜೊತೆಲಿ ಇಟ್ಕೊಂಡ್ರೆ ಮುಂಚೆ ಪಾಕೆಟ್ ರೆಡಿ ಇರ್ತಾ ಇತ್ತು ಗೊತ್ತಲ್ಲ, ಅವಾಗ ನಾವೆಲ್ಲ ಹೈಸ್ಕೂಲ್ ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಪಾಕೆಟ್ ರೆಡಿ ಇಟ್ಕೊಂಡು ಓಡಾಡ್ತಾ ಇದ್ವಿ. ಅದೊಂಥರ ಖುಷಿ ಕೊಡ್ತಾ ಇತ್ತು. ಆಮೇಲೆ ದಿನಕ್ಕಾಗಿ ತುಂಬಾ ಬರ್ತಾ ಇತ್ತು ಸರ್, ಅದರಲ್ಲಿ 10 ಹಾಡುಗಳು ರಿಟೈರ್ ಆಗ್ತಾ ಇದ್ದು. ಒಂದ್ ವೀಕ್ ಬಂದ್ಮೇಲೆ ಮತ್ತೆ ಹಾಡು ರಿಟೈರ್ ಆಗೋದು, ಅವರ ಒಂದು ಹೇಳೋ ಸ್ಟೈಲ್ ಇರ್ತಾರೆ ಸರ್, ಬಹಳ ಖುಷಿ ಆಗೋದು. ಅವ್ರು ಹೇಳೋದು ದಿನಾಂಕ ಗೀತ್ ಮಾಲಾ ಅಂತ ಹೇಳೋರು, ಬಹಳ ಚೆನ್ನಾಗಿರೋದು ಸರ್. ಆಮೇಲೆ ಕನ್ನಡದಲ್ಲೂ ಅತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೇಳ್ತಾ ಇದ್ದು ಅವಾಗೆಲ್ಲ.
0: ಧನ್ಯವಾದಗಳು ಸರ್.
1: ಧನ್ಯವಾದ. ಜೀವನದ ಆಸಕ್ಕಾಗಿರೋ ಒಂದು ಸಂಗಾತಿ ಆಕಾಶವಾಣಿ, ಇದನ್ನು ಹೆಚ್ಚಿನ ಬೆಳೆಯಲ್ಲಿ ಅಂತ ಆಶಿಸ್ತೀನಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದಗಳು ಸರ್.
0: ಹಲೋ,
2: ಗುಡ್ ಆಫ್ಟರ್ನೂನ್ ಸರ್.
0: ಗುಡ್ ಆಫ್ಟರ್ನೂನ್ ಸರ್, ಮೈರ್ಕೋಟೆ ಸರ್.
2: ಹೌದು ಸರ್.
0: ಹೇಳಿ ಸರ್.
2: ಆಕಾಶವಾಣಿ 90 ಹಾರ್ದಿಕ ಶುಭಾಶಯಗಳು ಸರ್.
0: ಧನ್ಯವಾದಗಳು.
2: ಆಕಾಶವಾಣಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ನಾವೀಗ ಒಂದ್ 30-40 ವರ್ಷದಿಂದ ಸಣ್ಣ ಮಕ್ಳು ಇದ್ದಾಗಿಂದನು ಕೇಳ್ತಾ ಇದ್ದೀವಿ ಸರ್. ನಾವೆಲ್ಲ ಆಕಾಶವಾಣಿ ಅಕ್ಕಪಕ್ಕದಲ್ಲೇ ಬೆಳೆದವರು, ಸೇಪಟನ್ ಕ್ವಾರ್ಟರ್ಸ್ ಅಲ್ಲಿ. ನೀವು ಮುಂಚೆ ಸರ್ ಸುಂದಳಿಲಿ ಇತ್ತು, ಅದು ಟವರ್ ನೋಡಿ, ನಾವು ಲೈಟ್ ನೋಡಿ, ನಮ್ಮ ಅಪ್ಪ ಅಮ್ಮ ಅದನ್ನ ತೋರಿಸಿ ಊಟ ಮಾಡಿಸಿ ಮಲಗ್ತಾ ಇದ್ರು, ಅಲ್ಲೆಲ್ಲ ಹಾಕಿ ಆ ಒಂದ್ ಸವಿ ನೆನಪು. ಮತ್ತೆ ಆಕಾಶವಾಣಿಯಿಂದ ನಾವು ತುಂಬಾ ಜ್ಞಾನವೇ ಆಗಿದೆ ಸರ್, ಏನೇ ಒಂದು ಆಚಾರ ವಿಚಾರಗಳಾಗ್ಲಿ ಎಲ್ಲಾ ತರದ್ದು ಒಂಥರ ಜ್ಞಾನ ಭಂಡಾರವಾಗಿ ಮಾರ್ಪಡಿಸಿದೆ ಎಲ್ಲರಿಗೂ. ಅದೇ ಒಂದು ತುಂಬಾ ಸಂತೋಷ ಸರ್. ಹೀಗೆ ಮುಂದೆ ನಿರಂತರವಾಗಿ ಆಕಾಶವಾಣಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗ್ಲಿ ಸಾಗ್ಲಿ ಅಂತ ನನ್ನ ಆಸೆ ಸರ್.
0: ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ.
2: ಧನ್ಯವಾದ ಸರ್.
0: ಧನ್ಯವಾದ. ಸ್ನೇಹಿತರೆ, ಹಲೋ
3: ಹಲೋ
0: ಹೇಳಿ, ಯಾರು?
3: ನಮಸ್ಕಾರ ಸರ್.
0: ನಮಸ್ಕಾರ ತಾಂಡವ ಮೂರ್ತಿಗಳೇ.
3: ಸರ್
0: ಹೇಳಿ.
3: ಆಕಾಶವಾಣಿ ಬಹಳ ಹಿರಿದು, ಅದ್ರ ಬಗ್ಗೆ ಹೆಂಗೆ ಹೇಳೋದು ಬಹಳ ಕಷ್ಟ, ಯಾಕೆಂದ್ರೆ ಅಂಥ ಅಮೋಘವಾಗಿ ನಡೆಯುತ್ತೆ.
0: ಹೌದು,
3: ಒಂದ್ ಸಂದರ್ಭದಲ್ಲಿ ಮಾತ್ರ ಭಯಪಟ್ಟಿದ್ದೆ.
0: ಯಾವಾಗ?
3: ದೂರದರ್ಶನ ಬಂತಲ್ಲ, ಎಲ್ಲಿ ಆಕಾಶವಾಣಿ ಇದಾಗೋಗ್ಬಿಡುತ್ತೋ ಅಂತ. ಆದ್ರೆ ಅದರಲ್ಲೂ ಕೂಡ ಎದ್ದು ತನ್ನ ಛಾಪನ್ನು ಮೂಡಿಸಿದೆ, ಹೊಸದಾಗಿ ಮತ್ತೆ ಉತ್ಸಾಹ ಬೆಳೆಸಿದೆ ಎಲ್ಲ ಶ್ರೋತೃಗಳಲ್ಲಿ.
0: ಹೌದು,
3: ಬಹಳ ಸಂತೋಷ ಪಡ್ಬೇಕು ಸರ್. ಆಕಾಶವಾಣಿನ ಪ್ರತಿಯೊಬ್ರು ಕೇಳಲಿ ಅನ್ನೋದೇ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಈಗ ದೂರದರ್ಶನ ಏನು ಕೆಟ್ಟದಲ್ಲ, ಆದ್ರೆ ಕಣ್ಣಲ್ಲಿ ಅದನ್ನೇ ದೃಷ್ಟಿ ಇಟ್ಟು ನೋಡ್ಬೇಕು, ಕಣ್ಣಿಗೆಲ್ಲ ತೊಂದ್ರೆ.
0: ಹೌದು,
3: ಮತ್ತೆ ಕೆಲಸ ಮಾಡುವಾಗ ಆಕಾಶವಾಣಿ ಕೇಳ್ತಾ ಇದ್ರೆ ಮನೋರಂಜನೆನೂ ಆಗುತ್ತೆ, ನಮ್ ಕೆಲ್ಸನೂ ಆಗುತ್ತೆ. ವಿಶೇಷವಾಗಿ ಮನೆಯಲ್ಲಿ ಗೃಹಿಣಿಯರು ಮತ್ತೆ ರೈತರು ಹೊಲದಲ್ಲಿ ಇದ್ರು ಸಹಿತ ಅವ್ರಿಗೆ ಏನು ಆಯಾಸ ಅನ್ನೋದೇ ಗೊತ್ತಾಗಲ್ಲ. ಸಾಮಾನ್ಯ ರೇಡಿಯೋ ಕೇಳ್ತಾ ಇದ್ರೆ ಅವ್ರ ಕೆಲ್ಸಾನು ಮಾಡ್ತಾರೆ, ಮನೋರಂಜನೆ ಜ್ಞಾನ ಎಲ್ಲವೂ ಸಿಗುತ್ತೆ.
0: ಧನ್ಯವಾದಗಳು ತಾಂಡಮೂರ್ತಿ ಅವರೇ.
3: ಧನ್ಯವಾದ ಸರ್. ಆಕಾಶವಾಣಿಗೆ ಶುಭಾಶಯಗಳು.
0: ಥ್ಯಾಂಕ್ ಯು. ಹಲೋ
4: ಹಲೋ
0: ಹೇಳಿ.
4: ಕೇಶವ್ ಅವರ ಭದ್ರಾವತಿಯಿಂದ ಸರ್.
0: ಹೇಳಿ ಕೇಶವ್ ಅವರೇ. ಹಲೋ. ಅರೆ ರೀ, ಯಾಕೋ ಕಟ್ ಆಗ್ಬಿಡ್ತಲ್ಲ.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
1: ಚಂದ್ರಿಕಾ ನೇರ್ಲಗುಂಡಿ.
0: ಹೇಳಿ ಚಂದ್ರಿಕಾ ಅವ್ರೆ.
1: ವಿಷಯ ನಮ್ಮ ರೇಡಿಯೋದ ಬಗ್ಗೆನೇ ಕೇಳ್ತೀರಾ, 90 ವರ್ಷದ ಸಂಭ್ರಮದ ಬಗ್ಗೆ?
0: ಹೌದು
1: ಸರ್. ಮೊದಲಾಗಿ ನಮ್ಮೆಲ್ಲಾ ಆಕಾಶವಾಣಿ ನಿಲಯಕ್ಕೆ 90ರ ಸಂಭ್ರಮದ ಶುಭಾಶಯಗಳು ಸರ್. ಆದ್ರೆ ವಿಶೇಷವಾಗಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕಾರ್ಯಕ್ರಮಗಳು ಬರ್ತಾ ಇದಾವೆ. ನಮ್ದು ಆಕಾಶವಾಣಿ ಭದ್ರಾವತಿ ಅಂತ ನಿರಂತರವಾಗಿ ಒಳ್ಳೆ ಕಾರ್ಯಕ್ರಮನೇ ಕೊಡ್ತಾ ಇದೆ. ಬೆಳಗ್ಗೆ 6 ಗಂಟೆ ಗೀತಾರಾಧನೆ ಬರುತ್ತಲ್ಲ ಸರ್, ಅದಂತೂ ಇವಾಗ ಮಿಸ್ ಮಾಡದೆ ಕೇಳ್ಬೇಕನ್ಸುತ್ತೆ. ಬೆಡ್ಮೇಲೆನೆ ಒಳ್ಳೊಳ್ಳೆ ದೇವಸ್ಥಾನಗಳ ಮಾಹಿತಿ ಚೆನ್ನಾಗಿರುತ್ತೆ. ಎಷ್ಟು ನೀಟಾಗಿ ಹೇಳ್ತೀರಾ ಅಂದ್ರೆ ನಾವೇ ಹೋಗಿ ನೋಡ್ತಿದೀವೇನೋ ಆ ಸ್ಥಳಗಳನ್ನ ಅನ್ಬೇಕು ಅಂತ ಕಾರ್ಯಕ್ರಮ. ಅಲ್ಲಿಂದ ಹಿಡಿದು ಪ್ರತಿಯೊಂದು ಸರ್, ಹೆಲ್ತ್ ಇಟ್ಸ್ ಆಗಿರ್ಬೋದು, ಮತ್ತೆ ಮಂಗಳವಾರ ಬರ್ತಲ್ಲ ಬದುಕಜ್ಜೆ ತಗೊಂಡಿ ಕಾರ್ಯಕ್ರಮ, ಕರುನಾಳು ಬಾಬೆಳಕೆ, ಅವೆಲ್ಲ ತುಂಬಾ ಅವೇರ್ನೆಸ್ ಕಾರ್ಯಕ್ರಮಗಳು ಸರ್. ಅದು ಬದುಕಜ್ಜೆ ಬಂಡಿ ಕಾರ್ಯಕ್ರಮ ನಮ್ಗೆ ಯಾರು ಎಲೆಮರೆ ಕಾಯಿ ಅಂತ ಇರ್ತಾರೆ, ಆಮೇಲೆ ನಾವೇ ತುಂಬಾ ಕಷ್ಟದಲ್ಲಿ ಇದೀವೇನೋ ಅನ್ಕೊಂಡಿರ್ತೀವಿ, ನಮ್ಗಿನ ಕಷ್ಟದಲ್ಲಿ ಇರೋರು ಇರ್ತಾರೆ, ಇಂಥವ್ರನ್ನೆಲ್ಲ ಹಿಡಿದು ಒಂದು ಕಾರ್ಯಕ್ರಮ ಮಾಡ್ತಿದಿರಲ್ಲ, ಅದು ತುಂಬಾ ಒಳ್ಳೆ ಕಾರ್ಯಕ್ರಮ. ಜೊತೆಗೆ ಮಕ್ಕಳಿಗೆ ಕಾರ್ಯಕ್ರಮಗಳು, ಶೈಕ್ಷಣಿಕ ಆಗಿರೋದು, ಪ್ರವಾಸ ಆಗಿರ್ಬೋದು, ಒಂದೇ ಸರಿ ನಡಿ ಸರ್, 100+ ಕಾರ್ಯಕ್ರಮಗಳು ಕೊಡ್ತಾ ಇದೆ ಇವತ್ತು ಆಕಾಶವಾಣಿ. ಮನೇಲಿ ಕೂತು ಈ ಮಾಧ್ಯಮ ಟಿವಿಗಳ ಮುಂದೆ ಮನಮರ್ಕ ಟಿವಿ ನೋಡೋದ್ರ ಬದಲು ಸರ್, ಇಲ್ಲಿ ಜ್ಯೋತಿಷ್ಯಗಳು ಬೆಳಗ್ಗೆ ಬೆಳಕರೆದ್ರೆ ಬರೀ ಅದೇ ಇರುತ್ತೆ. ನಮ್ಗೆ ಒಂದ್ ಖುಷಿ ಏನ್ ಗೊತ್ತಾ ಸರ್, ನಮ್ಮ ಆಕಾಶವಾಣಿ ನಂಗೆ ಅದೊಂದು ಕಾರ್ಯಕ್ರಮ ಕೊಡ್ತಿಲ್ಲಲ್ಲ, ಅದು ಬಹಳ ಒಳ್ಳೆ ಅದನ್ನ ನಿರ್ಧಾರ ಮಾಡಿದ್ದಾರೆ ಅಂತ. ಅದಕ್ಕೂ ಇಲ್ಲರೆ ಬಂದ್ ಜ್ಯೋತಿಷಿಗಳು ಹೇಳೋ ತರದ್ದು ಕಾರ್ಯಕ್ರಮ ಮಾಡಿ ಮಾಡ್ತಾರೇನೋ ಅನ್ಕೊಂಡ್ವಿ. ಸದ್ಯ ಯಾರು ಆ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ, ಅದರಿಂದ ನಮ್ಮ ಮಹಿಳೆಯರಿಗೆ ಸ್ವಲ್ಪ ತೃಪ್ತಿ. ಬೆಳಗ್ಗೆ ಎಷ್ಟೋ ಜನ ಸರ್ ಟಿವಿಗಳ ಮುಂದೆ ಕೂತು ಸೋಂಬೇರಿಗಳ ತರ ಅದನ್ನ ನೋಡೋದು ಒಂದು ಆಗ್ಬಿಟ್ಟಿದೆ. ಇಲ್ದೇ ಇರೋದೆಲ್ಲ ತಲೆ ತುಂಬಿಕೊಂಡು ಎಷ್ಟೋ ಮನೆಗಳು ಹಾಳಾಗಿದಾವೆ, ವಾಸ್ತು ಅಂತೆ, ಅದಂತೆ, ಮಕ್ಕಳಿಗೆ ಕಂಕಣ ಬಲ್ಲ ಅಂತೆ, ಹಿಂಗೆಲ್ಲ ಇದಾವೆ. ಅಂತದ್ರಲ್ಲಿ ನಮ್ಮ ಆಕಾಶವಾಣಿ ಬೆಳಗ್ಗೆಯಿಂದ ಹಿಡಿದು ಸರ್ ಒಂದು ಕಾರ್ಯಕ್ರಮ ಅಂತ ಹೇಳಕ್ಕಾಗಲ್ಲ, ಸೋಮವಾರದಿಂದ ಹಿಡಿದು ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮಗಳು ಬರ್ತದೆ, ಮತ್ತೆ ಎಲ್ಲಾ ಹಾರ್ಜೆಗಳು ಅಷ್ಟೇ ಚೆನ್ನಾಗಿ ನಡೆಸ್ಕೊಡ್ತೀರಾ.
0: ತುಂಬಾ ಧನ್ಯವಾದಗಳು ಚಂದ್ರಿಕಾ ಅವರೇ. ಈಗ ನೀವು ಹೇಳಿದಕ್ಕೋಸ್ಕರ ನಾನು ಹೇಳ್ಬೇಕಾಯ್ತು, ಎಷ್ಟೊಂದು ಜನ ನಾವು ಜ್ಯೋತಿಷ್ಯ ಹೇಳ್ತೀವಿ ಅಂತ ಹೇಳಿ ಎಷ್ಟೊಂದು ಜನಗಳಿಗೆ ಮೋಸ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ, ಮತ್ತೆ ಅವರುಗಳು ಪೊಲೀಸ್ನವ್ರಿಗೆ ಹಿಡಿದಿರೋದನ್ನ ನಾವು ನೋಡಿದೀವಿ. ಇವೆಲ್ಲ ನಾವು ತಿಳ್ಕೊಬೇಕಾಗಿರ್ತಕ್ಕಂತ ವಿಷಯಗಳು. ಅವರು ಅವರು ಹೇಳೋದು ಸುಳ್ಳು ಅಂತ ಗೊತ್ತಿದ್ರು ಕೂಡ, ಅವ್ರು ಹೇಳೋದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಮತ್ತೆ ನಾವು ಅದನ್ನ ಬಾಯಿ ತೆರ್ಕೊಂಡು ನೋಡ್ಕೊಂತ ಕೂತ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ನಮ್ದೇ ಅಂತ ಅನ್ಸುತ್ತೆ.
1: ಹೌದು ಸರ್, ಮಕ್ಕಳಿಗೆ ಪ್ರತಿಯೊಂದಕ್ಕೂ ಸರ್ ಡೆಲಿವರಿ ಮಾಡಿಸ್ಬೇಕು ಅಂದ್ರೂ ಅವರು ಜ್ಯೋತಿಷ್ಯದವರು ಹೇಳೋದನ್ನ ಕೇಳ್ತಾರೆ.
0: ತುಂಬಾ ದುರಂತ
1: ಸರ್ ಇದೆಲ್ಲ ನಡೀತಾ ಇದೆ. ಇದೊಂದು ಅವೇರ್ನೆಸ್ ಕಾರ್ಯಕ್ರಮವನ್ನ ನಮ್ಮ ಆಕಾಶವಾಣಿಯಲ್ಲಿ ಮಾಡ್ಬಿಟ್ರೆ ಇದು ಒಂದು, ಯಾಕೆಂದ್ರೆ ನಾನು ಹೇಳ್ತೀನಿ ಸರ್, ಮಧ್ಯಾಹ್ನ 1 ಗಂಟೆಗೆ ಈಗ ಏನು ಲೈವ್ ಕಾರ್ಯಕ್ರಮ ಬರುತ್ತಲ್ಲ 1:20, ಮತ್ತೆ ಮಧ್ಯಾಹ್ನ ಬರುತ್ತಲ್ಲ ಸರ್, ಆ ಕಾರ್ಯಕ್ರಮ ನಮ್ಗೆ ರಿಪೀಟ್ ಆಗ್ತಾ ಇದೆ. ಬೆಳಗ್ಗೆ ನಮ್ಗೆ ಕೊಡ್ತಾ ಇದೆ ಸರ್ ಮಿಕ್ಸ್ಡ್ ಮೆಲೋಡಿ. ಆ ಒಂದು ಟೈಮ್ ಅಲ್ಲಿ ಸರ್ ನೀವೆಲ್ಲ ಅರ್ಜಿಗಳು ತುಂಬಾ ಬುದ್ಧಿವಂತರ ಇದ್ದೀರಾ, ನಾಲೆಡ್ಜ್ ಇರೋರು ಇದ್ದೀರಾ, ಎಲ್ಲಾ ವಿಷಯಗಳು ಗೊತ್ತಿರೋರು ಇದ್ದೀರಾ, ನೀವ್ ಯಾಕೆ ಅದೊಂದು ಕಾರ್ಯಕ್ರಮನ ಇದನ್ನ ಅವೇರ್ನೆಸ್ ಕಾರ್ಯಕ್ರಮ ಮೂಢನಂಬಿಕೆಯಿಂದ ಹೊರಗ್ ಬರಕ್ಕೆ ಎಷ್ಟು ಸಾಧ್ಯನೋ, ದೇವ್ರು ದೇವ್ರು ಅಂತ ತುಂಬಾ ಜನ ದೇವ್ರಿಗೆ ಹಚ್ಕೊಂಡು ಹಾಳಾಗವ್ರು ಇದಾರೆ ಸರ್ ಇವಾಗ.
0: ತುಂಬಾ ಧನ್ಯವಾದಗಳು, ನಿಮ್ಮ ಅಭಿಪ್ರಾಯಕ್ಕೆ ಮುಂದಿನ ಕರೆ ಹೋಗೋಣ.
1: ಖಂಡಿತ ಸರ್, ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ.
0: ಹಲೋ.
1: ಹಲೋ,
0: ಯಾರು?
1: ವಣಿಗೂಡಿಂದ
0: ಜಯಕ್ಕ. ಹೇಳಿ ಜಯಕ್ಕ.
1: ಆಕಾಶವಾಣಿಗೆ 90 ವರ್ಷದ ಹುಟ್ಟುಹಬ್ಬ.
0: ಹೌದು.
1: ನಮಗೆ ಯಾಕೆ ಕಳಿಸ್ರಿ ಹುಟ್ಟುಹಬ್ಬ ಮಾಡಿ?
0: ಸರಿ ಸರಿ ಸರಿ ಆಯ್ತು.
1: ಆಕಾಶವಾಣಿ ಸುದ್ದಿ ಒತ್ತು ಸರ್.
0: ಅಯ್ಯೋ, ಯಾಕೋ ಕರೆ ಕಟ್ ಆಗ್ಬಿಡ್ತು ಪಾಪ. ನಿಜವಾಗ್ಲೂ ನೀವು ಕೇಳುಗರು ಕರೆ ಮಾಡಿ ಅದು ಏನಾದ್ರೂ ಈ ತರ ಮಿಸ್ ಆಗಿ ಕಟ್ ಆಗ್ಬಿಟ್ರೆ ನನ್ ಮನ್ಸಿಗೆ ತುಂಬಾ ನೋವಾಗುತ್ತೆ. ಯಾಕೆಂದ್ರೆ ನನಗೆ ಗೊತ್ತಿದೆ ನೀವು ಎಷ್ಟು ಕಷ್ಟಪಡ್ತೀರಿ ಆಕಾಶವಾಣಿ ಕರೆ ಮಾಡ್ಲಿಕ್ಕೆ ಅಂತ. ನಮ್ ಕೇಳುಗರು ಪಾಪ ಮೆಸೇಜ್ ಕೂಡ ಹಾಕ್ತಿರ್ತಾರೆ, ಸರ್ 150 ಸಲಿ ನಾನು ಕಾಲ್ ಮಾಡಿದೆ, 100 ಸಲಿ ಕಾಲ್ ಮಾಡಿದೆ ಅಂತೇಳಿ ಅಷ್ಟೆಲ್ಲ ಪ್ರಯತ್ನ ಪಟ್ಟು ಕರೆ ಕಟ್ ಆಗ್ಬಿಟ್ರೆ ಎಷ್ಟು ಸಿಟ್ಟು ಬರುತ್ತೆ ನಿಮಗೆ. ನನಗೆ ಅಷ್ಟೇ ಬೇಜಾರಾಗುತ್ತೆ, ಅಯ್ಯೋ ಪಾಪ ಎಂತ ಕೆಲಸ ಆಯ್ತು ಅಂತ. ಓಕೆ, ಮತ್ತೆ ಕರೆ ಮಾಡ್ಲಿ, ಸಿಕ್ಲಿ ಅವರಿಗೆ. ಹಲೋ ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ,
2: ಕೃಷ್ಣಪ್ಪ ಅಂತ.
0: ಕೃಷ್ಣಪ್ಪ ಸರ್ ಹೇಳಿ.
2: ಆಕಾಶವಾಣಿ 90 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು.
0: ಧನ್ಯವಾದಗಳು.
2: ನಿಮ್ಮ ಆಕಾಶವಾಣಿ ನಿಲಯದವರು ಮುಖ್ಯಸ್ಥರಿಗೆ ಎಲ್ಲ ವರ್ಗದವರ್ಗು ಭಗವತ್ ನಿಮಿಷವಾದ ಯಾವ ಎಡೆ ಪಡೆ ಇಲ್ಲ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದಾವೆ.
0: ನೀವೇನ್ ಕಲ್ತ್ರಿ ನಮ್ಮ ಆಕಾಶವಾಣಿಯಿಂದ?
2: ಏನ್ ಸರ್?
0: ನಮ್ಮ ಆಕಾಶವಾಣಿಯಿಂದ ನೀವೇನ್ ಕಲ್ತ್ರಿ?
2: ಎಲ್ಲ ತಿಳ್ಕೊಳ್ಳಂತ ಆಗ್ತಿರ ಸರ್, ಅದನ್ನ ಹೇಳಂಗಿಲ್ಲ ನಾವು ಪ್ರೋಗ್ರಾಮ್ಗಳಲ್ಲಿ.
0: ಓಕೆ ಓಕೆ.
2: ನಮ್ದು ಟಿ ಎನ್ ಡಿ ಇಟ್ಕೊಂಡಿದ್ವಿ ಇಲ್ಲಿ ನಂದಿನಿ ಸರ್ಕಲ್ ಅಲ್ಲಿ, ಬೆಳಗ್ಗೆ ಆಗ್ತೀವಿ 6 ಗಂಟೆ ನಿಮ್ಮ ಸುಪ್ರಭಾತ ಬೆಳಕಲ್ಲ ಒಂದೇ ಮಾತಾಡ ಮಂಗಳವಾರ, ಅಲ್ಲಿಂದ ಸ್ಟಾರ್ಟ್ ಆದ 1 ಗಂಟೆವರೆಗೂ ಹೋಟ್ಲ್ ಇರ್ತೀನಿ ಸರ್ ನಾನು.
0: ಓಕೆ.
2: ಮತ್ತೆ ಮನೆ ಬಂದ್ರೆ ಮನೇಲೂ ರೆಡಿ ಇಟ್ಕೊಂಡಿದ್ದೀನಿ ಸರ್, ನಮ್ಮ ಮನೇಲಿ ಹಾಕೊಂಡಿರ್ತಾರೆ ಅಂತ ಆಪೆ ಮಾಡಲ್ಲ ಬಿಡಿ ನಾವು ಹೆಚ್ಚು ಕಡಿಮೆ ಅಪರೂಪ ಜಾಸ್ತಿ ಹಾಕಲ್ಲ. ಮತ್ತೆ ನಿಮ್ ಎಲ್ಲಾ ಪ್ರೋಗ್ರಾಮ್ಗೂ ಏನ್ ಬೀಳು ಮಡ್ಚಂಗಿಲ್ಲ ಬಿಡಿ, ನಿಮ್ ಪ್ರೋಗ್ರಾಮ್ಗಳಲ್ಲಿ 100% ಮಾತಾಡಂಗಿಲ್ಲ,
0: 100 ಕ್ಕೆ 100 ಅಂಕ ಕೊಟ್ಬಿಡ್ತೀರಿ
2: ಜನಗಳಿಗೆ. ಈ ಆಧ್ಯಾತ್ಮಿಕ ತಿಳಿಸ್ಕೊಡಿ ಸರ್, ಈ ರಾಮಾಯಣ ಮಹಾಭಾರತದ್ದು,
0: ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಆಕಾಶವಾಣಿಯಲ್ಲಿ ತುಂಬಾ ಹಿಂದೆನೆ ಪ್ರಸಾರ ಆಗಿದೆ, ಪ್ರಸಾರ ಆಗ್ತಾನೆ ಕೂಡ ಇದೆ.
2: ಜನಗಳಿಗೆ ಪ್ರಶ್ನೆ ಕೇಳ್ತಾರಲ್ಲ ಬೇರೆವೆಲ್ಲ, ರಾಮ ಲಕ್ಷ್ಮಣ ಸೀತೆ ಕೃಷ್ಣ ಬಗ್ಗೆ ಇದೆಲ್ಲ ಇರ್ತಾವೆ ಕೆಲವರು ತಿಳ್ಕೊಳ್ಳೋ.
0: ಆಯ್ತು ಕೃಷ್ಣಪ್ಪ ಅವ್ರೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಆಯ್ತು ಸರ್, ನಿಮ್ಮ ಆಕಾಶವಾಣಿ ಶುಭಾಶಯಗಳು, ಒಳ್ಳೆಯದಾಗಲಿ ಎಲ್ಲ ಕಾರ್ಯಕ್ರಮ.
0: ಥ್ಯಾಂಕ್ ಯು,
2: ನೋಡಿ ಬರ್ತಾ ಇದೆ ಸರ್.
0: ಥ್ಯಾಂಕ್ ಯು ಸ್ನೇಹಿತರೆ, ಕರೆ ಮಾಡಿ. ಹಲೋ
3: ಹಲೋ,
0: ಹೇಳಿ ಯಾರು?
3: ನಮಸ್ತೆ ಸರ್, ಸತೀಶ್ ಕುಮಾರ್ ಉಡುಪಿ.
0: ಓಕೆ ಹೇಳಿ. ನಮ್ಮ
3: ಆಕಾಶವಾಣಿಯ 90 ವರ್ಷದ ಈ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯ ರೀ, ನಿನ್ನೆ ಅಲ್ವಾ?
0: ಎಸ್.
3: ಆಯ್ತು ಶುಭಾಶಯ. ಆಕಾಶವಾಣಿ ಅಂದ್ರೆ ಅದು ಬಹಳ ವಿಶೇಷದ ಒಂದು ಮಾಧ್ಯಮ, ಯಾಕೆಂದ್ರೆ ಪ್ರಪಂಚದಲ್ಲಿ ಎಷ್ಟು ವಿಷಯ ವಸ್ತುಗಳಿದೆ, ಎಲ್ಲಾ ವಿಷಯ ವಸ್ತುವಿನ ಮೇಲೆ ಬೆಳಕು ಚೆಲ್ಲುವ ಏಕಮಾತ್ರ ಮಾಧ್ಯಮ ಅದೇನಾದ್ರು ಇದ್ರೆ ಅದೇ ಆಕಾಶವಾಣಿ.
0: ಥ್ಯಾಂಕ್ ಯು.
3: ಅಲ್ವಾ, ಮತ್ತೊಂದು ವಿಶೇಷ ಏನಂದ್ರೆ ಸಾಧಾರಣ ನಾವೆಲ್ಲ ಈಗ ಹೈಸ್ಕೂಲ್ ಕಾಲೇಜಿಗೆಲ್ಲ ಹೋಗುವಾಗ ಆಕಾಶವಾಣಿ ಅವಾಗಿಂದು ಕೇಳ್ಕೊಂಡು ಬಂದವರು, ಆದ್ರೆ ಅದು ಆ ಟ್ಯಾಗ್ ಲೈನ್ ಬದಲಾಗಿದೆ. ಆವಾಗ ಆಕಾಶವಾಣಿ ಕೇಳುಗುರಾಗಿತ್ತು ನಾವು, ಅಂದ್ರೆ ಆಕಾಶವಾಣಿ ಕೇಳುಗುರು ಆಗಿತ್ತು. ಈಗ ಏನಾಗಿದೆ ಅಂದ್ರೆ ಸಾಧಾರಣ 2002 ಇಸ್ವಿ ನಂತರ ಕೇಳು ಆಕಾಶವಾಣಿಯಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ದೊಡ್ಡ ಹ್ಯಾಟ್ಸ್ ಆಫ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
3: ಗೊತ್ತಾ, ಆವಾಗ ಪ್ರಸಾರ ಮಾಡ್ತಿದ್ರಿ ಬಿಟ್ರೆ ಆ ಪತ್ರೋತ್ತರ ಅಂತ ಒಂದು ಇತ್ತು ಬಿಟ್ರೆ ಮತ್ತೆ ಸಂಪರ್ಕ ನಮಗೂ ನಿಮ್ಗೂ ಬಹಳ ಕಡಿಮೆ ಇತ್ತು. ಆಕಾಶವಾಣಿ ನಮ್ಗಂದ್ರೆ ಎಲ್ಲ ಆಕಾಶವಾಣಿಗೂ ಬಂತು.
0: ಖಂಡಿತ ಖಂಡಿತ ಖಂಡಿತ.
3: ಈ 2002 ನಂತರ ಒಂದು ಆಮೂಲಾಗ್ರ ಬದಲಾವಣೆ ತಂದು ಈ ಫೋನ್ ಕರೆ, ವಾಟ್ಸ್ಆಪ್ ಸಂದೇಶ, ಮತ್ತೆ SMS ಎಲ್ಲದೂ ಬೇರೆ ಬೇರೆ ವಿಧ ವಿಧ ಇಟ್ಟು ಕೇಳುಗರ ಅಭಿರುಚಿ ಆಸಕ್ತಿಗಳಿಗೆ ಸ್ಪಂದಿಸುವಂತ ಆಕಾಶವಾಣಿಯಾಗಿ ಕೇಳುಗರ ಆಕಾಶವಾಣಿಯಾಗಿ ಪರಿವರ್ತನೆ ಆಗಿದೆ ಸರ್.
0: ತುಂಬಾ ತುಂಬಾ ಧನ್ಯವಾದಗಳು ಸರ್.
3: ಒಂದು ಒಂದು 20 ಸೆಕೆಂಡ್ ಒಂದು ಸ್ಲೋಗನ್ ಹೇಳ ಸರ್.
0: ಹೇಳಿ.
3: 25 ಸೆಕೆಂಡ್
0: ಹೇಳಿ.
3: ಶುಭವಾಣಿ, ಲಾಭವಾಣಿ, ಮಧುರವಾಣಿ, ಆಕಾಶವಾಣಿ ಯಾವಾಗ್ಲೂ ಕೇಳ್ತಾನೆ ಇರಿ. ಆಕಾಶವಾಣಿ ಭದ್ರಾವತಿ ಎಫ್ಎಂ, ನಿಮ್ಮ ನೆಚ್ಚಿನ ಆರ್ಜೆ ಶಿವಕುಮಾರ್ ಜೊತೆ ಕೇಳ್ತಾ ಕೇಳ್ತಾ ಮಸ್ತ್ ಮಜಾ ಮಾಡ್ರಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಲೋ
4: ಹಲೋ
0: ಹೇಳಿ.
4: ಆಗ್ಲೇ ಕಟ್ ಆಗ್ಬಿಡ್ತು ಸರ್ ಕೇಶವ್.
0: ಓಕೆ ಓಕೆ, ನಾನು ಹೇಳ್ತಾ ಇದ್ದೆ ಕರೆ ಸಿಕ್ಲಿ ಅಂತ, ಹರಿಸ್ತೀನಿ ಅಂತ ನೋಡಿ ಮತ್ತೆ ಸಿಕ್ಕಿಬಿಡ್ತು. ಹೇಳಿ.
4: ನಂದು ಕಣ್ಣು ಹೋಗಿ ಡಿಪ್ರೆಷನ್ ಇಂದ ಹೊರಗ್ ತಂದು ಇವತ್ತು 4 ಜನಕ್ಕೆ ಮಾದರಿಯಾಗಿ ಬದುಕ್ತಾ ಇದ್ದೀನಿ ಅಂದ್ರೆ ಆಕಾಶವಾಣಿನೇ ಕಾರಣ ಸರ್. ಹೊಸ ಹೊಸ ವಿಚಾರಗಳಾಗ್ಲಿ, ಹೊಸ ಹೊಸ ಕಲಿಕೆ, ಹೊಸ ಹೊಸ ವಿಚಾರಗಳನ್ನ ನಾನು ಮಧ್ಯದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ. ಅದನ್ನ ಎಲ್ಲದಕ್ಕೂ ಕಾರಣನೇ ಆಕಾಶವಾಣಿ. ಆಮೇಲೆ ಎಲ್ಲ ಜನರಲ್ ನಾಲೆಜ್, ಹೊಸ ಈಗ ನಡೆಯೋ ರಿಸರ್ಚ್ಗಳಾಗ್ಲಿ, ವಿಜ್ಞಾನದ ಬಗ್ಗೆ, ಭೌಗೋಳಿಕ, ಆಮೇಲೆ ಇತಿಹಾಸದ ಬಗ್ಗೆ ಯಾವ್ದೇ ರಿಸರ್ಚ್ ಆಗ್ಲಿ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ. ಹಂಗಾಗಿ ಅದಕ್ಕೆ ಕೃತಜ್ಞತೆ, ಅಭಿಮಾನ ಎರಡೂ ಇದೆ. ಹೀಗೆ ಹೊಸ ಹೊಸ ಕಾರ್ಯಕ್ರಮಗಳು ಬರ್ತಾ ಇರ್ಲಿ, ಈಗಿರೋ ಸಹ ಮುಂದೆ ವರ್ಕೊಂಡು ಹೋಗ್ತಾ ಇರ್ಲಿ.
0: ಧನ್ಯವಾದಗಳು ಸರ್, ನಿಮ್ಮ ಅನಿಸಿಕೆಗೆ.
4: ಧನ್ಯವಾದಗಳು ಸರ್.

0: ಜನ ಸಣ್ಣ ಸಣ್ಣ ಜನಗಳಾದ್ರೂ ಸಹ ದುಡ್ಡು ಕೊಟ್ಟು ತಗೊಂಡ್ ನಾವು ಕೇಳಿ ಮನೋರಂಜನೆ ಆಗ್ಲಿ, ಆರೋಗ್ಯದ ಬಗ್ಗೆ ಆಗ್ಲಿ, ಮತ್ತೆ ಇದು ಜ್ಞಾನಾರ್ಜನೆ, ಆರೋಗ್ಯ, ಮಕ್ಕಳ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸರ್ ಆಕಾಶವಾಣಿಯಲ್ಲಿ. ಹಾಗೆ ಆಕಾಶವಾಣಿ ಒಟ್ಟು ನಿರಂತರವಾಗಿ ಹೀಗೆ ಸಾಗ್ಬೇಕು ಸರ್.
1: ಧನ್ಯವಾದಗಳಮ್ಮ.
0: ಧನ್ಯವಾದ ಸರ್.
1: ಹಲೋ.
2: ಹಲೋ
1: ಹೇಳಿ.
2: ಮಂಜುಳಾ ಸರ್ ಚನ್ನಪುರ.
1: ಹೇಳಿ ಮೇಡಮ್.
2: ರೇಡಿಯೋ ಸುಮಾರು ನಾವು ಅಳದ್ರೆ ಸರ್ ರೇಡಿಯೋಗೆ. ಮೊದಲಾಗಿ 90ನೇ ವರ್ಷದ ಶುಭಾಶಯಗಳು ಸರ್ ಆಕಾಶವಾಣಿಗೆ.
1: ಥ್ಯಾಂಕ್ ಯು.
2: ನಮ್ಮ ಅಪ್ಪಾಜಿ VSL ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಬೆಳಗ್ಗೆನೆ ರೇಡಿಯೋ ಆನ್ ಮಾಡ್ಬಿಡೋರ ಸರ್. ಅವಂಗಿಂದನು ನಮ್ಗ ರೇಡಿಯೋ ಅಭಿಮಾನಿಗಳಾಗ್ಬಿಟ್ಟಿದೀವಿ. ನಂತರ ರಿಟೈರ್ಡ್ ಆದ್ರು ಅಂತಂದೇಳಿ ಅವರು ಫ್ಯಾಕ್ಟ್ರಿಯಲ್ಲೂ ಸಹ ಒಂದು ಚಿಕ್ಕದು, ಅವರು ಎಲೆಕ್ಟ್ರಿಷಿಯನ್ಸ್ ನಮ್ಮಪ್ಪಾಜಿ, ಚಿಕ್ಕದೊಂದು ರೇಡಿಯೋನ ಫ್ಯಾಕ್ಟ್ರಿಯಲ್ಲೂ ಮಾಡಿ ಇಟ್ಕೊಂಡಿದ್ರು ಸರ್. ಅದು ಶೆಲ್ ಇದಕ್ಕೆ ಕರೆಂಟ್ ಪ್ಲಗ್ ಎಲ್ಲ ಮಾಡ್ಕೊಂಡು ಅಷ್ಟು ರೇಡಿಯೋದಲ್ಲಿ ಅಭಿಮಾನಿ ನಮ್ಮಪ್ಪಾಜಿ. ಅವರು ರಿಟೈರ್ಡ್ ಆದಾಗ ಹೇಗಿದ್ರು ಮನೇಲಿ ಒಂದ್ ಇದೆಯಲ್ಲ ಅಂತ ನನಗೇನೆ ಕೊಟ್ರು, ನಾನ್ ಇಟ್ಕೊಂಡೆ ಅವಾಗಿಂದ. ನಮ್ಗೆ ಟೈಮ್ ಸಹ ಅದರಿಂದನೇ ಗೊತ್ತಾಗುತ್ತೆ ನಾವ್ ಅನ್ಬೋದು ಸರ್. ನಮ್ಮನೆಯವ್ರು ಬೆಳಗ್ಗೆನೆ ಡ್ಯೂಟಿಗೆ ಹೋಗ್ತಾರಲ್ಲ ಸರ್, 7:35 ಆಯ್ತು, ನ್ಯೂಸ್ ಶುರು ಆಯ್ತು, ಅಷ್ಟೊತ್ತಿಗೆ ನಮ್ ತಿಂಡಿ ಜೊತೆಗೆ ಮಾಡ್ಕೊಂತಾನೆ ನಾವು. ಟೈಮಿಂಗ್ಸ್ ಸಹ ನಮ್ಗೆ ಆ ರೇಡಿಯೋದಿಂದನೇ ಗೊತ್ತಾಗುತ್ತೆ. ಆಮೇಲೆ ಇತ್ತೀಚೆಗಂತೂ ಅಂತ್ಯಾಕ್ಷರಿ, ದೇಶಭಕ್ತಿ ಗೀತೆಗಳು, ಭಾವಗೀತೆಗಳು, ನಮ್ಮಲ್ಲಿರೋ ಒಂದು ಪ್ರತಿಭೆನ ಹೊರಗ್ ತರ್ತಾ ಇದೆ ಆಕಾಶವಾಣಿ ಅಂತ ಹೇಳ್ಬೋದು ಸರ್.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ ಸರ್.
1: ಹಲೋ.
3: ಹಲೋ.
1: ಯಾರು?
3: ಗೋಳಿಬೀಡಿಂದ ಜಯಮ್ಮ. ಕಟ್ಟಾಗ್ಬಿಟ್ಟಿತ್ತು ಅವಾಗ್ಲೆ.
1: ಓಹೋ, ಇವತ್ತು ನೋಡಿ ನಾನು ಇಬ್ಬರಿಗೆ ಹಾರೈಸಿದ್ದೆ, ಪಾಪ ಕಟ್ಟಾಗ್ಬಿಡ್ತು ಮತ್ತೆ ಸಿಕ್ಲಿ ಅಂತ ಹಾರೈಸ್ತೀನಿ ಅಂತ.
3: ಅಲ್ಲ, ಅಕ್ಕನ ಕಟ್ಟಾಯ್ತು ಅಂತ ತಮ್ಮ ಹಾರೈಸಿದ್ ಫಲಿಸ್ತು.
1: ಓಕೆ ಓಕೆ.
3: ಆಕಾಶವಾಣಿ ಸುದ್ದಿ ಒತ್ತರ ಅರಗಿಣಿ, ಮುದ್ದು ಮಳಿ ನನ್ನ ಜೀವದ ಗಿಳಿ, ನನ್ನ ನಿದ್ದೆಯಿಂದ ಎಬ್ಬರಿಸೋದು ಮುದ್ದು ಅರಗಿಣಿ. ಆಕಾಶವಾಣಿನೇ ನನ್ನ ಜೀವದ ಗೆಳತಿ.
1: ವಾವ್ ವಾವ್ ವಾವ್. ನೋಡಿ ಜಯಕ, ನೀವು ಕವಿಗಳ ತರ ಆಗ್ಬಿಟ್ರಲ್ಲ ಆಕಾಶವಾಣಿ ಕೇಳ್ತಾ ಕೇಳ್ತಾ.
3: ಕಲಿತಾ ಅದೇ ಹಾಡ್ತಾ ಅಂತ ರಾಗ ಉಗುತ್ತಾ ಉಗುತ್ತಾ ರೋಗ ಅಂತ ಇದೆ ಅಲ್ಲ ಸರ್.
1: ಕವಯತ್ರಿ ಕವಯತ್ರಿ ಆಗ್ಬಿಟ್ರಿ.
3: ಕವಯತ್ರಿ ಆಗ್ಬಿಟ್ಟೆ. ಅಮ್ಮ ಬಿಟ್ಟು ಹೋದ್ರು ಆಕಾಶವಾಣಿ ಹತ್ರ ನನಗೆ
1: ಬಿಟ್ಟು
3: ಇದೆ.
1: ಓಕೆ.
3: ನನ್ನ ಜೀವದ ನಿರಗಂಟ ನನ್ನ ಜೊತೆಲಿ ಇರುತ್ತೆ ಆಕಾಶವಾಣಿ.
1: ತುಂಬಾ ತುಂಬಾ ಧನ್ಯವಾದಗಳು. ನೋಡಿ ಎರಡನೇ ಸರಿ
3: ನೂರ್ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಆಕಾಶವಾಣಿ ಹಿಂಗೇ ಇರ್ಲಿ ಎಲ್ಲಾರಿಗೂ.
1: ಓಕೆ ಓಕೆ. ತುಂಬಾ ತುಂಬಾ ಧನ್ಯವಾದಗಳು ಜಯಕ್ಕ.
3: ಇನ್ನು ಹೆಚ್ಚೆ ಹೆಚ್ಚೆ ಸುದ್ದಿ ಹೊತ್ತು ತರ್ಲಿ.
1: ಆಯ್ತು ಆಯ್ತು. ಮುಂದಿನ ಕರೆಗೆ ಹೋಗೋಣವಾ?
3: ಸರಿ, ನಮಸ್ತೆ.
1: ನಮಸ್ಕಾರ. ವಾವ್, ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಇವತ್ತು. ಯಾಕೆಂದ್ರೆ ಇಬ್ರು ಕಷ್ಟಪಟ್ಟು ಕರೆ ಮಾಡಿ ಅದ್ ಯಾಕೋ ಕಟ್ಟಾಗಿ ಮತ್ತೆ ಎರಡನೇ ಸರಿ ಕರೆ ಸಿಕ್ತಲ್ಲ. ಗ್ರೇಟ್. ಹಲೋ.
4: ಹಲೋ
1: ಹೇಳಿ.
4: ನಮಸ್ತೆ ಸರ್.
1: ನಮಸ್ಕಾರ. ಎಲ್ಲೇಗೌಡ ಅವ್ರು ಇರ್ಬೇಕು ಮೋಸ್ಟ್ಲಿ. ಯಾಕೆ ಕಂಡು ಹಿಡಿದೆ ಅಂದ್ರೆ ಮೊದ್ಲು ಅವರು ಚಂದ್ರಶೇಖರ್ ಮಾತಾಡಿದ್ರಲ್ಲ, ಹಂಗಾಗಿ ಈಗ ಕರೆ ಬಂದ್ರೆ ಇಬ್ಬರದು ವಾಯ್ಸ್ ಒಂದೇ. ಹೌದು, ಇಬ್ಬರದು ವಾಯ್ಸ್ ಒಂದೇ ತರ ನನಗೆ ಕನ್ಫ್ಯೂಷನ್ ಯಾವಾಗ್ಲೂ. ಇವತ್ತು ಅವ್ರದ್ದು ಕ್ಲಿಯರ್ ಆಯ್ತಲ್ಲ. ನನಗೆ ಹಂಗೆ ಅನ್ಸತ್ತೆ. ಹೇಳಿ.
4: ಭದ್ರಾವತಿ ಪ್ರೋಗ್ರಾಮ್ಗಳು ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್.
1: ಓಕೆ.
4: ಎಲ್ಲಾರ ನಡ್ಕೊಳ್ಳೋರ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆ.
1: ಓಕೆ.
4: ನಾವು ಸ್ಕೂಲ್ ಬಿಟ್ಟಲ್ಲಿಂದ ಕೇಳ್ತಾ ಇದೀನಿ ಸರ್. ಆದ್ರೆ ಫೋನಿಂಗ್ ಕಾರ್ಯಕ್ರಮ ಬಂದಲ್ಲಂತೂ ಕಂಟಿನ್ಯೂ ಇದೀನಿ ಸರ್.
1: ಓಕೆ ಓಕೆ. ಸ್ಕೂಲ್ ಬಿಟ್ಬಿಟ್ಟೆ ಅಂದ್ರಲ್ಲ ಅದೇ ಬೇಜಾರು ನಮಗೆ. ಸ್ಕೂಲ್ ಬಿಟ್ಬಿಟ್ಟೆ ಅಂದ್ರಲ್ಲ ಅದೇ ಬೇಜಾರು ನಮಗೆ.

0: ನೀವು ಚಿನ್ನಪ್ಪರ ಎಲ್ಲ ಬಂದಾಗ್ಲಿಂದ ಪುಣ್ಯ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು.
1: ಹೌದು.
0: ರಾಣಿ ರತ್ನಾರಾವ್, ಸುಬ್ರಹ್ಮಣ್ಯ ಸರ್,
1: ನೀವು ಬಹಳ ಹಿಂದಕ್ಕೆ ಕರ್ಕೊಂಡು ಹೋಗ್ತಿದ್ದೀರಿ ಮತ್ತೆ ಆಕಾಶವಾಣಿನ. ನನಗೂ ಕೂಡ ನೆನಪಾಗ್ತಾ ಇದೆ, ಮಧುರ ಮಧುರ ನೆನಪುಗಳು.
0: ನೀವು ಬಂದಾಗ್ಲಿಂದ ಫೋನಿನ ಕಾರ್ಯಕ್ರಮ ಬಂತಲ್ಲ.
1: ಹೌದು ಹೌದು,
0: ಹಂಗಾಗಿ ಅವಾಗ್ಲಿಂದ ಕೇಳ್ತಾ ಇದೀನಿ ಸರ್ ಪ್ರೋಗ್ರಾಮ್ಗಳೆಲ್ಲ.
1: ತುಂಬಾ ಸಂತೋಷ ಎಲ್ಲೇಗೌಡ ಅವರೇ.
0: ಈಗ ವಾಟ್ಸ್ಆಪ್ ಇಂದ ಬಂದಾಗ ಇನ್ನ ವಾಟ್ಸ್ಆಪ್ ಇಂದ ಎಲ್ಲ ಕೇಳ್ತಾ ಇದೀನಿ ಸರ್.
1: ಥ್ಯಾಂಕ್ ಯು, ಧನ್ಯವಾದ. ಸ್ನೇಹಿತರೆ, ಇನ್ನ 3 ನಿಮಿಷ ಇದೆ, ನೋಡೋಣ. ಹಲೋ
2: ಹಲೋ,
1: ಹೇಳಿ, ಯಾರು ಮಾತಾಡೋದು?
2: ಸ್ನೇಹ ವಿದ್ಯಾಮಂದಿರ ಭದ್ರಾವತಿ.
1: ಸ್ನೇಹ ವಿದ್ಯಾಮಂದಿರ ಭದ್ರಾವತಿಯಿಂದ ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ಆಕಾಶವಾಣಿ ಬಗ್ಗೆ?
2: ಸರ್ ಏನು ಖುಷಿ ಆಗ್ತಾ ಇದೆ, ನಮ್ ಪಾಠ ಕೇಳ್ತಿದ್ರಂತೆ ಫಸ್ಟ್ ಅವಾಗಿಂದ. ಅವರು ಕಂಪ್ನಿಗೆ ಹೋದ್ರು ರೇಡಿಯೋ ತಗೊಂಡ್ ಹೋಗ್ತಿದ್ರಂತೆ ಸಣ್ಣದು.
1: ಓಕೆ.
2: ಆಮೇಲೆ ಅಪ್ಪಾಜಿ ಅದೇ ರೂಢಿಮೆ ಅವರು ಕೇಳ್ತಾ ಇದ್ರಂತೆ. ಆಮೇಲೆ ಅವರು ನನಗೆ ಹೇಳ್ತಾ ಇದ್ರು ಈ ತರ ರೇಡಿಯೋ ಬರುತ್ತೆ ಕೇಳು ಕೇಳು ಅಂತ. ನಾನ್ ಕೇಳ್ತಾ ಇದ್ದಿಲ್ಲ, ಈಗ 3-4 ವರ್ಷದಿಂದ ಕೇಳ್ತಾ ಇದ್ದೀನಿ.
1: ಯಾಕೆ 3-4 ವರ್ಷದಿಂದ ಕೇಳ್ತಿದ್ದೀರಿ, ಅದ್ರ ಹಿಂದೆ ಯಾಕೆ ಕೇಳಲಿಲ್ಲ?
2: ಸರ್ ಅವಾಗ ನನ್ಗೆ ಹೇಳ್ತಾ ಇದ್ರು, ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು.
1: ಓಕೆ.
2: ನನಗೆ ಹೇಳ್ತಾ ಇದ್ರು, ನನ್ಗೆ ಸುಮ್ಮನಾಗಿದ್ದೆ. ನಾನು ಕಾಲೇಜಿಗೆ ಹೋಗಿ ಸ್ಕೂಲಿಗೆ ಹೋಗ್ತಿದ್ನಲ್ಲ, ಅವಾಗ ಕೇಳಕ್ ಆಗ್ತಿಲ್ಲ, ಬೆಳಗ್ಗೆ ಮಾತ್ರ ಕೇಳ್ತಿದ್ದೆ.
1: ಓಕೆ ಓಕೆ.
2: ಆಮೇಲೆ ಈಗ ಗೊತ್ತಾಗ್ತಿದೆಲ್ಲ, ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ಅವಾಗಿಂದ ಒಂದಿನಾನು ಮಿಸ್ ಮಾಡಲ್ಲ, ದಿನ ಕೇಳ್ತೀನಿ.
1: ತುಂಬಾ ತುಂಬಾ ಧನ್ಯವಾದಗಳು ಸ್ನೇಹ ಅವರೇ. ಓಕೆ, ಮುಂದಿನ ಕರೆಗೆ ಹೋಗೋಣ.
2: ಓಕೆ
1: ಸರ್. ಕೇವಲ ಇನ್ನು 1 ನಿಮಿಷ ಇದೆ. ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ, ಯಾರು?
3: ಗೀತಾ ಮಲಗೋಪ್ಪ.
1: ಗೀತಾ ಮಲಗೋಪ್ಪ, ಹೇಳಿ ಮೇಡಮ್, 1 ನಿಮಿಷ ಇದೆ.
3: ಸರ್, ಆಕಾಶವಾಣಿ ಜೊತೆಗೆ ನಮ್ ಸಂಬಂಧ ಮೊದಲಿಂದನೂ, ನಾವು ಚಿಕ್ಕವರಿದ್ದಾಗಿಂದನೂ ಬೆಳೆದು ಬಂದಿದೆ ಸರ್. ಇತ್ತೀಚೆಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದ್ಮೇಲೆ ಆಕಾಶವಾಣಿ ಜೊತೆಗೆ ಅಷ್ಟೇ ಅಲ್ಲ, ಅಲ್ಲಿನ ಉದ್ಘೋಷಕರ ಜೊತೆಗೂ ಕೂಡ ನಮ್ ಬಾಂಧವ್ಯ ಚೆನ್ನಾಗಿ ಬೆಳೀತಾ ಇದೆ ಅಂತ ಅನಿಸ್ತಾ ಇದೆ. ಆಕಾಶವಾಣಿಯಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಬರ್ತಾ ಇದೆ, ತುಂಬಾ ಸಂತೋಷ. ಅದರಲ್ಲೂ ನನಗೆ ಚಿತ್ರಗೀತೆ ಅಂದ್ರೆ ತುಂಬಾ ಇಷ್ಟ ಸರ್, ಅದರ ಟೈಮಿಂಗ್ಸ್ ಇವಾಗ ತುಂಬಾ ಮಾಡಿರೋದ್ರಿಂದ ಇನ್ನೂ ಖುಷಿ ಆಗ್ತಿದೆ. ಧನ್ಯವಾದಗಳು.
1: ಓಕೆ, ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ ಚಿತ್ರಗೀತೆ ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ ಅಂತ.
3: ಹೌದು ಸರ್.
1: ಓಕೆ, ಧನ್ಯವಾದಗಳು ಗೀತಾ ಅವರೇ.
3: ಧನ್ಯವಾದಗಳು.
1: ಪತ್ನಿ ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಾನು ಮಂಗೋಟಿ ಕೆ ಶಿವಕುಮಾರ್. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಭೇಟಿಯಾಗೋಣ. ಆಗ್ಲೂ ಕೂಡ ರೇಡಿಯೋ ಜೊತೆಗಿನ ನಿಮ್ಮ ಮಧುರ ಬಾಂಧವ್ಯ ಸಂಬಂಧ ಆ ವಿಷಯಗಳ ಬಗ್ಗೆ ಮಾತಾಡಿ, ಜೊತೆಗೆ ಚಿತ್ರಗೀತೆಗಳನ್ನು ಕೂಡ ಕೇಳೋಣ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

0: 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: ಸೊ ಇನ್ ದ ಲಾಸ್ಟ್ 12 ಇಯರ್ಸ್ ಎಕ್ಸ್ಪೋರ್ಟ್ಸ್ ಹ್ಯಾವ್ ಆಕ್ಚುಲಿ ಮೇಡ್ ಅ ಮೇಜರ್ ಇಂಪ್ರೂವ್ಮೆಂಟ್ ಫ್ರಾಮ್ ಆಲ್ಮೋಸ್ಟ್ 460 billion. ವಿ ಹ್ಯಾವ್ ಡಬಲ್ಡ್ ಆರ್ ಅನ್ ಎಕನಾಮಿಕ್ ಸೈಜ್ ಆಫ್ ಮೋರ್ ದನ್ 50 trillion. ವಿಲ್ ಗೆಟ್ ಓಪ್ ಏರಿಯಾ ಸಚ್ ಅಸ್ ಟೆಕ್ಸ್ಟೈಲ್, ಇಂಜಿನಿಯರಿಂಗ್ ಗೂಡ್ಸ್, ಮರೀನ್ ಪ್ರಾಡಕ್ಟ್, ಪ್ಲಾಂಟೇಷನ್ ಐಟಮ್ಸ್. ವಿಲ್ ಸಿ ಟ್ಯಾರಿಫ್ಸ್ ಗೋಯಿಂಗ್ ಡೌನ್ ಫ್ರಾಮ್ ಆಸ್ ಹೈ ಎಸ್ 15%, 20% ಟು ಜೀರೋ. ಸೊ ಇಟ್ ವಿಲ್ ಬಿ ಅ ಬಿಗ್ ಬೂಸ್ಟ್ ಫಾರ್ ಅವರ್ ಎಕ್ಸ್ಪೋರ್ಟ್ಸ್. ಸೊ ಅಂಡ್ ಅಪಾರ್ಟ್ ಫ್ರಾಮ್ ದಟ್, ದೀಸ್ ಎಫ್ಟಿಎಸ್ ವಿಲ್ ಹೆಲ್ಪ್ ಅಸ್ ಇನ್ ಡೈವರ್ಸಿಫೈಯಿಂಗ್ ಅವರ್ ಎಕ್ಸ್ಪೋರ್ಟ್. ಇಟ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಇನ್ ಬಿಲ್ಡಿಂಗ್ ಟ್ರಸ್ಟೆಡ್ ರಿಲೇಷನ್ಶಿಪ್ಸ್ ವಿತ್ ದ ಕಂಟ್ರೀಸ್.
0: ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ದಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ದಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ದಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ದಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ದಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಂಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ನಾಳೆಯಿಂದ ಎರಡು ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾ

0: ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆಯ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10ರಿಂದ 30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ದಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ರೇವತಿ ರಾಘವೇಂದ್ರ ಮತ್ತು ರೋಹಿಣಿ ಸುಧಾಮ ಹಾಡಿರುವ ಪ್ರಹ್ಲಾದ ನರೇಗಲ್ಲ ಅವರ ರಚನೆ.

0: ಆತ್ಮೀಯ ಕೇಳಿದರೆ, ಇದೀಗ ಸಮಯ 3 ಗಂಟೆಯಾಗಲಿದೆ. ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳು 101.4 FM ಅಂತರ್ಜಾಲದಲ್ಲಿ ಮುಂದುವರಿಯಲಿವೆ. ಸಂಜೆ 5:30 FM ತರಂಗಾಂತರ 103.5 ಹಾಗೂ 101.4 MHz ಮತ್ತು ಮೀಡಿಯಂ ವೇವ್ ತರಂಗಾಂತರ 675 KHz ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಕೇಳಿದರೆ ಈಗ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 08282720074. ಕೇಳಿದರೆ ಗಮನಿಸಿ, ಆಕಾಶವಾಣಿಗೆ 90 ವರ್ಷಗಳು ಸಂದ ಸಂದರ್ಭದಲ್ಲಿ ಈ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ 1 ನಿಮಿಷದ ಅವಧಿಯಲ್ಲಿ ನಿಮ್ಮ ಮತ್ತೆ ಆಕಾಶವಾಣಿಯ ಸಂಬಂಧದ ಬೆಸುಗೆಯನ್ನು ವಿವರಿಸಿ ಮತ್ತು ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ಹಲೋ,
1: ಹಲೋ,
0: ಹೇಳಿ.
1: ಕೇಶವ್ ಅವರು ಭದ್ರಾವತಿಯಿಂದ ಸರ್.
0: ಹೇಳಿ ಕೇಶವ್ ಅವರು, ಯಾವ ಹಾಡು ಬೇಕು?
1: ನಮಗೆ ಮಿಲನ ಫಿಲಂ ಇಂದ
0: ಓಕೆ.
1: ಕದ್ದು ಕದ್ದು ನೋಡು ಕಲ್ಲ ಯಾರು, ಆ ಸಾಂಗ್ ಸರ್.
0: ಓಕೆ, ಆಕಾಶವಾಣಿ ಬಗ್ಗೆ ಆಗ್ಲೇ ಹೇಳ್ಬಿಟ್ಟಿದ್ದೀರಿ, ಹಾಗಾಗಿ ಈಗ ನೇರವಾಗಿ ನಿಮ್ ಚಿತ್ರಗೀತೆಗೆ ಹೋಗ್ಬಿಡೋಣವಾ?
1: ಹೌದು ಸರ್.
0: ಮಿಲನ ಕದ್ದು ಕದ್ದು ಅಂತನ
1: ನೋಡಕ್ಕಲ್ಲ ಯಾರು,
0: ಆ ಫಿಲ್ಮ್ ಅಲ್ಲಿ ಆ ಹಾಡಿಲ್ವಲ್ಲ?
1: ಅದಿಲ್ವಾ? ಅದಿಲ್ಲ ಅಂದ್ರೆ ಅಂತೂ ಇಂತೂ ಪ್ರೀತಿ ಬಂತು ಸಾಂಗ್ ಇದೆಯಾ ಅದ್ರಲ್ಲ?
0: ಎಸ್, ಆ ಹಾಡು ಹಾಕ್ಬೋದಾ?
1: ಹಾಕಿ.
0: ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಹಾಡು ಕೇಳೋಣ.
1: ಥ್ಯಾಂಕ್ ಯು ಸರ್.

0: ಸ್ನೇಹಿತರೆ ಎಷ್ಟೋ ಜನ ನಾನು ಕೇಳಿರೋ ಹಾಗೆ ಇಷ್ಟು ಚಿಕ್ಕ ರೇಡಿಯೋನಲ್ಲಿ ಒಳಗಡೆ ಮಾತಾಡೋರು ಎಷ್ಟು ಆಕೃತಿನಲ್ಲಿರಬಹುದು ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಇದ್ದಂತ ದಿನಗಳು ಕೂಡ ನಾವು ಕೇಳಿದ್ವಿ ಮತ್ತೆ ನೋಡಿದ್ವಿ ಕೂಡ. ಚಿಕ್ಕ ಮಕ್ಕಳು ರೇಡಿಯೋ ಇಟ್ಕೊಂಡು ಸುತ್ತಮುತ್ತ ಇದ್ರೊಳಗಡೆ ಜನ ಹೆಂಗ್ ಹೋಗ್ತಾರೆ, ಹೆಂಗ್ ಮಾತಾಡ್ತಾರೆ ಅಂತ ಹೇಳಿ ಆ ತರದ ಅನುಭವಗಳು ಕೂಡ ನಮ್ಗೆ ಸಾಕಷ್ಟು ಜನಗಳಿಗಾಗಿದೆ. ಆ ತರದ ತಮಾಷಾ ಅನುಭವಗಳನ್ನ ಕೂಡ ತಾವ್ ಹಂಚಿಕೊಳ್ಬಹುದು. ಹಲೋ
1: ಹಲೋ ಸರ್, ಭದ್ರಾವತಿಯಿಂದ ಗೋರ್ಪಡೆ.
0: ಗೋರ್ಪಡೆ ಅವರೇ, ಯಾವ ಹಾಡ್ಬೇಕು ಹೇಳಿ?
1: ಇದು ಪ್ಯಾರಿಸ್ ಪ್ರಾಣಿ. ಇವತ್ತು ಬಿ ಜಯಶ್ರೀ ಅವರ ಹುಟ್ಟಿದ ದಿನ ಇವತ್ತು
0: ಹೇಳಿ.
1: ಅವರು ಮತ್ತೆ ಸುರೇಶ್ ಪೀಟರ್ ಹಾಡಿದ್ದಾರೆ ಪ್ಯಾರಿಸ್ ಪ್ರಾಣಿಯ, ನಾಗತಿಯಲ್ಲಿ ಚಂದ್ರಶೇಖರ್ ಅವರ ಚಿತ್ರ ಅದು. ಇದೆಯಾ ಸರ್
0: ಪ್ಯಾರಿಸ್ ಪ್ರಾಣಿಯ? ಇಲ್ವಲ್ಲ ಸರ್,
1: ಚಿತ್ರಾನ್ನ ಇಲ್ವಾ? ಈಗ ಬೇರೆ ಹಾಡು ಯಾವ್ದು ಕೇಳೋದು ಈಗ ನಾನು. ಅಮೆರಿಕ ಅಮೆರಿಕ ಚಿತ್ರದ್ದು ನೂರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ.
0: ಓಕೆ ನೋಡೋಣ.
1: ಇದೆಯಾ
0: ಪ್ಯಾರಿಸ್ ಪ್ರಣಯದಲ್ಲಿ ಯಾವ್ದಂದ್ರಿ?
1: ಸುರೇಶ್ ಪೀಟರ್ ಮತ್ತೆ ಬಿ ಜಯಶ್ರೀ ಹಾಡಿಯರ್ ನೋಡಿ.
0: ಜಸ್ಪಿಂದರ್ ಹಾಡಿರೋದಿದೆ, ಜಸ್ಪಿಂದರ್ ಹಾಡಿರೋದಿದೆ ಸುರೇಶ್ ಪೀಟರ್ ಮತ್ತೆ ಜಸ್ಪಿಂದರ್. ಸುರೇಶ್ ಪೀಟರ್ ಮತ್ತೆ ಜಸ್ಪಿಂದರ್ ಹಾಡಿರೋ ಹಾಡಿದೆ. ನಿಮ್ಮ ಹಾಡು ಸಿಗ್ತಾ ಇಲ್ಲ. ಮಧು ರಮೇಶ್, ಮಧು ಬಾಲಕೃಷ್ಣ, ಶ್ರೀನಿವಾಸ್ ಚಿತ್ರ ಇದೆಲ್ಲ ಇದೆ. ಸುರೇಶ್ ಪೀಟರ್ದು ಹಾಡ್ಬೇಕಾ? ಓಕೆ ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು.

0: ಹಲೋ
1: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್, ಲಕ್ಷ್ಮೀ ಚಟರ್ಜಿ ಹತ್ರ.
0: ಮಂಜುನಾಥ್ ಅವ್ರಿಗೆ ಯಾವ ಹಾಡ್ಬೇಕು?
1: ನನಗೆ ರಾಯರ್ ಬಂದ್ರು ಮಾವನ ಮನೆಗೆ ಚಿತ್ರದು.
0: ಒಂದ್ ವೇಳೆ ಅವ್ರು ಬರಲ್ಲ ಅಂದ್ರೆ? ಒಂದ್ ವೇಳೆ ಅವ್ರು ಬರಲ್ಲ ಅಂದ್ರೆ
1: ಬರ್ತಾರ ಸರ್, ನೀವು ಕಳಿಸ್ಕೊಟ್ರೆ.
0: ಅಂದ್ರೆ ಹಾಡು ಸಿಗ್ಲಿಲ್ಲ ಅಂದ್ರೆ ಅನ್ನ ಅರ್ಥ ಕೇಳಿದೆ.
1: ಸಿಗ್ಲಿಲ್ಲ ಅಂದ್ರೆ ನೋಡಿ ಸರ್, ಇದು ಅದೇ
0: ನೋಡ್ತಾ ಇದ್ದೀನಿ.
1: ಅಪರಾಧಿ ಏನಲ್ಲ, ಅಪರಾಧಿ ಏನಾಗಿಲ್ಲ ಅಂತ ಹಾಡಿದ್ದಿಲ್ಲ. ಅದಿಲ್ಲ ಅಂದ್ರೆ ಜೀವನ ಚಕ್ರ ಸಾಕ್ರಿ.
0: ರಾಯರು ಬಂದರು ಮಾವನ ಮನೆಗೆ, ಇದೆ ನಿಮ್ಮ ಹಾಡಿದೆ ಕೇಳೋಣ.
1: ಸರ್ ಆಯ್ತು, ಧನ್ಯವಾದ ಸರ್, ತುಂಬಾ ಧನ್ಯವಾದ.
0: ಥ್ಯಾಂಕ್ ಯು.
1: ಓಕೆ.

0: ಹಲೋ
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ ಹೇಳಿ.
1: ರಾಧಾ ನಿಧಿಯಿಂದ.
0: ರಾಧಾ ಅವರೇ, ಯಾವ ಹಾಡಬೇಕು
1: ಸರ್? ಬಣ್ಣದ ಗೆದ್ದು ಸಿನಿಮಾದಿಂದ ಯೋಗ ಯೋಗ ಹಾಡು ಇದೆ ಅಂತ ನೋಡಿ ಸರ್.
0: ಬಣ್ಣದ ಗೆಜ್ಜೆ ಇದೆ ಮೇಡಮ್.
1: ಸರ್, ಇನ್ನೊಂದು ವಿಷಯ
0: ಹೇಳಿ.
1: ನಾವು ಆಕಾಶವಾಣಿ ಕೇಳ್ತಾ ಕೇಳ್ತಾನೆ ಅಂದ್ರೆ ನಾವು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳಕ್ಕೂ ಒಂದು ದಾರಿನೇ ಇದು. ಅದೇ ತರದ್ದು ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ರೆ ಅಂಥದ್ದೇ ಒಂದು ಕಾರ್ಯಕ್ರಮ ಅಂದ್ರೆ, ಮೊನ್ನೆ ಪೋಷಕರ ದಿನಾಚರಣೆ ದಿವಸ ನೀವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಒಬ್ರು ಕೇಳಿದ್ರು ಮಾತಾಡಿದ್ರು ಸರ್, ಅವ್ರ ಪರಿಚಯ ಯಾರಿಗಾದ್ರೂ ಇದ್ರೆ ಅಥವಾ ಅವ್ರ ಬಗ್ಗೆ ಮಾಹಿತಿ ಯಾರಿಗಾದ್ರೂ ಇದ್ರೆ ದಯವಿಟ್ಟು ಆಕಾಶವಾಣಿ ಮೂಲಕ ಯಾರಿಗಾದ್ರೂ ತಿಳಿಸಿದ್ರೆ ತುಂಬಾ ಒಳ್ಳೇದಿರುತ್ತೆ ಸರ್. ಅವ್ರ ಒಬ್ಬ ತಾಯಿ, ಅವ್ರ ಹೆಸರು ನನ್ಗು ನೆನಪಿಲ್ಲ, ಬಟ್ ಅವ್ರ ಅಡ್ರೆಸ್ ಏನು ಗೊತ್ತಿಲ್ಲ. ಅವ್ರು ಹೇಳಿದ ವಿಷಯ ಮಾತ್ರ, ಮಗ ನೋಡ್ಕೋತಿಲ್ಲ, ಅವನಿಗೆ ಪೊಲೀಸ್ ಕೆಲಸ ಕೊಡ್ತಿದ್ದೆ ಅಂತ ಹೇಳಿದ್ರು ನೋಡ್ರಿ ಸರ್. ತುಂಬಾ ನೊಂದ್ಕೊಂಡು ಮಾತಾಡಿದ್ರು.
0: ನಮ್
1: ಕೇಳಿದ್ರಲ್ಲಿ ಯಾರಿಗಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಆಕಾಶವಾಣಿಗೆ ನಿಮ್ಮ ನಂಬರಿಗೋ ಅಥವಾ ಅಂದ್ರೆ ಆಫೀಸ್ ನಂಬರಿಗೆ ಮಾಹಿತಿ ಕೊಟ್ರೆ ಒಳ್ಳೇದು ಸರ್.
0: ಧನ್ಯವಾದಗಳು ರಾಧಾ ಅವರೇ, ನಿಮ್ಮ ಹಾಡು ಕೇಳೋಣ.
1: ಆಯ್ತು ಸರ್.

0: ಹಲೋ
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ, ಯಾರು?
1: ಕೊಪ್ಪಳ ಜಿಲ್ಲೆ ಹೊಸಲಿಂಗಾಪುರದಿಂದ ಶಮ್ಸುದ್ದೀನ್ ಅಂತ ಸರ್.
0: ಶಮ್ಸುದ್ದೀನ್ ಸರ್, ಆಕಾಶವಾಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. 90 ವರ್ಷ ನಮಗೀಗ.
1: ಹೌದು ಸರ್, ಆಕಾಶವಾಣಿ ಬಗ್ಗೆ ಸರ್ ಹೇಳ್ತೀನಿ ಸರ್ ಎರಡು ಮಾತು. ಈ ಆಕಾಶವಾಣಿ ಕೇಳ್ತಾ ನಾನು ಒಂದು 40 ವರ್ಷ ಆಯ್ತು ಸರ್ ಈಗ ಕೇಳ್ತಾ.
0: ಓಕೆ ಓಕೆ.
1: ಯಾವಾಗ ಸರ್ ಇನ್ನಪ್ಪ ಅಭಿಲಾಷ ಅಂತ ಬರ್ತಿತ್ತು ಧಾರವಾಡದಲ್ಲಿ.
0: ಹೌದು,
1: ಅವಾಗಿಂದ ಕೇಳ್ತೀವಿ. ಗುಲ್ಬರ್ಗಾ ಸರ್, ಭದ್ರಾವತಿ, ಮತ್ತೆ ನಮ್ ಧಾರವಾಡ ಸರ್, ಎಲ್ಲ ಕೇಳಿದ್ರೆ 1980 ಕೇಳ್ತಾ ಇದ್ದೀನಿ ಸರ್ ನಾನು. ಇದರಿಂದ ರೇಡಿಯೋ ಕಾಮಿಟ್ರಿ ಕೂಡ ಕೇಳ್ತೀವಿ ಸರ್. 83 ವಿಶ್ವಕಪ್ ಗೆದ್ದಿಲ್ಲ ಸರ್ ಭಾರತೀಯರು.
0: ಹೌದು ಹೌದು,
1: ಅವಾಗಿಂದ ಕೇಳ್ತಾ ಇದ್ದೀನಿ ಸರ್. ಕಾಮೆ ಅವಾಗ ಟಿವಿ ಕೂಡ ಬಂದಿರಲಿಲ್ಲ ಸರ್ ಅವಾಗ. ರೇಡಿಯೋ ಕಾಮಿಟ್ರಿನೇ ಕೇಳ್ತಿದ್ವಿ ಸರ್ ನಾವು ಅವಾಗ.
0: ಓಕೆ ಓಕೆ, ಆಯ್ತು. ಯಾವ ಹಾಡ್ ಬೇಕು ತಮ್ಗೆ?
1: ನಮ್ಗೆ ಇದು ಸರ್ ಒಲವು ಮೂಡಿದಾಗ ಸಿಕ್ಕ ಸರ್.
0: ಒಲವು ಮೂಡಿದಾಗ ಯಾವ ಹಾಡದ್ರಲ್ಲಿ?
1: ಹೌದು, ಲಕ್ಷ್ಮಿ ಗದ್ದೆ ಲಕ್ಷ್ಮಿ ವಿದ್ಯಾಲಕ್ಷ್ಮಿಯೇ ವಿಜಯ ಲಕ್ಷ್ಮಿಯೇ ಈ ಹಾಡ್ ಬೇಕಾಗಿತ್ತು ಸರ್.
0: ನೀವೇ ಚೆನ್ನಾಗಿ ಹಾಡ್ತಿದ್ದೀರಿ, ಹಾಡ್ಬಿಡಿ ಕೇಳ್ತೀನಿ.
1: ಸ್ವಲ್ಪ ಸರ್ ತಮ್ಮ ಆಕಾಶವಾಣಿ ಪ್ರಭಾವ ಸರ್ ಅಲ್ಲ ಅದು.
0: ಓಕೆ ಆಯ್ತು ಸರ್,
1: ಈ ಹಾಡು ನಮ್ಮ ಸ್ನೇಹಿತರಿಗೋಸ್ಕರ ಹಾಡು.
0: ಆಯ್ತು ಆಯ್ತು,
1: ಕೇಳಿ. ಸುರೇಶ್ ಬಣ್ಣಿ
0: ಕೇಳ್ತಾ ಇರ್ತಾರೆ, ಬರೀತ ನಮ್ಮ ಮಲ್ಲಪ್ಪ ಶೆಟ್ರು ಬರೀತಾ ಇರ್ತಾರೆ. ನೀವು ಹೇಳಿದ ಹೆಸರಿನವರೆಲ್ಲ
1: ಕಾಲ್ ಮಾಡ್ತಾ ಇರ್ತಾರೆ.
0: ಓಕೆ ಓಕೆ, ಥ್ಯಾಂಕ್ ಯು. ಕೇಳೋಣ ಹಾಡು.

0: ಲಕ್ಷ್ಮಿಯೇ.
1: ಹಲೋ
2: ಸರ್, ನಮಸ್ಕಾರ. ಸರ್
1: ನಮಸ್ಕಾರ. ಚಿಕ್ಕಪ್ಪ ಅವರೇ, ಯಾವ ಹಾಡ್ಬೇಕು
2: ಸರ್ ನಮಗೆ? ರಸಿಕಾ ಚಿತ್ರದಿಂದ ಹಾಡ್ಬೇಕು ಸರ್.
1: ಯಾವ ಹಾಡು?
2: ಚಿತ್ತಪಟ ಚಿತ್ತಪಟ ಚಿತ್ತಪಟ ಅಂತ ಹಿಡ್ಕಂತ ಮಳೆಯು ಹಿಡ್ಕಂತ ಅತ್ತ ಜೋರಾಗ ಬರದು ಇತ್ತ ಸುಮ್ಮನು ಇರದು. ಈ ಹಾಡ್ಬೇಕು ಸರ್.
1: ಬಟ್ ಮಳೆನೇ ಬರ್ತಿರಲ್ಲ, ಏನ್ ಮಾಡೋದು?
2: ಅಲ್ಪ ಅಲ್ಪ ಸ್ವಲ್ಪ ಬರ್ತಾ ಇತ್ತು ಸರ್, ಇನ್ನು ಅದಕ್ಕೆ ನಾನು ಇನ್ನೂ ಜ್ವರ ಬರ್ಲಿ ಹಾಡ್ ಕೇಳಿದ್ಮೇಲೆ ಅಂತ.
1: ಮಳೆ ಈ ಹಾಡ್ ಕೇಳಲಿ ಅಂತ.
2: ಹೌದು ಸರ್.
1: ಆಯ್ತು.

0: ಸರ್ ನಮಸ್ತೆ.
1: ನಮಸ್ಕಾರ
0: ಸರ್, ನಾನು ದೊಡ್ಡಪ್ಪ ದಾವಣಗೆರೆಯಿಂದ ಸರ್.
1: ಹೇಳಿ.
0: ಅದೇ ಆಗಲೇ ಚಿಕ್ಕಪ್ಪ ರಾಮೇಶ್ವರ ಮಾತಾಡೋದು, ದಾವಣಗೆರೆಯಿಂದ ದೊಡ್ಡಪ್ಪ ಅಂತ ತಮಾಷೆಗಳೇ ಉಮೇಶ್ ಕೆಸರಿಗೆ ಸರ್. ಸರ್ ನನಗೆ ಆಡು ಚಿನ್ನದ ಗೊಂಬೆ ಸರ್ ಹೊಸದು, ಯಾಕಂದ್ರೆ ಚಿನ್ನ ಸಿಗೋದ್ ಕಷ್ಟ, ಚಿನ್ನದ ಬೊಂಬೆ ಏನಾದ್ರು ಹೊಸ ಸಿಗುತ್ತೆ ಅಂತ ನಿನ್ನೆ ತಾನೇ ಹಾಡು ಪ್ರಸಾರ ಆಗಿತ್ತು ಸರ್.
1: ಚಿನ್ನದ ಗೊಂಬೆನಲ್ಲಿ ಯಾವ ಹಾಡು?
0: ಹೊಸ ಹಾಡು ನಿನ್ನ ಜೊತೆ ಅಂತ ಸರ್. ಚಿನ್ನದ ಗೊಂಬೆ ಹಾಡಿನ ಜೊತೆಗಾರ ಆಗ್ಬೋದು ಅಥವಾ ನಿಮ್ಮ ಜೊತೆಗಾರ ಆಗಿರ್ಬೋದು. ಚೆನ್ನಾಗಿದೆ ಸರ್, ಮೆಲಡಿ ಇದೆ.
1: ಓಕೆ
0: ಸರ್, ಚಿಕ್ಕ
1: ಸಿಕ್ಕಿದೆ ಉಮೇಶ್ ಅವರೇ, ನಿಮ್ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
0: ತುಂಬಾ ಮೆಲಡಿ ಆಗಿದೆ, ಹೊಸಾಗಿದೆ, ಫಸ್ಟ್ ಟೈಮ್ ನಾನೇ ಕೇಳ್ತಿರೋದು ಇಲ್ಲಿ. ಈಗ ಬಹಳ ಜನ ಗೊತ್ತಿಲ್ಲ, ಹಳೆ ಚಿನ್ನದ ಬೊಂಬೆ ಗೊತ್ತಿತ್ತು, ಇದಂತೂ ತುಂಬಾ ಚೆನ್ನಾಗಿದೆ. ಮೆಲೋಡಿ ಇಷ್ಟವಾದ ತುಂಬಾ ಇಷ್ಟ ಇಂತ ಗೀತೆಗಳು.
1: ಥ್ಯಾಂಕ್ ಯು.

0: ಬಗ್ಗೆ ಎರಡು ಮಾತು ಹೇಳ್ರಿ.
1: ಆಕಾಶವಾಣಿ ನೋಡ್ರಿ, ನಮ್ಗೆ ಬಹಳ ಚೆನ್ನಾಗಿ ಮೂಡಿ ಬರ್ತಾರಿ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು. ನಿಮ್ಮ ಮನೆಯಲ್ಲೇ ಎಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾರೆ ಅಂತ ಹೇಳ್ತೀನಿ ಸರ್. ನಾನು
0: ಆಯ್ತು ಸರ್, ಯಾವ ಹಾಡ್ಬೇಕು
1: ನಮ್ಗೆ ಇವತ್ತು? ಲಕ್ಷ್ಮೀ ಕಟಾಕ್ಷ ಚಿತ್ರದಿಂದ ಸರ್, ಗಂಡನ ಹೆಸರನ್ನ ಗುಟ್ಟಾಗಿ ಹೇಳಿ ಅಂತ ಹಾಡೈತಲ್ರಿ ಸರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಚಾಲಿಕಿ ಸಂಘದಿ ಸರ್, ಅದು ಹಾಡು ಬಹಳ ದಿನ ಆಗ್ತಿರಿ ಸರ್, ಅದಕ್ಕೋಸ್ಕರ ಹಾಡು ಕೇಳ್ಬೇಕಂತ ಅಂದ ಆಚರಿ ಸರ್.
0: ಲಕ್ಷ್ಮೀ ಕಟಾಕ್ಷ,
1: ಗಂಡನ ಹೆಸರನ್ನ ಗುಟ್ಟಾಗಿ ಹೇಳಿ ಮಾತನ್ನು ಕದ್ದು ಕದ್ದು ನೀನು ನೋಡ್ತೀಯೇ ಅಂತ ಹಾಡೈತಲ್ರಿ ಸರ್.
0: ಚೆನ್ನಾಗಿ ಹಾಡಕತ್ತೀರಿ, ಬಟ್ ಹಾಡೇ ಸಿಗವಲ್ದಾಗ್ಯದ್ರಿ. ಕುದುರೆ ಮುಖ ನೋಡಂತಡ್ರಿ, ಹುಡ್ಕಕತ್ತೀನಿ. ನೀ ಏನ್ ಹೇಳಕತ್ತಿರ್ಲ, ಗಂಡನ ಹೆಸರನ್ನ ಗುಟ್ಟಾಗಿ ಹೇಳಿ? ಅದು ಮನೆಗೆ ಬಂದ ಮಹಾಲಕ್ಷ್ಮಿ ಇರ್ಬೇಕ್ರಿ. ಸರ್ ನನ್ನ ಹಾದಿ ತಪ್ಪಿಸ್ಬಿಡ್ತಿರಲ್ಲ, ನನ್ನೇ ಹಾದಿ ತಪ್ಪಿಸ್ಬಿಡ್ತಿರಲ್ಲ ನೀವು.
1: ಲಕ್ಷ್ಮೀ ಕಟಾಕ್ಷ ಇದ್ರೆ ಮಾಡಿದ್ದೀನಿ ಸರ್ ನಾನು.
0: ಓಕೆ ಆಯ್ತು, ನಿಮ್ ಮಾಡಿ ಕೇಳೋಣ್ರಿ.

0: ಹಲೋ ಹಲೋ
1: ಹಲೋ
0: ಹೇಳಿ
1: ಸರ್. ನಾನು ಸಿಟಿ ಚಂದ್ರಶೇಖರ್ ಅತಿ ಚೌಡನಹಳ್ಳಿ.
0: ಚಂದ್ರಶೇಖರ್ ಅವರೇ, ಆಕಾಶವಾಣಿ ಬಗ್ಗೆ ಹೇಳಿ.
1: ಆಕಾಶವಾಣಿ ನಾನು ಹುಟ್ಟಾಗ್ಲಿಂದ ಕೇಳ್ತಾ ಇದ್ದೇನೆ ಸರ್. 75 ವರ್ಷದಿಂದ ಕೇಳ್ತಾ ಇದ್ದೀರಿ.
0: ಓಕೆ,
1: 75 ವರ್ಷದಿಂದ ಕೇಳಿದೆ. ಅವಾಗ ಏಎಂ ತರಂಗಾಂತರ ಇತ್ತು.
0: ಹೌದು,
1: ಅವಾಗ ಎಫ್ಎಂ ಇರಲಿಲ್ಲ. ಅವಾಗ ಏಎಂ ತರಂಗಾಂತರ, ಅದ್ರ ವಿಶೇಷ ಏನು ಅಂದ್ರೆ ಎಷ್ಟು ದೂರ ಆದ್ರೂ ಬರೋದು. ಅವಾಗ ಭದ್ರಾವತಿ ಕನಕಪುರದಲ್ಲಿ ಕೇಳಿದೀವಿ ಸರ್ ನಾವು.
0: ಓಕೆ ಓಕೆ,
1: ಕನಕಪುರದಲ್ಲಿ ಕೇಳಿದ್ರೆ ಧಾರವಾಡ ಸ್ಟೇಷನ್ ಎಲ್ಲ, ಚಾಮರಾಜನಗರ ಕಡೆ ಎಲ್ಲ ಕೇಳಿದೀವಿ, ನಂಜೇಗೌಡ ಕಡೆ ಎಲ್ಲ ಹೋದಾಗ. ಏಎಂ ಸ್ಟೇಷನ್ ಅಂದ್ರೆ ಬಹಳ ದೂರ ಬರ್ತಿತ್ತು, ಆದ್ರೆ ದೂರ ಹೋಗಿ ಸ್ಪಷ್ಟತೆ ಕಡಿಮೆ ಆಗ್ತಿತ್ತು ಅನ್ನೋದ್ ಬಿಟ್ರೆ ಒಟ್ಟ ಕೇಳೋದು. ಮಂಗಳೂರು, ಗುಲ್ಬರ್ಗ, ಧಾರವಾಡ ಎಲ್ಲ ನಮ್ಮೂರಲ್ಲಿ ಕೇಳೋ. ಅವಾಗ ಎಫ್ಎಂ ಆದ್ಮೇಲೆ ಕೆಲವು ಲಿಮಿಟ್ ಇದೆ, ಬರೋದಿಲ್ಲ. ಈಗ ಭದ್ರಾವತಿ ಆಕಾಶವಾಣಿ
0: ಯಾವ ಹಾಡು ಬೇಕಿತ್ತು ತಮ್ಗೆ?
1: ನನಗೆ ಈಗ ಈಗ ನನಗೆ ಒಂದು ಆರ್ ಎಸ್ ಸುದರ್ಶನ ಹಾಡು ಬೇಕು ಸರ್, ಒಂದು ಅಪರೂಪದ ಹಾಡು.
0: ಯಾವ ಪಿಕ್ಚರು?
1: ನಗುವು ಅಂತ ಇದೆ ಫಿಲಮ್.
0: ಫಿಲ್ಮ್ ಹೆಸರನ?
1: ನಗುವು ಅಂತ. ಇರಬೇಕು ಇರಬೇಕು ಅರಿಯದ, ಇರಬೇಕು ಇರಬೇಕು ಅರಿಯದ ಕನ್ನಡ ಹಾಡು ವಿಶೇಷ ಸರ್ ಅದು.
0: ಆಯ್ತು, ನಿಮಿಷ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.

0: ಹಲೋ
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ.
1: ಬೀನಾ ವಸಂತರ ಬೆಂಗಳೂರಿಂದ
0: ಹೇಳಿ. ಬೀನಾ ವಸಂತರ ಅವರೇ, ಆಕಾಶವಾಣಿ ಬಗ್ಗೆ ಎರಡು ಮಾತು.
1: ಆಕಾಶವಾಣಿಯಿಂದ ನಾನು ತುಂಬಾ ವರ್ಷದಿಂದ ಕೇಳ್ತೀನಿ ಸರ್. ಸುಮಾರು ಹೈಸ್ಕೂಲಿಂದ ಅಂದ್ರೆ 70 ವರ್ಷದಿಂದ ಕೇಳ್ತಾ ಇದ್ದೀನಿ ಸರ್. ನಾನು
0: 70 ವರ್ಷದಿಂದ ಕೇಳ್ತಿದ್ದೀರಿ?
1: ಹೌದು. ಭದ್ರಾವತಿನೂ ಅವಾಗ ಸ್ವಲ್ಪ ಕ್ಲಿಯರ್ ಆಗಿ ನಮಗೆ ಬರ್ತಿಲ್ಲ. ಚಿತ್ರದುರ್ಗದಲ್ಲಿ ಇದ್ದಿದ್ದು ಹಂಗಾಗ್ಬಿಟ್ಟು ಬೆಂಗಳೂರು ಆಮೇಲೆ ಧಾರವಾಡ ಅವೆಲ್ಲ ಬರ್ತಿತ್ತು. ಭದ್ರಾವತಿನೂ ಕೇಳ್ತಾ ಇದ್ದೆ.
0: ಓಕೆ ಓಕೆ. ಯಾವ ಹಾಡು ಬೇಕಿತ್ತು ತಮಗೆ?
1: ಇವತ್ತು ಮಠ ಅಥವಾ ಕಲ್ಪವೃಕ್ಷ ಯಾವ್ದಾದ್ರು ಒಂದು ಫಿಲಮ್ ಅಲ್ಲಿ ಜಯತೆ ಜಯತೆ ಅಂತ ಇದೆಯಲ್ಲ ಸರ್ ಆ ಹಾಡು, ಅದು ಕಲ್ಪವೃಕ್ಷ ಹಳೆ ಫಿಲಮ್.
0: ಓಕೆ.
1: ಮಠ ಅಂದ್ರೆ ಹೊಸದು.
0: ಎರಡು ಫಿಲ್ಮ್ ಅಲ್ಲೂ ಒಂದೇ ಹಾಡಿದ್ಯಾ?
1: ಹೌದು ಸರ್, ಅದೇ ಹಾಡಿದೆ.
0: ಓಕೆ.
1: ಜಯತೆ ಜಯತೆ ಸತ್ಯಮೇವ ಜಯತೆ ಅಂತ ಇದೆಯಲ್ಲ.
0: ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಹಾಡು ಕೇಳೋಣ.
1: ಓಕೆ ಸರ್, ಧನ್ಯವಾದ.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ ಯಾರು?
1: ಗೀತಾ ಮಲಗೋಪ್ಪ.
0: ಗೀತಾ ಅವ್ರಿಗೆ ಯಾವ ಹಾಡ್ಬೇಕು?
1: ಸರ್, ಸೈಕ್ರದ ಪ್ರೇಮಾಂಚಲಿಯಿಂದ ಓಂ ಮಲೆನಾಡಿನ ಮೈಸಿರಿ.
0: ನೋಡ್ತಾ ಇದ್ದೀನಿ ನಿಮ್ ಹಾಡು. ಆಯ್ತು ಗೀತಾ ಅವರೇ, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು.

ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಈಗ ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಜೀತ್ ಚಿತ್ರಕ್ಕೆಂದು ಕವಿತಾ ಕೃಷ್ಣಮೂರ್ತಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ.

0: ಈಗ ಕೇಳಿ ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಹಾಡಿರುವ ನಮಕ್ ಹಲಾಲ್ ಚಿತ್ರದ ಗೀತೆ.
1: ಅರೆ ಅರೆ ಅರೆ ನಾ ನಾ ನಾ ನಾ ನಾ ನಾ ನಾ.

0: ಪಂಚತಂತ್ರ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ವಿಜಯ್ ಪ್ರಕಾಶ್.
1: ನಾಚಿಕೆ ಬಿಡಿಸೋದು ಹೆಂಗೆ ಅಂತ ಇಂಟರ್ನೆಟ್ ಅಲ್ಲಿ ನೋಡಿದೀನಿ, ಟ್ರೈ ಮಾಡ್ಲಾ?

ಕೇಳಿದ್ರೆ ಇದುವರೆಗೂ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ. ಆರಂಭಕ್ಕೆ ಕೇಳೋಣ ಮಲಯ ಮಾರುತ ಚಿತ್ರಕ್ಕೆಂದು ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ.

ಮಕ್ಕಳ ಭಾಗ್ಯ ಚಿತ್ರದ ಮತ್ತೊಂದು ಗೀತೆ ಕೇಳಿಬರುವ ಸ್ವರ ಎಲ್ಲಾರ್ ಅಂಜಲಿ ಅವರದು. ಗೀತೆಗೆ ಸಾಹಿತ್ಯ ಗೀತಪ್ರಿಯ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳನ್ನು ಮುಂದುವರಿಸೋದಕ್ಕೆ ಮುನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆಗಳನ್ನು ಕೇಳೋಣ. ಕೇಳಿ ಬರುವ ಸ್ವರ ಇಂಚರ ಅಲೋಕ್ ಅವರದು.

ಕೇಳುಗರೇ, ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಜೊತೆನಲ್ಲಿ ನಿಮ್ಮ ಸಂದೇಶಗಳನ್ನ ಕೂಡ ನಾನೀಗ ಓದ್ತೇನೆ. ಗೀತೆಗಳ ಮಧ್ಯದಲ್ಲಿ ನಿಮಗಾಗಿ ಒಂದು ಪ್ರಶ್ನೆ. ಈಗ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಎಲ್ಲಿದೆ? ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಯಾವ ಪ್ರದೇಶದಲ್ಲಿದೆ, ಯಾವ ಜಿಲ್ಲೆಯಲ್ಲಿದೆ ಅಂತ ನೀವೀಗ ಸಂದೇಶಗಳನ್ನು ಕಳಿಸ್ಬೇಕು. 9481577600 ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಎಲ್ಲಿದೆ ಅನ್ನೋದಷ್ಟೇ ಪ್ರಶ್ನೆ. ಉತ್ತರಗಳು ಬರ್ತಾ

ಇರಲಿ. ಅಷ್ಟರಲ್ಲಿ ನಿಮ್ಮ ಸಂದೇಶಗಳು, ನಂತರದಲ್ಲಿ ಗೀತೆಗಳನ್ನ ಕೇಳೋಣಂತೆ. ಸಂದೇಶ ಬಂದಿದೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ, ಶುಭ ಸಂಜೆ. ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಜಯಪುಟ್ಟಸ್ವಾಮಿ ಕಿರಣದಿಂದ ಶುಭ ಸಂಜೆ. ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಹಿಂದಿ ಹಾಡುಗಳು ತುಂಬ ಇಷ್ಟ ಆಯ್ತಂತೆ. ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾಗಿ ಮೂಡಿ ಬಂತು, ಇಷ್ಟ ಆಯಿತು, ಕಾರ್ಯಕ್ರಮ ಮಧುರವಾಗಿತ್ತು ಅಂತ ತಿಳಿಸಿದ್ದಾರೆ. ನಮಸ್ತೆ ಮೇಡಮ್, ಸಂಜೆ ಬಾನಿನಲ್ಲಿ ತಂಪಾದ ವಾತಾವರಣದಲ್ಲಿ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಶ್ರೀಧರ್ ಪದ್ಮ ಪನ್ನಗ, ಶಿವಮೊಗ್ಗ ಮೂಡಲ ವಿಟ್ಲಾಪುರದಿಂದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ. ಶುಭ ಸಂಜೆ, ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 4 ಗಂಟೆಗೆ ಪ್ರಸಾರವಾದ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬ ಇಷ್ಟ ಆಯ್ತಂತೆ. ಒಂದಕ್ಕಿಂತ ಒಂದು ಹಾಡು, ತುಂಬ ಸೂಪರ್ ಡೂಪರ್ ಹಿಟ್ ಹಾಡುಗಳು ಕೂಡ ಕೇಳೋದಕ್ಕೆ ತುಂಬ ಹಿತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳು ಸುಮಧುರವಾಗಿದೆ, ಪ್ರಸಾರಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದ್ರೆ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಶುಭ ಸಂಜೆ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ತಿಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಗೀತಾ ಮೇಡಮ್, ಶುಭ ಸಂಜೆ. ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೂಡ ನಮ್ಮ ಪ್ರೀತಿಯ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಸಂಜೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇನೆ. ನಿಮ್ಮ ಆಯ್ಕೆ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರೀತಿಯ ಗೀತಾ ಜನೆ ಮೇಡಮ್ ಅವರಿಗೆ ನಮ್ಮ ನಮಸ್ಕಾರಗಳು. ಶುಭ ಸಂಜೆ ಮೇಡಮ್. ರಾಘವಮಣಿಯಾಣಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ರ ಬೆಟ್ಟಂಪಾಡಿ, ದುಬೈನಿಂದ ಸಂದೇಶ ಬಂದಿದೆ. ಹೈದರಾಬಾದ್ ಸಂಸ್ಥ, ಓಕೆ. ನಮಸ್ತೆ ಮೇಡಮ್, ವಿಜಯಪುರ ನಗರದಿಂದ ಭಾಗ್ಯ ಭಾಗ್ಯಶ್ರೀ. 5 ಗಂಟೆಗೆ ಈಗ ಪ್ರಸಾರ ಆಗ್ತಿರೋ ಗೀತೆಗಳು ಚೆನ್ನಾಗಿ ಮೂಡ್ ಬರ್ತಾ ಇದೆ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ವಿದ್ಯೆಗೆ ವಿದ್ಯಾಲಯ, ವೇದಗಳಿಗೆ ವೇದಾಲಯ, ಜ್ಞಾನಕ್ಕೆ ನಮ್ಮ ನಿಲಯ, ಅದುವೇ ನಮ್ಮ ಬಾನುಲಿ. ಸಂಜೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಕಾರ್ಯಕ್ರಮ ನಡೆಸ್ಕೊಡೋಕೆ ಬಂದಿರೋ ನಮ್ಮ ಪ್ರೀತಿಯ ಸಹೋದರಿಗೆ ವಂದನೆಗಳು. ರಾಜು ಅವರು ಶಂಕರಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಶುಭ ಸಂಜೆ. ವಿಜಯಪುರ ನಗರದಿಂದ ರೇಖಾ, ಪ್ರಸಾರ 5 ಗಂಟೆಯಿಂದ ಪ್ರಸಾರ ಆಗ್ತಿರೋ ಗೀತೆಗಳನ್ನು ಕೇಳ್ತಾ ಇದ್ದಾರಂತೆ, ಮಧುರವಾಗಿ ಮೂಡ್ ಬರ್ತಾ ಇದೆ, ಧನ್ಯವಾದಗಳು. ನಮಸ್ಕಾರ ಮೇಡಮ್ ಅಂತಿದ್ದಾರೆ. ಸದಾಶಿವಪ್ಪ ಮಂಡಘಟ್ಟ ಬಿಹಾರದಿಂದ ಸಂದೇಶ. ಹಂಪಣ ನ್ಯಾಮತಿಯಿಂದ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇದೆ. ಕೇಳಿದ್ರೆ ಒಂದೇ ಒಂದು ಗೀತೆಯನ್ನು ಕೇಳಿ, ನಂತರದಲ್ಲಿ ಪುನಃ ನಿಮ್ಮೆಲ್ಲರ ಸಂದೇಶ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಲ್ಲ, ನಿಮಗಾಗಿ ಮತ್ತೊಮ್ಮೆ ಪ್ರಶ್ನೆ. ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ. ಜಯಪ್ರಕಾಶ ನಾರಾಯಣ ಪಕ್ಷಿಧಾಮ ಎಲ್ಲಿದೆ ಅನ್ನೋದಷ್ಟೇ ಪ್ರಶ್ನೆ, ಉತ್ತರಗಳು ಬರ್ತಾ ಇದೆ. ಹಾಗಾಗಿ ಸಂದೇಶಗಳನ್ನು ಕಳಿಸೋದಕ್ಕೆ ನಿಮಗೆ ಗೊತ್ತೇ ಇದೆ. ನಮ್ಮ ಭದ್ರಾವತಿ ಆಕಾಶವಾಣಿಯ ವಾಟ್ಸಪ್ 9485715726 ಸಂದೇಶಗಳು ಬರ್ತಾ ಇರಲಿ, ಪ್ರಶ್ನೆಗೆ ಉತ್ತರಗಳನ್ನು ನೋಡೋಣಂತೆ. ನಂತರದಲ್ಲಿ ಪ್ರಶ್ನೆ ಮತ್ತೊಮ್ಮೆ ಕೇಳದ ಈಗ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆದೇ ಪ್ರಶ್ನೆ ಮತ್ತೊಮ್ಮೆ ಅಂತಿದ್ದಾರೆ. ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಎಲ್ಲಿದೆ ಅನ್ನೋದಷ್ಟೇ ನಿಮಗಾಗಿ ಪ್ರಶ್ನೆ. ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಉತ್ತರಗಳು.

0: ಓದ್ತಾ ಇದ್ದೆ ನೋಡ್ಲ ಮಗ,
1: ಬಾಲಕುಚಿ ಆಗೋದ್ನಲ್ಲ ನಮ್ಮೂರು ಹುಡುಗ,
2: ತಳ್ಕೊಂಬಳಕ ತಳ್ಕೊಂಬಳಕು ಯಾಕೆ ಹೋಗ್ರಿಗ
3: ಹ್ಯಾಂಗೆ ಕಣ ಅಮೆರಿಕ ಓಡ್ಡೋಲ್ಗಾ.

ಯಾಕೆ ಈ ಪಕ್ಷಿಧಾಮದ ಬಗ್ಗೆನೆ ನಾನು ಪ್ರಶ್ನೆಯನ್ನ ಕೇಳಲಾಗಿತ್ತು ನಿಮಗೆ ಅಂದ್ರೆ June 5, 2026 ಈ ಮಹತ್ವದ ಮೈಲಿಗಲ್ಲನ್ನ ಸಾಧನೆ ಮಾಡಲಾಯಿತು. ಭಾರತದ 100ನೇ ರಾಮ್ಸರ್ ತಾಣವಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಈ ಪಕ್ಷಿಧಾಮವನ್ನ. ಹಾಗಾಗಿ ನೋಡೋಣ ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದೀರಾ, ನಂತರದಲ್ಲಿ ನಿಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ಕೂಡ ಕಳಿಸಿರ್ತೀರಾ. ಹಾಗಾಗಿ ಸದಾಶಿವಪ್ಪ ಮಂಡಕಟ್ಟ ಸಂದೇಶವನ್ನು ಕಳಿಸಿದ್ದಾರೆ. ಹಂಪಣವರು ನ್ಯಾಮತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ ಈಶಣ್ಣ ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಉತ್ತರ ಸರಿಯಾಗಿ ಇದೆ. ಪ್ರಶಾಂತ್ ಶುಭ ಸಂಜೆ. ಓಕೆ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಸಂದೇಶ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ. ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ನಳಿನಿ ಗಿರಿಜಾ ರಾವ್ ಶಿಕಾರಿಪುರ ಶಿವಮೊಗ್ಗದಿಂದ. ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ನಳಿನಿ ಗಿರಿಜಾ ರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ. ಕೇಳಿರುವಂತಹ ಪ್ರಶ್ನೆ, ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಎಲ್ಲಿದೆ ಅನ್ನೋದು. ಕೇವಲ ಪಕ್ಷಿಧಾಮ ಅಂತ ಕೇಳಿಸ್ಕೊಂಬಿಟ್ರ ನೀವು. ಓಕೆ, ಶಾಂತಾಚಾರ್ ಪಡಗಿರ ಕೊಕ್ಕನೂರು ಹರಿಹರ ತಾಲೂಕು ಉತ್ತರ ಸರಿಯಾಗಿ ಇದೆ. ಓಕೆ, ಶುಭ ಸಂಜೆ ಆಕಾಶವಾಣಿ. ತಂಪಾದ ವಾತಾವರಣದಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ದೇವೆ. ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರದಿಂದ. ಕೆ ಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕೌರಿ ಮಂಡಕತೆ ಹೋಬಳಿಯಿಂದ ಉತ್ತರಗಳು ಬಂದಿದೆ. ಮಹೇಶ್ ಕುಮಾರ್ ಹೊನ್ನಾಳಿ. ಓಕೆ, ರಾಘವಾಮಣಿಯಾಣಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ರ ಬೆಟ್ಟಂಪಾಡಿ ದುಬೈನಿಂದ ಸಂದೇಶ. ಸಲ್ಮಾನ್ ಟೀಚರ್ ತರೀಕೆರೆ ಮಧ್ಯಾಹ್ನದ ಲೈವ್

ಸಿಗ್ಲಿಲ್ಲಂತೆ, ತುಂಬಾ ಬೇಸರ ಆಯ್ತಂತೆ, ಈಗ ಕನೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಪುಷ್ಪ, ವಿನೋಬನಗರ, ಶಿವಮೊಗ್ಗ, ಸಂಜೆ ವಂದನೆ.

ಬಂದಿದೆ. ಮುರಳೀಧರ್ ಅವರು ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟರೆ, ವಿಜಯಪುರ ನಗರದಿಂದ ರೇಖಾ ಅವರ ಉತ್ತರ, ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮುಸ್ಸಂಜೆಯ ಶುಭಾಶಯಗಳು ಮೇಡಮ್, ಸಾಂಗ್ ಸೂಪರ್ ಆಗಿ ಮೂಡ್ ಬರ್ತಾ ಇದೆ. ನಾವು ಹುತ್ತ ಕಾಲೋನಿಯಿಂದ ಭದ್ರಾವತಿ ಇಲ್ಲಿಂದ ಎಲ್ಲೇಗೌಡ ಸಂದೇಶ ಕಳಿಸಿರೋದು ಅಂತ ಹೇಳಿದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್, ಟೀ ಆಯ್ತಾ ಅಂತಿದ್ದಾರೆ. ಮುಗಿಸಿ ಕೂತಿರೋದು ಅಂತ ಹೇಳ್ತಾ ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಸಂದೇಶ. ಸುಬಾನ್ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಉತ್ತರ ಬಂದರೆ, ನಾಗಶ್ರೀ ಗಣಪತಿ ನುಗ್ಗಿ ಗ್ರಾಮ ಬೇರುಕುಡಿಗೆಯಿಂದ ಸಂಖ್ಯೆ ಕೊನೆಯಾಗಿದೆ 21765. ರಾಜು ಅವರು ಶಂಕರಘಟ್ಟದಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಉತ್ತರ ಹೀಗೆ ಅಂತ ಕಳಿಸಿದ್ದಾರೆ. ಕೇಳಿದರೆ ಇಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀರಾ ಅಂತ ಒಂದೇ ಪ್ರಶ್ನೆಯನ್ನು ಕೇಳಿದ್ದು ಅಂತ ಹೇಳಿದರೆ, ಎಲ್ಲರ ಉತ್ತರಗಳು ಸರಿಯಾಗಿ ಬಂದಿತ್ತು. ಏನೇ ಪ್ರಶ್ನೆ ಕೇಳಿದ್ರೂ ಸರಿಯಾಗಿ ಉತ್ತರವನ್ನು ಕೊಟ್ಟಿರ್ತೀರಾ. ಇದು ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಯಾಕೆ ಸುದ್ದಿಯಲ್ಲಿದೆ? ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿರೋದು, ಎಲ್ಲಿರೋದು ಪಕ್ಷಿಧಾಮ? ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿದೆ. ಈ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮವನ್ನು ಭಾರತದ 100ನೇ ರಾಮ್ಸರ್ ತಾಣವಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಯಾವಾಗ? ಮೊನ್ನೆ June 5, 2026 ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಲಾಗಿದ್ದು, ಇದು ಭಾರತದ ತೇವಾಂಶ ಪ್ರದೇಶಗಳ ಅಂದರೆ ವೆಟ್ಲ್ಯಾಂಡ್ಸ್ ಇರುತ್ತಲ್ಲ, ಆ ಸಂರಕ್ಷಣೆಯಲ್ಲಿ ಒಂದು ದೊಡ್ಡ ಸಾಧನೆಯಾಗಿದೆ ಅಂತ ವಿಷಯ ಹೌದಲ್ವಾ? ಎಷ್ಟೋ ಪಕ್ಷಿಧಾಮಗಳಿದೆ, ಅದರಲ್ಲಿ ಇದು ಕೂಡ ಒಂದು ಬಹಳ ಮಹತ್ವದ ಮೈಲಿಗಲನ್ನು ಸಾಧನೆ ಮಾಡಲಾಗಿತ್ತು. ಹಾಗಾಗಿ ಪ್ರಶ್ನೆಯನ್ನು ಕೇಳಲಾಯಿತು. ಇತ್ತೀಚೆಗೆ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಒಂದು ಜೂನ್ ತಿಂಗಳನ್ನು ಬಹಳ ಮಳೆಗಾಲ, ಗಿಡಗಳನ್ನು ನೆಡೋದು, ಪ್ರಕೃತಿಯನ್ನು ಸಂರಕ್ಷಿಸೋದು, ಮಳೆಗಾಗಿ ಪುನಃ ಏನೆಲ್ಲ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡೋದು ಮಾಡ್ತಾನೆ ಸಾಕ್ತಾ ಇರ್ತೇವೆ. ಯಾಕಂದರೆ ಪ್ರಕೃತಿನೇ ಇಲ್ಲ ಅಂದರೆ ಮನುಷ್ಯನ ಜೀವನ ಕೂಡ ಏನೂ ಇಲ್ಲ ಅನ್ನೋದು ನಮಗೆ ಗೊತ್ತಿರುವಂಥದ್ದೇ, ನಮ್ಮ ಕರ್ತವ್ಯನೇ ಅಲ್ವಾ? ಶ್ರೀ ಹೂಳೆ ಲಕ್ಷ್ಮೀ ಚಂದ್ರಶೇಖರ ವಿದ್ಯಾನಗರ ಹರಿಯರ ನಮ್ಮೂರಲ್ಲಿ ನಿನ್ನೆ ಇಂದು ಮಳೆ ಬರ್ತಾನೇ ಇದೆ ಮೇಡಮ್. ಬಿಸಿ ಬಿಸಿ ಬಜ್ಜಿ ಟೀ ಕುಡಿಯುತ್ತಾ ಇದ್ದೇವೆ, ಆಯ್ಕೆಯ ಹಾಡುಗಳನ್ನು ಕೇಳ್ತಾ ಒಂದಕ್ಕಿಂತ ಒಂದು ಸೂಪರಾಗಿದೆ, ಚೆನ್ನಾಗಿದೆ ಗೀತೆಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಸಂದೇಶವನ್ನು ತಿಳಿಸಿದ್ದಾರೆ. ಇನ್ನು ಇದ್ರ ಬಗ್ಗೆ ಒಂದೆರಡು ಸಾಲಿನಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಶಾಂತಾಚಾರ್ ಬಡಿಕೇರ್ ಕೊಕ್ಕನೂರು ಹರಿಹರ ತಾಲೂಕು ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿದೆ. ಇದನ್ನು ಸುರ್ಹಾ ತಾಲ್ ಅಂತ ಕೂಡ ಕರೀತಾರೆ ಅಂತ ಸಂದೇಶವನ್ನು ಕಳಿಸಿದರು. ಮತ್ತೊಂದು ಹೆಸರು ಸುರ್ಹಾ ತಾಲ್ ಅಂತ ಇದನ್ನು ಕರೀತಾರೆ ಮೇಡಮ್ ಅಂತ ಹೇಳಿದ್ದಾರೆ. ಹೀಗೆ ಎಷ್ಟೋ ವಿಷಯಗಳು ಗೊತ್ತಿದ್ರೂ ಪುನಃ ಮೆಲ್ಕಾಕೋದು ಅಂತೀವಲ್ಲ ಹಾಗೆ. ಗುಡ್ ಈವ್ನಿಂಗ್ ಮೇಡಮ್, ಕಾಫಿ ಆಯ್ತಾ ಅಂತಂದರೆ ಐ ಆಮ್ ಜಸ್ಟ್ ಜಾಯ್ನ್ ಇನ್. ಪ್ರಶ್ನೆ ಗೊತ್ತಾಗಲಿಲ್ಲ ಪ್ಲೀಸ್. ಮೈರ್ಕೋಟಿ ಜನಪುರ ಭದ್ರಾವತಿಯಿಂದ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಯಿತು. ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಎಲ್ಲಿ ಇರೋದು ಅಂತ ಪ್ರಶ್ನೆ ಕೇಳಲಾಗಿತ್ತು. ಎಲ್ಲರೂ ಉತ್ತರವನ್ನು ಕೊಟ್ಟಿದ್ದಾಯಿತು. ಬಲ್ಲಿಯಾ ಜಿಲ್ಲೆಯಲ್ಲಿದೆ, ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆ ಈ ಪ್ರದೇಶದಲ್ಲಿರೋದು ಅಂತ ಉತ್ತರವನ್ನು ಎಲ್ಲರೂ ಎಲ್ಲ ಕೇಳುಗರು ಕೊಟ್ಟಿದ್ರು. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಉತ್ತರ ಸರಿಯಾಗಿ ಇತ್ತಲ್ವಾ? ಯಾರಿಗೂ ಕಾರ್ಯಕ್ರಮದಲ್ಲಿ ಅಂದರೆ 7:45 8 ಗಂಟೆಯಿಂದ ಚಿತ್ರಗೀತೆಗಳು, ಹಿಂದಿ ಚಿತ್ರಗೀತೆಗಳು, ಕನ್ನಡ ಚಿತ್ರಗೀತೆಗಳು ಜೊತೆಯಾಗಿ ಇರ್ತೇವೆ. ಅಲ್ಲಿ 1 ಗಂಟೆ ಕಾರ್ಯಕ್ರಮ ನಿಮಗಾಗಿ ಇರುತ್ತೆ. ಅಕ್ಷರಗಳನ್ನು ಜೋಡಿಸೋದು, ಪದ ರಚನೆ ಮಾಡೋದು, ಪದಗಳನ್ನು ಜೋಡಿಸಿ ವಾಕ್ಯವನ್ನು ರಚನೆ ಮಾಡೋವಂಥ ಕಾರ್ಯಕ್ರಮ ನಿಮಗಾಗಿ ಇರುತ್ತೆ. ಜೊತೆಯಲ್ಲಿ ಇನ್ನು ಮುಂದೆ ಈ ಕಾರ್ಯಕ್ರಮ ಮುಗಿದ ನಂತರ ಕೃಷಿರಂಗ ನಿಮಗಾಗಿ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಹೀಗೆ ಜೊತೆಯಾಗಿರಿ ಕಾರ್ಯಕ್ರಮದಲ್ಲಿ ಬನ್ನಿ. ಇದೊಂದು 2 ಸಾಲು ಗೀತೆಯನ್ನು ಕೇಳಿ ನಂತರದಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಹಾಗಾದ್ರೆ ಫೀಸು, ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ಸೇವಾ ಮಾಹಿತಿ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಪುಸ್ತಕ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ತಿರಸ್ಕೃತಗೊಂಡು ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಹಿಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತಹ ಮತ್ತು 2026-27 ಸಾಲಿನಲ್ಲಿ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ ವಿಳಾಸ ಹೀಗಿದೆ: ಪ್ರೀಮೆಟ್ರಿಕ್ ಅಪ್ಲಿಕೇಶನ್ ಸಬ್ಮಿಷನ್ URL http://ssp.postmetric.karnataka.gov.in SSPPRE ವೆಬ್ಸೈಟ್ನಲ್ಲಿ ಇದೇ ಬರುವ 30 ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರು Grade 1 ಪ್ರಕಟಣೆ ತಿಳಿಸಿರುತ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿ, Grade 1 ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ವಿದ್ಯಾನಗರ, BH ರಸ್ತೆ, ಶಿವಮೊಗ್ಗ, ಇಲ್ಲಿನ ದೂರವಾಣಿ ಸಂಖ್ಯೆ 2405512 STD ಕೋಡ್ ಸಂಖ್ಯೆ 08182 ಸೇರಿಸಿ ಸಂಪರ್ಕಿಸಬಹುದು. ಪ್ರಕಟಣೆ ಹಿರಿಯ ಸಹಾಯಕ ನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ವಾರ್ತಾ ಭವನ, ಶಿವಮೊಗ್ಗ. ಸೇವಾ ಮಾಹಿತಿ ಪ್ರಸಾರವಾಯಿತು. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ.

ಈ ಸಂಜೆ 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51ಕ್ಕೆ ಜೀತ ಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸಬಹುದು. ಇದರ ಮೊದಲನೆಯ ಭಾಗ ಇಂದು ಪ್ರಸಾರವಾಗಲಿದೆ. ಬಳಿಕ ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ. ಈ ಸಂಜೆ 6:51ಕ್ಕೆ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದು ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಕನ್ನಡ ಚಿತ್ರಗೀತೆಗಳು, 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, ರಾತ್ರಿ 9:30ಕ್ಕೆ ಯಕ್ಷಗಾನ, ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ, ಶ್ರೀಕೃಷ್ಣ ಸಂಧಾನ ಇದರ ಮುಂದುವರೆದ ಎರಡನೇ ಭಾಗವನ್ನು ಇಂದು ರಾತ್ರಿ 9:30ಕ್ಕೆ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಇಂದು ರಾತ್ರಿ 10:00ಗೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 10:30ಕ್ಕೆ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಆರ್ಥಿಕ ವಿಕಾಸ್ ಕುರಿತು ಚರ್ಚೆ ಮೂಡಿಬರಲಿದೆ.

ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಗೀತಾರಾಧನಾ, 6:30 ಚಿಂತನ ಬಿಎಂ ಭಾರತಿ ಅವರಿಂದ, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ 6:35 ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು. 6:40 ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಅಡಿಕೆ ತೋಟಗಳಲ್ಲಿ ಗೊಬ್ಬರದ ನಿರ್ವಹಣೆ ಕುರಿತು ತಜ್ಞರಾದ ಡಾಕ್ಟರ್ ಭರತ್ ಕುಮಾರ್ ಎಂವಿ ತೋಟಗಾರಿಕಾ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇವರಿಂದ ಮಾಹಿತಿಯನ್ನು ಕೇಳಬಹುದು. 6:45 ಹೆಲ್ತ್ ಅಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ, ಮಕ್ಕಳಲ್ಲಿ ಕಫ ಈ ಕುರಿತು ನಿಮಗೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಶಮಿತಾ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು.

ನಾಳೆ ಬೆಳಗ್ಗೆ 7:45 ಚಿತ್ರಗೀತೆಗಳು, 8:30 ಸಂಶೋಧನಾ ಬರಹ ಮತ್ತು ತಂತ್ರಜ್ಞಾನ ಅಳವಡಿಕೆ ಕುರಿತು ಸಂವಾದ ಡಾಕ್ಟರ್ ರವಿಶಂಕರ್ ಮತ್ತು ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ ಇವರಿಂದ. 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು, 11:00 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು ಮೂಡಿಬರಲಿವೆ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದವರಿಂದ ತೊಟ್ಟಿಲ ಪದ.

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ ವನಿತಾ ವಿಹಾರ 12:05 ಕಾವ್ಯಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ.

ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ನಿರ್ಮಾಣ ಜಾಂಪಣ್ಣ ಆಶಿಯಾಳ್ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆಯ ಕಾರ್ಯಕ್ರಮಗಳಿವು. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಟೀಮ್ ಅಪ್ ಫಾರ್ ಟಾಯ್ಸ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಅಡುಗೆ ಆರೋಗ್ಯ ಮನೆ ಮದ್ದು, ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ. ಮಾಹಿತಿ ನೀಡಲಿದ್ದಾರೆ ವೈದ್ಯರಾದ ಮಧುರಾ ಎಚ್ ಮಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳು, 2:40 ಭಾವಗೀತೆಗಳ ಕಾರ್ಯಕ್ರಮ, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 5 ಗಂಟೆಯಿಂದ 6 ಗಂಟೆಯವರೆಗೆ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ.

ಇನ್ನು ಸಂಜೆಯ ಪ್ರಸಾರದಲ್ಲಿ 6 ಗಂಟೆಗೆ ಸೇವಾ ಮಾಹಿತಿ, 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹಾಗೂ ಮಾರಾಟ ವ್ಯವಸ್ಥೆ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೊಲಂಬಿ ಗ್ರಾಮದ ಯುವ ಉದಯೋನ್ಮುಖ ಕೃಷಿ ಉದ್ಯಮಿ ಶ್ರೀ ರಘು ಆರ್ಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್, ನಂತರ ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮವನ್ನು ಕೇಳಬಹುದು. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, ಬೆಂಗಳೂರು ಕೇಂದ್ರದ ಕೊಡುಗೆ, 9:30 ಕ್ರೀಡಾಲೋಕ, 10 ಗಂಟೆಗೆ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಇನ್ಫ್ರಾಸ್ಟ್ರಕ್ಚರ್ ಕುರಿತು ಮಾಹಿತಿಯನ್ನು ಆಲಿಸಬಹುದು. ಇದರ ಕುರಿತಾಗಿ ಚರ್ಚೆ ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

0: ಆಕಾಶವಾಣಿ ಅವಲೋಕನ ವಿಷಯ ಜನೌಷಧಿ ಕೇಂದ್ರ ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಸುರಕ್ಷಿತ ಮತ್ತು ಕೈಗೆಟುಕುವ ದರದಲ್ಲಿ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ ಅದು ಆತ್ಮಗೌರವದ ವಿಷಯವೂ ಹೌದು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕೇವಲ 1 ರೂಪಾಯಿ ದರದಲ್ಲಿ 1 ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಹಿಂಜರಿಕೆ ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಹಾಗೂ ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಮುಕ್ತಿ ನೀಡಿದೆ ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯತೆಯಾಗಿರುವ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ ಮೇಲ್ನೋಟಕ್ಕೆ ಇವು ಜನೌಷಧಿ ಕೇಂದ್ರಗಳ ಕಪಾಟಿನಲ್ಲಿರುವ ಕೇವಲ ಸಾದಾ ಗುಲಾಬಿ ಬಣ್ಣದ ಪ್ಯಾಕೆಟ್ಗಳಂತೆ ಕಾಣಬಹುದು ಆದರೆ ಅನೇಕ ಮಹಿಳೆಯರಿಗೆ ಇದು ಕೈಗೆಟುಕುವ ದರ ಆತ್ಮಗೌರವ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಒಂದು ಕಾಲದಲ್ಲಿ 60 ರೂಪಾಯಿಗಳಿಂದ 70 ರೂಪಾಯಿ ಬೆಲೆಯ ಪ್ಯಾಕೆಟ್ ಖರೀದಿಸುವ ಮುನ್ನ 2 ಬಾರಿ ಯೋಚಿಸಬೇಕಿದ್ದ ಮಹಿಳೆಯರಿಗೆ ಇಂದು ಅದೇ 10 ಪ್ಯಾಡ್ಗಳ ಪ್ಯಾಕೆಟ್ ಕೇವಲ 10 ರೂಪಾಯಿಗಳಿಂದ 12 ರೂಪಾಯಿಗಳಿಗೆ ಸಿಗುತ್ತಿರುವುದು ಅಕ್ಷರಶಃ ನಂಬಲ ಸಾಧ್ಯವಾದ ಬದಲಾವಣೆಯಂತೆ ಭಾಸವಾಗುತ್ತಿದೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಮುಟ್ಟಿನ ದಿನಗಳ ಆತಂಕವನ್ನು ದೂರ ಮಾಡಿದೆ ಶಾಲೆಗೆ ಗೈರು ಹಾಜರಾಗುವುದನ್ನು ತಪ್ಪಿಸಿದೆ ಮತ್ತು ತರಗತಿಯಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ ಒಂದು ಕಾಲದಲ್ಲಿ ಮುಜುಗರದ ವಿಷಯವಾಗಿದ್ದ ಇದು ಈಗ ಸ್ನೇಹಿತೆಯರ ನಡುವೆ ಮುಕ್ತವಾಗಿ ಚರ್ಚಿಸುವ ವಿಷಯವಾಗಿ ಬದಲಾಗಿದೆ ಖಾಸಗಿ ಶಾಲೆಯ ಶಿಕ್ಷಕಿಯಾದ ಮೇಮಿ ಕೇವಲ ತಮಗಾಗಿ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯ ಮತ್ತು ಶಾಲೆಯ ಮಹಿಳೆಯರಿಗೂ ತಮ್ಮ ಮುಟ್ಟಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ ಅವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ಬೆಲೆಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ ಜಾಗೃತಿಯು ಹೇಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಸಮುದಾಯದಲ್ಲಿ ಬದಲಾವಣೆಯ ಹರಿಕಾರನನ್ನಾಗಿ ಮಾಡಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಹಳೆಯ ಬೆಲೆಗಳು ಹೆಚ್ಚಾದ್ದರಿಂದ ಅನೇಕ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸಲು ಹಿಂಜರಿಯುತ್ತಿದ್ದರು ಅಥವಾ ಅನಿವಾರ್ಯವಾಗಿ ಬಟ್ಟೆಯನ್ನು ಬಳಸುತ್ತಿದ್ದರು ಆದರೆ ಈಗ 1 ಪ್ಯಾಡ್ ಕೇವಲ 1 ರೂಪಾಯಿಗೆ ಸಿಗುವುದರಿಂದ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರಾಮದಾಯಕವಾದ ಆಯ್ಕೆ ಸಿಕ್ಕಿದೆ ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ ಮತ್ತು ಮುಟ್ಟಿನ ನೈರ್ಮಲ್ಯದ ಅಭ್ಯಾಸಗಳನ್ನು ಸುಧಾರಿಸಿದೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಹಿಂಜರಿಕೆಯ ಬದಲಾಗಿ ಆತ್ಮವಿಶ್ವಾಸವನ್ನು ಮತ್ತು ಅನಿವಾರ್ಯ ಹೊಂದಾಣಿಕೆಯ ಬದಲಿಗೆ ನೆಮ್ಮದಿಯನ್ನು ತಂದಿದೆ ಈ ಉಪಕ್ರಮ ಕೇವಲ ಕಡಿಮೆ ಬೆಲೆಯ ಬಗ್ಗೆ ಮಾತ್ರವಲ್ಲ ಇದು ಲಭ್ಯತೆ ಜಾಗೃತಿ ಮತ್ತು ಸ್ವಾಭಿಮಾನದ ವಿಷಯವಾಗಿದೆ ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ ಸಿಗುವಂತೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಸಮುದಾಯದ ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಹೆಜ್ಜೆ ಇಟ್ಟಿದೆ ಮಹಿಳೆಯರಿಗೆ ಕೈಗೆಟುಕುವ ದರದಲ್ಲಿ ಮುಟ್ಟಿನ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯ ಅನೇಕ ಪ್ರಯೋಜನಗಳಲ್ಲಿ ಒಂದಾಗಿದೆ ಇನ್ನೊಂದೆಡೆ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ ಮಾಡಲಾಗಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜನರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದ್ದು ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ 2014ರಿಂದ ಈಚೆಗೆ 12 ನೂತನ ಏಮ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ 2014ರಿಂದ ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗ ಶೇಕಡ 78% ಕಡಿಮೆಯಾಗಿ ಇತರೆ ವಿವಿಧ ರೋಗಗಳ ಹರಡುವಿಕೆಯು ಕೂಡ ಕಡಿಮೆಯಾಗುತ್ತಿದೆ ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಬೃಹತ್ ಪ್ರಮಾಣದಲ್ಲಿ ಪರಿವರ್ತಿಸಿದೆ ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತವೆ ಇದರ ಜೊತೆಗೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದಿವೆ ಕೇವಲ ನಗರಗಳು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಜನೌಷಧ ಕೇಂದ್ರಗಳು ತೆರೆದಿರುವುದರಿಂದ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಮತ್ತು ಮಧ್ಯಮ ಆದಾಯದ ಗುಂಪುಗಳ ಮಹಿಳೆಯರಿಗೆ ವರದಾನವಾಗಿದೆ ಈ ಮೂಲಕ ಮಹಿಳೆಯರ ಆರೋಗ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸ್ಥಿರವಾಗಿದೆ ಅವಲೋಕನ ಕೇಳಿದಿರಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್
1: ಆಕಾಶವಾಣಿ ಭದ್ರಾವತಿ ಇದೊಂದು ಪ್ರಕಟಣೆ ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಿದ್ದು, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ತಿರಸ್ಕೃತಗೊಂಡು ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಹಿಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತಹ ಮತ್ತು 2026-27 ಸಾಲಿನ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ವೆಬ್ಸೈಟ್ ಪ್ರೀಮೆಟ್ರಿಕ್ ಅಪ್ಲಿಕೇಶನ್ ಸಬ್ಮಿಷನ್ URL http://ssp.postmetric.karnataka.gov.in SSPPRE ನಲ್ಲಿ ಜೂನ್ ಇದೇ ಬರುವ 30ರ ಒಳಗಾಗಿ ಸಲ್ಲಿಸಬಹುದಾಗಿದ್ದು, ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾನಗರ BH ರಸ್ತೆ ಶಿವಮೊಗ್ಗ ಇಲ್ಲಿ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಸಮಯ 6:37 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿ ವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆಯದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈರುತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ

0: ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಗೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ

0: ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು, ಆಕಾಶವಾಣಿ ಭದ್ರಾವತಿ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ರೈತ ಬಾಂಧವರೇ, ಇದೀಗ ಜೀತ ಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸೋಣ, ಬನ್ನಿ.
6: ಆತ್ಮೀಯ ಕೇಳುಗರೆ, ಇವತ್ತು ನನ್ನ ಜೊತೆ ವಕೀಲರಾದ ಹಾಗೂ ವಿಕಸನ ಸಂಸ್ಥೆಯ ತರೀಕೆರೆಯ ಸಿಇಒ

0: ಜೊತೆಗೆ ಏನಂತಂದ್ರೆ ಮಹಿಳಾ ಕಾನೂನು ಕುರಿತು ಕೂಡ ಇವರು ತಮ್ಮದೇ ಆದ ಒಂದು ರೀತಿಯಲ್ಲಿ ಸಂಸ್ಥೆ ಮುಖಾಂತರ ಇಲಾಖೆ ಜೊತೆಗೆ ಸೇರ್ಬಿಟ್ಟು ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಜೀತ ಕಾರ್ಮಿಕ ಪದ್ಧತಿ ಕುರಿತು ಇದರ ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಜೊತೆ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಮತ್ತು ಶಿವಮೊಗ್ಗ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಹೇಳಿ, ಈ ವೃತ್ತಿಗೆ ಬರೋಕೆ ಏನು ನಿಮಗೆ ಕಾರಣ ಆಯ್ತು, ಪ್ರೇರಣೆ ಅಂತ ಒಂದು ಸಂಕ್ಷಿಪ್ತ ಮಾಹಿತಿಯೊಂದಿಗೆ?
1: ನಮ್ಮ ತಂದೆಯವರು ಆಕ್ಚುಲಿ ವಿಕಾಸನ ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ಸೊ ನಾನು ಹುಟ್ಟಿದಾಗಿನಿಂದ ಒಂದು ಸಮಾಜ ಸೇವೆ ಅನ್ನೋದು
0: ಲೇಬಲ್ಲೇ ತಗೊಂಡ್ ಬಂದಿದ್ದೀರಾ ನೀವು?
1: ಸೊ ಹಾಗೇನೆ ಚಿಕ್ಕ ವಯಸ್ಸಿನಿಂದನು ನಾನು ಸಮಾಜ ಸೇವೆಯಲ್ಲಿ ಹಲವಾರು ಕೆಲಸಗಳಲ್ಲಿ ಕ್ಷೇತ್ರಗಳಲ್ಲಿ ನಮ್ಮ ಅಪ್ಪಾಜಿ ಜೊತೆ ಹೋಗ್ತಾ ಬೆಳೆದಂತದ್ದು. ತದನಂತರ ನಾನು MSW ಅನ್ನ ಬೆಂಗಳೂರಲ್ಲಿ ಮಾಡಿದೆ. ಅಲ್ಲಿ ನನ್ನ ಒಂದು ಲೈಫ್ ಟರ್ನಿಂಗ್ ಅಂತ ಹೇಳ್ಬೋದು. ನಮ್ಮ ಲೆಕ್ಚರರ್ಸ್ ಸಮಾಜ ಸೇವೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತುಂಬಾ ಆಳವಾಗಿ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟು ನಮ್ಮನ್ನ ಒಂದು ಬ್ರಾಡನ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೆಳೆಸಿದ್ರು. ತದನಂತರ ನಾನು ಪೊಲೀಸ್ ಕಮಿಷನರ್ ಆಫೀಸ್ ಬೆಂಗಳೂರಲ್ಲಿ ಒಂದು ವರ್ಷ ಕೆಲಸವನ್ನ ಮಾಡಿದೆ. ಅಲ್ಲಿ ನಾನು ಮಹಿಳಾ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ, ನಾನು ಆಕ್ಚುಲಿ ಮಕ್ಕಳ ಸಹಾಯವಾಣಿಯಲ್ಲಿ ಆಪ್ತ ಸಮಾಲೋಚಕರಾಗಿ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ನಾನು ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳಾಗಿರ್ಬೋದು, ಕೌಟುಂಬಿಕ ಕಲಹಗಳಾಗಿರ್ಬೋದು, ಪ್ರೀ ಮ್ಯಾರಿಟಲ್ ಮ್ಯಾರೇಜ್ ಇಶ್ಯೂಸ್ ಆಗಿರ್ಬೋದು, ಆ ಪೋಸ್ಟ್ ಮ್ಯಾರೇಜ್ ಇಶ್ಯೂಸ್ ಆಗಿರ್ಬೋದು, ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು, ಅಲ್ಲಿ ನಾನು ರೆಸ್ಕ್ಯೂ ಆಪರೇಷನ್. ಸೊ ಹೀಗೆ ನನ್ನ ಲೈಫ್ ಅನ್ನ, ನನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ತದನಂತರ ನಾನೀಗ ಬೌಂಡೆಡ್ ಲೇಬರ್ ಇಶ್ಯೂ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಜೀತ ಕಾರ್ಮಿಕ ಪದ್ಧತಿ ಬಗ್ಗೆ ಆಗಿರ್ಬೋದು, ಮಹಿಳಾ ಹಕ್ಕುಗಳಾಗಿರ್ಬೋದು, ಗಾರ್ಮೆಂಟ್ಸ್ ಅಲ್ಲಿ ಇರುವಂತಹ ಫ್ಯಾಕ್ಟರಿಯ ಹಕ್ಕುಗಳ ಬಗ್ಗೆ ಆಗಿರ್ಬೋದು, ಫ್ಯಾಕ್ಟರಿಯಲ್ಲಿ ಯಾವ ರೀತಿಯ ಸೌಲಭ್ಯಗಳು ಇರಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಸೊ ಹೀಗೆ ನನ್ನ ಪ್ರಯಾಣ ಸ್ಟಾರ್ಟ್ ಆಗಿ ಇವತ್ತು ಈ ಪ್ರೊಫೆಷನ್ ನ ತುಂಬಾ ಪ್ರೀತಿಯಿಂದ ಅಪ್ಪುಗೆಯಿಂದ ಕೆಲಸ ಮಾಡ್ತಾ
0: ಇದ್ದೀರಾ.
1: ಸೊ ಈಗ ನನ್ನ ಪ್ರೊಫೆಷನ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು. ವಕೀಲರಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ 4 ವರ್ಷ ಆಯ್ತು. ಸೊ ಹಾಗೆ ನನ್ನ ಈ ಚಿಕ್ಕ ಪ್ರಯಾಣ.
0: ಈಗ ನಾವು ಮುಖ್ಯ ವಿಷಯಕ್ಕೆ ಬಂದ್ರೆ, ಅಂದ್ರೆ ಜೀತ ಕಾರ್ಮಿಕ ಪದ್ಧತಿ, ಈ ವಿಚಾರವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿರಿ? ಈ ಒಂದು ಜಿಲ್ಲೆಯ ಪ್ರಭಾವದಿಂದನೋ, ಇಲ್ಲ ಈಗ ತಾವು ಹೇಳ್ತಾ ಇದ್ರಿ ಅಪ್ಪಾಜಿ ವಿಕಾಸನ ಸಂಸ್ಥೆನ ಹುಟ್ಟಾಕಿದ್ರು, ಸಮಾಜ ಸೇವೆನೆ ಮಾಡ್ಕೊಂತ ಬಂದ್ರು, ಆ ಒಂದು ನೆರಳಲ್ಲಿ ನೀವು ಮುಂದುವರೆದಿದ್ದೀರಾ. ಸೊ ಇದು ನಿಮ್ಗೆ ಪ್ರೇರಣೆ ಸಿಕ್ತೋ, ಇಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಅಂದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಅಡಿಕೆ ತೋಟ ಆಗಿರ್ಲಿ, ಕಾಫಿ ತೋಟ ಆಗಿರ್ಲಿ, ಅಥವಾ ಏನು ಟೀ ತೋಟ ಆಗಿರ್ಲಿ, ಇಲ್ಲಿ ಸುಮಾರು ಈ ಒಂದು ಪದ್ಧತಿ ಜಾಸ್ತಿ ಕಾಣ್ತಕ್ಕಂಥದ್ದು. ಸೊ ಅದರ ಒಂದು ಪ್ರಭಾವದಿಂದ ನೀವು ಈ ವಿಚಾರಕ್ಕೆ ಬಂದ್ರೆ ಹೇಗೆ ಅನ್ನೋದು?
1: ಜೀತ ಕಾರ್ಮಿಕ ಪದ್ಧತಿ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ನಮ್ಮ ಈ ಜೀತ ಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಬಂದು 50 ವರ್ಷ ಆಗ್ತಾ ಇದೆ ಈ ವರ್ಷಕ್ಕೆ. ಸೊ ಅದು ಜೀತ ಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಬಂದಿದ್ದು 1976. ಸೊ ಈ ವರ್ಷ 2026 50 ವರ್ಷ ಸಮಸ್ತವಾಗಿ ಸಂಪೂರ್ಣಗೊಳ್ತಾ ಇದೆ. ಆದ್ರೂ ಕೂಡ ಇವತ್ತಿಗೂ ಜೀತ ಕಾರ್ಮಿಕರು ಇದ್ದಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ನಂಬಲ್ಲ. ಈಗ ಜೀತ ಕಾರ್ಮಿಕರು ಅಂತ ಹೇಳಿದ ತಕ್ಷಣನೇ ಎಲ್ಲರ ತಲೆಯಲ್ಲಿ ಬರುವಂತ ಒಂದು ಇಮ್ಯಾಜಿನೇಷನ್ ಏನು ಅಂದ್ರೆ KGF ಮೂವಿಯಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ಮಾತ್ರ ಬರುತ್ತೆ ಹೊರತು, ಅಲ್ಲದೆ ಆ ಜೀತ ಕಾರ್ಮಿಕ ಪದ್ಧತಿಯಲ್ಲಿರುವಂತಹ ವಿವಿಧ ರೂಪುರೇಷೆಗಳು ಯಾರಿಗೂ ಅರ್ಥ ಆಗುದಿಲ್ಲ. ಮುಖ್ಯವಾಗಿ ನಾವು ಹೇಳಲಿಕ್ಕೆ ಹೋಗ್ಬೇಕು ಅಂದ್ರೆ, ನಮ್ಮ ಈ ಒಂದು ಯೋಜನೆಯಲ್ಲಿ ನಾವು ಅಧಿಕಾರಿಗಳನ್ನ ಕೂಡ ಸಬಲೀಕರಣ ಮಾಡ್ತಾ ಇದೀವಿ. ಯಾಕಂದ್ರೆ ಜೀತ ಕಾರ್ಮಿಕರು ಅಂತ ಪರಿಗಣಿಸುವುದು ಯಾವ ಒಂದು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಪರಿಗಣಿಸಬೇಕು ಅನ್ನೋದು ಕೂಡ ಇವತ್ತಿಗೂ ನಮ್ಗೆ ಗೊತ್ತಿಲ್ಲ. ಸೊ ಮೊದಲು ಜೀತ ಕಾರ್ಮಿಕರು ಅಂತ ಹೇಳುವಾಗ ನಾವು ಬರೀ ಕೃಷಿ ರಂಗದಲ್ಲಿ ಇದ್ರು ಅಂತ ಹೇಳಿ ನಾವು ಅದನ್ನ ಕಂಡು ಬರ್ತಾ ಇದ್ವಿ. ಏನಂದ್ರೆ ಕೃಷಿಗೆ ಬರ್ತಾ ಇದ್ರು, ಅಜ್ಜ ಸಾಲ ತಗೊಳ್ತಾ ಇದ್ರು. ಸೊ ತಲೆಮೊರದಿಂದ ಅವರು ಅಲ್ಲೇನೆ ಜೀತಕ್ಕೆ ಅಂತ ಇರುವಂತದ್ದು. ಆದ್ರೆ ಇವತ್ತಿನ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಬರೀ ಒಂದು ಕೃಷಿ ಒಂದು ಕೇಂದ್ರದಲ್ಲಿ ಮಾತ್ರ ಇಲ್ಲ, ಇದು
0: ಹಲವಾರು
1: ವ್ಯಾಪ್ತಿಗಳಲ್ಲೂ ಕೂಡ ಇದಾಗಿದೆ. ಸೊ ರೀಸೆಂಟ್ ಆಗಿ ನಾವು ಬಾಗಲಕೋಟೆಯಲ್ಲಿ ಒಂದು ರೆಸ್ಕ್ಯೂ ಅನ್ನ ಮಾಡಿದ್ವಿ. ಸೊ ಅಲ್ಲಿ ಹೇಗಾಗಿದೆ ಅಂದ್ರೆ, ರೋಡ್ ಸೈಡ್ ಅಲ್ಲಿ ಇರುವಂತಹ ಜ್ಯೂಸ್ ಮಾಡ್ತಾರಲ್ಲ, ಅವರು ಕೂಡ ಟ್ರಾಫಿಕ್ಡ್ ಬಾಂಡೆಡ್ ಲೇಬರ್ಸ್. ಸೊ ಈ ಒಂದು ನಮ್ಮ ಮುಖಕ್ಕೆ ಹೇಗೆ ಕಾಣುತ್ತೆ, ಹೊರ ಪ್ರಪಂಚಕ್ಕೆ ಅವರು ಜೀತ ಕಾರ್ಮಿಕರು ಅಂತ
0: ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಕಾಣಿಸುತ್ತೆ.
1: ಹೌದು, ಆದ್ರೆ ಅವರು ಒಬ್ಬ ಟ್ರಾಫಿಕ್ ಆಗಿರುವಂತ ಅಂದ್ರೆ ಅವರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಲೇಬರ್ ಗೋಸ್ಕರ ಅವರನ್ನ ಟ್ರಾಫಿಕ್ ಮಾಡಿರ್ತಾರೆ, ಅವರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಬಂದಿರ್ತಾರೆ, ಅವರಿಗೆ ಕಮ್ಮಿ ವೇತನವನ್ನ ಕೊಟ್ಟು ಈ ತರ. ಜೀತ ಕಾರ್ಮಿಕ ಪದ್ಧತಿ ಬಗ್ಗೆ ಇನ್ನು ಹೆಚ್ಚಾಗಿ ಮಾತಾಡುವಾಗ ಜೀತ ಕಾರ್ಮಿಕ ಪದ್ಧತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಸರ್.
0: ಹೇಳಿ, ಈಗ ಸಾಮಾನ್ಯವಾಗಿ ನಾವು ಹೇಳುವುದಾದ್ರೆ ಸಾಮಾನ್ಯ ರೈತನಿಗೆ

0: ಆಗಿರ್ಲಿ ಅಥವಾ ಸಾಮಾನ್ಯ ಜನರಿಗೆ ಜೀತ ಕಾರ್ಮಿಕ ಪದ್ಧತಿ ಅಂತ ಹೇಗೆ ಅರ್ಥ ಮಾಡಿಸ್ತೀರಿ ನೀವು?
1: ಓಕೆ, ಸೊ ಜೀತ ಕಾರ್ಮಿಕ ಪದ್ಧತಿ ಅಂದ್ರೆ ಅದರಲ್ಲಿ ಒಂದು 5 ಅಂಶಗಳನ್ನ ನಾವು ಮುಖ್ಯವಾಗಿ ನೋಡ್ಬೇಕಾಗತ್ತೆ. ಒಂದು, ಮುಖ್ಯವಾಗಿ ಆ ಕಾರ್ಮಿಕರು ತಮ್ಮ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದಾರ ಅನ್ನೋದನ್ನ ಫಸ್ಟ್ ನೋಡ್ಬೇಕಾಗತ್ತೆ. ಸ್ವಾತಂತ್ರ್ಯ ಅಂತ ಹೇಳಿದ ತಕ್ಷಣನೇ ಅದರಲ್ಲಿ 2-3 ತರ ಬರುತ್ತೆ. ಒಂದು ಸ್ವಾತಂತ್ರ್ಯ ಯಾವುದು ಅಂದ್ರೆ ಬೇರೆ ಒಂದು ಜಾಗಕ್ಕೆ ಹೋಗಿ ಕೆಲಸ ಮಾಡಕ್ಕೆ ಆಗದೆ ಇರುವಂತಹ ಸ್ವಾತಂತ್ರ್ಯ, ನನಗೆ ಇಷ್ಟ ಇರುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಇರುವಂತಹ ಅವಕಾಶವನ್ನ ಅವರು ಕಳ್ಕೊಳ್ತಾರೆ. ನೆಕ್ಸ್ಟ್ ಅದರಲ್ಲಿ ಏನ್ ಬರತ್ತೆ ಅಂದ್ರೆ ಅವರು ಒಂದು ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕಿರುವಂತಹ ಸ್ವಾತಂತ್ರ್ಯವನ್ನ ಕಳ್ಕೊಳ್ತಾರೆ. ಏನು ನಾವು ಟ್ರೇಡ್ ಅಂತ ಏನ್ ಹೇಳ್ತೀವಲ್ಲ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂತ ಹೇಳ್ತೀವಿ ಅಲ್ಲ, ಸ್ವಂತ ಉದ್ಯೋಗವನ್ನ ಮಾಡ್ಲಿಕ್ಕಿರುವಂತಹ ಸ್ವಾತಂತ್ರ್ಯವನ್ನ ಕಳ್ಕೊಳ್ತಾರೆ. ಹಾಗೆ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕಿರುವಂತಹ ಸ್ವಾತಂತ್ರ್ಯವನ್ನ ಕಳ್ಕೊಳ್ತಾರೆ. ಇನ್ನೊಂದು ಸ್ವಾತಂತ್ರ್ಯ, ಸ್ವತಂತ್ರವಾಗಿ ಓಡಾಡುವಂತಹ ಸ್ವಾತಂತ್ರ್ಯವನ್ನ ಅವರು
0: ಕಳ್ಕೊಂಡಿರ್ತಾರೆ.
1: ಸೊ ಈ ತರ ಮುಖ್ಯವಾಗಿ ಒಂದಷ್ಟು ಸ್ವತಂತ್ರ್ಯವನ್ನ ಅವರು
0: ಕಳ್ಕೊಂಡಿರ್ತಾರೆ.
1: ಫ್ರೀಡಮ್ ಅಂತ ನಾವ್ ಏನ್ ಮಾತಾಡ್ತೀವಿ, ರೈಟ್ ಟು ಫ್ರೀಡಮ್ ಅನ್ನೋದನ್ನ ನಮ್ಮ ಸಂವಿಧಾನ ನಮಗೇನ್ ಕೊಟ್ಟಿದೆ ಅದರದ ವಿಶ್ಲೇಷಣೆಯಲ್ಲಿ ಬರುವಂತಹ ರೈಟ್ ಟು ಫ್ರೀಡಮ್ ಅನ್ನ ಅವರು ಮೊಟ್ಟ ಮೊದಲನೇದಾಗಿ ಕಳ್ಕೊಳ್ತಾರೆ. ತದನಂತರ ಏನಾಗತ್ತೆ ಅಂದ್ರೆ ಏನು ಮಿನಿಮಮ್ ವೇಜಸ್ ಅನ್ನೋದನ್ನ ಏನ್ ಹೇಳ್ತೀವಲ್ಲ, ಬೇಸಿಕ್ ವೇಜಸ್, ಅದನ್ನ ಅವ್ರಿಗೆ ಸೂಕ್ತ ಸಮಯಕ್ಕೆ ಅವ್ರಿಗೆ ಕೊಡ್ತಾ ಇರೋದಿಲ್ಲ. ಏನು ಈಗ ನಮ್ಮಲ್ಲಿ ಈಗ ಮೊನ್ನೆಯಷ್ಟೇ ಒಂದು ಕೇಸ್ ಬಂತು. ಆ ಕೇಸ್ ಅಲ್ಲಿ ಹೇಗಿದೆ ಅಂದ್ರೆ ಒಂದು ದಿನದ ಕೂಲಿ ಬರೀ 100 ರೂಪಾಯಿ. ಈಗ ಹಾಲಿಂದ ಮೊಸರಿಂದ ಹಿಡಿದು ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ, ಬೇಳೆಕಾಳುಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು, ಅದನ್ನ ಅವರು ಕಳ್ಕೊಳ್ತಾರೆ. ಸೊ ಹಾಗೆ ಅವರಿಗೆ ಮಿನಿಮಮ್ ವೇಜಸ್ ಅಂತ ಹೇಳ್ತೀವಲ್ಲ ಅದನ್ನ ಅವ್ರ ಕಡೆಯಿಂದ ಕಿತ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇನ್ನೊಂದು ಏನು ಅಂದ್ರೆ ಮುಂಗಡ ಹಣವನ್ನ ತಗೊಂಡಿರ್ತಾರೆ.
0: ಹೌದು, ಯಾವುದೋ ಒಂದು ಅವ್ರ ಕಷ್ಟಕ್ಕೆ ಅಥವಾ ಯಾವುದೋ ಒಂದು ತುರ್ತು ಸಮಯದಲ್ಲಿ ತಗೊಂಡಿರ್ತಾರೆ.
1: ಹೌದು, ಅನಿವಾರ್ಯ
0: ಪರಿಸ್ಥಿತಿ.
1: ಫಾರ್ ಎಕ್ಸಾಂಪಲ್, ಮನೇಲಿ ಯಾರಿಗೋ ಹುಷಾರಿರಲ್ಲ, ಅರ್ಜೆಂಟ್ ಆಗಿ ಒಂದು 30,000 ಬೇಕಾಗಿರುತ್ತೆ. ಆ 30,000 30 ವರ್ಷಗಳ ಕಾಲ ತನಕ ಅವರು ತೀರಿಸುವಂತ ಒಂದು ಪದ್ಧತಿ ಬಂದಿದೆ.
0: ಸೊ
1: ಇದನ್ನ ನಾವು ಜೀತ ಕಾರ್ಮಿಕ ಪದ್ಧತಿ ಅಂತ.
0: ಯಾಕಂದ್ರೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸ್ಬಿಟ್ಟು ಅದರಲ್ಲೇ ಅವನು ಸುತ್ತಾಡಬೇಕು.
1: ಹೌದು,
0: ಆ ತರ ಮಾಡ್ತಾರೆ.
1: ಹೌದು,
0: ಆ ಒಂದು ಬಲೆಯಿಂದ ಹೊರಗೆ ಬರಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ.
1: ಹೌದು,
0: ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ತಾವು ಹೇಳ್ತಾ ಇದ್ರಿ ಕೃಷಿ ರಂಗದಲ್ಲಿ ಇದು ಮೊದಲಿನ ಹಿಡಿದೇ ಇದೆ. ಕೃಷಿ ರಂಗ ಅಲ್ಲದೇ ಇನ್ನು ಯಾವ ಯಾವ ಕ್ಷೇತ್ರಗಳಲ್ಲಿ ಇದರ ಒಂದು ವ್ಯಾಪ್ತಿ ಹೊಂದಿದೆ ಅಂತ ಹೇಳ್ತೀರಾ?
1: ಸೊ ಈಗ ನಾವು ಮುಖ್ಯವಾಗಿ ಜೀತ ಕಾರ್ಮಿಕರು ಅಂತ ಹೇಳುವಾಗ ನಾವು ಕೃಷಿ ರಂಗದಲ್ಲಿ ನೋಡ್ತಾ ಇದ್ದೀವಿ.
0: ಹೌದು,
1: ಸೊ ಈಗ ಕೃಷಿ ರಂಗ ಬಿಟ್ಟು ಈಗ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಸಣ್ಣ
0: ಬೀಡಿ ಕಟ್ಟೋದಾಗಿರ್ಲಿ,
1: ಅಗರಬತ್ತಿ ಮಾಡೋದಾಗಿರ್ಬೋದು, ಆಮೇಲೆ ಇಟ್ಕೆ
0: ಫ್ಯಾಕ್ಟರಿಯಲ್ಲಿ ಗೋಡಂಬಿ ಸಂಸ್ಕರಣೆ
1: ಅಲ್ಲಿ ಇರ್ಬೋದು, ತದನಂತರ ನಮ್ಮ ನರ್ಸರಿಯಲ್ಲಿ ಕೂಡ ಜೀತ ಕಾರ್ಮಿಕರನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಂದು ಇದರಲ್ಲಿ. ಆಮೇಲೆ ಕೃಷಿ ರಂಗದಲ್ಲಿ ಅಂತ ಹೇಳಿದ ತಕ್ಷಣನೇ ಬರೀ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಅಷ್ಟೇ, ಬಟ್ ಅದರಲ್ಲಿ ಮೇನ್ಲಿ ಈ ಗಾರ್ಡನ್ಸ್ ಮಾಡ್ತಾರೆ, ಫ್ಲವರಿಂಗ್ ಗಾರ್ಡನ್ಸ್ ಮಾಡಿರ್ತಾರೆ. ಮುಖ್ಯವಾಗಿ ಈ ರೋಸ್ ಗಳನ್ನ ಕೀಳಲಿಕ್ಕೆ ಇರುವಂತಹ ಒಂದು ಗಾರ್ಡನ್ ಗಳಲ್ಲಿ ಕೂಡ ಮಕ್ಕಳು ಜೀತ ಕಾರ್ಮಿಕರನ್ನ ಕೂಡ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ನಾನೀಗ ಜೀತ ಕಾರ್ಮಿಕರು ಅಂತ ಮಾತಾಡುವಾಗ ಬರೀ ಪುರುಷರು ಮತ್ತೆ ಮಹಿಳೆಯರ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಅದರಲ್ಲಿ
0: ಮಕ್ಕಳು
1: ಕೂಡ ಇದ್ದಾರೆ. ಸೊ ಚೈಲ್ಡ್ ಲೇಬರ್ ವಿತ್ ಬಾಂಡೇಜ್ ಅನ್ನೋದು ಕೂಡ ಈ ಒಂದು ಇದರಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಗ್ತಾ ಇದೆ. ಸೊ ಅದ್ ಬಿಟ್ಟು ಜ್ಯೂಸ್ ಮಾಡುವಂತಹ ಶಾಪ್ ಆಗಿರ್ಬೋದು, ಗ್ಯಾರೇಜ್ ಗಳಾಗಿರ್ಬೋದು, ಪಾನಿಪುರಿ ಶಾಪ್ ಗಳಾಗಿರ್ಬೋದು. ಸೊ ಈ ಎಲ್ಲಾ ರಂಗದಲ್ಲೂ ನಮ್ಗೆ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಇನ್ನು ಅಡ್ವಾನ್ಸ್ಡ್ ಆಗಿ ನಾವು ನೋಡ್ಬೇಕು ಅಂದ್ರೆ ಡೊಮೆಸ್ಟಿಕ್ ಲೇಬರ್ಸ್ ಅಂದ್ರೆ ರೆಗ್ಯುಲರ್ ಆಗಿ ಕೆಲಸ ಮಾಡ್ಲಿಕ್ಕೆ ಮನೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಸೊ ಅವರಲ್ಲಿ ಕೂಡ ನಾವು ಜೀತ ಕಾರ್ಮಿಕರನ್ನ ನೋಡ್ತಾ ಇದೀವಿ. ಹೋಮ್ ಸ್ಟೇಸ್ ಗಳಾಗಿರ್ಬೋದು, ಆಮೇಲೆ ಎಸ್ಟೇಟ್ ಗಳಾಗಿರ್ಬೋದು, ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು. ಸೊ ಇಲ್ಲಿ ಕೂಡ ಫ್ಯಾಕ್ಟ್ರಿಗಳಲ್ಲಿ ನಾವು ಹೇಳಲಿಕ್ಕೆ ಸಿಗುವಾಗ ಮುಖ್ಯವಾಗಿ ಮೈಗ್ರೇಟೆಡ್ ಬಾಂಡೆಡ್ ಲೇಬರ್ಸ್ ತುಂಬಾ ಜನ
0: ಇರ್ತಾರೆ.
1: ನಮ್ಮ ಕೃಷಿ ರಂಗದಲ್ಲೂ ಕೂಡ ಈಗ ಮೈಗ್ರೇಟೆಡ್ ಬಾಂಡೆಡ್ ಲೇಬರ್ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಅಷ್ಟು ಈಸಿಯಾಗಿ ನಮ್ಗೆ ತೋಟದ ಕೆಲಸಕ್ಕೆ
0: ಸಿಗೋದಿಲ್ಲ.
1: ಈಗ ಏನಂದ್ರೆ
0: ಅವ್ರು ಕೊಡ್ತಕ್ಕಂತ ಒಂದು ಸಂಬಳ ಕೂಲಿಗೆ ನಮ್ಮ ಜನ ಒಪ್ಪೋದಿಲ್ಲ.
1: ಸೊ ಹಾಗಾಗಿ ಏನ್ ಮಾಡ್ತಾರೆ, ಈ ಬಿಹಾರ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಅಸ್ಸಾಂ ಇರ್ಬೋದು, ಒರಿಸ್ಸಾ ಇರ್ಬೋದು, ಜಾರ್ಖಂಡ್, ಉತ್ತರ ಪ್ರದೇಶ್, ಈ ಭಾಗದಿಂದ ಒಂದಷ್ಟು ಜನ ಕೆಲಸವನ್ನ ಹುಡ್ಕೊಂಡು ಈ ಕಡೆ ಬರ್ತಾರೆ. ಒಂದು ಸತಿ ಬಂದವರು ಅದೊಂದು ಲೂಪ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಸಿಕ್ಕಾಕೊಂಡು ಅವರು ಅದ್ರಲ್ಲೇನೇನೆ ಒಂದು ಜೀತರಾಗಿ ಜೀತ ಒಂದು ಬಲಿಗೆ ಒಂದು ಬಲಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಅವ್ರು ಶಿಫ್ಟ್ ಆಗ್ತಾ ಇರ್ತಾರೆ.
0: ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ, ಇಲ್ಲ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ.
1: ಇದು ಬರೀ ನಾವು ಬರೀ ನಾರ್ತ್ ಇಂಡಿಯಾದಿಂದ ಬರ್ತಾ ಇದಾರೆ ಅಂತ ಅಲ್ಲ, ಇದೇ ಪಕ್ಕದಲ್ಲಿರುವಂತ ತಮಿಳ್ನಾಡಿಂದ ಬರ್ತಾ ಇದಾರೆ, ಕೇರಳ

0: ಈಗ ರೀಸೆಂಟ್ ಆಗಿ ಒಂದು 18 ಜನ ಕಾರ್ಮಿಕರನ್ನ ಬಿಡುಗಡೆ ಮಾಡಿದ್ವಿ ನಾವು ಹಾಸನಲ್ಲಿ. ಅದರಲ್ಲಿ ನಮಗೆ ಕೇರಳದಿಂದ ಇದ್ದಾರೆ, ಜಾರ್ಖಂಡ್ ಇಂದ ಇದ್ದಾರೆ, ಉತ್ತರ ಪ್ರದೇಶದಿಂದ ಇದ್ದಾರೆ, ಒರಿಸ್ಸಾದಿಂದ ಇದ್ದಾರೆ, ನಮ್ಮ ಬಾಗಲಕೋಟೆಯಿಂದ, ಬೆಳಗಾವಿಯಿಂದ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ಒಂದು ಇದರಲ್ಲಿ ಸಿಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ.
1: ಈಗ ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾಯ್ದೆ 1976 ಈ ಕುರಿತು ಒಂದ್ ಸ್ವಲ್ಪ ಹೇಳ್ತೀರಾ?
0: ಓಕೆ. ಸೊ ಈ ಜೀತ ಕಾರ್ಮಿಕ ಪದ್ಧತಿ 1976 ಅನ್ನೋದು ಬಂದು ಈಗ 50 ವರ್ಷ ಆಯ್ತು, ನಾನು ಅದೇ ಹೇಳಿದೆನಲ್ಲ. ಸೊ 50 ವರ್ಷ ಆದ್ರೂ ಕೂಡ ಈ ಪದ್ಧತಿ ಏನು, ಜೀತ ಕಾರ್ಮಿಕ ನಿರ್ಮೂಲನಾ ಕಾಯ್ದೆ ಇದೆ, ಆ ಕಾಯ್ದೆ ಬಗ್ಗೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಈ ತರ ಒಂದು ಕಾಯ್ದೆ ಇದೆ, ಈ ಕಾಯ್ದೆ ಅಡಿಯಲ್ಲಿ ನಮಗೆ ಒಂದಷ್ಟು ಸೌಲಭ್ಯಗಳಿದೆ. ಯಾವ ಯಾವ ಅಧಿಕಾರಿಗಳಿಗೆ ಈ ಒಂದು ನಿರ್ಮೂಲನಾ ಅಧಿಕಾರಿಗಳು ಅಂತ ಹೇಳಿ ಮಾಡಿದ್ದಾರೆ ಅನ್ನೋ ಬಗ್ಗೆ ಅವೇರ್ನೆಸ್ ಅನ್ನೋದು ಈ ಕಾಯ್ದೆಯಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಈ ಕಾಯ್ದೆಯಲ್ಲಿ ಒಮ್ಮೆ ಬಿಡುಗಡೆಯಾದಂತಹ ಒಬ್ಬ ವ್ಯಕ್ತಿಗೆ ಅವರ ಸಂಪೂರ್ಣ ಪುನರ್ವಸತಿ ಆಗುವವರೆಗೂ ಈ ಕಾಯ್ದೆ ಅವರನ್ನ ರಕ್ಷಣೆ ಮಾಡುತ್ತೆ.
1: ಇದ್ರ ಬಗ್ಗೆ ಅರಿವಿಲ್ಲ.
0: ತದನಂತರ ಎಲ್ಲಾ DC ಆಫೀಸಿಗೆ ಪ್ರತಿ ವರ್ಷ 10 ಲಕ್ಷ ಕಾರ್ಪಸ್ ಮನಿ ಅಂತ ಹೇಳಿ ಬಿಡುಗಡೆಯಾಗತ್ತೆ
1: ಸರ್ಕಾರದಿಂದ
0: ಪ್ರತಿ ವರ್ಷ. ಈ ಕಾರ್ಪಸ್ ಹಣ ಇದುವರೆಗೂ ಎಷ್ಟೋ ಜಿಲ್ಲಾಡಳಿತದಲ್ಲಿ ಬಳಕೆನೇ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಜೀತ ಕಾರ್ಮಿಕರು ಇಲ್ವೇ ಇಲ್ಲ
1: ಅಂತ ವರದಿ ಕೊಡ್ತಾರೆ.
0: ವರದಿಯನ್ನ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವ ರಂಗದಲ್ಲಿ ಜೀತ ಕಾರ್ಮಿಕರು ಇದ್ದಾರೆ ಅಂತ ಹೇಳಿ. ಸೊ ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿ, ಈಗ ಚೈಲ್ಡ್ ಲೇಬರ್ ಅನ್ನ ರೆಸ್ಕ್ಯೂ ಮಾಡ್ತಾ ಇದಾರೆ. ಬಟ್ ಚೈಲ್ಡ್ ಲೇಬರ್ ನ ರೆಸ್ಕ್ಯೂ ಮಾಡುವಾಗ ಅದರಲ್ಲಿ ಜೀತ ಕಾರ್ಮಿಕ ಎಲಿಮೆಂಟ್ಸ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಅದು ಬರೀ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆಕ್ಟ್ ಅಂಡರ್ ಅಲ್ಲಿ ಮಾತ್ರ ಹೋಗ್ತಾ ಇದೆ ಹೊರತು ಬಾಂಡೆಡ್ ಲೇಬರ್ ಪ್ರೊಹಿಬಿಷನ್ ಆಕ್ಟ್ ಅಂಡರ್ ಅಲ್ಲಿ ಬರ್ತಾನೆ ಇಲ್ಲ. ಹಾಗೇನೆ ಲೇಬರ್ ಇಶ್ಯೂಸ್ ಅಂತ ಬಂದಾಗ ಒಂದೇ ಅಟ್ರಾಸಿಟಿ, SC/ST ಕೇಸ್ ಬಂತು ಅಂದ್ರೆ ಅದರಲ್ಲಿ ಅಟ್ರಾಸಿಟಿ ವಿತ್ ಲೇಬರ್ ಇಶ್ಯೂಸ್ ಅಂತ ಹೇಳಿ ಬರ್ತಾ ಇದೆ ಹೊರತು ಬಾಂಡೆಡ್ ಲೇಬರ್ ಆಕ್ಟ್ ಅಡಿಯಲ್ಲಿ ಅವರನ್ನ ತಗೊಂಡ್ ಬರ್ತಾ ಇಲ್ಲ.
1: ಸೊ ಈಗ ಅದನ್ನ ಮುಚ್ಚೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ?
0: ಮುಚ್ಚೋಕೆ ಪ್ರಯತ್ನ ಅಂತ ಹೇಳಲ್ಲ, ಅರಿವಿನ ಒಂದು ಕೊರತೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ವ್ಯಾಪಕವಾಗಿ ಎಲ್ಲೂ ಮಾತಾಡಿಲ್ಲ. ಜೀತ ಕಾರ್ಮಿಕರು ಅಂತ ಹೇಳುವಾಗ ಎಲ್ಲರಿಗೂ ಒಂದು ತಲೆಯಲ್ಲಿದೆ, ಅವರನ್ನ ಚೈನ್ ಅಲ್ಲಿ ಕಟ್ ಹಾಕಿದ್ರೆ ಮಾತ್ರ ಜೀತ ಕಾರ್ಮಿಕರು,
1: ಕಾಲಿಗೆ ಚೈನು ಕೈಗೆ ಚೈನು ಹಾಕಿದ್ರೆ ಮಾತ್ರ
0: ಜೀತ ಕಾರ್ಮಿಕರು
1: ಅಂತ ಒಂದು.
0: ಬಟ್ ಈಗ ಈ 21ನೇ ಶತಮಾನದಲ್ಲಿ ಜೀತ ಕಾರ್ಮಿಕರು ಅನ್ನೋದು ಒಂದು ಹೊಸದಾದಂತಹ ರೂಪುರೇಷವನ್ನ ತಗೊಂಡಿದೆ. 1976 ಏನು ಈ ಕಾಯ್ದೆ ಬಂತು, ತದನಂತರ ಏನಾಗಿದೆ ಅಂತ ಹೇಳಿ ಕೈಗೆ ಚೈನ್ ಕಟ್ಟೋದನ್ನ ಮಾತ್ರ ಬಿಟ್ಟಿದ್ದಾರೆ ಹೊರತು ಬೇರೆ ಇನ್ನೆಲ್ಲ ಎಲಿಮೆಂಟ್ಸ್ ಹಾಗೆ ಉಳ್ಕೊಂಡಿದೆ. ಅಲ್ಲಿ ದೌರ್ಜನ್ಯಗಳಿದಾವೆ, ಹರಾಸ್ಮೆಂಟ್ ಇದೆ, ಅಬ್ಯೂಸಿವ್ ಲ್ಯಾಂಗ್ವೇಜ್ ಅನ್ನ ಉಪಯೋಗಿಸ್ತಾರೆ ಅವ್ರು. ಇನ್ನು ನಾವು ಹೇಳಲಿಕ್ಕೆ ತುಂಬಾ ಕಷ್ಟ ಅನ್ಸತ್ತೆ. ರೀಸೆಂಟ್ ಆಗಿ ಒಂದು ಕೇಸ್ ಅಲ್ಲಿ ನಾವು ನೋಡಿದ್ವಿ, 6 ಗಂಟೆ ಆಗೋ ಅಷ್ಟೊತ್ತಿಗೆ ಅವ್ರನ್ನ ಒಂದು ರೂಮ್ ಅಲ್ಲಿ ಕೂಡ ಹಾಕ್ತಾರೆ, ಹೊರಗಡೆ ಕಚ್ಚುವಂತ ನಾಯಿನ ಬಿಟ್ಟಿರ್ತಾರೆ. ಅದು ಕೂಡ ಒಂದು ಬಂಧನ ಅಲ್ವಾ? ಜಸ್ಟ್ ಬಿಕಾಸ್ ಅವರು ಒಂದು ಮುಂಗಡ ಹಣವನ್ನ ತಗೊಂಡಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶಕ್ಕೋಸ್ಕರ ಅವರನ್ನ ಒಂದು ರೂಮ್ ಅಲ್ಲಿ ಕೂಡ ಹಾಕೋದು ಎಷ್ಟು ಸರಿ ಅನ್ನೋದನ್ನ ನಾವು ರಿಫ್ಲೆಕ್ಟ್ ಮಾಡ್ಬೇಕು. ಬರೀ ಅವರನ್ನ ಕೈಗೆ ಕಾಲಿಗೆ ಚೈನ್ ಹಾಕಿದ ತಕ್ಷಣನೇ ಅವರು ಜೀತ ಕಾರ್ಮಿಕರಾಗಲ್ಲ. ಒಬ್ಬ ಮನುಷ್ಯನನ್ನ ಅವನ ಸ್ವಾತಂತ್ರ್ಯವನ್ನ ಕಿತ್ಕೊಂಡು, ಅವನ ಹಕ್ಕುಗಳನ್ನ ಕಿತ್ಕೊಂಡು ಅವನನ್ನ ಒಂದು ಬಂಧನದಲ್ಲಿ ಇಟ್ಕೊಳ್ಳೋದು ಕೂಡ ಒಂದು ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.
1: ಈಗ ಈ ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆಯಲ್ಲಿ ಯಾವ ಯಾವ ಇಲಾಖೆಗಳು ತೊಡಗಿಸಿಕೊಂಡಿದ್ದಾವೆ ಅಂತ ಹೇಳ್ತೀರಾ ಮೇಡಮ್?
0: ಈಗ ನಾವು ಜೀತ ಕಾರ್ಮಿಕ ಪದ್ಧತಿಯಲ್ಲಿ ನಾವು ಪ್ರೊಹಿಬಿಷನ್ ಆಫೀಸರ್ಸ್ ಅಂತ ಹೇಳಿ ನಾವು ಕರಿತೀವಿ. 52 ಪ್ರೊಹಿಬಿಷನ್ ಆಫೀಸರ್ಗಳನ್ನ ನಿರ್ಮೂಲನಾ ಅಧಿಕಾರಿಗಳು ಅಂತ ಹೇಳಿ ಕರ್ನಾಟಕ ಸರ್ಕಾರದಿಂದ ನೇಮಕವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ 15 ವಿವಿಧ ಇಲಾಖೆಗಳನ್ನ ಕೂಡ ಈ ಒಂದು ಕಾಯ್ದೆ ಅಡಿಯಲ್ಲಿ ಸೇರಿಸಿದ್ದಾರೆ. ಯಾವ ಯಾವ್ದು ಇಲಾಖೆಗಳು ಅಂತ ಹೇಳಲಿಕ್ಕೆ ಹೋದ್ರೆ ಸ್ಟಾರ್ಟಿಂಗ್ ಫ್ರಮ್ ಕಂದಾಯ ಇಲಾಖೆಯಿಂದ ಸ್ಟಾರ್ಟ್ ಆಗತ್ತೆ. ಸೊ ಕಂದಾಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆಗಳಾಗಿರ್ಬೋದು, ನಾವೇನು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಲ್ಲ, ಗ್ರಾಮ ಪಂಚಾಯತ್ಗಳು ಅಂತ ಹೇಳ್ತೀವಲ್ಲ, ಅವ್ರದೇ ಮುಖ್ಯವಾದ ಕೆಲಸ ಇರುವಂತದ್ದು. ಸೊ ರಿಹ್ಯಾಬಿಲಿಟೇಷನ್ ಪುನರ್ವಸತಿಯ ಸಂಪೂರ್ಣ ಜವಾಬ್ದಾರಿಯನ್ನ ನಮ್ಮ ಪಂಚಾಯತ್ ರಾಜ್ PDOಗಳ ಮೇಲೆ ಹಾಕಿರ್ತಾರೆ. CO ZP ಗಳ ಮೂಲಕ ಅದನ್ನ ನಮ್ಮ ಪಿಡಿಒಗಳು ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಹಾಗೇನೆ ನಗರಾಭಿವೃದ್ಧಿ ಆಗಿರ್ಬೋದು, ಮುನ್ಸಿಪಾಲಿಟಿ ಆಗಿರ್ಬೋದು, ಪೊಲೀಸ್ ಇಲಾಖೆಗಳಾಗಿರ್ಬೋದು, ಹೀಗೇನೆ ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, ಯಾಕಂದ್ರೆ ಕೃಷಿ ರಂಗದಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳಿ ಕೃಷಿ ಇಲಾಖೆ ಆಗಿರ್ಬೋದು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕೂಡ ಇದೆ. ಯಾಕಂದ್ರೆ ಒಂದಷ್ಟು ಫ್ಯಾಕ್ಟರಿಗಳಲ್ಲಿ ನಮ್ಮ ಜೀತ ಕಾರ್ಮಿಕರನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ವಾಣಿಜ್ಯ ಮತ್ತೆ ಕೈಗಾರಿಕಾ ಇಲಾಖೆಯಲ್ಲಿ ಕೂಡ ನಮ್ಮಲ್ಲಿದ್ದಾರೆ, ಮತ್ತೆ ಗಣಿಗಾರಿಕೆಯಲ್ಲಿ, ಆಮೇಲೆ ವಿಜ್ಞಾನ ಇಲಾಖೆಗಳಾಗಿರ್ಬೋದು, ಕಾರ್ಮಿಕ ಇಲಾಖೆಯಲ್ಲಿ ಆಗಿರ್ಬೋದು, ಅಲ್ಪಸಂಖ್ಯಾತರ ಇಲಾಖೆ. ಸೊ ಹೀಗೆ ಹೇಳ್ತಾ ಹೋದ್ರೆ ಒಟ್ಟು 15 ವಿವಿಧ ಇಲಾಖೆಗಳನ್ನ ಈ ಜೀತ ಕಾರ್ಮಿಕ ಪದ್ಧತಿಯ ನಿರ್ಮೂಲನ ಒಂದು ಇದರಲ್ಲಿ ತಗೊಂಡ್ ಬಂದಿದ್ದಾರೆ. ಅದ್ರ ಜೊತೆಗೆ 52 ಜನ ವಿವಿಧ ಅಧಿಕಾರಿಗಳನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ತಂದಿದ್ದಾರೆ.
1: ಈಗ ಕಾರ್ಮಿಕ ಕಲ್ಯಾಣ ಇಲಾಖೆ ಈ ಕುರಿತು ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ? ಸ್ವಯಂ ಸೇವಾ ಸಂಸ್ಥೆ ಹುಟ್ಟಾಕಿ ಅದ್ರ ಜೊತೆಗೆ ಈಗ ಕಾರ್ಮಿಕ ಇಲಾಖೆ ಇದಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳ್ತೀರಾ ಮೇಡಮ್?
0: ನಾವು ಕನ್ಫ್ಯೂಷನ್ ಆಗೋದು ಅದರಲ್ಲೇ ಸರ್. ಏನಾಗತ್ತೆ ಅಂದ್ರೆ ಜೀತ ಕಾರ್ಮಿಕರು ಅಂದಿದ ತಕ್ಷಣನೇ, ಅಲ್ಲಿ ಕಾರ್ಮಿಕರು ಬಂದಿದ ತಕ್ಷಣನೇ ಇದು ಜವಾಬ್ದಾರಿ ಕಾರ್ಮಿಕ ಇಲಾಖೆ ಇದು ಅನ್ನೋದು ನಮ್ಮ ಸಾಮಾನ್ಯ ಅರ್ಥಕ್ಕೆ ಬರುವಂತದ್ದು. ಆದ್ರೆ ನಮ್ಮ ಈ ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಮುಖ್ಯವಾಗಿ ಇರುವುದೇ ರೆವೆನ್ಯೂ ಡಿಪಾರ್ಟ್ಮೆಂಟ್,
1: ಕಂದಾಯ ಇಲಾಖೆ.
0: ಹೌದು, ಕಂದಾಯ ಇಲಾಖೆ ಡಿಸಿ ಅವರ ಅಂಡರ್ ಅಲ್ಲೇನೆ ಈ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ನಡೆಯುವಂತದ್ದು. ಸೊ ಹಾಗಾಗಿ ನಾವು ಜೀತ ಕಾರ್ಮಿಕರು ಅಂತ ನಾವ್ ಎಲ್ಲೇ ಹೋಗಿ ಹೇಳಿದ್ರು ಫಸ್ಟ್ ಅವ್ರು ಹೇಳದೇನು, ಹೋಗಿ ಕಾರ್ಮಿಕ ಇಲಾಖೆಗೆ ಕಂಪ್ಲೇಂಟ್, ಲೇಬರ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡಪ್ಪ, ಅವರೇ ನಡೆಸಬೇಕು. ಲೇಬರ್ ಡಿಪಾರ್ಟ್ಮೆಂಟ್ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಾರೆ. ಯಾವ ಉದ್ದೇಶಕ್ಕೆ ಓಸ್ಕರ ಅಂದ್ರೆ, ಈ ವ್ಯಕ್ತಿ ಅಥವಾ ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ ಸಿಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಅಸೆಸ್ ಮಾಡ್ಲಿಕ್ಕೋಸ್ಕರ ಈ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಅಷ್ಟು ಭಾಗಕ್ಕೆ ಮಾತ್ರ ಅವರು ಸೀಮಿತವಾಗಿರ್ತಾರೆ. ತದನಂತರ ಆ ಲೇಬರ್ ವೇಜಸ್, ಮಿನಿಮಮ್ ವೇಜಸ್ ಮೇಲೆ ಏನು ಕೇಸ್ ಹಾಕಬೇಕು ಆ ಓನರ್ ಮೇಲೆ, ಆ ಒಂದು ಕೆಲಸವನ್ನ ಅವರು ಮಾಡ್ತಾರೆ. ಆ ದುಡ್ಡನ್ನ ಇಸ್ಕೊಡುವಂತಹ ಜವಾಬ್ದಾರಿ ಅಲ್ಲಿರುತ್ತೆ. ಆದ್ರೆ ಇವರ ರಕ್ಷಣಾ ಕಾರ್ಯಾಚರಣೆ ಆಗಿರ್ಬೋದು, ಈ ರಕ್ಷಣಾ ಕಾರ್ಯಾಚರಣೆಗೆ ಕಮಿಟಿಯನ್ನ ರಚನೆ ಮಾಡುವಂತದ್ದಾಗಿರ್ಬೋದು, ತದನಂತರ ಅವರನ್ನ ರೀಪ್ಯಾಟ್ರೇಷನ್ ಅಂದ್ರೆ ಅವರ ಸ್ವಂತ ಊರಿಗೆ ಅವರನ್ನ ವರ್ಗಾವಣೆ ಮಾಡುವಂತದ್ದಾಗಿರ್ಬೋದು, ಅಲ್ಲಿಗೆ ಅವರನ್ನ ಕಳಿಸ್ಕೊಟ್ಟು ಅಲ್ಲಿ ಅವರ ರಿಹ್ಯಾಬಿಲಿಟೇಷನ್, ಏನು ಪುನರ್ವಸತಿ ಅನ್ನೋದಿದೆಯಲ್ಲ, ಇದಷ್ಟೂ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಗೆ ಇರುತ್ತೆ. ಡಿಸಿ ಅವರು ಮೇಲಿರ್ತಾರೆ. ಎಸಿ ಅವರ ಒಂದು ನಾಯಕತ್ವದಲ್ಲಿ ಈ ಎಲ್ಲಾ ಕಾರ್ಯಚಟುವಟಿಕೆಗಳು ನಡೆಯುತ್ತವೆ. ಎಸಿ ಅವರು ಈ ಒಂದು ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಮುಖ್ಯವಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ಎಸಿ ಅವರು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಅದಕ್ಕೆ ಸಪರೇಟ್ ಆದಂತಹ ಒಂದು ಫಾರ್ಮ್ಯಾಟ್ ಇದೆ. ಒಂದು 20 ಪ್ರಶ್ನಾವಳಿಗಳಿದಾವೆ. ಆ ಪ್ರಶ್ನಾವಳಿಗಳನ್ನ ನೋಡಿ ಅದನ್ನ ಎಸಿ ಬೇಕಂದ್ರೆ ತಹಸೀಲ್ದಾರಿಗೆ ಡೆಪ್ಯೂಟ್ ಮಾಡಬಹುದು, ಆನ್ ಬಿಹಾಫ್ ಆಫ್ ಎಸಿ ನೀವು ಆ ವಿಚಾರಣೆಯನ್ನ ನಡೆಸಿ ಅಂತ ಹೇಳಿ. ಈವನ್ ರಕ್ಷಣಾ ಕಾರ್ಯಾಚರಣೆ ಕೂಡ ಎಸಿ ಅವರು ತಹಸೀಲ್ದಾರಿಗೆ ಆರ್ಡರ್ಸ್ ಕೊಟ್ಟು ರಕ್ಷಣಾ ಕಾರ್ಯಾಚರಣೆ ಕೂಡ ಮಾಡುವಂತದ್ದು. ಈ ರಕ್ಷಣಾ ಕಾರ್ಯಾಚರಣೆ ಮಾಡುವಾಗ ನಾನು ಏನು ಹೇಳಿದೆ, 15 ಇಲಾಖೆಗಳು ಅಂತ ಹೇಳಿದ್ನಲ್ಲ, ಈ 15 ಇಲಾಖೆಯ ರೆಪ್ರೆಸೆಂಟೇಟಿವ್ಸ್ ಆ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇರಬೇಕಾಗತ್ತೆ. ತದನಂತರ ತಹಸೀಲ್ದಾರ್ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನ ಇಟ್ಕೊಂಡು ಎಸಿ ಫೈನಲ್ ಆಗಿ ಹೇಳ್ತಾರೆ ಇದು ಬಾಂಡೆಡ್ ಲೇಬರ್ ಇಶ್ಯೂ ಹೌದಾ ಅಲ್ವಾ ಅಂತ ಹೇಳಿ. ಒಂದು ಸತಿ ಇದು ಜೀತ ಕಾರ್ಮಿಕ ಪದ್ಧತಿ ಅಂಡರ್ ಅಲ್ಲಿ ಬರ್ತದೆ, ಈ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆದಿದೆ, ಇವರನ್ನ ಜೀತ ಕಾರ್ಮಿಕರು ಅಂತ ಹೇಳಿ ಸಾಬೀತಾಗಿ ತಕ್ಷಣನೇ ಅವರಿಗೆ ಒಂದು ರಿಲೀಸ್ ಸರ್ಟಿಫಿಕೇಟ್ ಅಂತ ಒಂದು ಎಸಿ ಅವರು ಕೊಡ್ತಾರೆ. ರಿಲೀಸ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಅದು ನಮಗೆ ಐಡಿ ಕಾರ್ಡ್ ಇರುವ ಹಾಗೆ, ಜೀತ ಕಾರ್ಮಿಕರಿಗೆ ಒಂದು ಐಡಿ ಕಾರ್ಡ್ ಕೊಟ್ಟ ಹಾಗೆ. ಆ ಐಡಿ ಕಾರ್ಡ್ ಅನ್ನ ಇಟ್ಕೊಂಡು ಅವರು ಮುಂದಿನ ಪುನರ್ವಸತಿ ಏನು ಯೋಜನೆ ಇದೆ ಅದು ಮುಂದೆ ನಡೀತಾ ಹೋಗ್ತದೆ ಅವರಿಗೆ. ಸೊ ಮುಖ್ಯವಾಗಿ ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಬರುವಂತಹ ಕೇಸ್ ಇದು. ಸೊ ಅವರ ಒಂದು ರಕ್ಷಣಾ ಕಾರ್ಯಾಚರಣೆ ಇರ್ಬೋದು, ಅವರ ಒಂದು ನೇತೃತ್ವದಲ್ಲಿ ಈ ಜೀತ ಕಾರ್ಮಿಕ ಪದ್ಧತಿ ಮೇಲೆ ಅವರನ್ನ ಒಂದು ರಕ್ಷಣೆ ಮಾಡುವಂತದ್ದು, ಪುನರ್ವಸತಿ ಮಾಡುವಂತದ್ದು, ರೀಪ್ಯಾಟ್ರೇಷನ್ ಮಾಡುವಂತದ್ದು, ಇದು ಎಲ್ಲಾದು ಕೂಡ ಕಂದಾಯ ಇಲಾಖೆಯ ಮುಖ್ಯ
1: ಕೆಲಸವಾಗಿದೆ ಅಂತ ಹೇಳ್ತೀರಾ.
0: ಸೊ ಹಾಗಾಗಿ ಅವರು ಮತ್ತೇನೆ ಹಲವಾರು ಕಡೆ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವಿತ್ ಕೊಲಾಬರೇಷನ್ ಏನು ಅವರ ಸಂಯುಕ್ತ ಆಶ್ರಯದಲ್ಲಿ, ರೆವೆನ್ಯೂ ಡಿಪಾರ್ಟ್ಮೆಂಟ್ ನ ಸಂಯುಕ್ತ ಆಶ್ರಯದಲ್ಲಿ ನಾವು ಎಲ್ಲಾ ಕಡೆ ಈ ಜೀತ ಕಾರ್ಮಿಕ ಪದ್ಧತಿ ಬಗ್ಗೆ ಹೇಳ್ತಾ ಇದೀವಿ, ಪೋಸ್ಟರ್ಸ್ ಗಳನ್ನ ಹಾಕ್ತಾ ಇದೀವಿ. ಸೊ ಅವರು ಕೂಡ ಅವರ ಏನು ಈ ಬಾಂಡೆಡ್ ಲೇಬರ್ ಅಬಾಲಿಷನ್ ಡೇ ಅಂತ ಬರತ್ತೆ ಅವಾಗ ಅವರು ಅದನ್ನ ಮಾಡ್ತಾರೆ. ಹಾಗೇನೆ ಪ್ರತಿ 3 ತಿಂಗಳಿಗೊಂದ್ಸತಿ ವಿಜಿಲೆನ್ಸ್ ಕಮಿಟಿ ಅಂತ ಒಂದಿದೆ ಈ ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಇರುವ ಇರುವಂತಹವರನ್ನ ಅವರಿಗೆ ಯಾವ್ದೇ ರೀತಿ ಯಾವ ರೀತಿಯ ಕಾರ್ಯಾಚರಣೆಗಳನ್ನ ಮಾಡಬೇಕು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅನ್ನೋದಕ್ಕೆ ಒಂದು ವಿಜಿಲೆನ್ಸ್ ಕಮಿಟಿಯನ್ನ ಇದೆ, ರಚನೆ ಆಗಿದೆ. ಆ ವಿಜಿಲೆನ್ಸ್ ಕಮಿಟಿಯ ಪ್ರತಿ ಮೀಟಿಂಗ್ ಕೂಡ ಡಿಸಿ ಅವರ ಮುಂದಾಳತ್ವದಲ್ಲಿ ನಡೆಯುತ್ತೆ. ಹಾಗೇನೆ ಡಿಎಲ್ಎಸ್ಎ ಏನು ನಮ್ಮ ಜಿಲ್ಲಾ
1: ಕಾನೂನು ಸೇವಾ ಸಮಿತಿ
0: ಇದು ಪ್ರಾಧಿಕಾರ ಇದೆಯಲ್ಲ, ಸೊ ಅವರು ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ ಸ್ವಯಂ ಸೇವಕರು ಕೂಡ ಇರ್ತಾರೆ, ಆಮೇಲೆ ಅಧಿಕಾರಿಗಳು ಇರ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಧಿಕಾರಿಗಳು ಇರ್ತಾರೆ. ಸೊ ಇವರೆಲ್ಲರೂ ಒಟ್ಟಿಗೆನೆ ಈ ವಿಜಿಲೆನ್ಸ್ ಕಮಿಟಿ ಅನ್ನೋದು ಏನಿದೆ ಅದು ಕೂಡ ಈ ವಿಜಿಲೆನ್ಸ್ ಕಮಿಟಿಯ ರಚನೆಯನ್ನು ಕೂಡ ನಮ್ಮ ಈ ಕಾಯ್ದೆ ಅಂಡರ್ ಅಲ್ಲೇನೆ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಅದರ ಒಂದು ನೇತೃತ್ವದಲ್ಲಿ ಕೆಲಸ ಕಾರ್ಯಗಳನ್ನ ನಮ್ಮ ಸರ್ಕಾರದಿಂದ ನಡೀತದೆ.
1: ನಾವು ಸಾಮಾನ್ಯವಾಗಿ ತಿಳ್ಕೊಂಡಿದ್ವಿ ಜೀತ ಪದ್ಧತಿ ಅಂದ್ರೆ ಇದು ಲೇಬರ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿದ್ದು, ಇಲ್ಲ ಇದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ. ನೀವೀಗ ಸಂಪೂರ್ಣವಾಗಿ ಇದ್ರ ಬಗ್ಗೆ ಚಿತ್ರಣನೇ ಕೊಟ್ಟಿದ್ರಿ. ಕೆಲವೊಂದು ಭಾಗ ಮಾತ್ರ ಕಾರ್ಮಿಕ ಇಲಾಖೆಗೆ ಸೇರುತ್ತೆ, ಆದರೆ ಸಂಪೂರ್ಣ ಜವಾಬ್ದಾರಿಯನ್ನ ಕಂದಾಯ ಇಲಾಖೆ ಇದು ಇದೆ ಅಂತ ಹೇಳಿದ್ರಿ ನೋಡಿ. ಇದು ನಮ್ಮ ರೈತರಿಗೂ ಕೂಡ ಕೇಳುಗರಿಗೂ ಕೂಡ ತಾವು ಒಂದು ಸಂಪೂರ್ಣ ವಿವರಣೆ ತಿಳಿಸ್ಕೊಟ್ಟಂಗಾಯ್ತು. ಯಾಕಂದ್ರೆ ಎಲ್ಲರೂ ಈಗ ನೀವು ಹೇಳ್ದಾಗೇನೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಹೇಳ ತಕ್ಷಣವೇ ಇದು ಕಾರ್ಮಿಕ ಇಲಾಖೆ ಅಪ್ಪ ಅಂತ ಅನ್ನೋದು. ಸೊ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದೀರಾ ಮೇಡಮ್. ಈಗ ಕಾರ್ಯಾಚರಣೆಗೆ ಬಂದ್ರೆ ತಾವು ಯಾವ ರೀತಿಯಿಂದ ತೊಡಗಿಸಿಕೊಂಡಿದ್ದೀರಾ ಇಲಾಖೆಯ ಜೊತೆಗೆ?
0: ಓಕೆ, ಸೊ ಈಗ ಕಾರ್ಯಾಚರಣೆ ಅಂತ ಹೇಳಿದ ತಕ್ಷಣನೇ ಫಸ್ಟ್ ಸ್ಟಾರ್ಟ್ ಆಗೋದು ನಾವು ಅಧಿಕಾರಿಗಳಿಗೆ ಕೇಸನ್ನ ಗುರುತಿಸಿಕೊಡುವುದರಿಂದ ನಮ್ಗೆ ಸ್ಟಾರ್ಟ್ ಆಗತ್ತೆ.
1: ನೀವೇ ಗುರುತಿಸಿಕೊಡ್ತೀವಿ,
0: ನಾವೇ ಗುರುತಿಸಿಕೊಡ್ತೀವಿ. ಯಾಕಂದ್ರೆ ನಮ್ಮ ಸ್ವಯಂ ಸೇವಕರು ಹಳ್ಳಿ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ಸೊ ನಮಗೆ ಒಂದಷ್ಟು ಜನರನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಅವರನ್ನ ಯಾರೋ ಒಬ್ರು ಸಿಕ್ಕಿದ್ರು ಅಂತ ಹೇಳಿ ಇಮಿಡಿಯೇಟ್ಲಿ ಹೋಗಿ ನಾವು ಕೇಸ್ ಕೊಡುವಂತ. ಸೊ ನಾವು ಅವ್ರ ಮೇಲೆ
1: ಸಂಪೂರ್ಣ
0: ಮಾಹಿತಿಯನ್ನ ನಾವು ಕಲೆ ಹಾಕ್ತೀವಿ. ಕಲೆ ಹಾಕಿದ ನಂತರ ನಮಗೆ ಅನ್ನಿಸ್ಬೇಕು, ಹೌದು ಇದು ಜೀತ ಕಾರ್ಮಿಕ ಪದ್ಧತಿ ಅಂಡರ್ ಅಲ್ಲಿ ಬರ್ತಾ ಇದೆ, ಇವರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಜೀತ ಕಾರ್ಮಿಕ ಪದ್ಧತಿಯ ಎಲಿಮೆಂಟ್ಸ್ ಅಂದ್ರೆ ಅಡ್ವಾನ್ಸ್ ಇರ್ಬೋದು, ಫ್ರೀಡಮ್ ಆಫ್ ಮೂವ್ಮೆಂಟ್ ಇರ್ಬೋದು, ಟ್ರೇಡ್ ಮಾಡ್ಲಿಕ್ಕೆ ಇರುವಂತಹ ಏನು ಹಕ್ಕಿದೆಯಲ್ಲ ಅದನ್ನ ಉಲ್ಲಂಘನೆಗಳಾಗಿರ್ಬೋದು, ಆಮೇಲೆ ಮೈಗ್ರೇಷನ್ ಆಗಿರುವಂತದ್ದು, ಟ್ರಾಫಿಕ್ ಆಗಿದಾರೋ, ಸೊ ಈ ಎಲ್ಲಾ ವಿಷಯಗಳನ್ನ ನಾವು ಮೊದಲನೇದಾಗಿ ನೋಡ್ತೀವಿ. ಒಂದು ಸತಿ ನಮಗೆ ಅರಿವಾಯ್ತು ಅಂದಿದ ತಕ್ಷಣ ನಾವು ತದನಂತರ ಎಸಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತೇವೆ. ಫಸ್ಟ್ ನಾವು ಡಿಸಿಗೆ ಹೋದ್ರು ಆಗತ್ತೆ, ಇಲ್ಲ ಎಸಿಗಾದ್ರೂ ಹೋಗಿ ನಾವು ಕಂಪ್ಲೇಂಟ್ ಅನ್ನ ಕೊಡ್ತೀವಿ. ಸೊ ತದ ನಂತರ ರಕ್ಷಣಾ ಕಾರ್ಯಾಚರಣೆ ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಎಲ್ಲಿ ನಡೀತಾ ಇದೆ ಹೇಗೆ ಅನ್ನೋದನ್ನ. ತದನಂತರ ಅವರು ರಕ್ಷಣಾ ಕಾರ್ಯಾಚರಣೆಯ ಒಂದು ಟೀಮ್ ಅನ್ನ ರೆಡಿ ಮಾಡ್ತಾರೆ, ಆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಕೆಲವೊಂದು ಕಡೆ ಏನಾಗತ್ತೆ ಅಂದ್ರೆ ಅಧಿಕಾರಿಗಳಿಗೆ ರಕ್ಷಣಾ ಕಾರ್ಯಾಚರಣೆಗೆ ಇರುವಂತಹ ಎಸ್ಒಪಿಗಳ ಬಗ್ಗೆ ಅರಿವಿರುವುದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಸರ್ಕಾರದಿಂದನೇ ಕೊಟ್ಟಿರುವಂತಹ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಏನಿರುತ್ತೆ
1: ಎಸ್ಒಪಿ,
0: ಅದನ್ನ ಅವರಿಗೆ ಏನು ಮೆಟೀರಿಯಲ್ ಫ್ಯಾಕ್ಟರ್ಸ್ ಗಳನ್ನ ನಾವೇನ್ ಕೊಡ್ಬೇಕು, ಸರ್ಕಾರದಿಂದ ಬಂದಿರುವಂತಹ ಸುತ್ತೋಲೆಗಳಾಗಿರ್ಬೋದು, ಸರ್ಕಾರದಿಂದ ಬಂದಿರುವಂತಹ ಕಾನೂನಿನ ರೂಪುರೇಷೆಗಳಾಗಿರ್ಬೋದು, ಈ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಬ್ರೀಫಿಂಗ್ ಅನ್ನ ಮಾಡ್ತೀವಿ. ತದನಂತರ ಅವರಿಗೆ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಆಗಿರ್ಬೋದು, ಎನ್ಕ್ವೈರಿ ಟೈಮ್ ಅಲ್ಲಿ ಆಗಿರ್ಬೋದು, ನಮ್ಮ ಕಡೆಯಿಂದ ಒಂದು ಸಹಾಯವನ್ನ ಮಾಡ್ತೀವಿ. ಸೊ ಹೀಗೇನೆ ನಾವು ಸಹಾಯ ಮಾಡುವ ಸಂದರ್ಭದಲ್ಲಿ ನಮ್ಮಲ್ಲಿ ಹೊರ ರಾಜ್ಯದಿಂದ ಬಂದವರು ಒಂದಷ್ಟು ಜನ ಇರ್ತಾರೆ, ಸ್ಪೆಷಲಿ ಅಸ್ಸಾಂ ಇಂದ ಬಂದವರು ಇರ್ತಾರೆ, ಬಿಹಾರ್ ಇಂದ ಬಂದವರು ಇರ್ತಾರೆ. ಅವರಿಗೆ ಲ್ಯಾಂಗ್ವೇಜ್ ನ ಕೊರತೆ, ಭಾಷೆಯ
1: ಕೊರತೆ.
0: ಸೊ ನಾವು ನಮ್ಮ ಹಿಂದಿ ಅವ್ರಿಗೆ ಅರ್ಥ ಆಗಲ್ಲ, ಡೆಫಿನೆಟ್ಲಿ ಅರ್ಥ ಆಗಲ್ಲ, ಯಾಕಂದ್ರೆ ಅವರ ಸ್ಲ್ಯಾಂಗೇ ಬೇರೆ ಇರತ್ತೆ.
1: ಸೊ
0: ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಟ್ರಾನ್ಸ್ಲೇಟರ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಕೊಡುವಂತದ್ದು. ಸೊ ಈ ತರ ಒಂದಷ್ಟು ಸಹಾಯಗಳನ್ನ ಕೈ ಜೋಡಿಸಿಕೊಂಡು, ಅಂದ್ರೆ ಸಂಪೂರ್ಣವಾಗಿ ಸ್ವಯಂ ಸೇವಾ ಸಂಸ್ಥೆಯೇ ರೆಸ್ಕ್ಯೂ ಮಾಡಬಹುದು ಆಗಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್. ನಾವ್ ಹೇಗೆ ಚೈಲ್ಡ್ ಲೇಬರ್ ನ ರೆಸ್ಕ್ಯೂ ಮಾಡುವ ಸಂದರ್ಭದಲ್ಲಿ ಸಿಡಬ್ಲ್ಯೂಸಿ ಆಗಿರ್ಬೋದು, ಡಿಸಿಪಿಯು ಯೂನಿಟ್ ಆಗಿರ್ಬೋದು, ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವಿವಿಧ ಇಲಾಖೆಗಳ ಜೊತೆಗೆ ನಾವ್ ಹೇಗೆ ಒಂದು ರೆಸ್ಕ್ಯೂ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತೀವೋ, ಹಾಗೇನೆ ಈ ಬಾಂಡೆಡ್ ಲೇಬರ್ಸ್ ಅನ್ನ ಕೂಡ ನಾವು ರೆಸ್ಕ್ಯೂ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗಳ ಜೊತೆಗೆ ಮಾಡಬೇಕಾಗತ್ತೆ ಹೊರತು ಡೈರೆಕ್ಟ್ ಆಗಿ ಸ್ವಯಂ ಸೇವಕರೇ ಹೋಗಿ ರೆಸ್ಕ್ಯೂ ಅನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಾಯ್ದೆಯಲ್ಲಿ ತುಂಬಾ ಮುಖ್ಯವಾಗಿ ಹೇಳತ್ತೆ ಮೆಟೀರಿಯಲ್ ಫ್ಯಾಕ್ಟರ್ಸ್ ಏನು. ನಮ್ಮ ಈಗ ನಾವು ಬರೀ ರೆಸ್ಕ್ಯೂ ಮಾಡೋದು ಒಂದೇ ಉದ್ದೇಶ ಆಗಿರ್ಬೋದು, ರೆಸ್ಕ್ಯೂ ಮಾಡಿ ಆದ್ಮೇಲೆ ಯಾರು ಪರ್ಪ್ರೇಟೇಟರ್ಸ್ ಇರ್ತಾರಲ್ಲ, ಯಾರು ಅಪರಾಧಿಗಳು ಅಂತ ಹೇಳಿ ನಾವು ಗುರುತಿಸ್ತೀವಲ್ಲ, ಆರೋಪಿಗಳು, ಅಪರಾಧಿಗಳು ಅಂತ ಹೇಳೋಕ್ಕಿಂತ ಆರೋಪಿಗಳು, ಆರೋಪಿಗಳಿಗೆ ಅವ್ರ ಮೇಲೆ ಒಂದು ಕಾನೂನು ರೀತಿಯಾದಂತಹ ಒಂದು
1: ಕ್ರಮ ತಗೊಳ್ಬೇಕು.
0: ವಿಕ್ಟಿಮ್ಸ್ ಅಂತ ಯಾರಿರ್ತಾರೆ, ಸಂತ್ರಸ್ತರು ಅಂತ ಯಾರಿರ್ತಾರೆ, ಅವರಿಗೆ ಒಂದು ನ್ಯಾಯವನ್ನ ಒದಗಿಸಿಕೊಡ್ಬೇಕು. ಈಗ ನಾವೇ ಹೋಗಿ ಹೇಳಿದ್ರೆ ಅದರಲ್ಲಿ ಡ್ಯೂಪ್ಲಿಕೇಶನ್ ಆಫ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅದರಲ್ಲಿ ಏನು ಮೆಟೀರಿಯಲ್ ಫ್ಯಾಕ್ಟರ್ಸ್ ಇಲ್ಲ ಅನ್ನೋದಾಗಿರ್ಬೋದು. ಯಾಕಂದ್ರೆ ಕಾನೂನಲ್ಲಿ ಅಧಿಕಾರಿಗಳಿಗೆ ಅವರದೇ ಆದಂತಹ ಒಂದು ಪ್ರೊಸೀಜರ್ ಫಾರ್ಮ್ಯಾಟ್ ಗಳಿರ್ತವೆ, ಅದು ನಮ್ಮ ಸ್ವಯಂ ಸೇವಕರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವರ ಪ್ರೊಸೀಜರಲ್ ಫಾರ್ಮ್ಯಾಟ್ ಅಲ್ಲಿ ನಾವು ಕೈ ಜೋಡಿಸಿ ಯಾವ ಹಂತದಲ್ಲಿ ಅವರಿಗೆ ಸಹಾಯ ಬೇಕಾಗುತ್ತೋ ಅಂತ ಹಂತದಲ್ಲಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಯಿಂದ ನಾವು ಅವರಿಗೆ ಸಹಾಯವನ್ನ ಮಾಡುವಂತದ್ದು.
1: ಈಗ ಕಾರ್ಯಾಚರಣೆಯಲ್ಲಿ ತಾವು ತೊಡಗಿಸಿಕೊಂಡಿದ್ದಾಗ ಕೆಲವೊಂದು ಜನರು ಪ್ರತಿರೋಧ ಮಾಡೋರು ಕೂಡ ಇರ್ತಾರೆ, ಯಾಕೆ ನಮ್ಮ ಪಾಡಿಗೆ ನಮ್ ಬಿಟ್ಬಿಡಿ, ನೀವೇನ್ ನಮ್ಗೆ ಊಟ ಕೊಡ್ತೀರಾ, ಅನ್ನ ಕೊಡ್ತೀರಾ, ನಮ್ಗೆ ಏನ್ ಕೆಲಸ ಕೊಡ್ತೀರಾ ಅನ್ನೋ ಒಂದು ಮಾತು ಕೇಳಿ ಬರುತ್ತೆ.

0: ಆಮೇಲೆ ಅವರು ಆ ಒಂದು ಮನೋಭಾವನೆ ಹೊಂದ್ಕೊಂಡಿರ್ತಾರೆ. ಯಾರು ಅವರಿಗೆ ಊಟ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಮಲ್ಗಕ್ಕೆ ಜಾಗ ಕೊಡ್ತಾರೆ, ಸಾಕಷ್ಟು ಅಂತ ಹೇಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಹೇಗೆ ನೀವು ನಿಭಾಯಿಸ್ತೀರಿ ಮೇಡಮ್ ಇಂತಹ ಒಂದು ಸಂದರ್ಭಗಳು ಬಂದಾಗ?
1: ಸೊ ನಾನು ಮೊದಲೇ ನಿಮಗೆ ಹೇಳ್ದಾಗ್ಲೇ ಸರ್, ಒಂದು ಕೇಸ್ ಬಂದಿದ ತಕ್ಷಣನೇ ಇಮಿಡಿಯೇಟ್ಲಿ ನಾವು ತಗೊಂಡೋಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಎಸಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅವರ ಮುಂದೆ ತಗೊಂಡೋಗಿ ನಾವು ಇಡೋದಿಲ್ಲ. ಫಸ್ಟ್ ನಾವು ಮಾಡುವಂತದ್ ಏನು ಅಂದ್ರೆ ವಿಕ್ಟಿಮ್ ರ್ಯಾಪು ಅನ್ನೋದನ್ನ ನಾವು ಬಿಲ್ಡ್ ಮಾಡ್ತೀವಿ. ವಿಕ್ಟಿಮ್ ರ್ಯಾಪು ಅಂದ್ರೆ ಏನು ಅಂದ್ರೆ ಆ ಸಂತ್ರಸ್ತ ಮನುಷ್ಯನಿಗೆ ಗೊತ್ತಿರೋದಿಲ್ಲ ಅವನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು. ಓಕೆನಾ, ಫಸ್ಟ್ ಅವನಿಗೆ ನಾವು ಅರ್ಥ ಮಾಡಿಸ್ತೀವಿ ನೀವು ಎಂತ ಪರಿಸ್ಥಿತಿಯಲ್ಲಿ ಇದ್ದೀರಾ,
0: ನೋಡಿ ನಿಮ್ ಮೇಲೆ ಅಂತ ಮನವರಿಕೆ ಮಾಡ್ತೀವಿ,
1: ಅವರಿಗೆ ಮನವರಿಕೆ ಮಾಡ್ತೀವಿ. ಸೊ ಮನವರಿಕೆ ಮಾಡಿದ ನಂತರ ಅವ್ರಿಗೆ ಅನ್ನಿಸ್ಬೇಕು ನಾ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕು ಅಂತ ಹೇಳಿ. ನಾವು ತುಂಬಾ ಕಾರ್ಮಿಕರ ಜೊತೆಗೆ ಮಾತಾಡ್ತೀವಿ ಸರ್. ಈ ಒಂದು ಆಕ್ಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ವಿಷಯವನ್ನ ಹೇಳ್ತಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ವಿಕ್ಟಿಮ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ದಟ್ ಈಸ್ ಅಲ್ಟಿಮೇಟ್. ವಿಕ್ಟಿಮ್ ಯಾರು ಸಂತ್ರಸ್ತರಿರ್ತಾರಲ್ಲ ಅವರು ನನ್ನ ಮೇಲೆ ದೌರ್ಜನ್ಯ ಆಗಿದೆ, ನನ್ನನ್ನ ಜೀತ ಕಾರ್ಮಿಕ ಪದ್ಧತಿಯಲ್ಲಿ ತುಳಿತಾ ಇದ್ದಾರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್
0: ಸಾಕು
1: ಸಾಕು, ಬೇರೆ ಯಾವ ಎವಿಡೆನ್ಸ್ ಇಸ್ ನಾಟ್ ರಿಕ್ವೈರ್ಡ್. ಓಕೆನಾ, ನಮ್ಮ ಎನ್ಕ್ವೈರಿ ಶೀಟ್ ಅಲ್ಲೂ ಅವರು ಏನ್ ಹೇಳ್ತಾರೆ ಅದೇ ಬರೆಯುವುದು, ಅದಕ್ಕೆ ಮತ್ತೆ ಪುರಾವೆಗಳನ್ನ ಹುಡುಕಾ ಹೋಗುವಂತದ್ ಏನೂ ಇಲ್ಲ ಇಲ್ಲಿ. ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಅವರಿಗೆ ಗೊತ್ತಿರೋದು, ನನಗೆ ಗೊತ್ತಿರೋದಿಲ್ಲ. ಅದಕ್ಕೆ ಪುರಾವೆ ತೋರಿಸು ಅಂದ್ರೆ ಒಡ್ದಿ ಒಂದ್ ತಿಂಗಳಾಗಿರುತ್ತೆ, ಈಗ ಪುರಾವೆ ತೋರಿಸು ಅಂದ್ರೆ ಏನ್ ತೋರ್ಸಕ್ಕಾಗತ್ತೆ? ಹೌದಲ್ವಾ. ಅದ್ ನಮ್ಮಲ್ಲಿ ಒಂದು ಕೇಸ್ ಇದೆ, ಅದ್ರಲ್ಲಿ ಏನು ಅಂದ್ರೆ ಅಮ್ಮನ್ಗೆ ಹುಷಾರಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದ್ 20,000 ರೂಪಾಯಿ ಸಾಲ ತಗೊಂಡಿದ್ದಾರೆ. 20,000 ರೂಪಾಯಿ ಸಾಲ ತಗೊಂಡು ಅವನಿಗೆ ಅಲ್ಲೇ 2 ಮಕ್ಕಳಾದವು, ಆ ಮಕ್ಳು ಸ್ಕೂಲ್ಗೆ ಹೋಗ್ದು, ಅದ್ರಲ್ಲಿ ಒಂದ್ ಸ್ಕೂಲ್ ಡ್ರಾಪ್ ಔಟ್ ಆಯ್ತು, ತದನಂತರ ಅದು ಕೆಲಸ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾ ಅಲ್ಲೇ ಎಲ್ಲಿ ಕೆಲಸ ಮಾಡ್ತಿತ್ತು ಆ ಜಾಗದಲ್ಲಿ ಅಂತ ಒಂದು ಪರಿಸ್ಥಿತಿ. ಆ 30,000 ರೂಪಾಯಿ ಈಗ ಒಂದ್ 20 ವರ್ಷ ಆದ್ರೂ ತೀರೇ ಇಲ್ಲ ಅವ್ರಿಗೆ. ಆಮೇಲೆ ಅವ್ರ ಅಮ್ಮ ತೀರ್ ಹೋದ್ರು ಕೂಡ ಮುಖ ನೋಡ್ಲಿಕ್ಕೆ ಇವರನ್ನ ಬಿಟ್ಟಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತಹ ಕಾರ್ಮಿಕರನ್ನ ಕೂಡ ನಾವು ರೆಸ್ಕ್ಯೂ ಅನ್ನ
0: ಮಾಡಿದ್ದೇವೆ.
1: ಸೊ ಮೊದಲನೇದಾಗಿ ವಿಕ್ಟಿಮ್ಸ್ ಯಾರು ಸಂತ್ರಸ್ತರಿರ್ತಾರಲ್ಲ ಅವರಿಗೆ ಅನ್ನಿಸ್ಬೇಕು ನಾನು ಈ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ ಹೇಳಿ. ಸೊ ಅವರ ಒಪ್ಪಿಗೆ ಇಡ್ಕೊಂಡು ನಾವು ಮತ್ತೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡುವಂತ
0: ಪೂರಕವಾದ ವಾತಾವರಣ ನೀವು ಸೃಷ್ಟಿ ಮಾಡ್ತೀರಾ.
1: ಅಷ್ಟೇನೆ. ಏನು ಅಂದ್ರೆ ವಿಕ್ಟಿಮ್ಸ್ ಗೆ ನಾವು ಹೇಳ್ತೀವಿ, ನಿಮಗೇನಾದ್ರೂ ಅಡ್ವಾನ್ಸ್ ತಗೊಂಡಿದ್ಯೇನಪ್ಪ? ಅಡ್ವಾನ್ಸ್ ತಗೊಂಡಿದೀನಿ ಅಂದಿದ ತಕ್ಷಣನೇ ನಾವು ಜೀತ ಪದ್ಧತಿ ಅಂತ ಹೇಳಕ್ಕಾಗಲ್ಲ. ಅಡ್ವಾನ್ಸ್ ತಗೊಂಡು ಅವನು ಓನರ್ ಪ್ರಾಪರ್ ಆಗಿ ಅವರಿಗೆ ವೇಜಸ್ ಕೊಡ್ತಾ ಇದಾರೆ, ಅದನ್ನ ನಾವು ಜೀತ ಕಾರ್ಮಿಕ ಪದ್ಧತಿ ಅಂತ ಹೇಳಕ್ ಬರಲ್ಲ.
0: ತಗೊಳ್ಳೋದು ಕೊಡೋದು ಅವರ ವ್ಯವಹಾರ,
1: ಯಾಕಂದ್ರೆ ಅವರ ಅವಶ್ಯಕತೆಗೋಸ್ಕರ ಅವ್ರ ಹತ್ರ ಸಾಲ ಇಸ್ಕೊಂಡಿರ್ತಾರೆ, ಕೆಲಸ ಮಾಡ್ತಿದ್ದಾರೆ, ದುಡಿತಾ ಇದಾರೆ, ಅವ್ರಿಗೇನು ತೊಂದರೆ ಇಲ್ಲ ಅಂದ್ರೆ ನಮ್ಗೆ ಅದ್ರಲ್ಲಿ ನಾವು ಮೂಗು ತುರಿಸುವ ಅವಶ್ಯಕತೆ ಇಲ್ಲ. ಯಾವಾಗ ಅವ್ರಿಗೆ ಅನ್ಸತ್ತೆ ನಾನ್ ವಾಪಸ್ ನಮ್ಮ ಊರಿಗೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು ಅಂದ್ರು ನನ್ನನ್ನು ಬಿಡ್ತಾ ಇಲ್ಲ, ನಾನು ಓನರ್ ಹತ್ರ ಕೇಳ್ತಾ ಇದ್ದೀನಿ ನಾನು ಬೇರೆ ಕಡೆ ಕೆಲಸ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ತೀನಿ, ದಯವಿಟ್ಟು ಅವಕಾಶ ಮಾಡಿಕೊಡಿ, ನಾನು ನಮ್ ವಾಪಸ್ ಊರಿಗೆ ಹೋಗ್ಬೇಕು ಅಂತ ಹೇಳಿ ಅವರಿಗೆ ಮನಸ್ಸಿಗೆ ಅನಿಸಿ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಅನ್ಸಿ ಅವ್ರು ನಮ್ಮನ್ನ ಭೇಟಿ ಮಾಡೋದಾಗಿರ್ಬೋದು, ಅವ್ರು ನಮಗೆ ಫೋನ್ ಮಾಡೋದಾಗಿರ್ಬೋದು, ಇಲ್ಲ ಅವರ ಫ್ಯಾಮಿಲಿಗಳು ನಮಗೆ ರೆಫರ್ ಮಾಡುವಂತದ್ದು. ಸೊ ನಮ್ಮ ಕೆಲವೊಂದು ಈಗ ನಾರ್ತ್ ಇಂಡಿಯಾದಿಂದ ಬರುವಂತಹ ಕೇಸ್ಗಳಿಗೆಲ್ಲ ನಮಗೆ ಅವರ ತಂದೆ ತಾಯಿಗಳಾಗಿರ್ಬೋದು, ಅವ್ರ ಕುಟುಂಬಸ್ಥರಾಗಿರ್ಬೋದು, ನಮ್ಮ ಮಗ ಇಂತ ಕಡೆ ಸಿಗಾಕೊಂಡಿದ್ದಾನೆ, ದಯವಿಟ್ಟು ಅವರನ್ನ ಬಿಡುಗಡೆ ಮಾಡ್ಕೊಡಿ ಅಂತ ಹೇಳಿ ಬಂದಂತಹ ಕೇಸ್ಗಳು ತುಂಬಾ ಇದಾವೆ. ನಾವು ರೀಸೆಂಟ್ ಆಗಿ ಹೊಳೆ ನರಸೀಪುರದಲ್ಲಿ ಒಂದು ಕೇಸ್ ಅನ್ನ ರೆಸ್ಕ್ಯೂ ಮಾಡಿದ್ವಿ. ಆ ಕೇಸ್ ಅಲ್ಲಿ ಹಾಗೇನೆ, ಅದೀಗ ಅವರ ರಿಪ್ಯಾಟ್ರೇಷನ್ ಆಗಿದೆ, ಈಗ ಅವ್ರದ್ದು ಕೋರ್ಟ್ ಎವಿಡೆನ್ಸ್ ನಡಿಬೇಕು, ಆ ಪ್ರೊಸೀಜರ್ ಅಲ್ಲಿ ನಡೀತಾ ಇದೆ. ಅದು ಅವರ ತಂದೆನೆ ಖುದ್ದಾಗಿ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು, ಅಲ್ಲಿರುವಂತಹ ಎನ್ಜಿಒಗಳಿಗೆ ಅವರು ಮಾತಾಡಿ ಅವರು ನಮ್ಮನ್ನ ಇಲ್ಲಿ ಯಾರು ಜೀತ ಕಾರ್ಮಿಕರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಸೊ ಈ ತರ ಒಂದು ನಮ್ಗೆ ಅವರಿಗೆ ಅನ್ಸೋ ತನಕ ನಾವೇನು ಮಾಡಕ್ಕಾಗಲ್ಲ ಸರ್. ಅವರಿಗೆ ಆ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂದ್ರೆ ಮಾತ್ರ ಅವರನ್ನ ಹೊರಗೆ ತಗೊಂಡ್ ಬರ್ಬೋದು. ಯಾಕಂತ ಹೇಳಿದ್ರೆ ನಾನು ಹೇಳ್ದಾಗೇನೆ ಈ ಕಾಯ್ದೆಯಲ್ಲಿ ವಿಕ್ಟಿಮ್ ಸ್ಟೇಟ್ಮೆಂಟ್ ಇಸ್ ಅಲ್ಟಿಮೇಟ್
0: ಫೈನಲ್.
1: ಈಗ ರೆಸ್ಕ್ಯೂ ಟೀಮ್ ನ ನಾವು ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸಂತ್ರಸ್ತರ ಏನಾದ್ರೂ ನಂಗೇನ್ ತೊಂದ್ರೆ ಇಲ್ಲಪ್ಪ ನಾ ಆರಾಮಾಗಿದ್ದೀನಿ ಅಂದಿದ ತಕ್ಷಣನೆ ನಮ್ಮ ಒಂದು ಬಾಂಧವ್ಯ ಅಧಿಕಾರಿಗಳ ಜೊತೆಗೆ ನಾವು ಕಳ್ಕೊಳ್ತೀವಿ. ಆ ಕಾರಣದಿಂದ ಸಂತ್ರಸ್ತರಿಗೆ ಒಂದು ನಮ್ಮ ಸಹಾಯ ಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಅವರಿಗೆ ಮನವರಿಕೆಯನ್ನ ಮಾಡಿ ಅವ್ರಿಗೆ ಸಹಾಯವನ್ನ ಮಾಡುವಂತದ್ದು. ಈಗ ಯಾರೆಲ್ಲ ಈ ಒಂದು ಸಂದರ್ಶನವನ್ನ ಕೇಳ್ತಾ ಇದೀರೋ ಇನ್ನು 10 ಜನಕ್ಕೆ ಈ ಮಾಹಿತಿಯನ್ನ ತಿಳಿಸಿ ಅಂತ ನಾನು ಹೇಳ್ತೀನಿ. ಅಷ್ಟು ನನ್ನ ಕಿವಿ ಮಾತು ಜನರಿಗೆ.
0: ಕೊನೆಯದಾಗಿ ತಮ್ಮನ್ನ ಸಂಪರ್ಕಿಸುವುದಾದರೆ, ಇನ್ನು ತಮ್ಮಿಂದ ಹೆಚ್ಚಿನ ಮಾಹಿತಿ ಪಡೆಯುವುದಾದರೆ ದೂರವಾಣಿ ಸಂಖ್ಯೆ

0: ಸೋ ನನ್ನ ದೂರವಾಣಿ ಸಂಖ್ಯೆ 9620-44-1089.
1: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481-5726-00. ಇನ್ನೊಮ್ಮೆ ಕೇಳಿ, 9481-5726-00.
2: ರೈತ ಬಾಂಧವರೇ, ಇದುವರೆಗೂ ಜೀತ ಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಇದೀಗ ಕೃಷಿ ಉಳಿಸಿ ಅಭಿಯಾನ.
3: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
4: ಕಿಸಾನ್ ಭಾಯೋ ನಮಸ್ಕಾರ, ಹಮ್ ಹೇ ಗ್ರಾಮ ರಮಸಿಯಾ ಮೇ, ಯೇ ಕಿ ಗ್ರಾಮ ಪಂಚಾಯತ್ ಸದಾಲತ್ಪುರ ಮೇ ಆ ರಹಾ ಹೈ ಔರ್ ಯಹಾಂ ಸೇ ಖೇತ್ ಬಚಾವ್ ಅಭಿಯಾನ ಕಾ ಆಜ್ ಸೇ ಶುಭಾರಂಭ ಕರ್ ರಹೇ ಹೈ ಕೇಂದ್ರೀಯ ಕೃಷಿ ಮಂತ್ರಿ ಆದರಣೀಯ ಶ್ರೀ ಶಿವರಾಜ್ ಸಿಂಗ್ ಜೀ ಚೌಹಾನ್. ತೋ ಆಯೇ ಹಮ ಯಹಾಂ ಜೋ ವಿಶೇಷಜ್ಞ ಉನ್ಸೇ ಬಾತ್ಚೀತ್ ಕರ್ತೇ. ಸರ್, ಆಪ್ ಅಪ್ನಾ ಪರಿಚಯ ದೇಂಗೇ?
5: ಮೈ ಕೋಮಲ್ ಪ್ರಸಾದ್ ಭಗತ್, ಉಪ ಸಂಚಾಲಕ್ ಕೃಷಿ ರಾಯಸೇನ್ ಹೂ. ಔರ್ ಜೋ ಆಜ್ ಕಾ ಜೋ ಕಾರ್ಯಕ್ರಮ ಹೈ ಖೇತ್ ಬಚಾವ್ ಅಭಿಯಾನ, ಮಾನ್ಯ ಕೃಷಿ ಮಂತ್ರಿ ಶ್ರೀ ಶಿವರಾಜ್ ಜೀ ಚೌಹಾನ್ ಜೀ ಕೀ ಮಾರ್ಗದರ್ಶನ ಮೇ ಪೂರಾ ಏಕ್ ಮಹಿನಾ ಈ ಕಾರ್ಯಕ್ರಮ ಮೇ ಚಲೇಗಾ, 1 ಜೂನ್ ಸೇ ಲೇಕೇ 30 ಜೂನ್ ತಕ್. ಇಸ್ ಕಾರ್ಯಕ್ರಮ ಕಾ ಜೋ ಮುಖ್ಯ ಉದ್ದೇಶ ಹೈ ಖೇತಿ ಮೇ ಜೋ ಕಿಸಾನ್ ಭಾಯಿ ಜೋ ಅಧಿಕ ಮಾತ್ರ ಮೇ ಉರ್ವರಕೋ ಕಾ ಉಪಯೋಗ ಕರ್ತೆ ಅನಿಯಮಿತ ರೂಪ ಮೇ ಉರ್ವರಕೋ ಕಾ ಉಪಯೋಗ ಕರ್ತೆ ಹೈ ಉನ್ಕೋ ಯಾನಿ ಹಮೇ ಸಮಜಾಯಿಸ್ ದೇನಾ ಹೈ. ಸಬ್ಸೇ ಪಹಲೇ ತೋ ಹಮೇ ಯಾನಿ ಕಿಸಾನೋ ಕೇ ಖೇತೋ ಕೀ ಮಿಟ್ಟಿ ಕೀ ನಮೂನಾ ಲೇನಾ ಹೈ ಔರ್ ಉನ್ಕೀ ಜೋ ರಿಪೋರ್ಟ್ ಆತಿ ಹೈ ಉಸ್ಕೇ ಆಧಾರ ಪೇ ಹೀ ಸಂತುಲಿತ ಮಾತ್ರ ಮೇ ಉರ್ವರಕೋ ಕೋ ಉಪಯೋಗ ಕರ್ನೆ ಕೇ ಲಿಯೇ ಕಿಸಾನ್ ಭಾಯಿ ಕೋ ಸಲಹಾ ದೇನಾ ಹೈ. ಸಾಥ್ ಹೀ ಸಾಥ್ ಕಿಸಾನ್ ಭಾಯಿ ಮೇ ಕುಛ ಭ್ರಾಂತಿ ಹೈ ಕೀ ಮಾತ್ರ DAP ಕಾ ಹೀ ಉಪಯೋಗ ಕರ್ಕೆ ಫಸಲ್ ಅಚ್ಛೀ ಹೋತಿ ಹೈ, ತೋ ಹಮೇ ಬತಾನಾ ಹೈ ಕೀ ಫಸಲೋ ಕೋ 17 ಪ್ರಕಾರ ಕೇ ಪೋಷಕ ತತ್ವೋ ಕೀ ಜರೂರತ್ ಪಡ್ತಿ ಹೈ. ಸಭಿ ಪ್ರಕಾರ ಕೇ ಪೋಷಕ ತತ್ವ ಜಬ್ ತಕ್ ಖೇತೋ ಮೇ ನೀ ಡಾಲೆಂಗೇ ತಬ್ ತಕ್ ಕೇ ಹಮಾರಾ ಖೇತ್ ಉನ್ನತ ನೀ ಹೋ ಸಕ್ತಾ ಹೈ ಔರ್ ಜಮೀನ್ ಹಮಾರಿ ಉಪಜಾವು ನಹೀ ಹೋ ಸಕ್ತಿ, ಏಕ್ ಪ್ರಕಾರ ಸೇ ಮೃತ ಹೋ ಸಕ್ತಿ ಹೈ. ತೋ ಸಬ್ಸೇ ಪಹಲೆ ಕಿಸಾನ್ ಭಾಯಿಯೋ ಕೋ ಜೈವಿಕ ಖಾದೋ ಕಾ ಉಪಯೋಗ ಕರ್ನಾ ಹೈ, ಜಿಸ್ಮೇ ಪ್ರಮುಖ ರೂಪ ಸೇ ಗೋಬರ್ ಕೀ ಖಾದ್, ಕೆಚುವಾ ಖಾದ್, ನಾಡಿ ವಿಧಿ ಸೇ ಬನೀ ಖಾದ್, ಹರಿ ಖಾದ್ ಕಾ ಉಪಯೋಗ ಕರ್ನಾ ಹೈ. ಇಸ್ಕೆ ಬಾದ್ ಮೇ ಹೀ ಹಮೇ ಜೈವಿಕ ಖಾದೋ ಕಾ ಉಪಯೋಗ ಕರ್ನಾ ಹೈ. ಪ್ರಾಕೃತಿಕ ಖಾದ್ ಜೈಸೆ ಪ್ರಾಕೃತಿಕ ರೂಪ ಸೇ ಜೀವ ಅಮೃತ ಹುವಾ ಇಸ್ಕಾ ಉಪಯೋಗ ಕರ್ನಾ ಹೈ, ಅಮೃತ ಕಾ ಉಪಯೋಗ ಕರ್ನಾ ಹೈ, ಔರ್ ಇಸ್ಕೆ ಬಾದ್ ಮೇ ಹಮೇ ರಾಸಾಯನಿಕ ಖಾದೋ ಕಾ ಉಪಯೋಗ ಕರ್ನಾ ಹೈ, ಜಿಸ್ಸೆ ಕಿ ಹಮಾರಿ ಫಸಲ್ ಅಚ್ಛೀ ಹೋ ಸಕೆ. ಸಾಥ್ ಹೀ ಸಾಥ್ ಯದಿ ಕೀಡೆ ಬಿಮಾರಿ ಭೀ ಲಗ್ತಿ ಹೈ ತೋ ಸಬ್ಸೆ ಪಹಲೇ ಹಮೇ ಜೈವಿಕ ಕೀಟನಾಶಕೋ ಕಾ ಉಪಯೋಗ ಕರ್ನಾ ಹೈ, ಉಸ್ಕೆ ಬಾದ್ ಮೇ ಹೀ ಅನ್ಯ ರಾಸಾಯನಿಕ ಖಾದೋ ಕಾ ಉಪಯೋಗ ಕರ್ನಾ, ರಾಸಾಯನಿಕ ದವಾ ಕಾ ಉಪಯೋಗ ಕರ್ನಾ ಹೈ.
4: ಸರ್, ಏಕ್ ಸವಾಲ್ ಯೇ ಹೈ ಕಿ ಅಬ್ ಯೇ ಜೋ ಅಭಿಯಾನ ಹಮ್ ಶುರು ಕರ್ ರಹೇ ಹೈ ಖೇತ್ ಬಚಾವ್ ಅಭಿಯಾನ, ತೋ ಹಮೇ ಕ್ಯಾ ಜರೂರತ್ ಪಡ್ ಗಯೀ ಆಜ್ ಖೇತೋ ಕೋ ಬಚಾನೆ ಕೀ?
5: ಜೈಸೆ ಆಧುನಿಕತಾ ಕೇ ಇಸ್ಮೇ ಹಮ್ ಲೋಗ್ ಭೂಮಿ ಕಾ ದೋಹನ್ ಕರ್ತೆ ಜಾ ರಹೇ ಹೈ, ಅಧಿಕ ಪೈದಾವಾರ ಲೇತೆ ಜಾ ರಹೇ ಹೈ. ಜೈಸೆ ರಾಯಸೇನ್ ಜಿಲ್ಲಾ ಹೀ ದೇಖಾ ಜಾಯೇ ತೋ ಇಸ್ಮೇ 3 ಫಸಲ್ ಹಮ ಲಗಾತಾರ ಲೇ ರಹೇ ಹೈ. ಖರೀಫ್ ಮೇ ಪ್ರಮುಖ ಫಸಲ್ ಯಹಾಂ ಕೀ ಧಾನ್ ಹೈ, ಉಸ್ಕೆ ಬಾದ್ ಗೇಹೂಂ ಲೇ ರಹೇ ಹೈ, ಔರ್ ಥರ್ಡ್ ಫಸಲ್ ಯಹಾಂ ಮೂಂಗ್ ಲೇ ರಹೇ ಹೈ. ತೋ ಹಮೇ ಯಾನಿ ಜಮೀನ್ ಮೇ ಉಪಜಾವು ಕ್ಷಮತಾ ಬನಾಯ ರಖನೆ ಕೇ ಲಿಯೇ ಇನ್ ಕಿಸಾನೋ ಕೋ ಜಾಗೃತ ಕರ್ನಾ ಬಹುತ್ ಅವಶ್ಯಕ ಹೈ, ತಾಕಿ ಭೂಮಿ ಕಾ ದೋಹನ್ ಭೀ ನಾ ಹೋ, ಸಂತುಲಿತ ಮಾತ್ರಾ ಮೇ ರಾಸಾಯನಿಕ ಖಾದ್ ಜೈವಿಕ ಖಾದ್ ಕಾ ಉಪಯೋಗ ಕರೇ ಔರ್ ಪೈದಾವಾರ ಅಚ್ಛಿ ಹೋ, ತಾಕಿ ಹಮಾರೆ ಪೂರ್ವಜೋ ನೇ ಜೋ ಹಮೇ ಜಮೀನ್ ದಿಯಾ ಹೈ, ಯಹಿ ಜಮೀನ್ ಹಮ ಆನೆ ವಾಲಿ ಪೀಳಿ ಕೋ ಸ್ವಸ್ಥ ಜಮೀನ್ ದೇ ಸಕೆ.
4: ಆಕಾಶವಾಣಿ ಭೋಪಾಲ್ ಸೇ ಬಾತ್ ಕರ್ನೆ ಕೆ ಲಿಯೇ ಆಪ್ಕಾ ಸರ್ ಬಹುತ್ ಬಹುತ್ ಧನ್ಯವಾದ್.
5: ಧನ್ಯವಾದ್ ಸರ್.
3: ಇದುವರೆಗೆ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್.
2: ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತಾ ಅಭಿಯಾನದಡಿ ಕೊಯ್ಲೋತ್ತರ ಮೂಲಭೂತ ಸೌಕರ್ಯಾಭಿವೃದ್ಧಿಗಾಗಿ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳನ್ನು ಸ್ಥಾಪಿಸಲು ಅರ್ಹ ಫಲಾನುಭವಿಗಳು ಹಾಗೂ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ FPOS ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು PSCS, ಯಾವುದೇ ನೋಂದಾಯಿತ ಸಂಸ್ಥೆಗಳು ಮತ್ತು ವೈಯಕ್ತಿಕ ಫಲಾನುಭವಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು, ವೈಯಕ್ತಿಕ ಅರ್ಜಿದಾರರಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅವಕಾಶವಿದ್ದು, ಗುಂಪು ಅಥವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿಯಾಗಿದ್ದು ಕನಿಷ್ಠ 2 ವರ್ಷ ಕಾರ್ಯ ನಿರ್ವಹಿಸಿರಬೇಕು. ಅರ್ಜಿದಾರರು ಯೋಜನಾ ವೆಚ್ಚದ 15% ಸ್ವಂತ ಬಂಡವಾಳ ಹೂಡಿಕೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಇಲಾಖೆಯಿಂದ ಯೋಜನಾ ವೆಚ್ಚದ 33% ಸಹಾಯಧನವನ್ನ ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಸಹಾಯಧನದ 60:40 ಅನುಪಾತದಲ್ಲಿ ಗರಿಷ್ಠ 25 ಲಕ್ಷಗಳ ಮಿತಿ ಒಳಪಟ್ಟಿರುತ್ತದೆ. ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಮತ್ತು ಸ್ಥಾಪಿಸಲಾಗುವ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳು ಪ್ರತಿ ಗಂಟೆಗೆ ಕನಿಷ್ಠ 300 ಕೆಜಿ ಸಂಸ್ಕರಣಾ ಸಾಮರ್ಥ್ಯ ಹೊಂದಿರಬೇಕು ಮತ್ತು ಯಂತ್ರೋಪಕರಣಗಳು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ ಸಮಾನ ಗುಣಮಟ್ಟದ ಮಾನದಂಡಗಳಿಗೆ ಹಾಗೂ ಆಹಾರ ಭದ್ರತೆ ಪರಿಸರ ಮತ್ತು ಇತರ ನಿಯಂತ್ರಣ FSSA ಮಾನದಂಡಗಳಿಗೆ ಅನುಗುಣವಾಗಿರಬೇಕು. ಸದರಿ ಯೋಜನೆಯಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ವೈಯಕ್ತಿಕ ಫಲಾನುಭವಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, FPOS ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ದಿನಾಂಕ 17/7/2026 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಯೋಜನೆಯ ಮಾರ್ಗಸೂಚಿಯನ್ನು ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಫಲಾನುಭವಿ ಆಯ್ಕೆ ನಡೆಸಲಾಗುವುದು. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು ದಾವಣಗೆರೆ ಜಿಲ್ಲೆ. ಇದುವರೆಗೂ ಪ್ರಕಟಣೆ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕೃಷಿರಂಗ ಕಿಸಾನ್ ವಾಣಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ರೈತ ಬಾಂಧವರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳಿದ್ರೆ ನಾಳೆ ಬೆಳಗ್ಗೆ ನೇಗಿಲು ಮಡಿತ ಕಾರ್ಯಕ್ರಮದಲ್ಲಿ ಅಡಿಕೆ ತೋಟಗಳಲ್ಲಿ ಗೊಬ್ಬರದ ನಿರ್ವಹಣೆ ಕುರಿತು ಡಾಕ್ಟರ್ ಭರತ್ ಕುಮಾರ್ ಎಂಇ ತೋಟಗಾರಿಕಾ ವಿಜ್ಞಾನಿ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಇವರಿಂದ ಮಾಹಿತಿಯನ್ನ ಕೇಳಬಹುದು. 6:45ಕ್ಕೆ ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಫ ಮಾಹಿತಿ ಡಾಕ್ಟರ್ ಶಮಿತಾ ಅವರಿಂದ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.

0: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
0: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
0: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.
2: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ

0: ಗಂಟೆ 35 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂತಹ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು ನೂರಾರು ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಬಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಣೆ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2042 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನು ಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 MW ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ದ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 km ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ್ಯ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 crore ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 km ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುವೆಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ದತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ

0: ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಭದ್ರಾವತಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದೀಗ ಕೇಳೋಣ. ಪ್ಯಾರ್ ತೋ ಹೋ ನಾ ಹಿತ ಚಿತ್ರಕ್ಕೆಂದು ಉದಿತ್ ನಾರಾಯಣ್ ಮತ್ತು ಆಶಾ ಭೋಸ್ಲೆ ಹಾಡಿರುವ ಗೀತೆಗೆ ಸಂಗೀತ ಸಮೀರ್ ಸಾಹಿತ್ಯ ಸಮೀರ್ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.
2: ಪತಾ ಶೇಖರ್, ಇನ್ಸಾನ್ ಕೋ ತಕಲೀಫ್ ಕಬ್ ಹೋತಿ ಹೈ?

0: ಹಿಂದಿ ಚಿತ್ರಗೀತೆಗಳನ್ನ ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಿದಿರಿ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಕೇಳಿದರೆ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಇರ್ತೀರಾ ಅಂತ ಭಾವಿಸ್ತಾ ಕೇಳ್ತಾ ಇದ್ದೀರಾ. ವಾಟ್ಸಪ್ ಕೂಡ ಸರಿ ಇದೆ. ನಿಮ್ಮ ಏನೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಪದವನ್ನು ರಚನೆ ಮಾಡಿ ನೀವೀಗ ಸಂದೇಶಗಳನ್ನು 9481527260 ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿಗೆ ಕಳಿಸಿದ್ರೆ ನಾನು ನಿಮ್ಮ ಉತ್ತರಗಳನ್ನು ಅಕ್ಷರವನ್ನು ಜೋಡಿಸಿದಾಗ ಬಂದಂಥ ಪದವನ್ನು ಹೇಳ್ತಾ ಜೊತೆಯಲ್ಲೇ ಗೀತೆಗಳನ್ನು ಪ್ರಸಾರ ಮಾಡ್ತಾ ನಿಮ್ಮ ಸಂದೇಶಗಳನ್ನು ಓದ್ತಾ ಇನ್ನು 8:45 ಜೊತೆಯಾಗಿ ಆಟವನ್ನು ಆಡೋಣ ಅಂತ ಹೇಳ್ತಾ ಇದೀಗ ನಿಮಗಾಗಿ ಮೊದಲನೆಯ ಪದಕ್ಕಾಗಿ ಅಕ್ಷರಗಳು ಹೀಗಿದೆ. ಮೊದಲನೆಯ ಅಕ್ಷರ ರ, ಮೊದಲನೆಯ ಅಕ್ಷರ ರ, ಎರಡನೆಯ ಅಕ್ಷರ ತ, ಎರಡನೆಯ ಅಕ್ಷರ ತ, ಮೂರನೆಯ ಅಕ್ಷರ ತಂ, ನಾಲ್ಕನೆಯ ಅಕ್ಷರ ಜ್ಞಾ, ಜಾಕಿಳಿ ಜಾಗೆ ನ್ಯಾವತ್ತು, ಮುಂದಿನ ಅಕ್ಷರ ತ್ರ, ಮುಂದಿನ ಅಕ್ಷರ ತ್ರ, ನಂತರದ ಅಕ್ಷರ ನ, ನಂತರದ ಅಕ್ಷರ ನ, ಕಡೆಯ ಅಕ್ಷರ ಗ. ಅಕ್ಷರಗಳನ್ನು ಮತ್ತೊಮ್ಮೆ ಹೇಳೋದಾದರೆ ಮೊದಲನೆಯ ಅಕ್ಷರ ರ, ರಾಗೆ ಸೊನ್ನೆ ರ, ಎರಡನೆಯ ಅಕ್ಷರ ತ, ಎರಡನೆಯ ಅಕ್ಷರ ತ, ಮೂರನೆಯ ಅಕ್ಷರ, ಮೂರನೆಯ ಅಕ್ಷರ ತಂ, ನಾಲ್ಕನೆಯ ಅಕ್ಷರ ಜ್ಞ, ಜಾಕಿಳಿ ಜಾಗಿ ನ್ಯಾವತ್ತು, ನಾಲ್ಕನೆಯ ನಂತರದ ಅಕ್ಷರ ತ್ರ, ಕೊನೆಯ ಅಕ್ಷರ ಗ. ಎಷ್ಟಕ್ಷರ ಆಯಿತು? 1, 2, 3, 4, 5, 6, 7 ಸೊನ್ನೆಗಳನ್ನು ಬಿಟ್ಟರೆ ಕನ್ಫ್ಯೂಷನ್ ಆಗ್ತಿದೆ ಅಲ್ಲ, ಏಕೋ ಸರಿ ಆಗ್ತಿಲ್ಲ. ಮತ್ತೊಮ್ಮೆ ಅಕ್ಷರಗಳು ನಿಮಗಾಗಿ ಕೇಳಿದರೆ ಮೊದಲನೆಯ ಅಕ್ಷರ ರ ಸೊನ್ನೆ ರ, ಎರಡನೆಯ ಅಕ್ಷರ ತ, ಮೂರನೆಯ ಅಕ್ಷರ ತ ಸೊನ್ನೆ, ನಾಲ್ಕನೆಯ ಅಕ್ಷರ ಜ್ಞ, ಜಾಕಿಳಿ ಜಾಗ್ನ, ನಾಲ್ಕನೆಯ ಅಕ್ಷರ, ಐದನೆಯ ಅಕ್ಷರ ತ್ರ, ಐದನೆಯ ಅಕ್ಷರ ತ್ರ, ಆರನೆಯ ಅಕ್ಷರ ನ, ಏಳನೆಯ ಅಕ್ಷರ ಗ. ಇಲ್ಲಿ ರ ಬಂದಾಗ ರಮ್ ಆಗಬೇಕು, ತ ಬಂದಾಗ ಸೊನ್ನೆ ತಮ್ ಆಗಬೇಕು. ಮೊದಲನೆಯ ಅಕ್ಷರ ರಾಗೆ ಸೊನ್ನೆ ರಮ್, ಎರಡನೆಯ ಅಕ್ಷರ ತ, ಮೂರನೆಯ ಅಕ್ಷರ ತಮ್, ನಾಲ್ಕನೆಯ ಅಕ್ಷರ ಗ್ನ, ಐದನೆಯ ಅಕ್ಷರ ತ್ರ, ಆರನೆಯ ಅಕ್ಷರ ನ, ಏಳನೆಯ ಅಕ್ಷರ ಗ. ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಪದ ರಚನೆ ಮಾಡಿ ಕಳುಹಿಸಿ 9481527260 ಅಂತ ಹೇಳ್ತಾ ಮುಂದಿನ ಕನ್ನಡ ಚಿತ್ರಗೀತೆಗಳಲ್ಲಿ ಇದೀಗ ಈ ಗೀತೆ ನಿಮಗಾಗಿ.

ಕೇಳುಗರೆ, ಚಿತ್ರಗೀತೆಗಳ ಮಧ್ಯದಲ್ಲಿ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಪದವನ್ನು ರಚನೆ ಮಾಡುವಂತ ಕಾರ್ಯಕ್ರಮ ನಿಮಗಾಗಿ ನಡೀತಾ ಇದೆ. ಮೊದಲನೆಯ ಅಕ್ಷರ ನಿಮಗಾಗಿ ಇತ್ತು ರಂ, ರಾಗೆ ಸೊನ್ನೆ ರಂ. ಎರಡನೆಯ ಅಕ್ಷರ ತ, ಮೂರನೆಯ ಅಕ್ಷರ ತಾಗೆ ಸೊನ್ನೆ ತಂ, ನಾಲ್ಕನೆಯ ಅಕ್ಷರ ಜ್ಞ ಜಾಕಿಡಿ ಜಾಗೆ ಹೊತ್ತು, ನಾಲ್ಕನೆಯ ಅಕ್ಷರ, ಐದನೆಯ ಅಕ್ಷರ ತ್ರ, ಆರನೆಯ ಅಕ್ಷರ ನ, ಏಳನೆಯ ಅಕ್ಷರ ಗ. ಅಕ್ಷರಗಳು ಮತ್ತೊಮ್ಮೆ, ಮೊದಲನೆಯ ಅಕ್ಷರ ರಾಗೆ ಸೊನ್ನೆ ರಂ, ಎರಡನೆಯ ಅಕ್ಷರ ತ, ಮೂರನೆಯ ಅಕ್ಷರ ತಾಗೆ ಸೊನ್ನೆ ತಂ, ನಾಲ್ಕನೆಯ ಅಕ್ಷರ ಜ್ಞ ನ, ಐದನೆಯ ಅಕ್ಷರ ತ್ರ, ಆರನೆಯ ಅಕ್ಷರ ನ, ಏಳನೆಯ ಅಕ್ಷರ ಗ. ಇಷ್ಟು ಏಳು ಅಕ್ಷರಗಳನ್ನು ಸೇರಿಸಿದಾಗ ಅರ್ಥಪೂರ್ಣವಾದ ಪದ ರಚನೆಯಾಗುತ್ತೆ. ಯಾವುದಿರ್ಬೋದು ಆ ಪದ ರಚನೆ ಮಾಡ್ತಾ ಇದ್ದೀರಾ? ಬಹಳಷ್ಟು ಸಂದೇಶಗಳು ಬಂದಿದೆ ಕೇಳುಗರೆ. ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಉತ್ತರಗಳನ್ನು ನೋಡೋಣ, ಮುಂದಿನ ಪದಕ್ಕಾಗಿ ಅಕ್ಷರಗಳನ್ನು ಕೂಡ ನೋಡೋಣಂತೆ. 9 4 8 1 5 7 2 6 0 0 ನಿಮ್ಮ ಮುಂಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಾಟ್ಸಪ್ ಸಂಖ್ಯೆ ಇದು. ಸಂದೇಶಗಳು ಬರ್ತಾ ಇರಲಿ, ಗೀತೆಯನ್ನು ಕೇಳೋಣ ಬನ್ನಿ.

0: ಅಕ್ಷರಗಳನ್ನು ಕೊಡಲಾಗಿತ್ತು. ಯಾವ ಅಕ್ಷರಗಳು? ಮೊದಲನೇ ಅಕ್ಷರ ರಂ, ಎರಡನೇ ಅಕ್ಷರ ತ, ಮೂರನೇ ಅಕ್ಷರ ತಂ, ನಾಲ್ಕನೇ ಅಕ್ಷರ ಜ್ಞ, ಐದನೇ ಅಕ್ಷರ ತ್ರ, ಆರನೇ ಅಕ್ಷರನ, ಏಳನೇ ಅಕ್ಷರ ಆಗಿತ್ತು ಗ. ಸಂದೇಶಗಳನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಸರಿಯಾಗಿ ಅಕ್ಷರಗಳನ್ನು ಜೋಡಿಸಿದ್ದೀರಾ, ಏನೆಲ್ಲ ಉತ್ತರಗಳು ಬಂದಿದೆ ಅಂತ ಕಡೆಯಲ್ಲಿ ನಾ ಹೇಳ್ತೇನೆ ಅಂತ ಹೇಳ್ತಾ, ಶುಭ ಸಂಜೆ, ಕಾಫಿ ಆಯ್ತಾ, ಇಂಪಾದ ಹಿಂದಿ ಹಾಡನ್ನು ಕೇಳಿ ತುಂಬ ಖುಷಿ ಆಯಿತು, ಧನ್ಯವಾದಗಳು. ಮೈರ್ಕೋಟಿ ಜನಪುರ ಬಿ ಡಿ ವಿ ಟಿ ಇಂದ ಸಂದೇಶವನ್ನು ಕಳಿಸಿದ್ರೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್, ಈಗ ಪ್ರಸಾರವಾದ ಹಿಂದಿ ಗೀತೆಗಳು ತುಂಬ ಸೊಗಸಾಗಿತ್ತು, ಕೇಳಿ ತುಂಬ ಖುಷಿಯಾಯಿತು ಅಂತಿದ್ದಾರೆ. ಪ್ರಸಾರಕ್ಕೆ ಧನ್ಯವಾದಗಳು. ಜೊತೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅನಿಲ್ ಕುಮಾರ್ ತಡಕನಹಳ್ಳಿ ರೇಕರೂರು ತಾಲೂಕಿನಿಂದ. ನಮಸ್ತೆ ಮೇಡಮ್, ಹಿಂದಿ ಹಾಡುಗಳು ತುಂಬ ಇಷ್ಟ ಆಯ್ತಂತೆ, ಕೇಳಲು ಖುಷಿಯಾಯಿತು. ಸಂಜೆ ಪ್ರಸಾರದಲ್ಲಿ ಒಂದು ಗೀತೆ ಯಾವುದೋ ಮಿಸ್ ಆಯ್ತಂತೆ, ಕೇಳಿಸ್ಕೊಂಡಿಲ್ಲ. ಆಯಿತು, ಪ್ರಸಾರ ಮಾಡೋಣ. ಯಾವುದಂತ ಸರಿಯಾಗಿ ಗೊತ್ತಾಗ್ತಿಲ್ಲ. 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಮೂಡು ಬರ್ತಾ ಇದೆ, ಕೇಳ್ತಾ ಇದ್ದೀರಾ ಅಲ್ವಾ? ಓಕೆ, ಉತ್ತರ ಕೂಡ ಸರಿಯಾಗಿಯೇ ಇದೆ. ಅಕ್ಷರಗಳನ್ನು ಜೋಡಿಸಿ ಸರಿಯಾಗಿ ಪದವನ್ನು ರಚನೆ ಮಾಡಿ ಕಳಿಸಿದ್ದಾರೆ ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ. ಉತ್ತರದೊಂದಿಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಗೀತಾ ಮೇಡಮ್ ನಮಸ್ತೆ ಅಂತಿದ್ದಾರೆ. ರಾಧಾ ಅವರು ನಿದಿಕೆಯಿಂದ ಉತ್ತರ ಸರಿಯಾಗಿಯೇ ಇದೆ. ವೀರಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಒಬ್ಬ ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಗೌರಮ್ಮ ಹಾವೇರಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡಿಗೆಯಿಂದ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ನಮಸ್ತೆ ಗೀತಾ ಮೇಡಮ್, ಹೇಗಿದ್ದೀರಾ ಅಂತಿದ್ದಾರೆ. ಚೆನ್ನಾಗಿದ್ದೇವೆ ಚಿಕ್ಕಪ್ಪ ಅವರೇ ಅಂತ ಹೇಳ್ತಾ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಸರೋಜಾ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಹೊಸಕೆರೆಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ತರುಣ್ ಮಲವಗುಪ್ಪದಿಂದ, ಕೆ ಪಿ ದಿನೇಶ್ ಭಟ್ ಅರ್ಸನಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರ್ ಬಿಟ್ಟಂಪಾಡಿ ದುಬೈನಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ಹುತ್ತ ಭದ್ರಾವತಿಯಿಂದ, ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರ ಸರಿಯಾಗಿದೆ. ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿ ಎಚ್ ರೋಡ್ ಭದ್ರಾವತಿಯಿಂದ, ಇನ್ನೊಂದ್ಸಲ ಹೇಳಿ ಅಂತ ಹೇಳಿದ್ರು. ಬಹುಶಃ ಎರಡು ಗೀತೆಗಳ ಮಧ್ಯದಲ್ಲಿ 4 ಬಾರಿ ನಾನು ಹೇಳಿ ಆಗಿದೆ. ಅಜಯ್ ವಂಟ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ, ಮಹೇಶ್ ಕುಮಾರ ಹೊನ್ನಾಳಿ ಉತ್ತರ, ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ, ಜಯಪುಟ್ಟಸ್ವಾಮಿ ಕೆರಡ ನಮಸ್ತೆ. ಪ್ರಸಾರ ಮಾಡುತ್ತಿರುವ 3 ಹಿಂದಿ ಹಾಡುಗಳು ತುಂಬ ಚೆನ್ನಾಗಿತ್ತಂತೆ, ಧನ್ಯವಾದಗಳು. ರಸಪ್ರಶ್ನೆ ಮಾಡುವಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಆಗಲಿಲ್ಲಂತೆ, ಕಾರಣ ಇಂಡಿಯಾದ ಫೋನ್ ಕಾಲ್, ಅಂದರೆ ಫೋನ್ ಕಾಲ್, ಅವರೀಗ ಕೆನಡಾದಲ್ಲಿದ್ದಾರೆ ಜಯಪುಟ್ಟಸ್ವಾಮಿ ಅವರು, ಅಲ್ಲಿಂದ ಬಹುಶಃ ಕಾರಣಾಂತರಗಳಿಂದ ಅವರಿಗೆ ಫೋನ್ ಕನೆಕ್ಟ್ ಕಾಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಪಾಪ ಅವರು ತಮ್ಮ ಆಗ್ತಿರೋ ಅಂತ ಬೇಸರನ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳನ್ನು ತಿಳಿಸಿದ್ದಾರೆ ಜಯಪುಟ್ಟಸ್ವಾಮಿ. ಉತ್ತರವನ್ನು ಕೊಟ್ಟಿದ್ದಾರೆ, ಈಗ ಜೋಡಿಸಿ ಅಕ್ಷರಗಳನ್ನು ಸರಿಯಾಗಿ ಪದವನ್ನು ರಚನೆ ಮಾಡಿ ಉತ್ತರ ಬಂದಿದೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಇರಬಹುದಾ ಮೇಡಮ್ ಅಂತ ಇದ್ದಾರೆ, ಇರಬಹುದಾ ಏನು ಸರಿಯಾಗಿದೆ ಉತ್ತರ. ನಮಸ್ತೆ ಮೇಡಮ್, ಈಗ ಪ್ರಸಾರವಾದ ಹಿಂದಿ ಚಿತ್ರಗೀತೆಗಳು ಸಮುದ್ರವಾಗಿತ್ತು, ಸಮುದ್ರವಾಗಿ ಮೂಡಿ ಬರ್ತಿದೆ. ಉಮೇಶ್ ಮಂದಾರ್ತಿ ಎಲೆಕ್ಟ್ರಿಕಲ್ ಶರಾವತಿ ನಗರ ಶಿವಮೊಗ್ಗದಿಂದ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ ತಂತ್ರಜ್ಞಾನ ತರಂಗ ಸರಿಯಾದ ಉತ್ತರ ಅಲ್ವಾ? ಎಲ್ಲರೂ ಹೇಗೆ ಪಟ ಪಟ ಅಂತ ನೀಟಾಗಿ ಸರಿಯಾಗಿ ಜೋಡಿಸಿ ಉತ್ತರವನ್ನು ಕಳಿಸಿದ್ರಿ. ತಂತ್ರಜ್ಞಾನ ತರಂಗ ಸುಲಭವಾಗಿ 2 ಅಕ್ಷರ 3 ಅಕ್ಷರ ಕೊಟ್ಟರೆ ನಿಮ್ಗೆ ಇಷ್ಟ ಆಗ್ತಿಲ್ಲ, ಯಾಕಂದರೆ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದೀರಾ ಅಂದರೆ ಬಹಳ ಕಷ್ಟ ಅಂತ ಅಲ್ಲ, ಅಕ್ಷರಗಳನ್ನು ಜೋಡಿಸುವಾಗಲೇ ಏನಿರ್ಬೋದು ಪದ ಅಂತ ನಿಮಗೆ ಗೊತ್ತಾಗೋದ್ರಿಂದ ಚಂದಿಕಾ ಶೇಷಾಚಲ ಹಾರನಹಳ್ಳಿಯಿಂದ ತಂತ್ರಜ್ಞಾನ ತರಂಗ ಸರಿಯಾಗಿ ಬಂದಿದೆ. ಉತ್ತರಗಳು ನೆಟ್ವರ್ಕ್ ಇಶ್ಯೂಸಿಂದ ಸ್ವಲ್ಪ ತಡವಾಗಿ ಬಂದ್ರೂ ಓಕೆ, ಏನು ತೊಂದರೆ ಇಲ್ಲ. ನಾನು ನಿಮ್ಮ ಉತ್ತರಗಳನ್ನು ನಂತರದ ಪದ ರಚನೆಯಾಗಿ ಬರುವಂಥ ಉತ್ತರದ ಜೊತೆ ಕೂಡ ನಾನು ಹೇಳ್ತೇನಂತ ಹೇಳ್ತಾ ತಂತ್ರಜ್ಞಾನ ತರಂಗ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಉತ್ತರವನ್ನು ಕಳಿಸಿದ್ರು. ಮುಂದಿನ ಅಕ್ಷರಗಳು ನಿಮಗಾಗಿ ಯಾವ ಪದ ರಚನೆ ಆಗುತ್ತೆ ನೋಡೋಣ. ಮೊದಲನೇ ಅಕ್ಷರ ಸಾಗೆ ಸೊನ್ನೆ ಸಂ, ಎರಡನೇ ಅಕ್ಷರ ಸೇ ಸಾಗೆ ಅಥವಾ ಸೇ ದೀರ್ಘ, ಮೊದಲನೇ ಅಕ್ಷರ ಸಂ, ಎರಡನೇ ಅಕ್ಷರ ಸೇ, ಮೂರನೆಯ ಅಕ್ಷರ ವಾ ವಾಕಿಳಿ ವಾ, ನಾಲ್ಕನೆಯ ಅಕ್ಷರ ಸ್ತೇ ಸಾಗೆ ಅಥವಾ ಕೆಳಗಡೆ ತಾವತ್ತು. ಮೊದಲನೆಯ ಅಕ್ಷರ ಸಂ, ಎರಡನೆಯ ಅಕ್ಷರ ಸೇ, ಮೂರನೆಯ ಅಕ್ಷರ ವಾ, ನಾಲ್ಕನೆಯ ಅಕ್ಷರ ಸ್ತೇ. ನಾಲ್ಕು ಅಕ್ಷರಗಳನ್ನು ಕೂಡಿಸಿದಾಗ ಯಾವ ಪದ ರಚನೆಯಾಯಿತು? ಅಯ್ಯೋ ಅಕ್ಷರಗಳು ಸರಿಯಾದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್ ಉತ್ತರ ಅಂತ ಕಳಿಸಿದ್ರಿ. ನಿಮ್ಮ ಉತ್ತರವನ್ನು ನಾನು ಓದಿದೆ. ಮುಂದಿನ ಈಗ ಯಾವ ಪದಕ್ಕಾಗಿ ಅಕ್ಷರಗಳನ್ನು ನೀಡಲಾಯಿತು, ಪದವನ್ನು ರಚನೆ ಮಾಡಿ 9481517206000 ಕಳುಹಿಸಿ ಅಂತ ಹೇಳ್ತಾ, ಎಷ್ಟು ಬೇಗ ಪದಗಳ ರಚನೆಯನ್ನು ಮಾಡಿ ಸಂದೇಶಗಳು ಬರ್ತಾ ಇದೆಯಲ್ವಾ. ಹಾಗಾಗಿ ಓಕೆ, ಮೊದಲನೆಯ ಅಕ್ಷರ ಮತ್ತೊಮ್ಮೆ ಸಂ, ಎರಡನೆಯ ಅಕ್ಷರ ಸೇ, ಮೂರನೆಯ ಅಕ್ಷರ ವಾ, ನಾಲ್ಕನೆಯ ಅಕ್ಷರ ಸ್ತೇ. ಉತ್ತರಗಳು ಬರ್ತಾ ಇರಲಿ, ಬನ್ನಿ ಮುಂದಿನ ಗೀತೆ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನೀಡಲಾಗಿದ್ದ ಅಕ್ಷರಗಳು, ಮೊದಲನೇ ಅಕ್ಷರ ಸಂ, ಎರಡನೆಯದು ಸೆ, ಮೂರನೇ ಅಕ್ಷರ ವ, ನಾಲ್ಕನೆಯದು ಸ್ತೆ ಆಗಿತ್ತು. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡೋಣ. 9481527260 ಅಂತ ನೋಡ್ತಾ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರ. ವಾವ್, ವಂಡರ್ಫುಲ್, ಕನೆಕ್ಟೆಡ್, ಥ್ಯಾಂಕ್ ಗಾಡ್. ಹಾಡುಗಳು ಕೇಳ್ತಾ ಇದ್ದಂಗೆ ಏನೋ ಒಂದು ಹ್ಯಾಪಿನೆಸ್. ಇಂದು 103.5 ಭದ್ರಾವತಿ ಎಫ್ ಎಮ್ ಎಲ್ಲ ನಿಜಾನ ಅನಿಸ್ತಾ ಇದೆ. ಥ್ಯಾಂಕ್ ಯು ಟೀಮ್. ಏನು ಕಳಿಸಿದ್ದೀರಾ ಸಂದೇಶವನ್ನು? ಸಾಯಿ ಪ್ರಿಯಾ ಫ್ರಮ್ ತ್ರಿಸೂರ್ ಡಿಸ್ಟ್ರಿಕ್ಟ್ ಇನ್ ಕೇರಳ. ಮತ್ತಷ್ಟು ಖುಷಿ ಅಂದರೆ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಮಾಡ್ತಿರುವಿರಿ, ಧನ್ಯವಾದಗಳು ಅಂತ ಇದ್ದಾರೆ ಹೊಸ ಕೇಳುಗರು ಅನಿಸತ್ತೆ, ಗೊತ್ತಿಲ್ಲ. ಓಕೆ, ವೇಲೀಲಾ ವಿದ್ಯಾನಗರ ಶಿವಮೊಗ್ಗ ಸರಿಯಾದ ಉತ್ತರವನ್ನು ಕೊಟ್ಟರೆ ಹಂಪಣ್ಣವರು ನ್ಯಾಮತಿಯಿಂದ ಸರಿಯಾಗಿದೆ ಉತ್ತರ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಮಂಜುಳಾ ಜನ್ನಾಪುರ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು, ಪ್ರೊಫೆಸರ್ ಶ್ರುತಿ ಕೀರ್ತಿ ಶಿವಮೊಗ್ಗ ನಮಸ್ತೆ ಉತ್ತರ ಅಂತ ಕಳಿಸಿದ್ದಾರೆ ಸರಿಯಾಗಿ. ರೇಣುಕಾ ಡಿ ಶಿವಮೊಗ್ಗ ವಿದ್ಯಾಮಂದಿರದಿಂದ, ಭದ್ರಾವತಿ ವಿದ್ಯಾಮಂದಿರದಿಂದ ಸ್ನೇಹ ಹಾಗೂ ಅನಿತಾ ಅವರು. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಶಾಂತಾಚಾರ್ ಬಿಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ ಶ್ರೀಧರ್ ಹಾಗೂ ಸ್ನೇಹ ರಾಧಾ ನಿಧಿಗೆಯಿಂದ ಉತ್ತರ ಸರಿಯಾಗಿ ಇದೆ. ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಜಯಪುಟ್ಟಸ್ವಾಮಿ ಕೇರಳದಿಂದ ನಮಸ್ತೆ, ಗೀತಾ ತರುಣ್ ಮಲವಗುಪ್ಪದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಗೌರಮ್ಮ ಹಾವೇರಿಯಿಂದ, ಗಂಗಾಧರೇಶ್ ಬಿ ಜಿ ಹೊಸ್ಮನೆ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ರ ಬೆಟ್ಟಂಪಾಡಿ ದುಬೈನಿಂದ, ಸಂದೇಶ ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ, ಆನ್ಸರ್ ಚಂದ್ರು ಮಂಜುಳಾ ಕೂಲಿ ಬ್ಲಾಕ್ ಶೆಡ್ ಭದ್ರಾವತಿಯಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ವಿನಯ್ ಶ್ರೀಧರ್ ಓ ಟಿ ರಸ್ತೆ ಇಂದ ಬಂದಂಥ ಸಂದೇಶ, ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿ ಎಚ್ ರೋಡ್ ಭದ್ರಾವತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಅಜಯ್ ವಂಟ್ಕರ್ ಲೋಹಿರುತ್ರ ಭದ್ರಾವತಿಯಿಂದ, ಸರೋಜ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ಹೊಸಕೆರೆಯಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಉತ್ತರ ಸರಿಯಾಗಿದೆ. ಸುಬಾನ್ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ, ನೆಚ್ಚಿನ ಆಕಾಶವಾಣಿ ಭದ್ರಾವತಿಯ ನಿರೂಪಕರ ಮೇಲುಗೈ ನನಗೆ ಕಾರಣಾಂತರಗಳಿಂದ ಒಂದೊಂದು ಸಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗೋದಿಲ್ಲ ದಯವಿಟ್ಟು. ಓಕೆ, ನೋ ಪ್ರಾಬ್ಲಮ್, ಉತ್ತರ ಸರಿಯಾಗೇ ಇದೆ. ಸಮಯದ ಅಭಾವ, ಕೆಲಸದ ಒತ್ತಡಗಳು, ಹೀಗೆ ಭಾಗವಹಿಸೋದಕ್ಕಿಂತ ಕೇಳ್ತಾ ಇದ್ದೀರಾ ನಾನು ಒಬ್ಬ ಒಳ್ಳೆ ಕೇಳುಗ ಅಂತ ಹೇಳ್ತಾ ಇರ್ತೀರಲ್ಲ ಅದು ಖುಷಿ ಅಂತ ಹೇಳ್ತಾ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಚಾನ್ಸ್ಲರ್ ರೋಡ್ ಕನ್ಯಾಕುಮಾರಿಗೆ ಹೋದಗಳು ಸಹ ಕೇಳುಗರೆ ಸರಿಯಾಗಿ ಪದವನ್ನು ರಚನೆ ನೀವೇನು ಬರೆದಿರ್ತೀರಾ ಅದನ್ನು ಸಾಧ್ಯವಾದರೆ ಇಂಗ್ಲೀಷಲ್ಲೇ ಸರಿಯಾಗಿ ಟೈಪ್ ಮಾಡಿ ಕಳಿಸಿ, ಇಲ್ಲ ಕನ್ನಡದಲ್ಲಾದರೂ ಟೈಪ್ ಮಾಡಿ ಕಳಿಸಿ. ಇದು ನಿಜವಾಗ್ಲೂ ಕಷ್ಟ ಆಗುತ್ತೆ ಓದೋದಕ್ಕೆ ಸಹ. ಕೇಳಿದೆ ಊ ಅಂತ ಇರ್ಬೋದಾ? ಚೆನ್ನಾಗಿ ಬರ್ತಿದೆಯಂತೆ ಕಾರ್ಯಕ್ರಮ. ಓಕೆ, ಉತ್ತರ ಸರಿಯಾಗಿದೆ. ಮನೋಹರ್ ರಾವ್ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದೀರಾ, ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ ಸಲ್ಮಾ ಟೀಚರ್ ಸರಿಯಾಗಿ ಉತ್ತರವನ್ನು ಕೊಟ್ಟರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ರೇಖಾ ಕೋಟಿ ಶ್ರೇಯ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ ಸಂದೇಶ. ಎಲ್ಲರ ಸಂದೇಶಗಳನ್ನು ಓದಿದ್ದೀನಿ, ಎಲ್ಲರೂ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರ ಏನಾಗಿತ್ತು? ಅಕ್ಷರಗಳನ್ನು ಜೋಡಿಸಿದಾಗ ಬಂದಂತಹ ಪದ ಏನಾಗಿತ್ತು? ಸೇವಾ ಸಂಸ್ಥೆ ಆಗಿತ್ತು ಉತ್ತರ. ಪದ ಸೇವಾ ಸಂಸ್ಥೆ ಆಗಿತ್ತು. ಅಕ್ಷರಗಳನ್ನು ಜೋಡಿಸಿದಾಗ ಬಂದಂತಹ ಪದ ಅಂತ ಹೇಳ್ತಾ ಮುಂದಿನ ಅಕ್ಷರಗಳಿಗೆ, ಮುಂದಿನ ಪದಕ್ಕಾಗಿ ನಿಮಗಾಗಿ ಅಕ್ಷರಗಳು ಈಗಿದೆ. ಮೊದಲನೇ ಅಕ್ಷರ ಜ್ಞ, ಜಾಕಿಳಿ ಜಾ ಬರೆದು ಅದಕ್ಕೆ ಜ್ಞ ಒತ್ತನ್ನು ಹಾಕಿದ್ರೆ ಮೊದಲನೆಯ ಅಕ್ಷರ ಜ್ಞ. ಎರಡನೆಯ ಅಕ್ಷರ ದ, ಎರಡನೆಯ ಅಕ್ಷರ ದ. ಮೂರನೆಯ ಅಕ್ಷರ ಆಗಿದೆ ಪ್ರ, ಮೂರನೆಯ ಅಕ್ಷರ ಪ್ರ. ನಾಲ್ಕನೆಯ ಅಕ್ಷರ ನಂ, ನಾಲ್ಕನೆಯ ಅಕ್ಷರ ನಂ. ಇನ್ಶಿಲ್ ಕೂಡ ಇದೆ. ಇದು ನಾರ್ವೆ ಚೆಸ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರರ ಹೆಸರಾಗಿದೆ ಇದು, ಹೇಳೋದೇ ಬೇಡ.

ಪದವನ್ನು ರಚನೆ ಮಾಡಿ ಉತ್ತರಗಳನ್ನು 9481527726 00ಗೆ ಕಳಿಸ್ತಾ ಇರಿ. ಮೊದಲನೆಯ ಅಕ್ಷರ ಮತ್ತೊಮ್ಮೆ ಜ್ಞ, ಎರಡನೇ ಅಕ್ಷರ ದ, ಮೂರನೆಯ ಅಕ್ಷರ ಪ್ರ, ನಾಲ್ಕನೆಯ ಅಕ್ಷರ ಆಗಿದೆ ನಾಗೆ ಸೊನ್ನೆ ನ. ಅಕ್ಷರವನ್ನು ಜೋಡಿಸಿ ಪದ ರಚನೆ ಮಾಡಿ ಜೊತೆಯಲ್ಲಿ ಗೀತೆಗಳನ್ನು ಕೇಳಿ. ಮುಂದಿನ ಗೀತೆ ನಿಮಗಾಗಿ

ಕೇಳುಗರಿಗಾಗಿ ಕೊಟ್ಟಂತಹ ಅಕ್ಷರಗಳು ಇತ್ತು, ಜ್ಞ ದ ಪ್ರ ನಮ್ ಆಗಿತ್ತು ಕಡೆಯ ಪದ ಇದು. ಯಾರದು ಅಂತ ಕ್ಲೂ ಕೂಡ ಕೊಟ್ಟೆ, ಹಾಗಾಗಿ ಬೇಗನೆ ಗೊತ್ತಾಯ್ತು ಅಂತ ತಿಳೀತಾ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡಹುಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಸುಮಿತ್ರ ಮಾಂಡ್ರೆ ಇರಬಹುದಾ ಅಂತ ಇದ್ದಾರೆ, ಖಂಡಿತವಾಗಿ ಸರಿಯಾದ ಉತ್ತರ ಶಿವಮೊಗ್ಗದಿಂದ ಸುಮಿತ್ರ ಮಾಂಡ್ರೆ ಅವರ ಉತ್ತರ ಕೂಡ ಸರಿಯಾಗಿತ್ತು. ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ, ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ, ವಿದ್ಯಾಮಂದಿರದಿಂದ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಮತ್ತು ಅನಿತಾ, ಅಜಯ್ ವಂಡ್ಕರ್ ಲೋಯರುತ್ತ ಭದ್ರಾವತಿ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ಹುತ್ತ ಭದ್ರಾವತಿ, ಮಂಜುಳಾ ಚನ್ನಾಪುರ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಉತ್ತರ ಸರಿಯಾಗಿದೆ, ಗಜಾನನ ಭಟ್ ಬೋಳದಮುಖಿ ಹೊನ್ನಾವರ, ಜಯಶ್ರೀ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ, ಸುಬಾನ್ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಶಂಕರಘಟ್ಟದಿಂದ, ಜಯಪುಟ್ಟಸ್ವಾಮಿ ಕೆನಡಾ ನಮಸ್ತೆ ಮೇಡಮ್ ಸರಿಯಾಗಿದೆ ಉತ್ತರ. ಕೆಲಸ ನಿಮಿತ್ತ ಕಾರ್ಯಕ್ರಮದಲ್ಲಿ ಹಾಗೆ ಈಗ ಬಂದು ಸೇರಿಕೊಂಡೆ ಅಂತ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ, ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಿರ್ತೀರಾ ಅಂತ ಗೊತ್ತಾಗಿದೆ. ಮುರಳೀಧರ್ ಅವರು ಶಿವಮೊಗ್ಗದಿಂದ ಉತ್ತರ ಸರಿಯಾಗೇ ಇದೆ. ಆಗ ನನ್ನ ಹೆಸರು ಖಂಡಿತ ನಾನು ಓದಿದೆ, ಸಲ್ಮಾ ಟೀಚರ್ ಪ್ರಜ್ಞಾ. ಓಕೆ, ಸಲ್ಮಾ ಟೀಚರ್ ತರೀಕೆರೆಯಿಂದ ಈಗ ಕೇಳಿಸ್ಕೊಂಡ್ರಿ ಅಲ್ವಾ. ರಾಧಾ ಅವರು ನಿದಿಗೆಯಿಂದ, ಗುಡ್ ಈವ್ನಿಂಗ್ ಮೇಡಮ್ ಸೂಪರ್ ಸಾಂಗ್ ಮ್ಯಾಮ್, ಬೆನಕನಹಳ್ಳಿ ಸುಮಾ ನಿರಂಜನ್ ಅವರ ಸಂದೇಶ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ. ಕಲ್ಪನಾ ಬಿಜಿ ಬಸವೇಶ್ವರ ನಗರ ಶಿವಮೊಗ್ಗದಿಂದ, ವಿಜಯಪುರ ಸುದರ್ಶನ ಬಂದೇ ನವಾಜ್ ಅವರು, ವಿಜಯ ವಿನಯ್ ಕುಮಾರ್ ಶಿವಮೊಗ್ಗ ಓಟಿ ರಸ್ತೆಯಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ, ಸರೋಜಾ ಜೈಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ಹೊಸಕೆರೆ ಸರೋಜಾ ಜೈಶಂಕರ್ ಅವರು, ತರುಣ್ ಗೀತಾ ಮಲವಗೊಪ್ಪದಿಂದ ಸಮಯ ಆಗ್ತಾ ಇದೆ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಚಿಕ್ಕಪ್ಪ ಅವರು ಶಾರದಾ, ನಂದನ್ ರಾಮೇಶ್ ಶಿವಮೊಗ್ಗದಿಂದ, ನಂದನ್ ರಾಮೇಶ್ವರ ಶಿವಮೊಗ್ಗದಿಂದ, ಕಾಗದ ನಗರದಿಂದ ಮೊನ್ನೆ ಟೂರ್ ಹೋದಾಗ ಕಾರ್ಯಕ್ರಮ ಕೇಳಿ ಸಂತೋಷ ಆಯ್ತಂತೆ, ಮನೋಹರ ಭದ್ರಾವತಿಯಿಂದ, ನಾಗರಾಜ್ ಕಾಗದ ನಗರದಿಂದ, ಶಾಂತಚರ ಬೆಳಗೆರೆ ಕೊಕ್ಕನೂರು ಹರಿಹರ ತಾಲೂಕು. ಇದರ ಮಾಹಿತಿ ಕೇಳಿದರೆ ಇನ್ನು ಉಳಿದ ಸಂದೇಶಗಳು, ಬಹಳಷ್ಟು ಸಂದೇಶಗಳು ಬಂದಿದೆ. 9:15 ಭಾವಗೀತೆಯಲ್ಲಿ ನಿಮ್ಮೆಲ್ಲರ ಸಂದೇಶವನ್ನು ಓದ್ತೇನೆ ಮಿಸ್.

ಮಾಡಲ್ಲ ಅಂತ ಹೇಳ್ತಾ ಖಂಡಿತವಾಗಿ ನೀವೆಲ್ಲರೂ ಕಳಿಸಿಯೋದಂತಹ ಮಾಹಿತಿಗಳು, ಸಂದೇಶಗಳು ಅಲ್ಲಿ ಕೂಡ ನಾನು ಕಂಪ್ಲೀಟ್ ಮಾಡ್ತೇನೆ. ಉತ್ತರ ಆಗಿತ್ತು. ಪ್ರಜ್ಞಾನಂದ ಇವರ ಕೂಡ, ಇವರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಯಾಕಂತ ಅಂದರೆ ಐತಿಹಾಸಿಕ ಸಾಧನೆ ಆಗಿದೆ ಅವ್ರ ಕೈಯಿಂದ. ಹಾಗಾಗಿ ಸಮಯ ಆಗ್ತಿದೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಎಷ್ಟೊಂದು ಸಂದೇಶಗಳು ತಡವಾಗಿ ಬಂದಿದ್ದು, ನಂತರದಲ್ಲಿ ಸಮಯದ ಅಭಾವ, ಹಾಗಾಗಿ ಇದೊಂದು ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳ ಜೊತೆಯಲ್ಲಿ ನಾನು ಪ್ರಜ್ಞಾನಂದ ನಾರ್ವೆ ಚೆಸ್ಟ್ ಪ್ರಶಸ್ತಿ ಗೆದ್ದಿದ್ದು ಮೊನ್ನೆ ಮೊದಲ ಭಾರತೀಯ ಆಟಗಾರ ಪ್ರಜ್ಞಾನಂದ ಅವ್ರ ಬಗ್ಗೆ ಅಂದರೆ ಒಂದಿಷ್ಟು ಮಾಹಿತಿಯನ್ನು ಒಂದೆರಡು ಮೂರು ಸಾಲುಗಳಲ್ಲಿ ಹೇಳ್ತೇನಂತ ಹೇಳಿದ್ದು, ಈ ಗೀತೆಯ ನಂತರದಲ್ಲಿ ಮಾಹಿತಿ ಜೊತೆಯಲ್ಲಿ ಭಾವಗೀತೆ ನಿಮಗಾಗಿ. ಆರಂಭದ ಭಾವಗೀತೆ ಶ್ರೀಮತಿ ರೇಣುಕಾ ನಾಕೋಡ್ ಅವರ ಸ್ವರದಲ್ಲಿ ಕೇಳೋಣ, ದೊಡ್ಡರಂಗೇಗೌಡರ ಈ ರಚನೆಯನ್ನು.

ಮುಂದಿನ ಗೀತೆಗೆ ಮುನ್ನ ಶಾಂತಾಚಾರ್ ಸಂಜೆ 7:30 ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡಿದಾಗ ಪ್ರಜ್ಞಾನಂದ ಅನ್ನೋ

ಅಕ್ಷರಗಳನ್ನು ನೀಡಲಾಗಿತ್ತು. ಜೋಡಿಸಿದಾಗ ಬಂದಂತಹ ಪದ ಪ್ರಜ್ಞಾನಂದ ಆಗಿತ್ತು. ಮೊದಲ ಭಾರತೀಯ ಆಟಗಾರ, ನಾರ್ವೆ ಚೆಸ್ ಪ್ರಶಸ್ತಿ ಗೆದ್ದಂತಹ ಮೊದಲ ಭಾರತೀಯ ಆಟಗಾರರಿವರು. ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆಲ್ಲೋದ್ರ ಮೂಲಕ ಐತಿಹಾಸಿಕ ಸಾಧನೆಯನ್ನು ಮಾಡಿರೋದು. ನಡೆದದ್ದಿಲ್ಲಪ್ಪ ಅಂತಂದರೆ ನಾರ್ವೆಯ ಓಸ್ಲೋದಲ್ಲಿ 2026 ಚೆಸ್ ಟೂರ್ನಮೆಂಟ್ ಆಗಿತ್ತು. ಇದು ಬಹುಮಾನ ದೊಡ್ಡ ಮೊತ್ತದ್ದೇ ಆಗಿದೆ. 70.5 ಲಕ್ಷ ರೂಪಾಯಿಗಳ ಬಹುಮಾನ ಆಗಿತ್ತು. ವಿಶೇಷತೆ, ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರನ್ನು ಕ್ಲಾಸಿಕಲ್ ಪಂದ್ಯದಲ್ಲಿ ಸೋಲಿಸಿದ್ದು ಇವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಅನ್ನೋದು. ಅದು 2ನೇ ಬಾರಿ ಗುಕೇಶ್ ಅವರನ್ನು ಕ್ಲಾಸಿಕಲ್ ಪಂದ್ಯದಲ್ಲಿ ಸೋಲಿಸಿದ್ದು ಇವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಅಂತ ಹೇಳಲಾಗುತ್ತೆ. May 25 to June 5, 2026 ಈ ಪಂದ್ಯಾವಳಿ ನಡೆದಿದ್ದು. ಬಹಳಷ್ಟು ಮಾಹಿತಿ ನಿಮಗೂ ಗೊತ್ತಿರತ್ತೆ, ಹಾಗಾಗಿ ಖುಷಿಯ ವಿಷಯ ಅಲ್ವಾ. ಹಾಗಾಗಿ ಸುಮ್ಮನೆ ಜೋಡಿಸುವಾಗ ಅಕ್ಷರಗಳನ್ನು ಇವರ ಹೆಸರನ್ನು ಹೇಳಲಾಗಿತ್ತು. ಶಾಂತಾಚಾರ ಬಡಿಗೇರ್, ಕುಕ್ಕನೂರು ಹರಿಹರ ತಾಲೂಕು. ನಮಸ್ತೆ. ಆಕಾಶವಾಣಿ ಭದ್ರಾವತಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡುವಂತಂತೆ. ಹೃದಯಪೂರ್ವಕ ಧನ್ಯವಾದಗಳು. ಜೊತೆಯಲ್ಲಿ ತಲೆಗೆ ಕಸರತ್ತು ನೀಡುವಂತಹ ಪದ ಸುಳಿಗಳು ಬುದ್ಧಿಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ಮನರಂಜನೆಯನ್ನು ನೀಡಿತು. ಕಾರ್ಯಕ್ರಮದ ನಡುವೆ ಪ್ರಸಾರವಾದ ಸುಮಧುರ ಹಾಡುಗಳು ಕೇಳುಗರ ಮನಸ್ಸಿಗೆ ಇನ್ನಷ್ಟು ಸಂತೋಷವನ್ನು ನೀಡಿದ್ವು. ಮಾಹಿತಿ, ಮನರಂಜನೆ ಮತ್ತು ಚಿಂತನೆಯನ್ನು ಒಟ್ಟಿಗೆ ನೀಡಿದ ಈ ಉತ್ತಮ ಕಾರ್ಯಕ್ರಮಕ್ಕೆ ನಿರೂಪಕರಿಗೂ ಹಾಗೂ ಆಕಾಶವಾಣಿ ಭದ್ರಾವತಿ ತಂಡಕ್ಕೂ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಸಂದೇಶವನ್ನು ಕಳಿಸಿದ್ರೆ. ಪುಷ್ಪ, ವಿನೋಪನಗರ ಶಿವಮೊಗ್ಗದಿಂದ ಉತ್ತರ ಪ್ರಜ್ಞಾನಂದ ಪ್ರಸಾರ ಆಗ್ತಿರೋ ಈ ಚಿತ್ರಗೀತೆಗಳು ಕೂಡ ಸೂಪರ್ ಆಗಿ ಮೂಡಿ ಬಂತು. ಧನ್ಯವಾದಗಳು ಮೇಡಮ್, ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಸಂದೇಶ ಕಳಿಸಿದ್ರೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಪ್ರಜ್ಞಾನಂದ ಅಂತ ಕಳಿಸಿದ್ರು. ಪ್ರೀತಿ ಕುಮಾರ್ ಭದ್ರಾವತಿಯಿಂದ ಪ್ರಜ್ಞಾನಂದ. ಗೌರಮ್ಮ ಅವರು ಹಾವೇರಿಯಿಂದ ಸಂದೇಶ ಬಂದಿತ್ತು. ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಚಟುವಟಿಕೆಯಿಂದ, ಅಂದರೆ ಒಂದು ನಿಮಿಷನೂ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಿದೆ. ತಲೆಗೆ ನೀವೇ ಕಸರತ್ತು ಕೊಟ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ಕಸರತ್ತನ್ನು ಕೊಡ್ತಾ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಪದವನ್ನು ರಚನೆ ಮಾಡಿ ಇದೇ ಬರಬೇಕಂತ ಏನಿಲ್ಲ, ಆದರೂ ಕೊಟ್ಟಂತಹ ಅಕ್ಷರಗಳಿಂದ ಅದೇ ಪದ ರಚನೆ ಆಗ್ತಾ ಇತ್ತು. ಹಾಗಾಗಿ ನನಗೂ ಕೂಡ ಬಹಳ ಖುಷಿಯಾಯಿತು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಭಾಗವಹಿಸೋದು, ನಿಮ್ಮ ಜೊತೆ ಈ ಕಾರ್ಯಕ್ರಮವನ್ನು ನಡೆಸೋದು, ನಮ್ಮ ಕೇಳುಗರೊಂದಿಗೆ ಅಂತ ಹೇಳ್ತಾ ಹೀಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನೆಲ್ಲ ಓದಿದ್ದೇನೆ ನಾನು. ಒಮ್ಮೊಮ್ಮೆ ಸಮಯದ ಅಭಾವ ಇರೋದರಿಂದ ಸಂದೇಶಗಳು ಬಾಕಿ ಉಳಿದಿರುತ್ತೆ, ಆದರೂ ಮಿಸ್ ಮಾಡಿದೆ ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಇರ್ತೀರಾ ಅಂತ ಕೇಳಿಸ್ಕೊಂಡಿದ್ದೀರಾ. ಎಲ್ಲರ ಸಂದೇಶಗಳನ್ನು ನಾನೀಗ ಓದಿ ಆಯಿತು. ಭಾವಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಿ ಆರ್ ಗೀತಾ ಅವರ ಸ್ವರದಲ್ಲಿ ಇದೀಗ ಕೇಳೋಣ ವಿಜಯಲಕ್ಷ್ಮಿ ಅವರ ರಚನೆಯ ಈ ಗೀತೆಯನ್ನು.

0: ಇಂದು ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಆರ್ಥಿಕ ವಿಕಾಸ ಕುರಿತ ಚರ್ಚೆ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಸಮಯ 9:30. ಇದೀಗ ಕಾರ್ಯಕ್ರಮ ಯಕ್ಷಗಾನ.
1: ಕಳೆದ ವಾರ ಪ್ರಸಾರವಾದ ನರಸಿಂಹ ಭಟ್ ಕುಂಕೆಮನೆ ಯಲ್ಲಾಪುರ ಮತ್ತು ತಂಡದವರು ಪ್ರಸ್ತುತಪಡಿಸಿದ ಯಕ್ಷಗಾನ ಪ್ರಸಂಗ ಶ್ರೀಕೃಷ್ಣ ಸಂಧಾನ.

0: ಇದರ ಮುಂದುವರೆದ ಭಾಗವನ್ನು ಈಗ ಕೇಳುವಿರಿ.
1: ನಮ್ಮ ಬರವ ಕಂಡು ನಿನಗೆ ಜನ ತಪ್ಪಿದ

0: ಸುಯೋಧನ, ಏನಯ್ಯ ಇದು? ಯಾವುದೋ ವಿಚಾರದಲ್ಲಿ ಮಗ್ನನಾದ ನೀನು ನಾನು ಬಂದಿರುವುದನ್ನೂ ಗಮನಿಸದೆ ವರಗದ್ದುಗೆಯನ್ನು ಇಳಿಯುವುದು ತಡವೆಂದು ಪೀಠ ಸಮೇತ ನನ್ನ ಕಾಲಬುಡದಲ್ಲಿ ಬಂದು ಬಿದ್ದಿದ್ದೀಯಾ ಹೇಗೆ? ಅಲ್ಲ, ಸಂಬಂಧದಲ್ಲಿ ಭಾವನಾದ ನೀನು ನೆಂಟನಾದ ನನ್ನನ್ನು ಸ್ವಾಗತಿಸುವ ಪರಿ ಇದಾಗಿರಬಹುದೇ? ಹೇಳಿ ಕೇಳಿ ನಾವು ಸಾಮಾನ್ಯ ದನ ಕಾಯುವ ಹುಡುಗರು, ಆದರೆ ನೀನು ಹಸ್ತಿನೆಯ ಅನಭಿಷಕ್ತ ದೊರೆ. ದೇಶ ದೇಶದ ಅರಸು ಮಕ್ಕಳೆಲ್ಲ ನಿನ್ನ ಪದತಲದಲ್ಲಿ ತಲೆಯನ್ನು ಚಾಚುತ್ತಾರೆ. ಅಂತಹ ಮಹಾನುಭಾವನಾದ ನೀನು ನನ್ನ ಕಾಲುಗಳಿಗೆ ನಮಸ್ಕರಿಸುವಂತಾಯಿತೇನೋ. ಇದರಿಂದ ದನ ಕಾಯುವ ಸಂದರ್ಭದಲ್ಲಿ ಗುಡ್ಡ ಗಾಡುಗಳಲ್ಲಿ ಸಂಚರಿಸಿ ಕಲ್ಲು ಮುಳ್ಳುಗಳು ತಾಗಿ ಜಿಡ್ಡುಗಟ್ಟಿದ ನನ್ನ ಪಾದಗಳೇ ಇಷ್ಟು ನೋವನ್ನ ಅನುಭವಿಸಿದಾಗ ಅರಮನೆಯಲ್ಲಿ ಬೆಳೆದ ನಿನ್ನ ಸುಖೋಮಲವಾದ ತನುವೆಸು ನೊಂದಿತೋ ಬಲ್ಲವರಾರು? ಇಷ್ಟಾದರೂ ಯಾಕೆ ಸತಿಯರ ತೆರೆದಿ ತಲೆ ತಗ್ಗಿಸಿ ಕುಳಿತಿದ್ದೀಯಾ? ಕಣ್ತೆರೆದು ಒಮ್ಮೆ ಸಭೆಯನ್ನ ನೋಡಯ್ಯಾ. ನೋಡು
1: ಈ ಸಭೆಯಲ್ಲಿ ಯಾವುದೋ ಒಂದು ರೀತಿಯ ಬದಲಾವಣೆ ಆಗುತ್ತದೆ ಎಂದು ಭಾವಿಸಿದರೆ ಅದು ನಿನ್ನ ಭ್ರಮೆ ಮಾತ್ರ. ಇನ್ನು ಈ ಸುಯೋಧನ ಸಭೆಯಲ್ಲಿ ಯಾವ ರೀತಿಯಾದ ಬದಲಾವಣೆಯೂ ಇಲ್ಲ. ಹೋಗಲಿ ಬಿಡು, ಧರ್ಮರಾಜನ ರಾಯಭಾರಿಯಾಗಿ ಬಂದಿರುವಂತಹ ನೀನು ನೇರವಾಗಿ ಈ ಕುರುಸಭೆಗೆ ಪ್ರವೇಶ ಮಾಡಬಹುದಿತ್ತು. ಅದು ಹೋಗಲಿ, ಈ ಹಾಸ್ತಿನಲ್ಲಿ ಅನೇಕ ವ್ಯಕ್ತಿಗಳು ನಿನ್ನ ಭಜಕರಿದ್ದಾರೆ, ಭೀಷ್ಮ, ದ್ರೋಣ ಮುಂತಾದವರು. ಅಂಥವರ ಮನೆಗೆ ಹೋಗಿ ನಿನ್ನ ಆತಿಥ್ಯವನ್ನ ನೀನು ಸ್ವೀಕರಿಸಬಹುದಿತ್ತು. ನಿನಗಾಗಿಯೇ ವಿಶೇಷವಾಗಿರುವಂತ ಸುಗ್ರಾಸ ಭೋಜನದ ವ್ಯವಸ್ಥೆಯನ್ನ ನಾವು ಮಾಡಿದ್ದೆವು. ನನ್ನ ತಮ್ಮನಾಗಿರುವಂತ ದುಶ್ಯಾಸನ ಅರಮನೆಯನ್ನ ನಿನ್ನ ಆತಿಥ್ಯಕ್ಕಾಗಿ ನಾವು ನೇಮಿಸಿ ಇಟ್ಟಿದ್ದೆವು. ಆದ್ರೆ ಇದೆಲ್ಲವನ್ನ ಮರೆತಿರುವಂತಹ ನೀನು ಬಂದು ಹೋದದ್ದು ಎಲ್ಲಿ ಅಂತ ನೋಡಿದಾಗ ಹೋಗಿ ಹೋಗಿ ಕುಲ ವಿಹೀನಾಗಿರುವಂತ ಈ ವಿದುರನ ಮನೆಯನ್ನ ಹೊಕ್ಕು ಅಲ್ಲಿ ಆತಿಥ್ಯವನ್ನ ನೀಗಿಸಿಕೊಂಡು ಬಂದವ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಊಟ ಮಾಡುವುದಕ್ಕೂ ಮಾತನಾಡುವುದಕ್ಕೂ ಉಳಿಯುವುದಕ್ಕೂ ಒಂದು ಸಮಾನತೆ ಎನ್ನುವಂತಹದ್ದು ಬೇಕಾಗ್ತದೆ. ಒಬ್ಬ ಅರಸನಿಗೆ ಮತ್ತೊಬ್ಬ ಪ್ರತಿ ಅರಸ ಸಮಾನನಾಗಿರುತ್ತಾನೆ, ಒಬ್ಬ ವಿದ್ವಾಂಸನಿಗೆ ಮತ್ತೊಬ್ಬ ವಿದ್ವಾಂಸ ಸಮಾನನಾಗಿರುತ್ತಾನೆ. ಹೀಗೆ ನೋಡಿದರೆ ಗೋಕುಲದಲ್ಲಿ ಬೆಳೆದಿರುವಂತಹ ನೀನು ಗೊಲ್ಲರ ಕೇರಿಯಲ್ಲೆಲ್ಲ ಸಂಚರಿಸಿ ಹಾಲು ಮೊಸರು ಬೆಣ್ಣೆ ಇವುಗಳನ್ನೆಲ್ಲ ಕದ್ದು ತಿಂದು ಡೊಳ್ಳು ಬೆಳೆಸಿಕೊಂಡಂತ ಈ ಕಳ್ಳ ಕೃಷ್ಣನಿಗೆ ಸರಿಯಾಗಿರುವಂತಹ ಜೋಡಿ ಅಂತಂದ್ರೆ ಕುಲವಿಹೀನವಾಗಿರುವಂತಹ ಈ ವಿದುರನ ಮನೆ. ಅಲ್ಲಿ ಹೋಗಿ ಸೊಗಸಿನಿಂದ ಆತಿಥ್ಯವನ್ನ ನೀಗಿಸಿಕೊಂಡು ಬಂದಿದ್ದೀಯ. ಮಂಗನಿಗೇನು ಗೊತ್ತು ಮಾಣಿಕ್ಯನ ಬೆಲೆ? ಚೋರ ಗುರುವಿಗೆ ಚಾಂಡಾಲ ಶಿಷ್ಯ ಆಗಿದ್ದ ಹಾಗೆ ಕುಲವಿಹೀನಾಗಿರುವಂತಹ ಈ ವಿದುರನಿಗೆ ಗೋವಲನಾದಂತ ನೀನೇ ಸರಿಸಾಗಿ ಚೆನ್ನಾಯಿತು ಚೆನ್ನಾಯಿತು ನಿಮ್ಮ ಜೋಡಿ.
2: ಗೌರವ ಮುಚ್ಚು ಬಾಯಿ.

ಗೌರವ, ಕುಲವಿಹೀನನೆಂದು ನನ್ನನ್ನು ನೀನು ಜರಿಯುತ್ತಾ ಇದ್ದೀಯಲ್ಲ. ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವನು ಎಂಬ ಗರ್ವದಿಂದ ಮೆರೆಯುವಂತಹ ನೀನು ನಿನ್ನ ಕುಲ

0: ಏನಾಗುವುದು? ಹೋಗಿ ನಿನ್ನ ತಾಯಿಯಲ್ಲಿ ಕೇಳು, ಹೆಚ್ಚಿಗೆ ಮಾತನಾಡುವುದಿಲ್ಲ ನಾನು. ಬಂದವನು ಯಾರು? ದೇವದೇವನಾದಂತಹ ಶ್ರೀಕೃಷ್ಣ. ಅವನ ಯೋಗ್ಯತೆಯನ್ನ ಅರಿಯದೆ ತುಂಬಿದ ಸಭೆಯಲ್ಲಿ ನಿಂದಿಸಿ ಅವಮಾನವನ್ನ ಮಾಡುತ್ತಾ ಇದ್ದೀಯಲ್ಲ ಸುಯೋಧನ. ಮುಂದೊಂದು ದಿನ ಕುರುಪಾಂಡವರ ನಡುವೆ ಯುದ್ಧ ಸಂಭವಿಸಿತು ಅಂತಾದ್ರೆ ನಿನ್ನ ಕಾಯುವುದಕ್ಕಾಗಿ ಈ ಬಿಲ್ಲನ್ನ ನಾನು ಇಟ್ಟುಕೊಂಡಿದ್ದೆ. ಆದರೆ ಇಂದಿನ ಈ ನಿನ್ನ ದೌಷ್ಟ ನಡವಳಿಕೆಯನ್ನ ನೋಡಿ ನಿನ್ನ ಮೇಲಿದ್ದಂತಹ ಒಂದು ಸಣ್ಣ ಅನುಕಂಪವು ಕೂಡ ಕಳೆದು ಹೋಯಿತು. ಹಾಗಾಗಿ ಇದೋ ಇದೋ ಇದೋ ಇಲ್ಲಿಯೇ ಈ ಬಿಲ್ಲನ್ನ ಮುರಿದಿದ್ದೇನೆ. ಇನ್ನು ಮೇಲೆ ನನಗೆ ಶಸ್ತ್ರ ಸನ್ಯಾಸ, ಶಸ್ತ್ರ ಸನ್ಯಾಸ. ಇದೋ ಹೊರಟೆ ಹೊರಟೆ.
1: ಯಾರು ಹೆದರಬೇಕಾದದ್ದಿಲ್ಲ. ಮುರಿಯುವುದಕ್ಕಾಗಿಯೇ ತಂದಿರುವಂತಹ ಬಿಲ್ಲು ಎನ್ನುವುದು ನನಗೆ ಮೊದಲೇ ಗೊತ್ತಿತ್ತು. ವಿದುರನ ಜಾಯಮಾನದಲ್ಲಿಯೇ ಬಿಲ್ಲನ್ನ ಹಿಡಿದು ಹೋಗದೆ ಇರುವಂತಹ ವ್ಯಕ್ತಿ ಇನ್ನು ಸುಯೋಧನ ಸಭೆಗೆ ಬಿಲ್ಲನ್ನ ತರುತ್ತಾನೆ ಅಂತಾದ್ರೆ ಅದು ಮುರಿಯುವುದಕ್ಕಾಗಿಯೇ ತಂದದ್ದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೋಗುವವರೆಲ್ಲ ಹೋಗಲಿ, ಇದ್ದವರಾದ್ರೂ ಮಾತನಾಡ್ತಾರ ನೋಡೋಣ ನೋಡೋಣ.

0: ಸುಯೋಧನ, ಮಾತನಾಡುವುದಕ್ಕಾಗಿಯೇ ಬಂದವನು ನಾನು. ನಿನ್ನ ಅರಮನೆಯಲ್ಲಿ ಊಟ ಮಾಡಲಿಲ್ಲ ಎನ್ನುವುದು ಪ್ರಧಾನವಾದ ಆರೋಪ. ಆದರೆ ಕುರುಪಾಂಡವರಿಗೆ ಬದ್ಧ ದ್ವೇಷ ಎನ್ನುವುದು ಜನಜನಿತವಾದ ಮಾತು. ಇನ್ನು ಪಾಂಡುತನೆಯರಿಗೂ ನನಗೂ ಬಂಧುತ್ವವಾದ ಕಾರಣ ನೀನು ನನಗೆ ವಿರೋಧಿಯೇ ಆಗುತ್ತೀಯ. ಶತ್ರುಗಳ ಮನೆಯಲ್ಲಿ ಏನನ್ನು ಸೇವಿಸಬಾರದು ಎನ್ನುವುದು ಬಲ್ಲವರ ಅಭಿಪ್ರಾಯ. ಧರ್ಮರಾಜನ ರಾಯಭಾರಿಯಾಗಿ ಬಂದವನು ನಾನು. ಶ್ರೇಷ್ಠನಾದ ಧರ್ಮರಾಜ ಅಂದು ದ್ಯೂತದ ಸಭೆಯಲ್ಲಿ ಆಡಿದ ಮಾತಿನ ಪ್ರಕಾರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಈಗಾಗಲೇ ಪೂರೈಸಿದ್ದಾನೆ. ಅವರದಾದ ದಾಯ ಭಾಗವನ್ನು ಕೇಳಿ ಬರಬೇಕು ಎಂದು ನನ್ನನ್ನಿಲ್ಲಿಗೆ ಕಳುಹಿಸಿದ್ದಾನೆ. ಇನ್ನು ಪಾಂಡವರ ವಿಷಯದಲ್ಲಿ ಪ್ರತಿಯೊಂದು ಹಂತ ಹಂತದಲ್ಲೂ ಅಪರಾಧವನ್ನ ಎಸಗಿದ ದ್ರೋಹಿ ನೀನು ಎಂದು ಎಲ್ಲರೂ ಕರೆದಿದ್ದಾರೆ. ನೀ ಮಾಡಿದ ಎಲ್ಲ ಅಪರಾಧಗಳನ್ನು ಮನ್ನಿಸಿ ಮೊದಲಿನ ಹಾಗೆ ಅನ್ಯೋನ್ಯವಾಗಿ ಇರೋಣ ಎಂಬುದಾಗಿ ಪಾಂಡವರು ನನ್ನಲ್ಲಿ ಹೇಳಿ ಕಳುಹಿಸಿದ್ದಾರೆ.
1: ಕೃಷ್ಣ, ಈ ಸಂಧಾನದ ವಿಷಯ ಎನ್ನುವುದು ಈಗಾಗಲೇ ಮುಗಿದು ಹೋಗಿದೆ ಎನ್ನುವುದು ಶತಾನಂದರು ಬಂದು ಹೇಳಿದಾಗ ಅದಕ್ಕೆ ಉತ್ತರವಾಗಿ ಸಂಜಯನಲ್ಲಿ ನಾನು ಹೇಳಿ ಕಳಿಸಿದಾಗಲೇ ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಆದರೆ ಆ ಸಂಜಯನಲ್ಲಿ ಧರ್ಮರಾಜ ಆಡಿದಂತಹ ಒಂದೇ ಒಂದು ಮಾತಿಗೋಸ್ಕರವಾಗಿ ನಾನು ಇನ್ನೂವರೆಗೂ ಇದನ್ನು ನೋಡುತ್ತಾ ಇದ್ದೇನೆ. ಯಾಕೆ ಗೊತ್ತೋ? ನೀತಿಯಾಗಲಿ ಕಡುಗವಾಗಲಿ ಒಡೆಯ ಲಕ್ಷ್ಮೀರಮಣ ನೈತಃ ಎನ್ನೋದಾಗಿ, ಅದೇ ಕಡುಗವಾಗಿ ಪರಿಣಮಿಸುತ್ತದೆ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ನಾನು ಇದುವರೆಗೂ ಕಾಯುತ್ತಾ ನಿಂತವ. ಒಂದು ಸೂಜಿಯ ಮೊನೆಯಷ್ಟು ಸಾಮ್ರಾಜ್ಯವನ್ನ ಆ ಧರ್ಮರಾಜನಿಗೆ ನಾನು ಖಂಡಿತವಾಗಿಯೂ ಕೊಡುವವನಲ್ಲ. ತಾನು ಮಾಡಿದ್ದು ಸರ್ವ ಅಪರಾಧವಾಯಿತು ಅಂತ ಈ ಸುಯೋಧನನ ಕಾಲು ಹಿಡಿದು ಬೇಡಿದ್ರೆ ಅರ್ಧ ರಾಜ್ಯವನ್ನ ಸಂತೋಷದಿಂದ ಕೊಡ್ತಾ ಇದ್ದೆ. ಆದ್ರೆ ಸಂಧಾನಕ್ಕೆ ಎನ್ನುವಂತ ಒಂದು ವಿಷಯ

0: ಇಟ್ಟುಕೊಂಡು ನಿನ್ನನ್ನ ಕಳುಹಿಸಿದಂತಹ ಕಾರಣಕ್ಕಾಗಿ ಖಂಡಿತವಾಗಿಯೂ ನಾನು ಸಾಮದಿಂದ ಪಾಂಡವರಿಗೆ ಸಾಮ್ರಾಜ್ಯವನ್ನ ಕೊಡುವವನಲ್ಲ, ಕೊಡುವವನಲ್ಲ.
1: ಅಯ್ಯ ಗೌರವೇಶ್ವರ,
2: ಪೊಡವಿಗೋ ಸುಗೈ ಈ ಹುಲು ಧರಣಿಗೋ ಸುಗೈ

ನಡೆಯ ಬೇಡ ಕೃತ ತನಲ್ಲಿಗೆ ಒಡವಿಗೋ ಸುಗ ಬಳಗ ಸೈದಲಿ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಕುಶಸ್ಥಳ ವರವೃಕ್ಷ

0: ಸಾಮದುಳಿಂದ ಅಸುರಾರಿ ತನೆಯದೆ ಧರ್ಮ ಜಗೆ ಸಾಮದುಳಿಂದ ನಸುರಾರಿ.
1: ಸುಯೋಧನ
2: ಕೃಷ್ಣ
1: ಅರ್ಧರಾಜ್ಯದ ಹಕ್ಕುದಾರನಾದ ಧರ್ಮರಾಜ, ನಿನ್ನ ಮೇಲಿನ ಅನುಕಂಪದಿಂದಾಗಿ ಯುದ್ಧದ ಅನರ್ಥವನ್ನೆಲ್ಲ ಅರ್ಥ ಮಾಡಿಕೊಂಡು ಕೇವಲ 5 ಗ್ರಾಮವನ್ನಾದರೂ ಸಂಧಾನದ ಮೂಲಕ ನಿನಗೆ ಕೊಡುವಂತೆ ಹೇಳಿ ಕಳುಹಿಸಿದ್ದಾನೆ. ಈ ಪ್ರಪಂಚದಲ್ಲಿ ನಾವು ಗಳಿಸಿದ ಸಂಪತ್ತು ಯಾವತ್ತೂ ಸ್ಥಿರ ಅಲ್ಲ. ಕೇವಲ ತುಂಡು ಭೂಮಿಯ ಆಸೆಗಾಗಿ ಬಳಗ ಸಹಿತಲಿ ಯಮಸದನಕ್ಕೆ ನಡೆಯಬೇಡ. ಧರ್ಮರಾಜನ ಮಾತಿಗೆ ಮನ್ನಣೆಯನ್ನಾಯಿತು. ಕುಶಸ್ಥಲ, ವ್ರಕಸ್ಥಲ, ವಾರಣಾವತ, ಆವಂತ ನಗರ ಜೊತೆಯಲ್ಲಿ ಶಕ್ರಪ್ರಸ್ಥಪುರವನ್ನು ಕೊಡುವುದರ ಮೂಲಕ ಇನ್ನು 4 ಕಾಲ ಸುಖವಾಗಿ ಬಾಳಿ ಬದುಕಬೇಕೆಂಬುದೇ ನಮ್ಮೆಲ್ಲರ ಆಸೆ.
2: ಸುಯೋಧನನಾಗಿರುವಂತಹ ನಾನು ಧರ್ಮರಾಜನಿಗೆ ರಾಜ್ಯವನ್ನ

No, no, no, no.

0: ಎಂತಹ ಜಾಣತನದ ಮಾತುಗಳನ್ನ ಆಡುತ್ತಾ ಇದ್ದೀಯ ಕೃಷ್ಣ. ನೋಡಿದವರ ಕಣ್ಣಿಗೆ ಸುಯೋಧನ 5 ಗ್ರಾಮವನ್ನಾದರೂ ಕೊಡಲಿಲ್ಲ ಎನ್ನುವಂತ ಆಗಬೇಕು. ಆದರೆ ನೀನು ಕೇಳಿದಂತಹ 5 ಊರು ಯಾವುದು? ಕುಶಸ್ಥಲ, ವೃಕಸ್ಥಲ, ವಾರಣಾವತ, ಅವಂತಿ ನಗರ, ಒಡನೆ ಶಕ್ರಪ್ರಸ್ಥಪುರ, ಹಾಸ್ತಿನಯ ಹೆಣತಲೆಯಂತಿರುವಂತಹ ಈ 5 ಗ್ರಾಮವನ್ನ ಸುಯೋಧನ ಸಂಧಾನದ ಮೂಲಕವಾಗಿ ಕೊಟ್ಟ ಅಂತ ಆದ್ರೆ ಇಡೀ ಅರ್ಧ ರಾಜ್ಯವೇ ಆ ಹಸ್ತಿನಾವತಿಯ ಅರ್ಧ ರಾಜ್ಯವೇ ಧರ್ಮರಾಜನದಾಗ್ತದೆ ಎನ್ನುವಂತಹ ಜಾಣತನದ ನುಡಿಯನ್ನ ನೀನಿಲ್ಲಿ ಆಡಿದೆ ಅಂತಾದ್ರೆ ಇದು ಸುಯೋಧನದ ಸಭೆ ಎನ್ನುವುದಾಗಿ ಎಚ್ಚರ ಇರಬೇಕು. ಸುಯೋಧನ ಬಿಗಿದ ಮುಷ್ಟಿ ಎನ್ನುವಂತಹದ್ದು ನಿನ್ನ ಮುಖಕ್ಕೆ ಅಪ್ಪಳಿಸಿತು. ಜೋಕೆ
1: ನೋಡಿಕೊಳ್ಳುತ್ತೇನೆ.
0: ಏನು ಸಂಧಾನದ ಮೂಲಕವಾಗಿ ರಾಜ್ಯವನ್ನ ಒಯ್ಯುತ್ತೇನೆ ಎನ್ನುವಂತ ಅತ್ಯಂತ ಗಾಢ ಗರ್ವದಲ್ಲಿ ಮುನ್ನುಗ್ಗಿ ಬಂದಿದ್ದೀಯಲ್ಲ, ನಿನ್ನ ಈಗ ನಾನು ಬಿಡುವವನಲ್ಲ. ಯಾರಲ್ಲಿ ತಡ ಮಾಡಬೇಡಿ. ಈ ಕೃಷ್ಣನ ಕಟ್ಟಿ ಹಾಕಿ, ಇವನನ್ನ ಕಟ್ಟಿ ಹಾಕಿ ಪಾಂಡವರನ್ನ

0: ತಂದು ಸೆರೆ ಮನೆಯೊಳಗಿಟ್ಟರೆ ಯಾರಿದ್ದಾರೆ ನನ್ನನ್ನ ಎದುರಿಸುವವರು, ಯಾರಿದ್ದಾರೆ? ಈ ಕೂಡಲೇ ಕೃಷ್ಣನನ್ನ ಕಟ್ಟಿ ಹಾಕಿ ನೋಡಿಕೊಳ್ಳುತ್ತೇನೆ.
1: ಸುಯೋಧನ, ಇದುವರೆಗೆ ನಾನು ಈ ಶಬ್ದವನ್ನ ಪ್ರಯೋಗ ಮಾಡಿರಲಿಲ್ಲ, ಈಗ ಅನಿವಾರ್ಯವಾಗಿ ಹೇಳಲೇಬೇಕಾಯ್ತು. ಓ ಪಾತಕಿ.

0: ಸುಯೋಧನ,
1: ಕೃಷ್ಣ
0: ಪಂಚಮಹಾಪಾತಕಗಳನ್ನು ಮಾಡಿದ ನಿನಗೆ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಅವಕಾಶವೇ ಇಲ್ಲ. ಊಟ ಮಾಡುವ ಅನ್ನಕ್ಕೆ ವಿಷವನ್ನ ಹಾಕಿದ ಪಾಪಿ ನೀನು, ವಾಸ ಮಾಡುವ ಮನೆಗೆ ಬೆಂಕಿಯನ್ನಿಕ್ಕಿದ ಪಾತಕಿ ನೀನು, ಪರಮ ಪತಿವ್ರತೆಯ ಮಾನಭಂಗ ಮಾಡಿದ ಪರಮ ಪಾತಕಿ ನೀನು, ಅನ್ಯಾಯವಾಗಿ ಮತ್ತೊಬ್ಬರ ಸ್ವತ್ತನ್ನ ಅಪಹರಿಸಿದ ಘೋರ ಪಾತಕಿ ನೀನು, ರಾಯಭಾರಿಯಾಗಿ ಬಂದ ನನ್ನನ್ನು ಕಟ್ಟುವುದಕ್ಕೆ ಮುಂದಾದ ಪಂಚಪಾತಕಿ ನೀನು, ಇಷ್ಟಾದರೂ ನಿನ್ನನ್ನು ಕೊಲ್ಲಿಸುವುದಕ್ಕೆ ನನ್ನ ಮನಸ್ಸು ಸರ್ವತಾ ಒಪ್ಪಲಾರದು. ಯಾಕೆ ಗೊತ್ತೋ? ಯಾರಿದ್ದಾರೆ ಈ ಭೂಮಿಯಲ್ಲಿ ನಿನ್ನಂತಹ ಭಾಗ್ಯವಂತರು? ಶ್ರೇಷ್ಠ ಚಂದ್ರವಂಶದಲ್ಲಿ ಹುಟ್ಟಿ ಅನಭಿಷಕ್ತ ದೊರೆಯಾಗಿ ಮೆರೆದಿದ್ದೀಯ, ಪ್ರಜ್ಞಾವಂತ ಪ್ರಜೆಗಳಿಂದ ಒಪ್ಪಿದ, 100 ಜನ ಸಹೋದರರಿಂದ ಕೂಡಿದ ನಿನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಇನ್ನಾದರೂ ಪಾಂಡವರನ್ನು ಮನ್ನಿಸಿ ಅವರ ಭಾಗವನ್ನು ಕೊಟ್ಟಲ್ಲಿ ನಿನ್ನನ್ನು ಕಾಯುತ್ತೇನೆ, ಇಲ್ಲವಾದಲ್ಲಿ ನಿನ್ನನ್ನು ಮತ್ತು ನಿನ್ನವರನ್ನು ಕೊಲ್ಲಿಸುವುದು ನನಗೆ ಅನಿವಾರ್ಯವಾಗುತ್ತದೆ. ಕೇವಲ ರಾಜ್ಯದ ಆಸೆ ಎಂಬ ಮನದ ಭ್ರಮೆಯನ್ನ ಬಿಟ್ಟು ಪಾಂಡವರನ್ನ ಮನ್ನಿಸಯ್ಯ, ಮನ್ನಿಸು.

0: ಅಯ್ಯಾ ಕೃಷ್ಣ,
1: ಈ
0: ಸುಯೋಧನ ಕಾರಣ ಕಾರಣಕ್ಕೂ ನಿನ್ನ ವಿರೋಧಿಸುತ್ತಾ ಇದ್ದಾನೆ ಎನ್ನುವುದಾಗಿ ನೀನು ತಿಳಿದಿರಬಹುದು. ಆದ್ರೆ ಇದೆಲ್ಲವನ್ನ ನಾನು ಅರಿಯದೇ ಹೋದವನಲ್ಲ. ಕೃಷ್ಣನ ವಿರೋಧಿಯಾಗಿ ಇದುವರೆಗೂ ನಿನ್ನನ್ನ ದ್ವೇಷಿಸುತ್ತಲೇ ಬಂದವನು ನಾನು. ಆದ್ರೆ ಈಗ ಕೃಷ್ಣನನ್ನ ಅರ್ಥ ಮಾಡಿಕೊಂಡಂತಹ ಕೌರವೇಶ್ವರನಾಗಿ ನನ್ನ ಒಳಮರ್ಮ ಏನು ಎನ್ನುವುದನ್ನ ಈಗ ನಿನಗೆ ಹೇಳ್ತಾ ಇದ್ದೇನೆ. ಕೃಷ್ಣ, ಈ ಧರೆಯ ಭಾರವನ್ನ ಇಳಿಸುವುದಕ್ಕಾಗಿ, ಅಂದರೆ ದುಷ್ಟಮರ್ಧನ ಶಿಷ್ಟ ರಕ್ಷಣೆಗಾಗಿ ವಸುದೇವ ದೇವಕಿಯರ ನಂದ

0: ಕುಮಾರನಾಗಿ ವಾಸುದೇವನಾಗಿ ಈ ಧರೆಗೆ ಬಂದವ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೂ ನಾನು ಯಾಕೆ ಪಾಂಡವರನ್ನ ವಿರೋಧಿಸುತ್ತಾ ಇದ್ದೇನೆ ಗೊತ್ತ? ಇದಕ್ಕೂ ಒಂದು ಕಾರಣ ಉಂಟು. ಈ ಮೊದಲೇ ಹೇಳಿದ್ದೇನೆ ನಾನು, ಪಾಂಡವರಲ್ಲ ನನಗೆ ವಿರೋಧಿಗಳು, ನೀ ನಗಡು ಎನ್ನುವುದಾಗಿ. ಯಾಕೆ ಗೊತ್ತ?
1: ಯಾಕೆ?
0: ಈ ಪ್ರಪಂಚದಲ್ಲಿ ಎರಡು ಮಾರ್ಗವಂತೆ ನಿನ್ನ ಕಾಣೋದಕ್ಕೆ, ಒಂದು ಭಕ್ತಿ ಮಾರ್ಗವಂತೆ, ಇನ್ನೊಂದು ವಿರೋಧ ಮಾರ್ಗವಂತೆ. ಭಕ್ತಿ ಮಾರ್ಗ ಅತ್ಯಂತ ಸುಲಭವಾದಂತದ್ದಂತೆ, ಆದ್ರೆ ಅಷ್ಟೇ ದೂರ ಕ್ರಮಿಸಬೇಕಂತೆ. ಇನ್ನೊಂದು ವಿರೋಧ ಮಾರ್ಗ, ಇದು ಕಠಿಣವಾದಂತಹ ಮಾರ್ಗ, ಆದ್ರೆ ಹತ್ತಿರವಾಗಿಯೇ ನಿನ್ನ ಪದತಲವನ್ನ ಸೇರಬಹುದು ಎನ್ನುವುದಾಗಿ ಪ್ರಾಜ್ಞರೆಲ್ಲ ಕಂಡುಕೊಂಡಿದ್ದಾರೆ. ಅಂತಹ ಹತ್ತಿರದ ಮಾರ್ಗದಿಂದಲೇ ನಿನ್ನ ಪದತಲವನ್ನ ಸೇರಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನ ವಿರೋಧಿಸುವುದಕ್ಕೆ ಪಾಂಡವರನ್ನ ಒಂದು ಮಾಧ್ಯಮವನ್ನಾಗಿ ನಾನು ಮಾತ್ರ ಬಳಸಿಕೊಂಡಿದ್ದೇನೆ. ಇನ್ನು ಹೇಳಿದೆಯಲ್ಲ ನೀನು ಯಲವೋ ಪಾತಕಿ ಎನ್ನುವುದಾಗಿ. ನಾನು ಪಾತಕಿಯೇ ಆಗಿದ್ರೆ ಇಷ್ಟು ಸುಲಭವಾಗಿ ನಿನ್ನ ವಿಶ್ವಮೂರ್ತಿಯ ದಿವ್ಯ ದರ್ಶನ ಆಗ್ತಾ ಇತ್ತೋ ಹೇಳು. ಯಾಕೆ ಗೊತ್ತ? ಬಂದಿರುವಂತಹ ನಿನ್ನ ಕಟ್ಟಿ ಹಾಕುವುದಕ್ಕೆ ಮುಂದಾಗಿರುವಂತಹ ಸಂದರ್ಭದಲ್ಲಿ ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನ ಈ ಹಸ್ತಿನಾವತಿಯ ನೆಲದಲ್ಲಿ ಕಾಣಿಸಿದೆಯಲ್ಲ, ಸಾರ್ಥಕವಾಯಿತು ಈ ಸುಯೋಧನನ ಬಾಳು ಎನ್ನುವುದಾಗಿ ನಾನು ತಿಳಿದುಕೊಳ್ತಾ ಇದ್ದೇನೆ. ಯಾಕೆ ಗೊತ್ತ? ನನ್ನ ತಂದೆಯಾಗಿರುವಂತಹ ಧೃತರಾಷ್ಟ್ರ ಜನ್ಮಾಂಧ ಎನ್ನುವುದಾಗಿ ಕರೆಯಿಸಿಕೊಂಡವ, ಬದುಕಿನಲ್ಲಿ ಈ ಪ್ರಪಂಚದ ಬೆಳಕನ್ನ ಕಾಣುವುದಕ್ಕೆ ಅಸಾಧ್ಯ ಎನ್ನುವಂತಹ ಸ್ಥಿತಿಯಲ್ಲಿ ಕುರುಡತ್ವದಲ್ಲಿ ಕಾಲವನ್ನ ಕಳೆಯುತ್ತಾ ಇರುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಕ್ಷಣ ಮಾತ್ರವಾದರೂ ಈ ಪ್ರಪಂಚದ ಬೆಳಕನ್ನ ಕಂಡಾಗ ನಿನ್ನ ವಿಶ್ವ ವಿರಾಟ ಮೂರ್ತಿಯ ದಿವ್ಯ ದರ್ಶನ ಆಯಿತು ಅಂತಾದ್ರೆ ಕುರುಡನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಎನ್ನುವುದಾಗಿ ನಾನು ತಿಳಿದುಕೊಳ್ಳುತ್ತಾ ಇದ್ದೇನೆ. ಇಷ್ಟೇ ಅಲ್ಲ, ಈ ಪ್ರಪಂಚದ ಬೆಳಕೇ ಬೇಡ ಎನ್ನುವುದಾಗಿ ತನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡಿರುವಂತಹ ತಾಯಿ ಗಾಂಧಾರಿ ತನ್ನ ಕಣ್ಣಿನ ವಸ್ತ್ರ ಕಳಚಿ ಕೆಳಗೆ ಬಿದ್ದಾಗ ಕಂಡದ್ದು ನಿನ್ನ ದಿವ್ಯವಾಗಿರುವಂತಹ ವಿಶ್ವ ವಿರಾಟ ಮೂರ್ತಿಯನ್ನ. ಈ ಹಸ್ತಿನೆಯ ಸಕಲ ಪ್ರಜೆಗಳು ಕೂಡ ನಿನ್ನ ವಿಶ್ವಮೂರ್ತಿಯ ದಿವ್ಯ ದರ್ಶನವನ್ನ ಪಡೆದಿದ್ದಾರೆ ಅಂತಾದ್ರೆ ಈ ಸುಯೋಧನ ಖಂಡಿತವಾಗಿಯೂ ಪಾತಕಿ ಅಲ್ಲ ಎನ್ನುವಂತಹ ಸಮಾಧಾನ ಉಂಟು. ಇಷ್ಟೆಲ್ಲ ವಿರೋಧಿಸುವುದಕ್ಕೂ ನನಗೊಂದು ಆದರ್ಶ ಎನ್ನುವಂತಹದ್ದು ಉಂಟು. ಹಿಂದೆ ರಾವಣ ಕಂಸ ಮುಖ್ಯರು ಹೇಗೆ ನಿನ್ನ ವಿರೋಧಿಸಿಯೇ ನಿನ್ನ ಪದತಲವನ್ನ ಸೇರಿದ್ರು, ಅದೇ ರೀತಿಯಲ್ಲಿ ನಾನು ನಿನ್ನ ವಿರೋಧಿಸಿಯೇ ನಿನ್ನ ಪದತಲವನ್ನ ಸೇರಬೇಕು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಪಾಂಡವರನ್ನ ಇದುವರೆಗೂ ವಿರೋಧಿಸುತ್ತಾ ಬಂದಿದ್ದೇನೆ. ಕೃಷ್ಣ, ಈ ಕೌರವನ ಸಂಪೂರ್ಣ ಬದುಕಿನ ಇತಿಹಾಸವನ್ನ ಕಂಡವನು ನೀನು. ಆದ್ರೆ ಈ ಕೌರವನ ಇತಿಹಾಸದಲ್ಲಿ ಒಂದೇ ಒಂದು ದುಷ್ಟ ಕೆಲಸವನ್ನ ಮಾಡಿದಂತಹ ದಾಖಲೆಗಳಿದ್ರೆ ತೋರಿಸು ನೋಡೋಣ. ಪಾಂಡವರ ವಿಷಯ ಒಂದನ್ನ ಉಳಿದು ಈ ಪ್ರಪಂಚದಲ್ಲಿ ನಾನು ಯಾರ ಸ್ವತ್ತಿಗೂ ಕೈ ಹಾಕಿದವನಲ್ಲ, ರಾಜ್ಯದ ಲೋಭಿ ನಾನಲ್ಲವೇ ಅಲ್ಲ. ಹಾಗಿದ್ರೆ ನನ್ನವನೇ ಆಗಿರುವಂತಹ ಕರ್ಣರಾಜನಿಗೆ ಅಂಗರಾಜ್ಯದ ಅಭಿಷೇಕವನ್ನ ಮಾಡುವಲ್ಲಿ ನಾನು ಯಾಕೆ ಮುಂದಾಗುತ್ತಾ ಇದ್ದೆ? ಇದೆಲ್ಲವನ್ನ ಅರ್ಥ ಮಾಡಿಕೊಂಡಿರುವಂತಹ ನಾನು ನಿನ್ನ ವಿರೋಧಿಸಿಯೇ ಪದತಲವನ್ನ ಸೇರಬೇಕು ಎನ್ನುವಂತ ಒಂದೇ ಒಂದು ಕಾರಣವನ್ನ ಇಟ್ಟುಕೊಂಡವ. ಅದಕ್ಕಾಗಿ ಕೃಷ್ಣ ಅಲ್ಲ, ಓ ಮುರಾಂತಕ.

ಕೃಷ್ಣ, ಇಡೀ ಭಾರತ ಯುದ್ಧ ಎನ್ನುವಂತಹದ್ದು ನಡೆಯಬೇಕಾದದ್ದು ಕುರುಕ್ಷೇತ್ರದಲ್ಲಿ ಎನ್ನುವುದು ಯುಗಾಂತ್ಯದ ಹಿಂದೆಯೇ ನಡೆದು ಹೋದದ್ದು ಎನ್ನುವುದಾಗಿ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ.

0: ಎನ್ನುವುದಕ್ಕೆ ನಿನ್ನ ಸಂಕಲ್ಪ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನ ನಾನು ಕೊಡಬಲ್ಲೆ. ಏನು ಗೊತ್ತಾ, ಅಂದೊಂದು ಕಾಲದಲ್ಲಿ ಬ್ರಹ್ಮ ಕಪೋಲ ಎನ್ನುವಂತಹದ್ದು ಶಿವನ ಕೈ ಕಚ್ಚಿ ಪೀಡಿಸುತ್ತಿರುವಂತಹ ಸಂದರ್ಭದಲ್ಲಿ ವೈಕುಂಠಕ್ಕೆ ಬಂದಿರುವಂತಹ ಆ ಶಿವನಿಗೆ ನೀನು ಭರವಸೆಯನ್ನ ಕೊಟ್ಟಿಯಂತೆ. ಓ ವಿಧಿ ಕಪೋಲವೇ, ದಷ್ಟ ಪುಷ್ಟವಾಗಿರುವಂತಹ ನನ್ನ ಶರೀರದ ರಕ್ತವನ್ನ ಹೀರುವುದಕ್ಕಾಗಿ ನನ್ನ ಕೈಯನ್ನ ಸೇರುವಂತ ಮುಂದೆ ಮಾಡಿದಂತಹ ಸಂದರ್ಭದಲ್ಲಿ ನಂಬಿದಂತಹ ವಿಧಿ ಕಪೋಲ ಆ ಶಿವನ ಕೈಯಿಂದ ಪುಟ ನೆಗೆದು ನಿನ್ನ ಕೈಗೆ ಸಾಗುವಂತಹ ಸಂದರ್ಭದಲ್ಲಿ ಕೈಯನ್ನ ಹಿಂದಕ್ಕೆ ಎಳೆದುಕೊಂಡವನಂತೆ ನೀನು. ನೆಲಕ್ಕೆ ಪತನಗೊಂಡಂತಹ ಆ ವಿಧಿ ಕಪೋಲ ಅಂದು ಕೇಳಿದ್ದು ನನಗೆ ಮೋಸ ಮಾಡಿದೆಯಾ ಎನ್ನುವುದಾಗಿ ಆಗ ನೀನು ಭರವಸೆಯನ್ನ ಕೊಟ್ಟೆಯಂತೆ. ದ್ವಾಪರಾಂತ್ಯದಲ್ಲಿ ಆ ಕುರುಕ್ಷೇತ್ರ ಎನ್ನುವಂತಹ ಇದೇ ನೆಲದಲ್ಲಿ ನಿನಗೆ ಬೇಕಾದಷ್ಟು ರಕ್ತ ತರ್ಪಣವನ್ನ ದಾಯಾದಿ ಕಲಹದಲ್ಲಿ ಕೊಡುತ್ತೇನೆ ಎನ್ನುವುದಾಗಿ ಭರವಸೆಯನ್ನ ಕೊಟ್ಟವನಂತೆ. ಹಾಗಾಗಿ ಸುಯೋಧನ ರಣವನ್ನ ಗಂಟಿಕ್ಕಿದವ ಯಾವ ಕಾರಣಕ್ಕೂ ಅಲ್ಲ, ನನ್ನ ಈ ಬದುಕಿನ ಇತಿಹಾಸವನ್ನೆಲ್ಲ ಒಮ್ಮೆ ಅವಲೋಕನ ಮಾಡಿದಾಗ ನಮ್ಮ ವಂಶದ ಪೂರ್ವಜನಾಗಿರುವಂತಹ ಭೀಷ್ಮ ಹೇಳಿದಂತಹ ಮಾತು, ಅಂಬೆಯನ್ನ ತರುವಂತಹ ಪ್ರಕರಣದಲ್ಲಿ ಅಂಬೆಯ ಮುಂದಾಗಿ ಶಾಪವನ್ನ ಕೊಟ್ಟಂತೆ ಭೀಷ್ಮ, ನಿನ್ನ ಕುಲಹ ಎನ್ನುವಂತಹದ್ದು ಕಲಹದಲ್ಲಿ ನಿರ್ನಾಮ ಆಗಲಿ ಎನ್ನುವುದಾಗಿ ಅವರೆಲ್ಲರ ಆಶೆಗಳು ಈಗ ಈಡೇರ್ತಾ ಇದೆ. ಕೃಷ್ಣ, ನಾನು ನಿನ್ನ ವಿರೋಧಿಸುತ್ತಾ ಇಲ್ಲ, ನಿನ್ನ ಪದತಲವನ್ನ ಸೇರಬೇಕು ಎನ್ನುವಂತಹ ಕಾರಣಕ್ಕಾಗಿ ಇದೋ ಬಂಗಾರದ ಹರಿವಾಣವನ್ನ ಕೈಯಲ್ಲಿ ಹಿಡಿದಿದ್ದೇನೆ, ಇದರ ಮೇಲೆ 5 ಎಲೆಗಳನ್ನ ವೀಳ್ಯದೆಲೆಗಳನ್ನ ಇಟ್ಟಿದ್ದೇನೆ, ಅದರ ಮೇಲೆ ಒಂದೇ ಒಂದು ಪೂಗಿ ಫಲವನ್ನ ಇಡ್ತಾ ಇದ್ದೇನೆ, ಇದು ನನ್ನ ಆತ್ಮದ ಪ್ರತೀಕ ಕೃಷ್ಣ. ಈ ಬಂಗಾರದ ಹರಿವಾಣದಲ್ಲಿ ನಿನಗೆ ಧುರವೀಳ್ಯವನ್ನ ಕೊಡ್ತಾ ಇದ್ದೇನೆ, ಇದನ್ನ ಸ್ವೀಕರಿಸುವುದರ ಜೊತೆಯಲ್ಲಿ ನಾಳಿನ ಸಂಗ್ರಾಮಕ್ಕಾಗಿ ಸಿದ್ಧವಾಗಿ ನಿನ್ನವರನ್ನ ಕೂಡಿಕೊಂಡು ಬಾ. ಕೃಷ್ಣ, ಈ ಧುರಕ್ಕೆ ನಾನು ಬೆದರುವವನಲ್ಲವೇ ಅಲ್ಲ, ಈ ಹಸ್ತಿನಾವತಿಯ ಸಾಮ್ರಾಜ್ಯ ಎನ್ನುವುದು ನರಕ ಸದೃಶವಾಗಿ ಹೋಗಲಿ, ಭೂತ ಪ್ರೇತಗಳ ಅಟ್ಟಹಾಸ ಇಲ್ಲಿ ನರ್ತನವಾಗಿ ಮಾರ್ಪಡಲಿ, ಯಾವುದಕ್ಕೂ ನಾನು ಅಳುಕುವವನಲ್ಲ, ಹೆದರುವವನಲ್ಲ. ಇದು ಬರುವಂತಹ ಸಂಗ್ರಾಮದಲ್ಲಿ ನೀನು ಕೇಳಿದ ಪ್ರಕಾರ ಇಡೀ ಸಾಮ್ರಾಜ್ಯವನ್ನ ಧರ್ಮರಾಜನಿಗೆ ಕೊಟ್ಟು ಆ ಸಂಗ್ರಾಮದಲ್ಲಿ ಈ ಸುಯೋಧನ ತಲೆಯನ್ನ ನಿನ್ನ ಕಾಲಬುಡದೆಯ ಅರ್ಪಿಸುತ್ತೇನೆ. ಕೃಷ್ಣ, ದುರವೀಳ್ಯವನ್ನ ಸ್ವೀಕಾರ ಮಾಡಿ ಯುದ್ಧಕ್ಕೆ ಬಾ, ಯುದ್ಧಕ್ಕೆ ಬಾ, ಅಲ್ಲಿ ನೋಡಿಕೊಳ್ತೇನೆ, ನೋಡಿಕೊಳ್ತೇನೆ.
1: ಅಂತೂ ಈತ ಮರಣವನ್ನೇ ಬಯಸಿದ್ದಾನೆ ಅಂತಾಯ್ತು. ಓ ಭೀಷ್ಮಾದಿ ಹಿರಿಯರೇ, ಇನ್ನು ಕಾಲ ಮಿಂಚಿಲ್ಲ, ದುರವೀಳ್ಯವನ್ನ ಸ್ವೀಕರಿಸಿದ ಮಾತ್ರಕ್ಕೆ ಯುದ್ಧ ನಡೆಯಲೇಬೇಕೆಂಬುದಿಲ್ಲ. ನೀವಾದರೂ ಇವನಿಗೆ ತಿಳಿ ಹೇಳಿ ಅನರ್ಥವನ್ನೆಲ್ಲ ತಪ್ಪಿಸುತ್ತೀರಾ ಅಂತಾದರೆ ನಾನು ಅವಕಾಶ ಮಾಡಿಕೊಡುತ್ತೇನೆ, ಇದರಿಂದ ಇಡೀ ಜಗತ್ತಿಗೆ ಒಳ್ಳೆಯದಾಗುತ್ತದೆ.
2: ಕರದಳು ಪರಜುಬಜ ಕುಜಧಾರಿಗೆ ಅರುಣನೇ ಭಕ್ತ

0: శ్రీమద్ రామారమణ గోవింద హరి గోవింద.
1: ಇದುವರೆಗೂ ಯಕ್ಷಗಾನ ಕಾರ್ಯಕ್ರಮದಲ್ಲಿ ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ ಶ್ರೀಕೃಷ್ಣ ಸಂಧಾನ ಇದರ ಮುಂದುವರೆದ ಭಾಗವನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ. ಭಕ್ತ ಸಿರಿಯಾಳ ಚಿತ್ರಕ್ಕೆಂದು ಎಸ್ ಜಾನಕಿ ಮತ್ತು ಕೆಜೆ ಯೇಸುದಾಸ್ ಹಾಡಿರುವ ಈ ಗೀತೆಯನ್ನು

ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿಯಿಂದ ಕೇವಲ 10:30 ಮಾತ್ರ ಗೀತೆಗಳು ಪ್ರಸಾರ ಆಗುತ್ತೆ. ನಂತರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಆರ್ಥಿಕ ವಿಕಾಸ ಕುರಿತು ಚರ್ಚೆ ಮೂಡಿ ಬರಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ತುಂಬ ಒಳ್ಳೆಯ ಪ್ರಾರಂಭದ ಗೀತೆ ಆರ್ತಿ ಹಾಗೂ ಲೋಕೇಶ್ ಅಭಿನಯ ಅವರ್ಣನೀಯ. ಈ ಕಾಲದಲ್ಲೇ ಕೋಟಿ ರೂಪಾಯಿ ಗಳಿಸಿದ ಚಿತ್ರ ಇದು ಅಂತ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದರೆ, ನಮಸ್ಕಾರ ಮೇಡಮ್, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿನೆನಪು ಕಾರ್ಯಕ್ರಮ ಪ್ರಸಾರ ಆಗ್ತಿದೆ. ಹಳೆ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತಂಪಾದ ಸಮಯದಲ್ಲಿ ಇಂಥ ಇಂಪದ ಹಾಡು ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿಜಯ್, ವಿನಯ್ ಮತ್ತು ಪುಟ್ಟಗೌರಿ ಹಳೆ ಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶ. ಸವಿನೆನಪು ಉತ್ತರ ಮಳೆ ನಮಗೆ ಕಾಳು ಬಿತ್ತು ಮೋಹನ್ ಕುಮಾರ್. ಓಕೆ, ಸವಿನೆನಪು ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಿದೆ. ಆಲನಹಳ್ಳಿ ಮೈಸೂರಿನಿಂದ ಕುಮಾರ್ ಮಂಗಳ, ಆಲನಹಳ್ಳಿ ಮೈಸೂರಿನಿಂದ ಮೋಹನ್ ಕುಮಾರ್ ಮಂಗಳ ಆಲನಹಳ್ಳಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ರು. ನಿಮ್ಮ ಸಂದೇಶಗಳು ಬಂದರೂ ಕೂಡ ನನಗೆ 10:30 ನಂತರದಲ್ಲಿ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯವಾದರೆ ಚಿತ್ರಗೀತೆಗಳನ್ನು ಕೇಳಿ ಸಂತೋಷ ಪಡಿ ಅಂತ ಹೇಳ್ತಾ ಮುಂದಿನ ಗೀತೆ ಸುವರ್ಣ ಸೇತುವೆ ಚಿತ್ರಕ್ಕೆಂದು ವಾಣಿ ಜಯರಾಮ್ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ.

ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳೋದಕ್ಕೆ ಮುನ್ನ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಸವಿನೆನಪು ಕಾರ್ಯಕ್ರಮದಲ್ಲಿ ಒಳ್ಳೆಯ ಮಧುರವಾದ ಗೀತೆಗಳು ಪ್ರಸಾರಗೊಳ್ಳುತ್ತಿವೆ. ನಿರೂಪಣೆ ಚೆನ್ನಾಗಿದೆ. ಮೊದಲನೇ ದಿನವೇ ನೆನೆದೆ ನಿನ್ನ ಕೊಂಕು ನೋಟವ ಸೂಪರ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸಿದ್ರೆ ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಮೇಡಮ್ ಓಲ್ಡ್ ಈಸ್ ಗೋಲ್ಡ್ ಆಲ್ ಸಾಂಗ್ಸ್ ಸೂಪರ್ ಗುಡ್ ನೈಟ್ ಮ್ಯಾಮ್ ಅಂತಿದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಎಚ್ ಎಲ್ ಕೆ ರೋಡ್ ರಮಸ್ತೆ ಮೇಡಮ್. ಸುವರ್ಣ ಸೇತುವೆ ಬಹಳ ದಿನಗಳ ನಂತರ ಕೇಳುತ್ತಿದ್ದೇನೆ ಪ್ರಸಾರಕ್ಕಾಗಿ. ಧನ್ಯವಾದಗಳು. ಲೈಕ್ ಯುವರ್ ಸೆಲೆಕ್ಟೆಡ್ ಸಾಂಗ್ಸ್. ಥ್ಯಾಂಕ್ಸ್ ಎ ಲಾಟ್ ಫಾರ್ ಪ್ಲೇಯಿಂಗ್ ಸಮ್ ಸೂಪರ್ಲೇಟಿವ್ ಸಾಂಗ್ಸ್. ವಾಣಿ ವಾರಿಣಿ ವಿಜಯನಗರ ಬೆಂಗಳೂರಿನಿಂದ ಸಂದೇಶ. ಜಯಪುಟ್ಟಸ್ವಾಮಿ ಕೆನಡಾದಿಂದ ಸವಿನೆನಪ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ತಾ ಮೂಡ್ಬರ್ತಾ ಇದೆ. ಆಯ್ಕೆ ಹಳೆಯ ಹಾಡುಗಳು ಹಾಡುಗಳಂತೂ ತುಂಬ ಇಷ್ಟ ಆಯಿತು. ಧನ್ಯವಾದಗಳು ಅಂತ ತಿಳಿಸಿದ್ರೆ ದೊಡ್ಡಮನೆ ಕೃಷಿ ನಗರ ದೊಡ್ಡಮನೆ ಸಹಿತ ಗಣೇಶಾಶ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಮೇಡಮ್ ಸವಿನೆನಪ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬರ್ತಿದೆ. ಒಳ್ಳೆಯ ಮಧುರವಾದ ಗೀತೆಗಳು ಮನಸೂರ ಕಂಡಿವೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಇಷ್ಟ ಆಗುತ್ತೆ ತಂಪಾದ ಹೊತ್ತಿನಲ್ಲಿ ಇಂಪಾದ ಗೀತೆಗಳ ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ರೆ ಕೆ ಪಿ ದಿನೇಶ್ ಭಟ್ ಸೆನಮಠ ಆದಿತ್ಯ ಭಟ್ಕೌರಿ ಮಂಡಗದ್ದೆ ಹೋಬಳಿ ಶುಭರಾತ್ರಿ ನಮಸ್ಕಾರ ಮೇಡಮ್. ಸಂಗೀತಮಯವಾದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂತು. ಧನ್ಯವಾದಗಳು. ಗೀತೆಯ ಕಾರ್ಯಕ್ರಮದ ಕಡೆಯ ಗೀತೆ ಸಂದೇಶಗಳು ಬಂದರೆ ಓದೋದಕ್ಕಾಗಲಿಲ್ಲ ಅಂದರೆ ಬೇಸರ ಪಡ್ಕೋಬಾರ್ದು. ಗೀತೆಯನ್ನು ಕೇಳಿ ಕಡೆಯ ಗೀತೆ ಇದು ನಿಮಗಾಗಿ.

ಇದುವರೆಗೂ ಚಿತ್ರಗೀತೆಗಳನ್ನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸ್ತಾ ಇದ್ರಿ. ಸಮಯ ಆಗ್ತಾ ಇದೆ 10:30. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತೆಯನ್ನ ಕೇಳ್ತಾ ಇರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು ಅಂದರೆ 625 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ಸ್ಟುಡಿಯೋ ಸಮಯ ಸರಿಯಾಗಿ 11:10